2.3 ಮೆಗಾಹರ್ಸ್ಗಳು. ಇಂದು 2026ನೇ ಇಸ್ವಿ ಜೂನ್ ತಿಂಗಳ 2ನೇ ತಾರೀಕು ಮಂಗಳವಾರ. ಈಗ ಸಮಯ 5:58:52. ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ. ನಾನು ದೀಪಕ್ ಕುಮಾರ್.

ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು 6:10 ನಮ್ಮ ನಿಲಯದಿಂದ ಕರುಣಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ದಿವಾಕರ ಡೋಂಗ್ರೆ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನಸುಧೆ. ಭಕ್ತಿಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ ಪ್ರಸಾರವಾಗಲಿದೆ. ಇಂದು ಮುಂಜಾನೆ 7:15 ಕಾವ್ಯಯಾನದಲ್ಲಿ ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಕ್ರಾಜೆ ಸೀತಾರಾಮ್ ಭಟ್. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶಬುಟ್ಟಿ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಬಾನುಲಿ ಕಲಿಗಳು, ಪ್ರಸ್ತುತಿ ಬಿ ಕೆ ಸುಮತಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಬಸವರಾಜ್ ಸಾದರ್. 9:05 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುವಿರಿ. 9:15 ಸಣ್ಣ ಕಥೆ ನಿರಾಕರಣೆ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ವೀಣಾ ಶಾಂತೇಶ್ವರ್. 9:30 ನಮ್ಮ ನಿಲಯದಿಂದ ಮಂಜುಳ ಗಾನ, ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:00 ಹಿಂದಿ ಗೀತೆಗಳನ್ನು ಕೇಳಲಿದ್ದೀರಿ. 10:30 ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ಲೇಖಕಿ, ಅನುವಾದಕಿ ಮತ್ತು ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಚಿಕ್ಕ ಮಕ್ಕಳಲ್ಲಿ ಹೃದಯದ ತೊಂದರೆಗಳು, ಈ ಕುರಿತು SDM ನಾರಾಯಣ್ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ತಜ್ಞರಾಗಿರುವ ಡಾಕ್ಟರ್ MS ಹೃದಯ ರವೀಂದ್ರ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಮಾಹಿತಿಯನ್ನು ನೀಡುತ್ತಾರೆ ಪತ್ರಕರ್ತ MR ರವಿ. 1:20 ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ, ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎ. ಶಂಕರನಾರಾಯಣ. 2:40 ಹಿಂದಿ ಪಾಠ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇಂದು ಸಂಜೆ 5:00 ನಮ್ಮ ನಿಲಯದಿಂದ ಯುವವಾಣಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಯುವ ಚಿತ್ರಕಲಾವಿದ ಹಳದಿಪುರದ ಪ್ರಶಾಂತ್ ಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು TS ಶ್ಯಾಮಪ್ರಸಾದ್. 5:30 ಸಂದೇಶ ಸಂಗಮ, ವಾಟ್ಸಾಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಇಂದಿನ ವಿಶೇಷ ಮಾತನಾಡುವ ಪುಸ್ತಕಗಳು.

ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಮುಂಗಾರಿನಲ್ಲಿ ಜಾನುವಾರುಗಳ ಆರೋಗ್ಯ ಸಮಸ್ಯೆಗಳು ಮತ್ತು ನಿರ್ವಹಣೆ ಕುರಿತು ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ರಂಗನಾಥ್ ಜೆಜೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ನಾಗಪ್ಪ ಕುಶಾಲ್ಗೌಡ ಮತ್ತು ಸಂಗಡಿಗರಿಂದ ಗುಮ್ಟೆ ಪಾಂಗ್ ಪ್ರಸಾರವಾಗಲಿದೆ. ರಾತ್ರಿ 7:45 ನಮ್ಮ ನಿಲಯದಿಂದ ಗಜಲ್ಗಳನ್ನು ಕೇಳುವಿರಿ. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ, 8:30 ನಮ್ಮ ನಿಲಯದಿಂದ ಭಾವಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು, 9:30 ಮನಿ ಟಾಕ್ಸ್, 10:00 ಬೆಂಗಳೂರು ಕೇಂದ್ರದಿಂದ ಅಧಿಕ ಮಾಸದ ಮಹತ್ವ ಕುರಿತು ಅನಘಾ ಪ್ರಸಾದ್ ಅವರಿಂದ ಕಥಾ ಕೇಳುವಿರಿ. ರಾತ್ರಿ 10:30 ಗೀತಚಂದ್ರಿಕಾ ಮೆಲೋಡಿ ಟೈಮ್ಸ್ ಬೆಂಗಳೂರು ಕೇಂದ್ರದಿಂದ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:05, ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಗಾಂಧೀಜಿ ಸಾಬರಮತಿ ಆಶ್ರಮದಲ್ಲಿದ್ದಾಗ ಅವರಿರುವಂಥ ಜಾಗಕ್ಕೆ ಹೃದಯ ಕುಂಜ ಅಂತ ಕರೀತಾ ಇದ್ರು. ಈ ಆಶ್ರಮದ ಜಾಗ ಅನೇಕ ರಾಜಕೀಯ ಆಧ್ಯಾತ್ಮಿಕ ಪ್ರಯೋಗಗಳನ್ನು ಕಂಡಂತಹ ಪವಿತ್ರ ಸ್ಥಳ ಇದು. ಅವರು ಬಹಳಷ್ಟು ರಾಜಕೀಯ ಪ್ರಯೋಗಗಳು ಆಧ್ಯಾತ್ಮಿಕವಾಗಿಯೇ ಇದ್ದು. ನನಗೆ ಯಾರೋ ಕೇಳಿದ್ರು ಇಂದಿನ ರಾಜಕಾರಣಿಗಳಿಗೂ ಗಾಂಧೀಜಿ ಇರುವಂತ ಮೂಲಭೂತ ಅಂತರ ಏನು ಅಂತ. ನಾನು ಹೇಳಿದೆ, ಗಾಂಧೀಜಿ ರಾಜಕಾರಣವನ್ನು ಧಾರ್ಮಿಕವನ್ನಾಗಿಸಿದರು, ಇಂದಿನ ರಾಜಕಾರಣಿಗಳು ಧರ್ಮವನ್ನು ರಾಜಕೀಯ ಮಾಡ್ತಾರೆ ಅಂತ. ಆಗ ಅವರು ಪ್ರವಾಸಕ್ಕೆ ಹೋದಲ್ಲೆಲ್ಲ ಹರಿಜನೋದ್ಧಾರ ಮತ್ತು ಮಹಿಳಾ ಉದ್ಧಾರಕ್ಕೆ ಹಣ ಕಲೆಕ್ಟ್ ಮಾಡ್ತಿದ್ರು, ಹಣ ಸಂಗ್ರಹ ಮಾಡೋದು, ಏನು ಮುಲಾಜಿಲ್ಲದೆ ಕಲೆಕ್ಟ್ ಮಾಡ್ತಿದ್ರು. ನೋಡಿ, ದುಡ್ಡು ಕೊಡಿ, ಮಾತಾಡ್ತೀನಲ್ಲ, ದುಡ್ಡು ಕೊಡಿ, ಆ ತಮ್ಮ ಪಂಚೆ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು, ಏನು ಕೊಡ್ತೀರಿ ಕೊಡಿ, ಅದಕ್ಕೆ ಹೋಗ್ತದೆ. ಹರಿಜನೋದ್ಧಾರಕ್ಕೊಂದು ಬೇರೆ, ಮಹಿಳಾ ಉದ್ಧಾರಕ್ಕೊಂದು ಬೇರೆ. ಕಾಸು ಕಾಸು ಕೂಡಿಟ್ಟು ಸದ್ವಿನಿಯೋಗ ಮಾಡ್ತಿದ್ರು. ಪಕ್ಕ ಬನಿಯವರು ಕೂಡಿಟ್ಟಂತಹ ಒಂದು ದುಡ್ಡು ಆ ಕಡೆ ಈ ಕಡೆ ಅಪವ್ಯಯ ಆಗಿ ಕೊಡುದು. ಆಶ್ರಮದ ಮನೆಯಲ್ಲಿ ಎರಡು ಮರದ ಪೆಟ್ಟಿಗೆ ಮಾಡಿಸಿಟ್ಟಿದ್ರು, ಯಾವುದಾದ್ರೂ ದುಡ್ಡು ಬಂದ್ರೆ ಆ ಪೆಟ್ಟಿಗೆ ಹೋಗ್ಬೇಕು, ಒಂದು ಮಹಿಳಾ ಉದ್ಧಾರಕ್ಕೆ, ಇನ್ನೊಂದು ಹರಿಜನೋದ್ಧಾರಕ್ಕೆ. ಭಾರಿ ಕಟ್ಟುನಿಟ್ಟು ಮನುಷ್ಯ. ರಾತ್ರಿ ಎಷ್ಟು ಗಂಟೆಗೆ ಬಂದ್ರಿ, ಕೂತ್ಕೊಂಡು ಹಣ ಎಣಿಸ್ಬೇಕು, ಪಟ್ಟಿ ಹಾಕ್ಬೇಕು, ಲೆಕ್ಕ ಹಾಕಿ ಎಲ್ಲಿ ಯಾವ ಕೆಲಸಕ್ಕೆ ಹೋಗ್ಬೇಕು ಅಂತಂದು ಕಳಿಸಿದ ಮೇಲೆ ನಿಮ್ಮದಿ ಆಮೇಲೆ ನಿದ್ದೆ. ಹಣ ಎಷ್ಟು ಮುಖ್ಯ ಅಲ್ಲ, ಅದು ಒಂದು ಆಣೆ ಆಗ್ಬೋದು, 1,000 ರೂಪಾಯಿ ಆಗ್ಬೋದು, ಹಣದ ಸರಿಯಾದ ಬಳಕೆ ಮಾತ್ರ ಕರೆಕ್ಟ್ ಆಗಿ ಆಗ್ಬೇಕು. ಒಂದ್ ದಿವಸ ಗಾಂಧೀಜಿ ಹೊರಗೆಲ್ಲೋ ಪ್ರವಾಸಕ್ಕೆ ಹೋಗಿದ್ದಾರೆ. ಆಶ್ರಮಕ್ಕೆ ಯಾರೋ ಮಾರ್ವಾಡಿ ವ್ಯಾಪಾರಿ ಬಂದ್ರು, ಗಾಂಧೀಜಿ ನೋಡ್ಬೇಕು ಅಂತ ದೂರಿಂದ ಬಂದ್ರು, ದರ್ಶನ ಆಗ್ಲಿಲ್ಲ ಅಂತ ಬೇಜಾರಾಯ್ತು. ಆಶ್ರಮ ಎಲ್ಲ ನೋಡ್ಕೊಂಬಂದ್ರು, ಇನ್ನೇನು ಹೊರಡ್ಬೇಕಲ್ಲ, ಅಲ್ಲಿ ಡಬ್ಬಾ ನೋಡಿದ್ರು, ಪೆಟ್ಟಿಗೆ ಇತ್ತಲ್ಲ, ಒಂದು ಮಹಿಳೋದ್ಧಾರಕ್ಕೊಂದು ಹರಿಜನಕ್ಕೊಂದು. ಮಹಿಳೋದ್ಧಾರಕ್ಕೆ ಹಣ ಕೊಡ್ಬೇಕು ಅಂತ ಅನಿಸಿರ್ಬೇಕು. ಜೇಬಿನಿಂದ 2 ರೂಪಾಯಿ ತೆಗೆದು ಕಸ್ತೂರ್ಬಾ ಕೊಟ್ಟು, ತಾನು ಬಂದ ವಿಷಯವನ್ನು ಮಹಾತ್ಮರಿಗೆ ಹೇಳಬೇಕು ಅಂತ ಹೇಳಿ ನಮಸ್ಕಾರ ಮಾಡಿ ಹೊರಟರು. 2 ರೂಪಾಯಿ ಸಣ್ಣದಲ್ಲ ಆಗಿನ ಕಾಲಕ್ಕೆ, ಅದು ಬಹಳ ದೊಡ್ಡ ಮೊತ್ತನೂ ಅಲ್ಲ. ಹಾಗೆ ಸಂಜೆ ತಡವಾಗಿ ಗಾಂಧೀಜಿ ಬಂದರು ಆಶ್ರಮಕ್ಕೆ. ಎಲ್ಲರನ್ನೂ ಕಳಿಸಿದ್ದಾದ್ಮೇಲೆ ಸ್ನಾನಾಗೆಲ್ಲ ಮುಗಿಸಿ ಕೂತ್ಕೊಂಡು ಕಸ್ತೂರ್ಬಾ ಕೇಳಿದ್ರು, ನಾನು ಇಲ್ಲದೆ ಹೋದಾಗ ಯಾರಾದರೂ ಬಂದಿದ್ರ ಮನೆಗೆ ಅಂತ ಕೇಳಿದ್ರು. ಕಸ್ತೂರ್ಬಾ ಯಾರ್ಯಾರು ಬಂದಿದ್ರು ಅವ್ರ ಹೆಸರು ವರದಿ ಕೊಟ್ಟು, ಅವ್ರ ಸೆಕ್ರೆಟರಿ ಇದ್ದ ಹಾಗೆ ಎಲ್ಲ ವರದಿ ಕೊಟ್ಟು, ಆ ವ್ಯಾಪಾರಿ ಒಬ್ಬ ಬಂದಿದ್ದ ನೋಡ್ರಿ ಅಂತ ಹೇಳಿದ್ರು. ಹಾಗೆ ಅವ್ನು 2 ರೂಪಾಯಿ ಕೊಟ್ಟು ಹೋದಪ್ಪ. 2 ರೂಪಾಯಿ ಕೊಟ್ಟು ಹೋದ. ಗಾಂಧೀಜಿ ಕೇಳಿದ್ರು, ಪೆಟ್ಟಿಗೆಯಲ್ಲಿ ಹಾಕಿದಿ ತಾನೇ ಅದನ್ನ ಅಂದ್ರು. ಕಸ್ತೂರ್ಬಾಗೆ ಪೆಟ್ಟಿಗೆಯಲ್ಲಿ ಹಾಕಿದ ನೆನಪಿಲ್ಲ. ಹಂಗೆ ಹೇಳಿದ್ರು, ಹಾಕಿದ್ನ ಏನಪ್ಪ, ನೆನಪಾಗ್ತಾ ಇಲ್ಲ, ನನಗೆ ಹಾಕಿರ್ಬೇಕು ನೋಡಿ, ಯಾವ್ದು ಡಬ್ಬದಲ್ಲಿ ಹಾಕಿರ್ಬೇಕು ನೋಡಿ ಅಂದ್ರು. ಇವ್ರು ಬಿಡ್ತಾರಾ? ಪೆಟ್ಟಿಗೆ ತೆಗೆದ್ರು, ದುಡ್ಡನ್ನು ತೆಗೆದ್ರು, ಎಣಿಸಿದ್ರು, ಲೆಕ್ಕ ನೋಡಿದ್ರು, ತಾಳೆ ಹಾಕಿ ನೋಡಿದ್ರು, 2 ರೂಪಾಯಿ ವ್ಯತ್ಯಾಸ ಇದೆ ಅಂದ್ರೆ ಕಸ್ತೂರ್ಬಾ 2 ರೂಪಾಯಿಯನ್ನ ಪೆಟ್ಟಿಗೆಯಲ್ಲಿ ಹಾಕಿಲ್ಲ. ಭಾರಿ ಸಂಕಟ ಆಯ್ತು ಗಾಂಧೀಜಿಗೆ. ಒಳಗಡೆ ಹೋದ್ರು, ಮನೆಯೆಲ್ಲ ಹುಡುಕಿದ್ರು, ಎಲ್ಲ ಸಾಮಾನು ಇರೋದೇನು ಸಾಮಾನು ಮನೇಲಿ, ಏನಿಲ್ಲ, ಸಂತನ ಮನೆ. ಅಡುಗೆ ಮನೆಗೆ ಹೋದ್ರು, ನೋಡಪ್ಪ ಅಲ್ಲಿ ಯಾವುದೋ ಡಬ್ಬದ ಕೆಳಗೆ 2 ರೂಪಾಯಿ ನೋಟಿತ್ತು. ಕಸ್ತೂರ್ಬಾ ಕೆಲಸ ಮಾಡ್ತಿರ್ಬೇಕು, ಅವಾಗ ದುಡ್ಡು ಕೊಟ್ಟಾಗ ಅದು ಒಗ್ಗರಣೆ ಹಾಕೋ, ಏನೋ ಕೆಲಸ ಇರ್ಬೇಕು. ಒಳಗೆ ಹೋದಾಗ ಅಲ್ಲಿ ಇಟ್ಟಿದ್ದಾರೆ ಕಟ್ಟೆ ಮೇಲೆ, ಮೇಲೊಂದು ಡಬ್ಬ ಇದೆ ಅಷ್ಟೇನೆ. ಗಾಂಧೀಜಿ ಸಿಕ್ತು 2 ರೂಪಾಯಿ, ಪಾಪ ಕೆಲಸದ ಗಡಿಬಿಡಿಯಲ್ಲಿ ಇಟ್ಟಿದ್ದಾರೆ ಕಸ್ತೂರ್ಬಾ. ಗಾಂಧೀಜಿ ಸಿಟ್ಟು ಬಂದ್ಬಿಡ್ತು. ಸಮಾಜದ ಕೆಲಸಕ್ಕಂತ ಕೊಟ್ಟಂತ ದುಡ್ಡು ಮನೆಯಲ್ಲಿ ಹಾಕಿರ್ಬೇಕು, ಡಬ್ಬದಲ್ಲಿ ಯಾಕೆ ಹಾಕಲಿಲ್ಲ? ಕಸ್ತೂರ್ಬಾ

ಕೇಳಿದರು. ಕಸ್ತೂರ್ಬ ಹೇಳಿದ್ರು, ಆಯ್ತಪ್ಪ ನಾನೇನು ಬಳಸ್ಕೊಂಡಿಲ್ಲಲ್ಲ, ದುಡ್ಡು ಇಲ್ಲೇ ಇತ್ತಲ್ಲ, ಹಾಕ್ಬಿಡಿ ಡಬ್ಬದಲ್ಲಿ ಹಾಕ್ಬಿಡಿ ಅಂತ. ಹ್ಮ್, ಗಾಂಧಿ ಒಪ್ಪಲೇ ಇಲ್ಲ, ಇದು ಹಣದ ತಾತ್ಪೂರ್ತಿಕ ದುರುಪಯೋಗ ಆಯಿತು ಅಂತ. ಟೆಂಪ್ರರಿ ಮಿಸ್ ಅಪ್ರೋಪ್ರಿಯೇಷನ್ ಆಫ್ ಅಫಿಷಿಯಲ್ ಫಂಡ್ಸ್ ಅವ್ರ ಥೇರಿಯದು. ಅಷ್ಟು ಹಣ ನೀನು ದುರುಪಯೋಗ ಮಾಡ್ಕೊಂಡಿದ್ದೆ ಅಷ್ಟು ಕಾಲ, ನೀನು ಸ್ವಂತದ ಜಾಗದಲ್ಲಿ ಇಟ್ಕೋಬಾರ್ದು ಅದನ್ನು, ಆದ್ದರಿಂದ ಅದು ಪ್ರಾಯಶ್ಚಿತ್ತ ಆಗಬೇಕು ಅಂತ ಹೇಳಿ ಮರುದಿನ ಕಸ್ತೂರ್ಬ ಮತ್ತು ಗಾಂಧಿ ಒಂದು ದಿನದ ಉಪವಾಸ ಮಾಡಿದ್ರಂತೆ. ಇದು ನೋಡಿದಾಗ ಈಗಿನ ದಿನಗಳಲ್ಲಿ ಗಾಂಧೀಜಿ ಒಂದು ತಲುಪಲಾರದಂತಹ ಆದರ್ಶ ಅಂತ ಕಾಣಿಸ್ತಾರಲ್ಲ ನಮ್ಮ ಕಣ್ಣಿಗೆಲ್ಲ, ಇದು ಸಾಮಾಜಿಕ ಜವಾಬ್ದಾರಿ. ಸಮಾಜದ ಹಣ ಎಲ್ಲ ನಮ್ಮದೇ ಅಂತ ನಾಯಕರು ಭಾವಿಸಿರುವಂತಹ ಈ ದಿವಸಗಳಲ್ಲಿ 2 ರೂಪಾಯಿ ಡಬ್ಬದಲ್ಲಿಲ್ಲದೆ ಮನೆಯಲ್ಲಿತ್ತಲ್ಲ ತಪ್ಪಾಯಿತು ಅಂತ ಉಪವಾಸ ಮಾಡುವಂತಹ ಗಾಂಧಿ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆದ್ರೆ ಸ್ವಾಮಿ, ನಮ್ಮ ಕಣ್ಣು ಮುಂದೆ ಹಿಮಾಲಯಗಳು ಇರಬೇಕು, ನಮ್ಮ ಮುಂದೆ ಹಿಮಾಲಯಗಳು ಇದ್ದಾಗಲೇನೆ ಒಂದಲ್ಲ ಒಂದ್ ದಿವಸ ಅದನ್ನ ಏರ್ಬೇಕು ಅಂತ ಮನಸ್ಸಾಗತ್ತೆ. ಕಣ್ಣು ಮುಂದೆ ಹಿಮಾಲಯನೇ ಇಲ್ಲದೆ ಹೋದ್ರೆ ನಮ್ಮ ಮನಸ್ಸು ಕುಬ್ಜ ಆಗಿ ಎತ್ತರಕ್ಕೂ ಹೋಗೋಲ್ಲ, ಮನಸ್ಸು ಕೂಡ ಹೋಗಲ್ಲ, ಆದರ್ಶಗಳನ್ನು ನಡೆಯೋದಂತೂ ಬಿಡಿ ದೂರ ಉಳಿತು. ಯಾಕೆ ಗಾಂಧೀಜಿ ನನಗೆ ಅಷ್ಟು ಎತ್ತರದವರು ಕಾಣಿಸ್ತಾರೆ ಅಂದ್ರೆ 2 ರೂಪಾಯಿ ಮುಖ್ಯ ಅಲ್ಲ, ಅವರ ಮನಸ್ಥಿತಿ ಯಾವ ಮಟ್ಟದ್ದು ಅಂದ್ರೆ ಸಮಾಜದ ದುಡ್ಡು ತಪ್ಪಿ ಕೂಡ ನನ್ನ ಮನೆಯಲ್ಲಿ ಒಂದು ಕಾಲಿಡಬಾರ್ದು. ಈ ತರದ ವ್ಯಕ್ತಿಗಳಿದ್ರೆಲ್ಲ ಅಂಥವ್ರು ಇರ್ಬೇಕು ಸ್ವಾಮಿ. ಅಂಥವ್ರು ಇದ್ದಾಗ ಕಣ್ಣು ಮುಂದೆ ಕೆಲವು ಆದರ್ಶದ ಮಾದರಿಗಳು ಸಿಗ್ತವೆ. ನೆನೆಸ್ಕೊಳ್ಳೋಕೆ

0: ಮತ್ತು ಮನಸ್ಸಾಗತ್ತೆ. ಕಣ್ಣು ಮುಂದೆ ಹಿಮಾಲಯನೇ ಇಲ್ಲದೆ ಹೋದರೆ ನಮ್ಮ ಮನಸ್ಸು ಕುಬ್ಜ ಆಗಿ ಎತ್ತರಕ್ಕೂ ಹೋಗಲ್ಲ, ಮನಸ್ಸು ಕೂಡ ಹೋಗಲ್ಲ. ಆದರ್ಶಗಳನ್ನು ನಡೆಯೋದಂತೂ ಬಿಡಿ, ದೂರ ಉಳಿತು. ಯಾಕೆ ಗಾಂಧೀಜಿ ನನಗೆ ಅಷ್ಟು ಎತ್ತರದವರು ಕಾಣಿಸ್ತಾರೆ ಅಂದರೆ, 2 ರೂಪಾಯಿ ಮುಖ್ಯ ಅಲ್ಲ, ಅವರ ಮನಸ್ಥಿತಿ ಯಾವ ಮಟ್ಟದ್ದು ಅಂದರೆ ಸಮಾಜದ ದುಡ್ಡು ತಪ್ಪಿ ಕೂಡ ನನ್ನ ಮನೆಯಲ್ಲಿ ಒಂದು ಕಾಲಿಡಬಾರ್ದು. ಈ ಥರದ ವ್ಯಕ್ತಿಗಳಿದ್ದರೆಲ್ಲ ಅಂಥವ್ರು ಇರಬೇಕು ಸ್ವಾಮಿ. ಅಂಥವರಿದ್ದಾಗ ಕಣ್ಣು ಮುಂದೆ ಕೆಲವು ಆದರ್ಶದ ಮಾದರಿಗಳು ಸಿಗ್ತವೆ. ನೆನೆಸ್ಕೊಳ್ಳೋಕ್ಕಾದರೂ ಆಗತ್ತೆ ನಮಗೆ, ಆ ಮಟ್ಟಕ್ಕೆ ಹೋಗದೆ ಹೋದರೂ ಆ ದಾರಿಯಲ್ಲಿ ನಡೆಯೋಕ್ಕೊಂದು ಹಾದಿಯಾಗ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ
3: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು. ರೇಣುಕಾನ ಕೋಟ್ ಹಾಡಿದ ಶಿಶುನಾಳ್ ಶರೀಫರ ರಚನೆ ನಾನಾರೆಂಬುದು ನಾನಲ್ಲ.

0: ಭಕ್ತಿಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಬೆಂಗಳೂರು ಕೇಂದ್ರದಿಂದ ಚಿಂತನ.
1: ಆಕಾಶವಾಣಿ ಚಿಂತನ, ದಿವಾಕರ ಡೋಂಗ್ರೆ ಅವರಿಂದ.
2: ಕೂಸು ಕುಂಚಿಗಿತಿಂತು. ಶೈಶವದಲ್ಲಿರುವ ಮಗುವನ್ನು ಚಳಿ ಗಾಳಿ ಬಿಸಿಲುಗಳಿಂದ ರಕ್ಷಿಸಲು ಅದಕ್ಕೆ ಕುಂಚಿಗೆಯನ್ನು ತೊಡಿಸುತ್ತೇವೆ. ಹಲವೊಂದು ಸಲ ಮಗುವಿಗಿಂತ ಅದಕ್ಕೆ ತೊಡಿಸಿದ ಕುಂಚಿಗೆಯನ್ನೇ ಹೊಗಳುವವರು ಇದ್ದಾರೆ. ಎಲ್ಲಿಯವರೆಗೆ ಈ ಕುಂಚಿಗೆ? ಈ ಕುಂಚಿಗೆ ಅನ್ನುವುದು ಮಗು ಬಾಲ್ಯಕ್ಕೆ ಕಾಲಿಟ್ಟಾಗ ಮತ್ತೆ ಅದಕ್ಕೆ ಬೇಡ. ಅದರ ಬೆಳವಣಿಗೆಗನುಸಾರವಾಗಿ ಅದಕ್ಕೆ ತೊಡಿಸುವ ಬಟ್ಟೆಗಳ ಗಾತ್ರ ಮತ್ತು ಆಕಾರಗಳು ಬದಲಾಗುತ್ತವೆ. ಶೈಶವವನ್ನು ಬಾಲ್ಯ ತಿನ್ನಿತು ಅನ್ನುವ ಅರ್ಥ ಇಲ್ಲಿಯದು. ಇಲ್ಲಿ ನಾವು ಶಾರೀರಿಕವಾಗಿ ಬೆಳೆದಂತೆ ನಮ್ಮ ಬದುಕಿನ ಅವಸ್ಥಾತ್ರಯಗಳು ಹೇಗೆ ಬದಲಾಗುತ್ತವೆ ಎನ್ನುವುದನ್ನು ಸಾಂಕೇತಿಕವಾಗಿ ತಿಳಿಸಲಾಗಿದೆ. ಮುಂದಿನ ಚರಣ ಹಾಸಿಗೆ ನೆಲ ತಿಂತು. ಹಾಸಿಗೆಯನ್ನು ಹಾಸುವುದು ನೆಲದ ಮೇಲೆ. ನೀವು ಮಂಚದ ಮೇಲೆ ಹಾಸಿಗೆ ಹಾಸಿದ್ದೇನೆಂದರೂ ಮಂಚ ನಿಂತಿರುವುದು ನೆಲದ ಮೇಲೆ ತಾನೆ? ರಾತ್ರಿಯ ವಿರಾಮಕ್ಕೆ ಹಾಸಿಗೆ ಬೇಕು. ರೋಗ ರುಜಿನಗಳು ಬಂದಾಗಲಂತೂ ಅವರು ಹಾಸಿಗೆ ಹಿಡಿದಿದ್ದಾರೆ ಅನ್ನುವ ಮಾತೇ ಇದೆಯಲ್ಲ. ಎಲ್ಲಿಯವರೆಗೆ ಹಾಸಿಗೆಯಲ್ಲಿ ಮಲಗಿ ವಿರಮಿಸುವುದು? ತೋಳಿನಲ್ಲಿ ಕಸುವಿರುವ ತನಕ ನಮ್ಮ ಅನ್ನವನ್ನು ನಾವು ದುಡಿದು ತಿನ್ನುವಲ್ಲಿ ಬೆಳಗಿನಲ್ಲಿ ಹಾಸಿಗೆಯನ್ನು ಮಡಚಿ ಕಾರ್ಯಪ್ರವೃತ್ತರಾಗಬೇಕು. ಈ ಹಾಸಿಗೆ ನಮಗೆ ಬೇಕಾಗಿರುವುದು ವಿಧಿಯುಕ್ತ ಆಯಸ್ಸು ಇರುವವರೆಗೆ ಮಾತ್ರ. ಮನುಷ್ಯ ಇಲ್ಲವಾದ ಬಳಿಕ ಹಾಸಿಗೆ ಏಕೆ? ಅದು ಕೂಡ ಮನುಷ್ಯನೊಂದಿಗೆ ಮಣ್ಣನ್ನು ಸೇರುತ್ತದೆ. ಶಾಶ್ವತವಾದ ಹಾಸಿಗೆ ಯಾವುದು? ಅದು ಈ ನೆಲ ಮಾತ್ರ. ನೆಲ ಹಾಸಿಗೆ ತಿಂತು ಅನ್ನುವುದರ ಅರ್ಥ ಇದು. ಅಜ್ಜಯ್ಯನ ಗಡ್ಡ ಇಲಿ ತಿಂತು. ಗಡ್ಡ ಮೀಸೆ ಕೆಲವರಿಗೆ ಪ್ರತಿಷ್ಠೆಯ ಸಂಕೇತ. ಮೀಸೆ ಮೇಲೆ ಕೈಯಿಕ್ಕಿ ಹುರಿಗೊಳಿಸುತ್ತಲೋ ಗಡ್ಡ ನೀವುತ್ತಲೋ ಇರಬೇಕು. ಎಲ್ಲಿಯವರೆಗೆ? ದೇಹದ ಕೊಬ್ಬು ಇಳಿದು ಮುದಿತನ ಬರುವವರೆಗೆ ಮಾತ್ರ. ಮತ್ತೆ ಮೀಸೆ ಹುರಿಗೊಳಿಸಲು ಗಡ್ಡವನ್ನು ನೀವಲೂ ಶಕ್ತಿಯಿಲ್ಲ. ಇಂತಹ ಗಡ್ಡವನ್ನು ನಿದ್ದೆಯಲ್ಲಿ ಇಳಿತಿಂದರೂ ತಿಳಿಯದು. ಅಂದರೆ ಮನುಷ್ಯನ ಸ್ಥಾನಮಾನ, ಗಳಿಕೆ, ಉಳಿಕೆ, ಪ್ರತಿಷ್ಠೆ ಇವೆಲ್ಲವೂ ದೇಹದಲ್ಲಿ ಕಸುವಿರುವ ತನಕ ಮಾತ್ರ. ದೇಹದಲ್ಲಿ ಶಕ್ತಿ ಕುಂದಿ ಮುದಿತನ ಅಡರಿದಾಗ ಬಿಟ್ಟಗಡ್ಡ ಮೀಸೆಗಳೇ ಭಾರವಾದವು. ಅಜ್ಜಿಯ ತಿಂತು ಕಜ್ಜಾಯ. ಬಾಯಿಯಲ್ಲಿ ಹಲ್ಲೇ ಇಲ್ಲದ ಮುದಿ ಅಜ್ಜಿಗೆ ಕಜ್ಜಾಯ ತಿನ್ನುವ ಬಯಕೆ. ಕಜ್ಜಾಯವನ್ನು ತಿನ್ನಲು ಹಲ್ಲುಗಳು ಸುದೃಢವಾಗಿರಬೇಕಲ್ಲ, ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರಬೇಕಲ್ಲ. ಇಲ್ಲಿ ಕಜ್ಜಾಯವೆನ್ನುವುದು ನಮ್ಮ ಬದುಕಿನ ಆಸೆಗಳು, ಕಾಮನೆಗಳ ಸಂಕೇತ. ಮುದಿತನ ಬಂದರೂ ಸುಖದ ನಿರೀಕ್ಷೆ, ಮುದುಕನಿಗೆ ಹೆಣ್ಣು ದೊರೆತರೆ ಅಥವಾ ಮುದುಕಿಗೆ ಗಂಡು ದೊರೆತರೆ ಏನಾದೀತು? ಅನುಭವಿಸಲು ಸಾಧ್ಯವೇ? ಅಂದರೆ ನಮ್ಮ ಆಸೆಗಳು ವಯಸ್ಸಿಗೊಪ್ಪುವಂತಿರಬೇಕು. ಆಸೆಗಳನ್ನು ಅನುಭವಿಸಿ ಅರಗಿಸಿಕೊಳ್ಳುವ ಶಕ್ತಿಯೂ ನಮ್ಮಲ್ಲಿರಬೇಕು. ಮುದಿತನ ಬಂದಾಗಿದೆಲ್ಲ ಸಾಕಿನ್ನು ನನಗೆ. ದೇವರಿತ್ತ ಕರುಣೆಯೆಂದು ನಾನೆಲ್ಲವನ್ನೂ ಅನುಭವಿಸಿದ್ದೇನೆ. ಸಾಕಿನ್ನು ಅನ್ನುವಂಥ ಮನೋಸ್ಥಿತಿಯನ್ನು ತಾಳಿ ಇಹದ ಸುಖಭೋಗಗಳ ಕಜ್ಜಾಯವನ್ನು ಸವಿಯುವ ಆಸೆಯನ್ನು ಬಿಟ್ಟು ಪರದಲ್ಲಿ ಒಂದಾಗುವ ಮನ ಮಾಡಬೇಕು.
1: ಇದುವರೆಗೆ ದಿವಾಕರ ಡೋಂಗ್ರೆ ಅವರಿಂದ ಚಿಂತನ ಆಲಿಸಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ FS ಕಲ್ಲಪ್ಪಣಮಠ ಅವರಿಂದ ಚಿಂತನವನ್ನ ಆಲಿಸುವಿರಿ.

0: ಮನುಷ್ಯನು ಕಲಿಯಲು ಬಯಸುವುದಾದರೆ ಅವನ ಪ್ರತಿಯೊಂದು ತಪ್ಪು ಕೂಡ ಅವನಿಗೆ ಖಂಡಿತ ಶಿಕ್ಷಣವನ್ನು ಕೊಡುತ್ತೆ ಅಂತ ಕಿವಿಮಾತನ್ನ ಹೇಳಿದ್ದಾರೆ ಚಾರ್ಲ್ಸ್ ಡೆಕನ್. ಪ್ರತಿಯೊಬ್ಬ ವ್ಯಕ್ತಿ ಎರಡು ರೀತಿಯ ಶಿಕ್ಷಣವನ್ನು ಹೊಂದುತ್ತಾನೆ. ಒಂದು ಅವನು ಇತರರಿಗೆ ನೀಡುವಂತಹ ಶಿಕ್ಷಣ, ಇನ್ನೊಂದು ಸ್ವತಃ ಅವನು ಕಲಿಯುವಂತಹ ಶಿಕ್ಷಣ.
1: ಆಕಾಶವಾಣಿ ಕಾರವಾರ, ರೈತರಿಗೆ ಸಲಹೆ.
2: ಅರಿಶಿನ ಒಂದು ಪ್ರಮುಖ ಸಾಂಬಾರು ಬೆಳೆ. ಇದರ ಹದ ಮಾಡಿದ ಗಡ್ಡೆ ಹಾಗೂ ಗಡ್ಡೆಯಿಂದ ತಯಾರಿಸಿದ ಉತ್ಪನ್ನಗಳನ್ನು ಸಾಂಬಾರು ಪದಾರ್ಥವಾಗಿ, ಬಣ್ಣವಾಗಿ, ಔಷಧಿಯಾಗಿ ಹಾಗೂ ಸುವಾಸನೆಯುಕ್ತ ಪದಾರ್ಥವಾಗಿ ಮತ್ತು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಭಾರತ ಅರಿಶಿನ ಉತ್ಪಾದನೆಯಲ್ಲಿ ಮತ್ತು ರಫ್ತು ಮಾಡುವುದರಲ್ಲಿ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ರಾಷ್ಟ್ರ. ಆಂಧ್ರಪ್ರದೇಶ, ತಮಿಳುನಾಡು, ಒರಿಸ್ಸಾ, ಕರ್ನಾಟಕ, ಪಶ್ಚಿಮ ಬಂಗಾಳ, ಗುಜರಾತ್, ಮೇಘಾಲಯ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಪ್ರಮುಖವಾಗಿ ಈ ಅರಿಶಿನದ ಬೆಳೆಯನ್ನು ಬೆಳೆಯಲಾಗುತ್ತೆ. ಕರ್ನಾಟಕದಲ್ಲಿ ಪ್ರಮುಖವಾಗಿ ಬೆಳಗಾವಿ, ಬಾಗಲಕೋಟೆ, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ ಬೆಳೀತಾರೆ. ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನಾಟಿಗಾಗಿ ಸಾಂಪ್ರದಾಯಿಕ ವಿಧಾನದಲ್ಲಿ 2000 ಕಿಲೋಗ್ರಾಂನಷ್ಟು ಬಿತ್ತನೆ ಕೊಂಬುಗಳು ಬೇಕಾಗುತ್ತೆ. ನೂತನ ಸಸಿ ಉತ್ಪಾದನಾ ತಾಂತ್ರಿಕತೆ ಅಳವಡಿಸಿಕೊಂಡಲ್ಲಿ ಹೆಕ್ಟೇರ್ಗೆ 500 ಕಿಲೋಗ್ರಾಂನಷ್ಟು ಬಿತ್ತನೆ ಕೊಂಬು ಸಾಕಾಗಬಹುದು. ಈ ಅರಿಶಿನದ ಬೆಳೆಯಲ್ಲಿ ನಾಟಿಗಾಗಿ ಸಾಂಪ್ರದಾಯಿಕ ವಿಧಾನವನ್ನು ಅಳವಡಿಸಿಕೊಂಡ್ರೆ ಬಿತ್ತನೆ ಪ್ರಮಾಣದಲ್ಲಿ 60-70% ಉಳಿತಾಯ ಹಾಗೂ ಉತ್ಪಾದನಾ ವೆಚ್ಚದಲ್ಲಿ 5-10% ಉಳಿತಾಯ ಮಾಡಬಹುದು. ಈ ವಿಧಾನದಲ್ಲಿ ಭೂಮಿ ತಯಾರಿಸಲು ಸಾಕಷ್ಟು ಕಾಲಾವಕಾಶ ಸಿಗೋದರ ಜೊತೆಗೆ ಮಳೆ ತಡವಾದರೂ ಸಹ ನಾಟಿ ಸಾಧ್ಯವಾಗುತ್ತೆ. ಈ ನಾಟಿ ಮಾಡಿದ 98-100% ಸಸಿಗಳು ಉತ್ಕೃಷ್ಟವಾಗಿ ಬೆಳೆಯುತ್ತೆ. ಸಸಿಗಳು ವೇಗವಾಗಿ ಬೆಳೆಯೋದ್ರಿಂದ ಕಳೆಗಳ ಜೊತೆ ತೀವ್ರ ಪೈಪೋಟಿ ನೀಡಿ ಕಳೆ ನಿರ್ವಹಣಾ ವೆಚ್ಚದಲ್ಲೂ ಗಣನೀಯ ಇಳಿಕೆ ಸಾಧ್ಯವಾಗುತ್ತೆ. ಸಾಂಪ್ರದಾಯಿಕ ವಿಧಾನದಲ್ಲಿ ಅರಿಶಿನ ಗಡ್ಡೆ ಬೆಳವಣಿಗೆ ನಾಟಿ ಮಾಡಿದ 5 ತಿಂಗಳ ನಂತರ ಪ್ರಾರಂಭವಾದರೆ ಸಸಿ ನಾಟಿ ವಿಧಾನದಲ್ಲಿ 3 ತಿಂಗಳಿಗೆ ಪ್ರಾರಂಭವಾಗುತ್ತೆ. 1 ಎಕರೆಗೆ ಬೇಕಾಗುವ ಸಸಿಗಳನ್ನು ಸಾಂಪ್ರದಾಯಿಕ ವಿಧಾನದಲ್ಲಿ ಉತ್ಪಾದಿಸಲು ಕನಿಷ್ಠ 100 ಚದರ ಮೀಟರ್ ವಿಸ್ತೀರ್ಣವುಳ್ಳ ಪಾಲಿಹೌಸ್ ಅಥವಾ ನೆರಳು ಮನೆಯ ಅವಶ್ಯಕತೆ ಇದೆ. ಕೆಲವು ಕೃಷಿಕರು ಮರಗಳ ನೆರಳಿನಲ್ಲಿಯೇ ಯಶಸ್ವಿಯಾಗಿ ಸಸಿ ತಯಾರಿಸುವ ಉದಾಹರಣೆಗಳು ಕೂಡ ಇವೆ. ಪಾಲಿಹೌಸ್ ಅಥವಾ ನೆರಳು ಮನೆಯ ನೆರಳು ಪರದೆ 50% ನೆರಳು ಕೊಡುವಂತಿರಬೇಕು ಹಾಗೂ ಅಲ್ಲಿ ಪಾಗಾರ್ ವ್ಯವಸ್ಥೆ ಕೂಡ ಇರಬೇಕು. ವಾಣಿಜ್ಯ ಮಟ್ಟದಲ್ಲಿ 1 ಎಕರೆ ನರ್ಸರಿ ಪ್ರದೇಶದಲ್ಲಿ 10 ಲಕ್ಷ ಸಸಿಗಳನ್ನು ಉತ್ಪಾದಿಸಬಹುದಾಗಿದ್ದು ಅವು 40 ಎಕರೆ ಪ್ರದೇಶದಲ್ಲಿ ನಾಟಿ ಮಾಡಲು ಸಾಕಾಗತ್ತೆ. ಸಾಮಾನ್ಯವಾಗಿ ತರಕಾರಿ ಸಸಿ ಉತ್ಪಾದನೆಗೆ 98 ಕುಣಿಗಳಿರುವ ಪೋಟ್ರೋ ಬಳಸುವುದು ವಾಡಿಕೆ. ಆದರೆ ಅರಿಶಿನ ಸಸಿ ಉತ್ಪಾದನೆಗೆ ಕನಿಷ್ಠ 72 ಕುಣಿಗಳಿರುವ ಟ್ರೇಯನ್ನು ಬಳಸಬೇಕು. ಉತ್ಕೃಷ್ಟ ಗುಣಮಟ್ಟದ ಸಸಿಗಳ ಉತ್ಪಾದನೆಗೆ 50 ಕುಣಿಗಳಿರುವ ಟ್ರೇಗಳನ್ನು ಬಳಸಬೇಕು. ಇಲ್ಲಿ ಸಸಿಗಳು ಉತ್ತಮವಾಗಿ ಬೆಳೆದು ಹೆಚ್ಚಿನ ಸಂಖ್ಯೆಯಲ್ಲಿ ಬೇರುಗಳು ಬಂದಿರುತ್ತೆ. ಬಳಸಿದ ಟ್ರೇಗಳಾಗಿದ್ದಲ್ಲಿ ಅವುಗಳನ್ನು ಬಿತ್ತನೆಗೆ ಮೊದಲು 4% ಫಾರ್ಮಾಲಿನ್ ದ್ರಾವಣದಲ್ಲಿ ಅದ್ದಿ ನೆರಳಿನಲ್ಲಿ ಒಣಗಿಸಿ ನಂತರ ಬಳಸಬೇಕು. 50 ಕುಣಿಗಳಿರುವ ಟ್ರೇಗಳಾದಲ್ಲಿ 25,000 ಸಸಿ ತಯಾರಿಸಲು ಒಟ್ಟು 500 ಟ್ರೇಗಳು ಬೇಕಾಗಬಹುದು. 98 ಕುಣಿಗಳಿರುವ ಟ್ರೇಗಳನ್ನು ಬಳಸುವುದು ಸೂಕ್ತವಲ್ಲ. ಈ ಅರಿಶಿನವನ್ನು ಟ್ರೇಗಳಲ್ಲಿ ಬೆಳೆಸುವುದಕ್ಕಿಂತ ಮೊದಲು ಈ ಸಸಿಗಳ ಉತ್ಪಾದನೆಗಾಗಿ ಕೋಕೋಪಿಟ್ ಖರೀದಿಸುವಾಗ ಎಚ್ಚರಿಕೆ ಮುಖ್ಯವಾಗಿರುತ್ತೆ. ಅರ್ಕ ಕೋಕೋಪಿಟ್ ತಂತ್ರಜ್ಞಾನ ಅಳವಡಿಸಿ ಉತ್ಪಾದಿಸಿರೋರಿಂದ ಖರೀದಿಸಿದರೆ ಒಳಿತು. ಖರೀದಿಸಿದ ಕೋಕೋಪಿಟ್ನಲ್ಲಿ ಕಳೆ ಬೀಜಗಳು, ಜಂತುಹುಳು, ರೋಗಾಣುಗಳು ಇರಬಾರದು. ಸೂಕ್ತ ರೀತಿಯಲ್ಲಿ ನಿರ್ಜೀವೀಕರಿಸಿದ ಕೋಕೋಪಿಟ್ ಆಗಿದ್ದು ಅದರ ರಸಸಾರ 6-7% ಇರಬೇಕು. ಇಂಗಾಲ ಸಾರಜನಕದ ಅನುಪಾತ 36:1 ಇರಬೇಕು. ಪ್ರತಿ ಟನ್ ಕೋಕೋಪೀಟನ್ನು 10 ಕಿಲೋಗ್ರಾಂ ಬೇವಿನ ಹಿಂಡಿ, 1 ಕಿಲೋಗ್ರಾಂ ಟ್ರೈಕೋಡರ್ಮಾ, ಸುಡೋಮೊನಾಸ್, PSB ಮತ್ತು ಅಜೆಟೋಬ್ಯಾಕ್ಟರ್ಗಳಿಂದ ಮೌಲ್ಯವರ್ಧಿಸಿ ಬಳಸಬೇಕು. 50 ಕುಣಿಗಳಿರುವ ಟ್ರೇ ಒಂದಕ್ಕೆ 2 ಕಿಲೋಗ್ರಾಂ ಹಾಗೂ 72 ಕುಣಿಗಳಿರುವ ಟ್ರೇ ಒಂದಕ್ಕೆ 1.5 ಕಿಲೋಗ್ರಾಂ ಕೋಕೋಪೀಟ್ ಬೇಕಾಗುತ್ತೆ. ಮೊದಲು ಉತ್ತಮ ಗುಣಮಟ್ಟದ ರೋಗ ಹಾಗೂ ಕೀಟರಹಿತವಾದ ಮೊಳಕೆಯೊಡೆಯಲು ಈಗಷ್ಟೇ ಪ್ರಾರಂಭಿಸಿದ ಬಿತ್ತನೆ ಬೆರಳುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಈ ಬೆರಳುಗಳನ್ನು ಮ್ಯಾಂಕೋಜೆಬ್ ಪ್ರತಿ ಲೀಟರ್ಗೆ 3 ಗ್ರಾಂ ಹಾಗೂ ಕ್ವಿನಾಲ್ಫಾಸ್

0: ಪ್ರತಿ ಲೀಟರ್ಗೆ 2 ಮಿಲಿ ದ್ರಾವಣದಲ್ಲಿ 45-60 ನಿಮಿಷ ಬೀಜೋಪಚಾರ ಮಾಡಬೇಕು. ಸಾವಯವ ಪದ್ಧತಿಯಲ್ಲಾದರೆ ಬೀಜೋಪಚಾರಕ್ಕೆ 1% ಬೋರ್ಡೋ ದ್ರಾವಣವನ್ನು ಬಳಸಬಹುದು. ನಂತರ ಬಿತ್ತನೆ ಬೆರಳುಗಳನ್ನು 1-2 ಕಣ್ಣುಗಳಿರುವಂತೆ ಸಣ್ಣ ತುಂಡುಗಳಾಗಿ ಕತ್ತರಿಸಬೇಕು. ಈ ತುಂಡುಗಳ ತೂಕ ಕನಿಷ್ಠ 5 ಗ್ರಾಂ ಇರಬೇಕು. ಈ ತುಂಡುಗಳನ್ನು ಸಮಾನವಾಗಿ ನೆಲದ ಮೇಲೆ ಹರಡಿ ಕೋಕೋಪಿಟ್ನಿಂದ ಮುಚ್ಚಿ ಈ ಕೋಕೋಪಿಟನ್ನು 0.5% ಹ್ಯೂಮಿಕ್ ಆಸಿಡ್ನಿಂದ ಉಪಚರಿಸಬೇಕು. ನಂತರ ಮೊಳಕೆಯೊಡೆದ ಕಣ್ಣಿನ ತುಂಡುಗಳನ್ನು ಪ್ರೋಟ್ರೋಗಳಲ್ಲಿ ಹಾಕಿ 8-10 ಟ್ರೇಗಳನ್ನು 1 ಮೇಲೊಂದರಂತೆ ಜೋಡಿಸಬೇಕು. ಹೀಗೆ ಜೋಡಿಸಿಟ್ಟ ಟ್ರೇಗಳನ್ನು 7 ದಿನಗಳವರೆಗೆ ಫಾಲಿಥಿನ್ ಹಾಳೆಯಿಂದ ಮುಚ್ಚಿಡಬೇಕು. ಬಿತ್ತಿದ ತುಂಡುಗಳು ಸಮಾನವಾಗಿ ಮೊಳಕೆ ಬಂದ ನಂತರ ಫಾಲಿಥಿನ್ ಹಾಳೆ ತೆಗೆದು ಏರುಮಡಿಗಳ ಮೇಲೆ ಸಮಾನವಾಗಿ ಜೋಡಿಸಿ ಇಡಬೇಕು. 1-2 ಎಲೆಗಳು ಬಂದ ನಂತರ 0.5% ಹ್ಯೂಮಿಕ್ ಆಸಿಡನ್ನು ಸಿಂಪಡಿಸಬೇಕು. 40-45 ದಿನಗಳಲ್ಲಿ 3-4 ಎಲೆಗಳುಳ್ಳ ಉತ್ತಮ ಗುಣಮಟ್ಟದ ಸಸಿಗಳು ನಾಟಿಗೆ ಸಿದ್ಧವಾಗುತ್ತೆ. ನಾಟಿ ಮಾಡುವಾಗ ಸಸಿಗಳ ಗುಣಮಟ್ಟ ಉತ್ತಮವಾಗಿರಬೇಕು. ನಾಟಿಗೆ ಕೊಡುವ ಸಸಿಗಳು ಸದೃಢ ಹಾಗೂ ಆರೋಗ್ಯವಾಗಿರಬೇಕು. ಎಲ್ಲಾ ಸಸಿಗಳ ಬೆಳವಣಿಗೆ ಸಮಾನವಾಗಿರಬೇಕು. ಕನಿಷ್ಠ 3-4 ಎಲೆಗಳಿರಲೇಬೇಕು ಹಾಗೂ ಕೀಟಮುಕ್ತ ರೋಗಗಳಿಂದ ಮುಕ್ತವಾಗಿರಬೇಕು. ನೀರನ್ನು ನಿಯಮಿತವಾಗಿ ಕಡಿತಗೊಳಿಸಿ ಬೆಳಕನ್ನು ಹೆಚ್ಚಿಸಿ 1-2 ದಿನ ಬಿಸಿಲಿನಲ್ಲಿಟ್ಟು ಹದಗೊಳಿಸಬೇಕು. ಸಸಿಗಳ ಆಯಸ್ಸು 40-50 ದಿನ ಮೀರಬಾರದು.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಇಂದು ಪುರಂದರದಾಸರ ರಚನೆಗಳನ್ನು ವೃಂದಗಾನದಲ್ಲಿ ಕೇಳುತ್ತಿರುವಿರಿ. ಮೊದಲಿಗೆ ಮಾನವ ಜನ್ಮ ದೊಡ್ಡದು

ಇದುವರೆಗೆ ಗಾನಸುಧೆಯಲ್ಲಿ ಪುರಂದರದಾಸ ಕೃತಿಗಳನ್ನು ವೃಂದಗಾನದಲ್ಲಿ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:55, ಸಂಸ್ಕೃತದಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: रक्षा सहभागिताम् सुदृढः अकुरुताम्। देशद्वयं सामुद्रिक क्षेत्रे मिलित्वा कार्यं करिष्यतः। वार्तायां द्विपक्षीय रक्षा सहयोग विषये प्रगतिः समीक्षिता, यया सहभागितायाः नूतन मार्गस्य अन्वेषणं भविष्यति। भाजपेति दलस्य राष्ट्रियाध्यक्षः नितिन नवीनः ह्यः नवदिल्ल्यां दलस्य वरिष्ठैः पदाधिकारिभिः कार्यकर्तृभिः च सह उपवेशनं कृतवान्। प्रसारमाध्यमैः सह वार्तालापं कुर्वन् दलस्य सांसदः प्रवक्ता च डॉ. संवित पात्रावर्यः नरेन्द्र मोदी प्रशासनस्य द्वादश वर्षाणां सेवायाः विषये, संघटनात्मक विस्तारस्य विषये तथा च समाजस्य विभिन्नेषु वर्गेषु दलस्य प्रसारस्य विषये विवरणानि विनिमयीकृतवान् इति वार्ताः।
1: आकाशवाणी कारवार।
2: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯು ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
1: ಆಕಾಶವಾಣಿ ಕಾರವಾರ. ಸಮಯ 7:02. ಇನ್ನು ಮುಂದೆ ಬೆಂಗಳೂರಿನ ಕೇಂದ್ರದಿಂದ ಪ್ರಕಟಣೆ. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು, ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ನೂತನ ಸಚಿವ ಸಂಪುಟ ರಚನೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರೊಂದಿಗೆ ರಾಜ್ಯ ನಾಯಕರ ಚರ್ಚೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿಬದಿ ವ್ಯಾಪಾರಿಗಳ ಸಬಲೀಕರಣ, ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ವಾರ್ತೆಗಳ ವಿವರ: ರಾಜ್ಯ ನೂತನ ಸಚಿವ ಸಂಪುಟ ರಚನೆ ಕುರಿತು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಿದ್ದಾರೆ. ನಾಳೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದೇ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಹಲವರ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರುವುದು ನ್ಯಾಯಸಮ್ಮತವಲ್ಲ. ಕಲಬುರಗಿಯ ಆಳಂದದಲ್ಲಿ ನಡೆದಿರುವ ಘಟನೆಗೆ ಸಂಬಂಧಿಸಿದ ಪ್ರಕರಣವನ್ನೂ ಸಹ ಹಿಂತೆಗೆದುಕೊಳ್ಳಲಾಗಿದೆ. ಇದರ ವಿರುದ್ದ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಕಳೆದ 3 ವರ್ಷಗಳಿಂದಲೂ ಭ್ರಷ್ಟಾಚಾರ ಹಾಗೂ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದಲ್ಲಿ ತೊಡಗಿಕೊಂಡಿದೆ. ಹಿಂದೂಗಳ ಕಡೆಗಣನೆ ಮಾಡುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರಲಾಗುತ್ತಿದೆ. ಖಾತರಿ ಯೋಜನೆಗಳ ಜಾರಿಯಿಂದಾಗಿ ಅನುದಾನದ ಕೊರತೆ ಉಂಟಾಗಿ ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದೆ ಎಂದರು. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಆರಂಭವಾಗಿದ್ದು ಮೊದಲ ದಿನ ಶಾಲೆಗೆ ಆಗಮಿಸಿದ ಮಕ್ಕಳನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಶಾಲೆಗಳನ್ನು ತಳಿರು ತೋರಣ ರಂಗೋಲಿ ಮೂಲಕ ಶೃಂಗಾರಗೊಳಿಸಿ ಹಬ್ಬದ ವಾತಾವರಣ ನಿರ್ಮಿಸಲಾಗಿತ್ತು. ಪುಷ್ಪಾರ್ಪಣೆ ಮಾಡುವ ಮೂಲಕ ಮಕ್ಕಳನ್ನು ಬರಮಾಡಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಕಡೆ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಮತ್ತು ಪುಸ್ತಕ ವಿತರಿಸಲಾಯಿತು. ರಜೆ ಬಿಡುವಿನಲ್ಲಿದ್ದ ಮಕ್ಕಳು ಉತ್ಸಾಹದಿಂದಲೇ ಶಾಲೆಗೆ ಹಾಜರಾದರು. ಕಳೆದ ಡಿಸೆಂಬರ್ನಲ್ಲಿ ನಡೆದ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ತಾವು ಮಂಡಿಸಿದ್ದ ರಾಷ್ಟೀಯ ಪುಷ್ಪೋದ್ಯಮ ಮಂಡಳಿ ವಿಧೇಯಕ 2024 ಲೋಕಸಭೆಯಲ್ಲಿ ಪರಿಗಣಿಸಲು ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ 117(3) ವಿಧಿಯ ಅಡಿಯಲ್ಲಿ ಶಿಫಾರಸು ಮಾಡಿದ್ದಾರೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪುಷ್ಪ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ರೈತರಿಗೆ ರಾಷ್ಟ್ರಮಟ್ಟದಲ್ಲಿ ಒಂದು ಸಾಂಸ್ಥಿಕ ಬೆಂಬಲ ಒದಗಿಸುವ, ಸಂಶೋಧನೆ ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡುವ, ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಅವಕಾಶ ಕಲ್ಪಿಸುವ ಹಾಗೂ ಮಾರುಕಟ್ಟೆ ವಿಸ್ತರಿಸಿ ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ತಾವು ಡಿಸೆಂಬರ್ 2025 ಈ ಖಾಸಗಿ ಸದಸ್ಯರ ಮಸೂದೆಯನ್ನು ಮಂಡಿಸಿದ್ದೆವು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಲೋಕಸಭೆ ಈ ವಿಧೇಯಕವನ್ನು ಪರಿಗಣಿಸಿ ಸುದೀರ್ಘವಾಗಿ ಚರ್ಚಿಸಿ ದೇಶದ ಲಕ್ಷಾಂತರ ಹೂವು ಬೆಳೆಗಾರರ ದೃಷ್ಟಿಯಿಂದ ಈ ಮಸೂದೆಯನ್ನು ಅಂಗೀಕರಿಸಲಿದೆ ಎಂಬ ವಿಶ್ವಾಸವಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸ್ವಚ್ಛತೆಯಿಂದ ಪರಿಸರ ಸ್ವಾಸ್ಥ್ಯ ಸಾಧ್ಯ ಎಂಬ ಘೋಷವಾಕ್ಯದೊಂದಿಗೆ ಸ್ವಚ್ಛ ಭಾರತ ಹಾಗೂ ಪಾರ್ಥೇನಿಯಂ ಅರಿವು ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸುವುದರೊಂದಿಗೆ ಪಾರ್ಥೇನಿಯಂ ಕಳೆ ನಿರ್ಮೂಲನೆ ಕುರಿತು ಅರಿವು ಮೂಡಿಸಲಾಯಿತು. ಸಹ ಸಂಶೋಧನಾ ನಿರ್ದೇಶಕ ಡಾ ಬಿಎಸ್ ಬಸವರಾಜು ಮಾತನಾಡಿ, ಪ್ಲಾಸ್ಟಿಕ್ ತ್ಯಾಜ್ಯವು ಪರಿಸರಕ್ಕೆ ದೊಡ್ಡ

0: ಸವಾಲಾಗಿದ್ದು, ಪ್ಲಾಸ್ಟಿಕ್ ಬಾಟಲಿಗಳು, ಕವರ್ಗಳು ಹಾಗೂ ಇತರೆ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಎಂದು ತಿಳಿಸಿದರು. ಪ್ರತಿಯೊಬ್ಬ ನಾಗರಿಕನ ಸಹಕಾರದಿಂದ ಮಾತ್ರ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರ ನಿರ್ಮಾಣ ಸಾಧ್ಯ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣಗೊಂಡಿದ್ದು, ಆರ್ಥಿಕವಾಗಿ ಹಿಂದುಳಿದ ಬೀದಿಬದಿ ವ್ಯಾಪಾರಿಗಳ ಜೀವನ ಮಟ್ಟ ಉತ್ತಮಪಡಿಸುವಲ್ಲಿ ಈ ಯೋಜನೆ ನೆರವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಈ ಕುರಿತು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಅಸಂಖ್ಯಾತ ಬೀದಿಬದಿ ವರ್ತಕರಿಗೆ ಅಡಮಾನರಹಿತ ಸಾಲ ಸೌಲಭ್ಯ ಒದಗಿಸುವುದು ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಯೋಜನೆ ನೆರವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ವತಿಯಿಂದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೀದಿಬದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರೇಮ್ಕುಮಾರ್ ಮಾತನಾಡಿ, ಪಿಎಂ ಸ್ವನಿಧಿ ಯೋಜನೆಯು ಕೇಂದ್ರ ಸರ್ಕಾರ ಬೀದಿಬದಿ ವ್ಯಾಪಾರಿಗಳಿಗೆ ಆರಂಭಿಸಿದ ಕಿರುಸಾಲ ಯೋಜನೆಯಾಗಿದ್ದು, ಯಾವುದೇ ಮೇಲಾಧಾರವಿಲ್ಲದೆ ವ್ಯಾಪಾರ ಬಂಡವಾಳಕ್ಕಾಗಿ ಸುಲಭವಾಗಿ ಸಾಲ ಒದಗಿಸುತ್ತದೆ. ಇದರಿಂದ ಹಲವು ಬೀದಿಬದಿ ವ್ಯಾಪಾರಿಗಳು ಸ್ವಾವಲಂಬಿಗಳಾಗಿ ಬದುಕಲು ಸಹಕಾರಿಯಾಗಿದ್ದು, ಅರ್ಹರು ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರು. ಕೊಪ್ಪಳ ಜಿಲ್ಲೆಯ ಭಾಗ್ಯನಗರ ಪಟ್ಟಣ ಪಂಚಾಯತ್ ವತಿಯಿಂದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಬೀದಿಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದ್ದು, ಸದುಪಯೋಗ ಪಡಿಸಿಕೊಳ್ಳುವಂತೆ ಭಾಗ್ಯನಗರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ತಿಳಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಬೀದಿಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯಡಿ ನಗರದ ಬೀದಿಬದಿ ವ್ಯಾಪಾರಿಗಳಿಗೆ ಕಿರುಸಾಲ ಸೌಲಭ್ಯ ಹಾಗೂ ಸಾಮಾಜಿಕ ಭದ್ರತೆಗಳ ಯೋಜನೆಗಳನ್ನು ಕಲ್ಪಿಸುವುದಕ್ಕಾಗಿ ನಗರ ಮಟ್ಟದಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಲೋಕ ಕಲ್ಯಾಣ ಮೇಳಗಳನ್ನು ನಿನ್ನೆಯಿಂದ ಇದೇ 30ರವರೆಗೆ 1 ತಿಂಗಳ ಕಾಲ ಆಯೋಜಿಸಲಾಗಿದೆ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದ್ದು, ಗ್ರಾಹಕರು ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ಅಂತರ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ, ಇಂಧನ ಅಕ್ರಮ ದಾಸ್ತಾನು ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುತ್ತಿದೆ ಎಂದರು. ಕಳೆದ 3 ದಿನಗಳಲ್ಲಿ 460 ಎಲ್ಪಿಜಿ ವಿತರಣಾ ಏಜೆನ್ಸಿಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು 10 FIR ದಾಖಲಿಸಲಾಗಿದೆ. 22 ಎಲ್ಪಿಜಿ ವಿತರಣಾ ಸಂಸ್ಥೆಗಳಿಗೆ ದಂಡ ವಿಧಿಸಲಾಗಿದ್ದು, 3 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಕಳೆದ 3 ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸುವ 1,300 ಬಂಕ್ಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು, 960 ಲೀಟರ್ ಪೆಟ್ರೋಲ್ ಮತ್ತು 2,194 ಲೀಟರ್ ಡೀಸೆಲ್ ಜಪ್ತಿ ಮಾಡಲಾಗಿದೆ. 18 ಪ್ರಕರಣ ದಾಖಲಿಸಲಾಗಿದ್ದು, 7 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹಂಗಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಉತ್ಖನನ ಕಾರ್ಯ ಪ್ರಗತಿಯಲ್ಲಿದೆ. ಇತ್ತೀಚೆಗೆ 12ನೇ ಶತಮಾನದ ಚಾಳುಕ್ಯ ಚಕ್ರವರ್ತಿ 2ನೇ ಜಗದೇಕ ಮಲ್ಲನ ಆಳ್ವಿಕೆ ಸೂಚಿಸುವ ಕನ್ನಡ ಲಿಪಿ ಶಾಸನ ಪತ್ತೆಯಾಗಿದೆ. ಮಣ್ಣಿನಡಿ ಹುದುಗಿರುವ ಐತಿಹಾಸಿಕ ಪಡೆಯುಳಿಕೆಗಳ ಪತ್ತೆಗಾಗಿ ಸ್ಯಾಟಲೈಟ್ ಇಮೇಜಿಂಗ್ ತಂತ್ರಜ್ಞಾನ ಬಳಸುವಂತೆ ಸಚಿವರು ಸೂಚಿಸಿದ್ದಾರೆ. ಲಕ್ಕುಂಡಿಯ ಐತಿಹಾಸಿಕ ಪಡೆಯುಳಿಕೆಗಳ ಪತ್ತೆ ಕಾರ್ಯದ ಬಗ್ಗೆ ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ.
4: ಕಳೆದ 15 ದಿನಗಳಲ್ಲಿ 120ಕ್ಕಿಂತ ಹೆಚ್ಚು ದೇವಾಲಯ ಮತ್ತು ಸ್ಮಾರಕಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡಲಾಗಿದೆ. ಅದರ ಜೊತೆಗೆ ಇತಿಹಾಸದಲ್ಲಿ ಹೂತು ಹೋಗಿರುವಂಥ 101 ದೇವಾಲಯಗಳ ಅನಾವರಣಕ್ಕೆ ನಿಯಾಸ್ ಅನ್ನುವಂಥ ಒಂದು ಸಂಸ್ಥೆಯ ಮೂಲಕ ಸ್ಯಾಟಲೈಟ್ ಇಮೇಜಿಂಗ್ ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಂಡು ಆ ದೇವಾಲಯಗಳನ್ನು ಮತ್ತು ಬಾವಿಗಳನ್ನು ಹೊರತರುವಂಥ ಒಂದು ವಿನೂತನ ಒಂದು ಪ್ರಯತ್ನವನ್ನು ಸಹಿತವಾಗಿ ಮಾಡಲಾಗುತ್ತದೆ.
0: ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಿಸಿರುವ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ

ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸಲು ಆಗ್ರಹಿಸಿವೆ. ಚೇಂಬರ್ ಆಫ್ ಕಾಮರ್ಸ್ ಆಂಡ್ ಇಂಡಸ್ಟ್ರೀಸ್ ಹಾಗೂ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಜಂಟಿಯಾಗಿ ಬೆಳಗಾವಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು. ಕನಿಷ್ಠ ವೇತನ ಹೆಚ್ಚಳದಿಂದ ವ್ಯಾಪಾರ ಕೈಗಾರಿಕೆ ಹಾಗೂ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳಲಿದ್ದು ಈ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವ ಸಂಪುಟ ರಚನೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರೊಂದಿಗೆ ರಾಜ್ಯ ನಾಯಕರ ಚರ್ಚೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿಬದಿ ವ್ಯಾಪಾರಿಗಳ ಸಬಲೀಕರಣ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆರ್ಥಿಕ ಹೊರೆ ಬೀಳಲಿದ್ದು ಈ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವ ಸಂಪುಟ ರಚನೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರೊಂದಿಗೆ ರಾಜ್ಯ ನಾಯಕರ ಚರ್ಚೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿಬದಿ ವ್ಯಾಪಾರಿಗಳ ಸಬಲೀಕರಣ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಕಾರವಾರ ಕಾವ್ಯಯಾನ.
2: ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ಬಾವ್ಯದ ಬಾವ್ಯದ ಬಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 83ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸೇರಾಜೆ ಸೀತಾರಾಮ ಭಟ್.
3: ಅಸಿತಾಂಗನೆನ್ನುವಂತಹ ಮುನಿಯಿಂದ ಪಡೆದಂತಹ ಶಾಪ, ಮತ್ತೆ ಅವನಲ್ಲಿ ಕ್ಷಮಿಸಬೇಕೆಂಬ ಹಾಗೆ ಬೇಡಿಕೊಂಡಾಗ ಅವನು ಅದರ ಪರಿಮಾರ್ಜನೆಯ ವಿಧಾನವನ್ನು ಹೇಳಿದಂತಹ ಕಾರಣ, ಇದೆಲ್ಲವನ್ನು ನೆನಪಿಸಿಕೊಂಡಂತಹ ಸುಬಾಹು ಮಹಾರಾಜ ಶತ್ರುಘ್ನನಲ್ಲಿ ತನ್ನ ಸ್ಥಿತಿಯನ್ನು ಹಾಗೆ ಹೇಳಿಕೊಂಡಿರಬೇಕು ಎಂಬಲ್ಲಿಂದ ಆ ಕಥೆಯನ್ನು ಮುಂದುವರಿಸ್ತಾ ಇದ್ದೇವೆ. ಅಷ್ಟು ಹೊತ್ತಿಗೆ ಹೇಳ್ತಾಳೆ ಮನೋರಮೆ, ಓಹೋ ಈಗ ನನಗೆ ವಿವರವಾಗಿ ತಿಳಿಯಿತು ಅಂತ ಹೇಳ್ತಾಳೆ. ಹಾಗಿದ್ರೆ ಮುಂದಿನ ಕಥೆಯನ್ನು ಹೇಳ್ತೇನೆ ಅಂತ ಮುದ್ದಣ್ಣ ತೊಡಗಿದ್ದಾನೆ.

ಮುಂದುವರಿಯುತ್ತಾ ಮುಂದುವರಿಯುತ್ತಾ ಬರುತ್ತಾ ಇದ್ದ ಹಾಗೆ ಪಥ ಮಧ್ಯದಲ್ಲಿ ಕಪ್ಪು ನೆಲದ ಕೊಬ್ಬಿ ಬೆಳೆದ ಕಬ್ಬಿನ ಸವಿಯಾದ ರಸಕ್ಕೆ ದೊಡ್ಡ ಮರದ ತುದಿಗೊಂಬೆಯಲ್ಲಿ ಎತ್ತರದ ಪೊಟರೆಯಲ್ಲಿ ಇರುವಂತಹ ಗುಂಪು ಕೂಡಿದ ಕಿರು ನೊಳದ ಸಬಿಜೇನ ಒಳ್ಳೆಯ ಮಧುರ ಬಿಂದುವನ್ನು ಹೊಯ್ದು

ಎಳೆಯ ಕರುವಿನಲ್ಲಿ ಆಗತಾನೇ ಮೂಡಿ ಬಂದಂತಹ ಕೂಡುಗಳು ಅಂತಹ ಹಾಲು ಕೋಡಿನ ಎಳೆಯ ಕರು ಉಳ್ಳಂತಹ ಕಪ್ಪು ಬಣ್ಣದ ಹಸು, ಜೋಲು ಕೆಚ್ಚಲ ಹಸು, ಅದರಿಂದ ಸುರಿದ ತಂಬಾಲನ್ನು ಬೆರೆಸಿ ಹನಿಸಿ ನಾಲಗೆಯ ತುದಿಯಲ್ಲಿ ನೀರೂರುವ ಹಾಗೆ ಸವಿಯುವ ಮಾಧುರ್ಯವನ್ನು ಕೂಡ ಜನತೆಗೆ ತಿಳಿಯುವಂತೆ

ಹಾವು ಮರವನ್ನು ಹತ್ತುವಾಗ ಅದರ ಸ್ಪರ್ಶದಿಂದ ಆ ಮರದ ಕಂಪು ಮಾಯವಾಗಿ ಬಿಡ್ತದಂತೆ. ಹಕ್ಕಿಗಳು ತಮ್ಮ ಕೊಕ್ಕಿನಿಂದ ಚುಚ್ಚಿದಾಗ ಅದರ ತೊಗಟೆ ಕೆಟ್ಟು ಹೋಗಿಬಿಡ್ತದೆ. ಆ ರೀತಿಯಾಗಿ ತೊಗಟೆ ತೊಲಗಿ ಚೆಕ್ಕೆ ಒಡೆದು ಆ ಗಂಧದ ಮರಗಳ ಸುಗಂಧದೊಡನೆ ಸೇರಿಸಿ ಹಸಿರು ಕಳೆಯದ ತಂಪು ಆರದ ಮಾರ್ದವ ಕುಗ್ಗದ ಮರುಗ ಮತ್ತು ದವನದ ಹೊಸ ಪರಿಮಳವನ್ನು ಜತೆಗೊಳಿಸಿಕೊಂಡು ಬರುವ ಪಥಿಕರ ಮೂಗಿನ ಅಂಡೆಯಲ್ಲಿ ತುರುಕುತ್ತದೆ ಗಾಳಿ ಎಂಬ ಹಾಗೆ

ಬಿಸಿಲಿನ ದಾಹಕ್ಕೆ ಬಾಡದೆ, ತಿಂಗಳ ಬೆಳಕಿನ ಹಿಮಕ್ಕೆ ಕೋಡದೆ, ಹಗಲೆನ್ನದೆ ರಾತ್ರಿ ಎನ್ನದೆ, ಆಗಾಗ ಚೆನ್ನಾಗಿ ಅರಳಿದ ಕೊಳದ ವನದ ಅರಳು ಹೂಗಳ ಒಳ್ಳೆಯ ಪರಿಮಳವನ್ನೂ

ಇದನ್ನನುಸರಿಸಿ ಕಡಲಿನಿಂದ ಬಾನಿನವರೆಗೆ ಏರಿದ ಕಪ್ಪು ಮೋಡದ ಸೇನೆಯಿಂದ ಕ್ಲೇಶಗೊಂಡು ಕೊಳದ ನೀರು ಕುಡಿಯುವುದಕ್ಕಾಗಿ ಏದುತ್ತಾ ಬರುವ ಸಣ್ಣ ಒಂದು ಮೋಡವೋ ಎನ್ನುವಂತೆ ಗುಂಪುಗೂಡಿ ಉತ್ಸಾಹಗೊಂಡು ಸುತ್ತಲೂ ಹಬ್ಬಿ ದಾರಿ ಹಿಡಿದು ತೇಲುತ್ತಾ ಹರಿಯುವ ಎಣ್ಣೆ ಹಚ್ಚಿದ ನೇರಳೆ ಹಣ್ಣಿಗೆ ಬಣ್ಣ ಬಳಿದ ಕರಿಮಣಿಗೆ ತಣ್ಣೀರಲ್ಲಿ ಅದ್ದಿದ ಉರಿಕೆಂಡಕ್ಕೆ ಸಮನಾದ ತಣ್ಣೀರಲ್ಲಿ ಅದ್ದುವಾಗ ಆ ಕೆಂಡ ತನ್ನ ಹೊಳಪನ್ನು ಕಳಕೊಂಡು ಮಸಿಯಾಗಿ ಬಿಡ್ತದೆ, ಕಪ್ಪಾಗಿ ಬಿಡ್ತದೆ. ಅಂತಹ ಉರಿಕೆಂಡಕ್ಕೆ ಸಮಾನವಾದ ಅಂತಹ ಬಣ್ಣವುಳ್ಳಂತಹ ಭ್ರಮರಿಗಳ ಜೇಂಕಾರಕ್ಕೆ ಎಚ್ಚರವಾಗಿ

ತಮ್ಮ ಗೂಡನ್ನು ಬಿಟ್ಟು ತುದಿಯ ಕೊಂಬೆಯನ್ನೇರಿ ಕೂಡಿ ಹಾಡಿ ಕಾಡಿನ ಹಣ್ಣುಗಳನ್ನು ನಾಡಿನ ನೆಲ್ಲುಗಳನ್ನು ಮರಿಗಳಿಗೆ ತುಂಬಿದ ಮಮತೆಯಿಂದ ಉಣ್ಣಿಸಿ ನಲಿವ ಹಕ್ಕಿಗಳಿಗೆ ಮುಗಿಯದ ಹಣ್ಣನ್ನು ಬೆಳೆಯದ ಮಿಡಿಯನ್ನು ವ್ಯಯಗೊಳ್ಳದ ಚಿಗುರನ್ನು ಯಾವಾಗಲೂ ಒದಗಿಸುವ ಮರಗಳಿಂದ ಆವೃತವಾಗಿ ನಿತ್ಯವೂ ಊಟೆಯ ಅಥವಾ ನೀರು ಉಕ್ಕಿ ಬರುವಂತಹ ಸ್ಥಿತಿಯ ಆ ಹೆಚ್ಚಳದ ಉಬ್ಬರದಿಂದ ದಡಮೀರಿ ಹರಿಯುವಂತಹ ನದಿಗಳು.

ಬೀಜವೊಂದಕ್ಕೆ ತುದಿಯಲ್ಲಿ 50 ಸಮೃದ್ಧಿಗೊಳ್ಳುವಂತಹ ತೆನೆಯು ಬೆಳೆದು ತನ್ನ ಒಂದು ಹಿರಿಮೆಯಿಂದ ಸೊಗಸಾಗಿ ಶೋಭಿಸುತ್ತಾ ಬೆಳೆದ ಭತ್ತದ ಗದ್ದೆಯನ್ನು ಅಣಕಿಸಿ ತಲೆಬಾಗುವಂತೆ ಮಾಡಿ ತಲೆ ತೂಗಿಸಿ, ಯಾಕೆ ಇಲ್ಲಿ 50 ಬರ್ತಾ ಇರೋದು, ಈ 100 ಪಾಲು ಹೆಚ್ಚಿನ ಬೀಜವನ್ನು ಹೊತ್ತು ನೆಟ್ಟಗೆ ನಿಂತ ರಾಗಿಯ ಹೊಲದ ಪಕ್ಕದಲ್ಲಿ ಕೆಸರಿನಲ್ಲಿ ಅಥವಾ ಬಸಿರಿನಲ್ಲಿ ಹುಟ್ಟಿದ ಒಳ್ಳೆಯ ಮುತ್ತುಗಳಿಂದ ಬಿಗಿದು ದೂವೆಯ ಕುಸುರಿನಿಂದ ಮುಚ್ಚಿ ಬಣ್ಣ ಕುಂದದಂತೆ ವಿಳಿವಟ್ಟೆಯನ್ನು ಹೊದ್ದಂತಹ ಕಾಮ

ತನ್ನ ರತಿಯ ತನ್ನ ಅರಸಿಯ ತುರುಬಿನ ಅಲಂಕಾರಕ್ಕಾಗಿ ತಯಾರಿಸಿ ಬಚ್ಚಿಟ್ಟ ಕುಂದಣದ ಗೊಂಡೆಯಂತೆ ತಾವರೆಯ ಕೋಶ ಅದರ ಹನ್ನು ಹೋಲುವಂತಹ ರೀತಿಯಲ್ಲಿ ಶೋಭಿಸುವ ಜೋಳದ ಸಾಲು. ಈ ಜೋಳಕ್ಕೆ ಅದರ ಹೊರಗಿರುವಂತಹ ಕೋಶ ಹಾಗೆ ಮುಚ್ಚಿಕೊಂಡಿರ್ತದೆ, ಅದರ ಒಳಗೆ ಜೋಳ ಮುತ್ತುಗಳ ಹಾಗೆ ಅಡಗಿರ್ತದೆ. ಅಂತಹ ಜೋಳದ ಸಾಲನ್ನು ಅನುಸರಿಸಿ

ಸಾಲು ಸಾಲಾಗಿ ಮಳೆತಂತಹ, ಬಿಳಿ ಸುಳಿಯನ್ನು ಬಿಟ್ಟಂತಹ, ಗೊನೆ ಹಾಕಿದ, ಕಾಯಾದ, ಹಣ್ಣಾದ, ಹೊಂಬಾಳೆಯ, ಚೆಂಬಾಳೆಯ, ರಂಗುಬಾಳೆಯ

ಭತ್ತದ ತೆನೆಗಳಿಂದ ಗೊನೆ ಹಾಕಿದ ಹಣ್ಣು ಬಾಳೆಗಳನ್ನು ಹೊಂದಿದಂತಹ, ಚಿಂಬಾಳೆಯನ್ನು ಹೊಂದಿದಂತಹ, ಹೀಗೆ ಅದ್ಭುತವಾಗಿ ಕಣ್ಮನೋಹರವಾಗಿ ಕಂಗೊಳಿಸುವಂತಹ ಆ ತೋಟದ ಒಳಗಿಂದ ಖೇಚರರು ಪಟ್ಟಣದ ಸೊಬಗನ್ನು ಕಾಣುವುದಕ್ಕಾಗಿ ಆಗಾಗ ಇಳಿದು ಬರುವುದಕ್ಕೆ ಸಲುವಾಗಿ ಕೊಟ್ಟಿದ ಒಂದು ದಾರಿಯೋ ಎಂಬಂತೆ ಆ ಮುಗಿಲನ್ನು ಸೇರಿದ, ಕೆಳಗಿಂದ ಇರುವಂತಹ ಕೋಟೆ ಎನ್ನುವಂತಹದ್ದು ಆ ಮುಗಿಲನ್ನೇ ಮುಟ್ಟುತ್ತದೆ ಎನ್ನುವ ಹಾಗೆ ವಿವರಣೆಯನ್ನು ಕೊಡ್ತಾ ಇದ್ದಾನೆ. ಆ ಮುಗಿಲನ್ನೇ ಮುಟ್ಟುವಂತಹ ಆ ನಾಡಿನ ಹೊರ ಕೋಟೆಯ ಅಗಳು ಕಣ್ಣಿಗೆ ಬಹಳ ಸುಂದರವಾಗಿ ಸೊಗಸಾಗಿ ಗೋಚರಿಸ್ತಾ ಇತ್ತು.

0: ಹಾಗೆ ಮುದ್ದಣ್ಣನು ಮನೋರಮಗೆ ಹೇಳ್ತಾನೆ.
1: ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸೇರಾಜೆ ಸೀತಾರಾಮ ಭಟ್, ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲ, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
2: ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿ ಕಾರವಾರ
4: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನು ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನು ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನು ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನು ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನು ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನು ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನು ಮತ್ತು ಎಳೆನೀರನ್ನು ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
1: ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಗಡಿ ರಕ್ಷಣೆ ಮತ್ತು ಬಹುಮುಖಿ ಸಹಕಾರಕ್ಕೆ ಒತ್ತು. ನವದೆಹಲಿಯಲ್ಲಿ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಸಭೆ. ಇದೇ 4 2 ದಿನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಇಂದು ಪ್ರಮಾಣವಚನ ಸ್ವೀಕಾರ. ಪುರುಷರ 18 ವರ್ಷದೊಳಗಿನವರ ಏಷ್ಯಾಕಪ್ ಹಾಕಿ ಗುಂಪು ಪಂದ್ಯದಲ್ಲಿ ಕೊರಿಯಾ ವಿರುದ್ಧ ಭಾರತಕ್ಕೆ ಜಯ. ವಾರ್ತೆಗಳ ವಿವರ. ಭಾರತಕ್ಕೆ ಅಧಿಕೃತ ಭೇಟಿ ನೀಡಿರುವ ಮ್ಯಾನ್ಮಾರ್ ಅಧ್ಯಕ್ಷ ಯು ಮೀನ್ ಆಂಗ್ ಲೇಂಗ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಡುವೆ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ವ್ಯಾಪಾರ ರಕ್ಷಣೆ, ಗಡಿ ನಿರ್ವಹಣೆ ಹಾಗೂ ಸಂಸ್ಕೃತಿ ಸೇರಿದಂತೆ ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಯ ಎಲ್ಲ ಪ್ರಮುಖ ವಿಷಯಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದರು. ಸಭೆಯ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವಿಶೇಷವಾಗಿ ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ ಸಹಕಾರ, ಆರೋಗ್ಯ, ಶಿಕ್ಷಣ ಹಾಗೂ ಇಂಧನ ವಲಯದಲ್ಲಿ ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸಲು ಒಲವು ತೋರಿವೆ ಎಂದು ತಿಳಿಸಿದರು. ಇದೇ ವೇಳೆ ಉಭಯ ದೇಶಗಳ ಭದ್ರತಾ ಹಿತಾಸಕ್ತಿಗಳಿಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ಪರಸ್ಪರ ಭೂಪ್ರದೇಶವನ್ನು ದುರುಪಯೋಗಪಡಿಸಿಕೊಳ್ಳಲು ಬಿಡುವುದಿಲ್ಲ ಎಂಬ ಅಂಶವನ್ನು ಇಬ್ಬರೂ ನಾಯಕರು ದೃಢವಾಗಿ ಒತ್ತಿ ಹೇಳಿದ್ದಾರೆ ಎಂದು ವಿದೇಶಾಂಗ ಕಾರ್ಯದರ್ಶಿಗಳು ವಿವರಿಸಿದರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಅವರು ನವದೆಹಲಿಯಲ್ಲಿ ನಿನ್ನೆ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಮಹತ್ವದ ಸಭೆ ನಡೆಸಿದರು. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾಹಿತಿ ಹಂಚಿಕೊಂಡ ಸಂಸದ ಹಾಗೂ ಪಕ್ಷದ ವಕ್ತಾರ ಡಾ ಸಂಬಿತ್ ಪಾತ್ರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ 12 ವರ್ಷಗಳ ಸೇವೆ, ಪಕ್ಷದ ಸಾಂಸ್ಥಿಕ ವಿಸ್ತರಣೆ ಮತ್ತು ಸಮಾಜದ ವಿವಿಧ ವರ್ಗಗಳಿಗೆ ಪಕ್ಷದ ವ್ಯಾಪ್ತಿಯನ್ನು ತಲುಪಿಸುವ ಭವಿಷ್ಯದ ಕಾರ್ಯಕ್ರಮಗಳ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳ ಆಡಳಿತವನ್ನು ಪೂರ್ಣಗೊಳಿಸುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರ ಸಮರ್ಥ ನೇತೃತ್ವದಲ್ಲಿ ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ಹೇಗೆ ಅಭಿವೃದ್ಧಿ ಹೊಂದಿ ಪ್ರಗತಿಯ ಪಥದಲ್ಲಿ ಸಾಗುತ್ತಿದೆ ಎಂಬುದಕ್ಕೆ ದೇಶವೇ ಸಾಕ್ಷಿಯಾಗಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ಡಿಎ ಮೈತ್ರಿಕೂಟ ದೇಶದ 22 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದು ಜನಸೇವೆ ಮಾಡುವ ಸುವರ್ಣ ಅವಕಾಶವನ್ನು ಪಡೆದುಕೊಂಡಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಇದೇ 4 ಮತ್ತು 5 2 ಬ್ರಿಂಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಅಗರ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಭಾರತದ ಬ್ರಿಕ್ಸ್ 2026 ಘೋಷವಾಕ್ಯವಾದ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯಕ್ಕೆ ಅನುಗುಣವಾಗಿ ಈ 2 ದಿನಗಳ ಸಭೆಯು ಸಾಂಸ್ಕೃತಿಕ ಸಹಕಾರದ ಕುರಿತು ಬಹುಪಕ್ಷೀಯ ಚರ್ಚೆಗಳಿಗೆ ವೇದಿಕೆ ಕಲ್ಪಿಸಲಿದೆ ಎಂದರು. ಈ ಬಾರಿಯ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಯು ಮುಖ್ಯವಾಗಿ 3 ಪ್ರಮುಖ ಆದ್ಯತೆಯ ವಿಷಯಗಳ ಸುತ್ತ ನಡೆಯಲಿದ್ದು, ಅದರಲ್ಲಿ ಸೃಜನಾತ್ಮಕ ಆರ್ಥಿಕತೆ ಮತ್ತು ಕೃತಕ ಬುದ್ಧಿಮತ್ತೆ, ಪರಂಪರೆಯ ಸಂರಕ್ಷಣೆ ಹಾಗೂ ಸಂಸ್ಕೃತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಒಳಗೊಂಡಿವೆ ಎಂದು ಅವರು ವಿವರಿಸಿದರು. ಈ ಸಭೆಯು ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ಸಾಂಸ್ಕೃತಿಕ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಅವರು ಆಶಯ ವ್ಯಕ್ತಪಡಿಸಿದರು. ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಚಿವಾಲಯ ವಿಶ್ವ ಆರ್ಥಿಕ ವೇದಿಕೆಯ ಸಹಯೋಗದೊಂದಿಗೆ ನವದೆಹಲಿಯಲ್ಲಿ ನಿನ್ನೆ ಇಂಡಿಯಾ ಸ್ಕಿಲ್ಸ್ ಎಕ್ಸಲರೇಟರ್ ಉನ್ನತ ಮಟ್ಟದ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಒಳನೋಟದಿಂದ ಕ್ರಮದವರೆಗೆ ಪ್ರಗತಿಗಾಗಿ ಕೌಶಲ್ಯದ ಕೊರತೆ ನೀಗಿಸುವುದು ಎಂಬ ಘೋಷವಾಕ್ಯದಡಿಯಲ್ಲಿ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಕೌಶಲ್ಯಾಭಿವೃದ್ಧಿ ಖಾತೆ ರಾಜ್ಯ ಸಚಿವ ಜಯಂತ್ ಚೌಧರಿ, ಉದ್ಯಮದ ಇಂದಿನ ಬೇಡಿಕೆಗಳಿಗೆ ತಕ್ಕಂತೆ ಯುವಜನರ ಕೌಶಲ್ಯಗಳನ್ನು ರೂಪಿಸಿದರೆ ಭಾರತದ ಜನಸಂಖ್ಯಾ ಬಲ ಜಾಗತಿಕ ಪ್ರಗತಿಯ ಪ್ರೇರಕ ಶಕ್ತಿಯಾಗಲಿದೆ ಎಂದರು. ಭವಿಷ್ಯದ ಸವಾಲುಗಳನ್ನು ಎದುರಿಸಬಲ್ಲ ಕಾರ್ಯಪಡೆಯ ನಿರ್ಮಾಣಕ್ಕೆ ಸರ್ಕಾರ, ಉದ್ಯಮ ವಲಯ ಮತ್ತು ಶೈಕ್ಷಣಿಕ ವಲಯಗಳ ಜಂಟಿ ಸಹಕಾರ ಅಗತ್ಯ ಎಂದು ಅವರು ತಿಳಿಸಿದರು. ಹಮೀರಪುರ ಜಿಲ್ಲೆಯ ಬೆತ್ವಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಹಂತದಲ್ಲಿದ್ದ ಸೇತುವೆ ಕುಸಿದು 6 ಜನರು ಮೃತಪಟ್ಟ ದುರಂತದ ತನಿಖೆಗಾಗಿ

0: ಉತ್ತರ ಪ್ರದೇಶ ಸರ್ಕಾರವು ಎರಡು ಪ್ರತ್ಯೇಕ ಉನ್ನತ ಮಟ್ಟದ ತನಿಖಾ ಸಮಿತಿಗಳನ್ನು ರಚಿಸಿದೆ. ಜಿಲ್ಲಾಡಳಿತ ಹಾಗೂ ಉತ್ತರ ಪ್ರದೇಶ ಸೇತುವೆ ನಿಗಮದ ಅಡಿಯಲ್ಲಿ ರಚನೆಯಾಗಿರುವ ಈ ಸಮಿತಿಗಳು ಈಗಾಗಲೇ ಘಟನೆಯ ಕುರಿತು ಸಮಗ್ರ ತನಿಖೆಯನ್ನು ಆರಂಭಿಸಿವೆ. ಈ ಕುರಿತು ಮಾಹಿತಿ ನೀಡಿರುವ ಅಮೀರಪುರ ಜಿಲ್ಲಾಧಿಕಾರಿ ಅಭಿಷೇಕ್ ಗೋಯಲ್ ಅವರು, ಜಿಲ್ಲಾಡಳಿತವು ಅಪರ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ ಮೂರು ಸದಸ್ಯರ ತನಿಖಾ ಸಮಿತಿಯನ್ನು ರಚಿಸಿದ್ದು, ಈ ಸಮಿತಿಯು ದುರಂತಕ್ಕೆ ಸಂಬಂಧಿಸಿದ ಎಲ್ಲ ಆಡಳಿತಾತ್ಮಕ, ತಾಂತ್ರಿಕ ಹಾಗೂ ಕಾರ್ಯವಿಧಾನವಾದ ಅಂಶಗಳ ಬಗ್ಗೆ ವಿವರವಾದ ಪರಿಶೀಲನೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸುಪ್ರೀಂ ಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರುವ ಐವರು ನ್ಯಾಯಾಧೀಶರು ಇಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೂತನ ನ್ಯಾಯಮೂರ್ತಿಗಳಿಗೆ ಅಧಿಕಾರದ ಪ್ರಮಾಣವಚನ ಬೋಧಿಸಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ನೇಮಕಾತಿ ಆದೇಶ ಹೊರಡಿಸಿದ್ದಾರೆ. ಕಾನೂನು ಸಚಿವಾಲಯದ ಅಧಿಸೂಚನೆಯ ಪ್ರಕಾರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ ಹಾಗೂ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿ ಪದೋನ್ನತಿಗೊಳಿಸಲಾಗಿದೆ. ಇವರೊಂದಿಗೆ ಹಿರಿಯ ವಕೀಲರಾದ ವೆಂಕಟ ಸುಬ್ರಹ್ಮಣಿ ಮೋಹನ ಅವರನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡಲಾಗಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರೊಂದಿಗೆ ತಾವು ನಡೆಸಿದ ಸುದೀರ್ಘ ಮಾತುಕತೆ ಮತ್ತು ಮಧ್ಯಸ್ಥಗಾರರ ಮುಖಾಂತರ ಹೆಜ್ಬುಲ್ಲಾ ಸಂಘಟನೆಯೊಂದಿಗೆ ನಡೆಸಿದ ಸಂವಹನದ ಬಳಿಕ ಉಭಯ ಬಣಗಳು ಸಂಘರ್ಷವನ್ನು ತಗ್ಗಿಸಲು ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇನ್ನು ಮುಂದೆ ಉಭಯ ಕಡೆಯಿಂದಲೂ ಯಾವುದೇ ದಾಳಿಗಳು ನಡೆಯುವುದಿಲ್ಲ ಮತ್ತು ಬೈರುತ್ಗೆ ಹೊರಟಿದ್ದ ಸೇನೆಯನ್ನು ವಾಪಸ್ ಕರೆಸಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಲೆಬನಾನ್ ಗಡಿಯಲ್ಲಿ ಇಸ್ರೇಲ್ನ ಭೂಸೇನೆ ನುಗ್ಗಿದ ಮರುದಿನವೇ ಮತ್ತು ಇಸ್ರೇಲ್ ನಗರಗಳ ಮೇಲೆ ಹೆಜ್ಬುಲ್ಲಾ ನಡೆಸಿದ ಕ್ಷಿಪಣಿ ದಾಳಿಯ ಬೆನ್ನಲ್ಲೇ ಬೈರುತ್ನ ದಕ್ಷಿಣ ಉಪನಗರಗಳ ಮೇಲೆ ದಾಳಿ ನಡೆಸಲು ಇಸ್ರೇಲ್ ಸರ್ಕಾರ ಆದೇಶಿಸಿತ್ತು. ಹೆಜ್ಬುಲ್ಲಾ ಕದನ ವಿರಾಮನ್ನು ಉಲ್ಲಂಘಿಸುತ್ತಿರುವುದೇ ಈ ದಾಳಿಗೆ ಕಾರಣ ಎಂದು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಮತ್ತು ರಕ್ಷಣಾ ಸಚಿವರು ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದರು. ಬ್ಯಾಂಕ್ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಿಲಯನ್ಸ್ ಕಮ್ಯುನಿಕೇಷನ್ಸ್ ಗುಂಪಿನ ಉನ್ನತ ಅಧಿಕಾರಿ ಅಮಿತಾಬ್ ಜುನ್ಜುನ್ವಾಲಾ ಅವರನ್ನು ಕೇಂದ್ರೀಯ ತನಿಖಾ ದಳ ಸಿಬಿಐ ಬಂಧಿಸಿದೆ. ಅವರು ಆರ್ಕಾಮ್ ಗುಂಪಿನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ಕಾರ್ಪೊರೇಟ್ ಹಣಕಾಸು, ಬ್ಯಾಂಕಿಂಗ್ ಮತ್ತು ನಿಧಿ ಬಳಕೆಯಂತಹ ಪ್ರಮುಖ ವಿಭಾಗಗಳನ್ನು ನಿಯಂತ್ರಿಸುತ್ತಿದ್ದರು ಎಂದು ಸಂಸ್ಥೆ ತಿಳಿಸಿದೆ. ಬ್ಯಾಂಕ್ಗಳಿಂದ ಪಡೆದ ಸಾಲದ ಹಣವನ್ನು ದುರುಪಯೋಗಪಡಿಸಿಕೊಂಡು ಬ್ಯಾಂಕ್ಗಳಿಗೆ ಭಾರೀ ಪ್ರಮಾಣದ ನಷ್ಟ ಉಂಟು ಮಾಡಿದ ಆರೋಪ ಇವರ ಮೇಲಿದೆ. ಜಪಾನ್ನ ಕಾಕಾ ಮಿಗಹಾರದಲ್ಲಿ ನಿನ್ನೆ ನಡೆದ ಪುರುಷರ 18 ವರ್ಷದೊಳಗಿನವರ ಏಷ್ಯಾಕಪ್ನಲ್ಲಿ ಭಾರತದ ಹಾಕಿ ತಂಡವು 3ನೇ ಎ ಗುಂಪಿನ ಪಂದ್ಯದಲ್ಲಿ ಕೊರಿಯಾ ವಿರುದ್ಧ 4-1 ಅಂತರದ ಜಯ ಸಾಧಿಸಿತು. ನಾಯಕ ಕೇತನ್ ಕುಶ್ವಾಹ 3ನೇ ಮತ್ತು 36ನೇ ನಿಮಿಷಗಳಲ್ಲಿ 2 ಗೋಲು ಗಳಿಸುವ ಮೂಲಕ ಮುನ್ನಡೆ ಸಾಧಿಸಿದರು. 5ನೇ ನಿಮಿಷದಲ್ಲಿ ವರಿಂದರ್ ಸಿಂಗ್ ಮತ್ತೊಂದು ಗೋಲು ಗಳಿಸಿದರೆ ಶಾರುಕ್ ಅಲಿ 54ನೇ ನಿಮಿಷದಲ್ಲಿ ಮತ್ತೊಂದು ಗೋಲು ಗಳಿಸುವ ಮೂಲಕ ಜಯ ಸಾಧಿಸಿದರು. ಗೆಲುವಿನೊಂದಿಗೆ ಭಾರತವು ಎ ಗುಂಪಿನಲ್ಲಿ ಕೊರಿಯಾ ಮತ್ತು ಜಪಾನ್ ಜೊತೆ 6 ಅಂಕಗಳನ್ನು ಗಳಿಸಿ ಸಮಬಲ ಸಾಧಿಸಿದೆ. ಪ್ರತಿ ಗುಂಪಿನಿಂದ ಅಗ್ರ 2 ತಂಡಗಳು ಸೆಮಿಫೈನಲ್ಗೆ ಮುನ್ನಡೆಯುತ್ತವೆ. ಭಾರತವು ನಾಳೆ ತನ್ನ ಕೊನೆಯ ಗುಂಪಿನ ಪಂದ್ಯದಲ್ಲಿ ಚೈನೀಸ್ನ ತೈಪೇಯನ್ನು ಎದುರಿಸಲಿದೆ. 2026ರ ಏಷ್ಯನ್ ಕ್ರೀಡಾಕೂಟಕ್ಕೆ ಮುಂಚಿತವಾಗಿ ಟಾರ್ಗೆಟ್ ಒಲಿಂಪಿಕ್ ಫೋಡಿಯಂ ಸ್ಕೀಮ್ TOPS ಅಭಿವೃದ್ಧಿ ಗುಂಪಿಗೆ 22 ರೋವರ್ಗಳನ್ನು ಸೇರಿಸಿಕೊಳ್ಳಲಾಗಿದೆ. 6 ದೋಣಿಗಳಲ್ಲಿ ಒಟ್ಟು 22 ರೋವರ್ಗಳು TOPS ಅಭಿವೃದ್ಧಿ ಗುಂಪಿನ ಭಾಗವಾಗಿದ್ದಾರೆ. ಈ ರೋವರ್ಗಳ ಸೇರ್ಪಡೆಯು ಹಲವಾರು ದೋಣಿ ವಿಭಾಗಗಳಲ್ಲಿ ಸುಸ್ಥಿರ ಸಾಮರ್ಥ್ಯ ನಿರ್ಮಿಸುವ ಮತ್ತೊಂದು ಪ್ರಯತ್ನವಾಗಿದೆ ಎಂದು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಏಷ್ಯನ್ ಕ್ರೀಡಾಕೂಟ ಮತ್ತು ವಿಶ್ವಕಪ್ ಸೇರಿದಂತೆ ರೋಯಿಂಗ್ ಒಳಗೊಂಡ ಪ್ರಮುಖ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಿಗೆ ಇವರು ತಯಾರಿ ನಡೆಸಲಿದ್ದಾರೆ. ಸೇರ್ಪಡೆಗೊಂಡ ಹೆಚ್ಚಿನ ಕ್ರೀಡಾಪಟುಗಳನ್ನು ಏಷ್ಯನ್ ಕ್ರೀಡಾಕೂಟ 2026ರ ಪಂದ್ಯಾವಳಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಿದ್ಧತೆ ಪಡಿಸಲಾಗುತ್ತಿದ್ದರೂ ಕೆಲವು ಸಿಬ್ಬಂದಿ ದೇಶದಲ್ಲಿ ಆಯೋಜಿಸಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟ 2030ರ ನಂತರದ ಭವಿಷ್ಯದ ಸ್ಪರ್ಧೆಗಳನ್ನು ಗುರಿಯಾಗಿಟ್ಟುಕೊಂಡು ಭಾರತದ ವಿಶಾಲ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಮಾರ್ಗದ ಭಾಗವಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಗಡಿ ರಕ್ಷಣೆ ಮತ್ತು ಬಹುಮುಖಿ ಸಹ

0: ಸರ್ಕಾರಕ್ಕೆ ಒತ್ತು. ನವದೆಹಲಿಯಲ್ಲಿ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಸಭೆ. ಇದೇ 4 2 ದಿನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಇಂದು ಪ್ರಮಾಣವಚನ ಸ್ವೀಕಾರ. ಹಾಗೂ ಪುರುಷರ 18 ವರ್ಷದೊಳಗಿನವರ ಏಷ್ಯಾಕಪ್ ಹಾಕಿ ಗುಂಪು ಪಂದ್ಯದಲ್ಲಿ ಕೊರಿಯಾ ವಿರುದ್ಧ ಭಾರತಕ್ಕೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಬದ್ರಿಪ್ರಸಾದ್ ಮತ್ತು ಐಶ್ವರ್ಯ ಕಲ್ಯಾಣ್ ಹಾಡಿದ ಚಿಕ್ಕಮಗಳೂರಿನ ಚಿಕ್ಕಮಲ್ಲಿಗೆ ಚಿತ್ರದ ಗೀತೆ. ಗೀತರಚನೆ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಮುಖದಲ್ಲಿ ಮೊಡವೆಯಾ? ಸಾಯಿ ಬಾಲ್. ಕಜ್ಜಿ ಹುಳುಕಡ್ಡಿ? ಸಾಯಿ ಬಾಲ್. ಗುಳ್ಳೆ ಗಜಕರ್ಣ? ಸಾಯಿ ಬಾಲ್. ಕೆಸರು ಹುಣ್ಣ?
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಚಿಕ್ಕಜಮಾನ್ರು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮತ್ತು ಚಿತ್ರ ಗೀತರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.

0: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನು ಬಳಸಿ. ಹೊರಗಿನ ಉಷ್ಣತೆಯು ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನು ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
1: ಚಿತ್ರಗೀತೆಗಳು ಪ್ರಸಾರವಾದವು. ಶ್ರೋತೃಗಳೇ, ಇಂದು 9:30 ನಮ್ಮ ನಿಲಯದಿಂದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮಂಜುಳ ಗಾನ ಪ್ರಸಾರವಾಗಲಿದೆ. ಆಕಾಶವಾಣಿ ಕಾರವಾರ, ಸಮಯ 8:00. ಇನ್ನು ಮುಂದೆ ಹಿಂದಿಯಲ್ಲಿ, 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಬೆಂಗಳೂರು, ಸಮಯ 8:30 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ

0: 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
1: ನಿನ್ನೆ ವಿವಿಧ ಭಾರತಿ ಕೇಂದ್ರದ ಕುರಿತು ನಾವು ಮಾಹಿತಿಯನ್ನು ಪಡಿತಾ ಇದ್ವಲ್ಲ, ಚಂದಾ ಸಮಿತಿ ಆಕಾಶವಾಣಿಯು ತನ್ನ ಸಂಪನ್ಮೂಲಗಳನ್ನು ಉತ್ತಮ ಪಡಿಸಿಕೊಳ್ಳಲು ವಾಣಿಜ್ಯ ಪ್ರಸಾರವನ್ನು ಆರಂಭಿಸಬೇಕು ಎಂಬ ಸಲಹೆಯನ್ನು ನೀಡಿದ್ದರಿಂದ ಹಲವು ವಿವಿಧ ಭಾರತಿ ಕೇಂದ್ರಗಳು ಜಾಹೀರಾತು ಪ್ರಸಾರವನ್ನು ಆರಂಭಿಸಿದವು. ಈ ಕೇಂದ್ರಗಳ ಶ್ರೋತೃಗಳ ಸಂಖ್ಯೆ ಅತಿ ಹೆಚ್ಚಿದ್ದರಿಂದ ಇದನ್ನು ಲಾಭದಾಯಕವಾಗಿ ಪರಿಗಣಿಸಿ 1967 ನವೆಂಬರ್ನಲ್ಲೇ ಈ ವಾಹಿನಿಯಲ್ಲಿ ಜಾಹೀರಾತುಗಳನ್ನು ಪ್ರಸಾರ ಮಾಡಲಾಯಿತು. ಆಗಿನ ಬಾಂಬೆ, ನಾಗಪುರ, ಪೂನಾ ಮುಂತಾದ ವಿವಿಧ ಭಾರತಿ ಕೇಂದ್ರಗಳಲ್ಲಿ ಪ್ರಾಯೋಗಿಕವಾಗಿ ಇದು ಮೊದಲು ಪ್ರಾರಂಭವಾದರೂ ಕ್ರಮೇಣ 1968ರಲ್ಲಿ ಕಲ್ಕತ್ತಾಕ್ಕೆ, 1969ರಲ್ಲಿ ದೆಹಲಿ ಹಾಗೂ ಮದ್ರಾಸ್ ತಿರುಚಿರಾಪಳ್ಳಿಗೆ, 1970ರಲ್ಲಿ ಚಂಡೀಗಢ, ಜಲಂಧರ್, ಬೆಂಗಳೂರು, ಧಾರವಾಡ, ಅಹಮದಾಬಾದ್, ರಾಜ್ಕೋಟ್, ಕಾನ್ಪುರ್, ಲಕ್ನೋ, ಅಲಹಾಬಾದ್ಗಳಲ್ಲಿ, 1971ರಲ್ಲಿ ಹೈದರಾಬಾದ್, ವಿಜಯವಾಡದಲ್ಲಿ ಹಾಗೂ 1975ರಲ್ಲಿ ಭೋಪಾಲ್, ಇಂದೋರ್, ಕಟಕ್, ಜೈಪುರ್, ಪಟ್ನಾ, ರಾಂಚಿ ಹಾಗೂ ತಿರುವನಂತಪುರಗಳ ಕೇಂದ್ರಗಳಿಗೆ ವಿಸ್ತರಣೆಯಾಯಿತು. ನಂತರದಲ್ಲಿ ವಿವಿಧ ಭಾರತೀಯ ವಾಣಿಜ್ಯ ಪ್ರಸಾರ ಕೇಂದ್ರದ ಸೆಂಟ್ರಲ್ ಸೇಲ್ಸ್ ಘಟಕದ ಭಾಗವಾಗಿ ಸೇರಿತು. ಆ ನಂತರದಲ್ಲಿ ಆ ಕೇಂದ್ರಗಳೂ ಸಹ ಕಾರ್ಯಕ್ರಮ ನಿರ್ಮಾಣವನ್ನು ಆರಂಭಿಸಿದವು. ಆಕಾಶವಾಣಿಯ ಪ್ರಮುಖ ವಾಹಿನಿಗಳು ವಿವಿಧ ಭಾರತಿ ಹಾಗೂ ಎಫ್ಎಂ ವಾಹಿನಿಗಳಲ್ಲಿ ಬಿತ್ತರಗೊಳ್ಳುವ ಜಾಹೀರಾತುಗಳನ್ನು ಮೂರು ವಿಭಾಗಗಳು ಮಾರಾಟ ಮಾಡುತ್ತವೆ. ಈ ಹಿಂದೆ ತಿಳಿಸಿದಂತೆ ಮಾರುಕಟ್ಟೆ ವಿಭಾಗ, ಮುಂಬೈನಲ್ಲಿರುವ ಸೆಂಟ್ರಲ್ ಸೇಲ್ಸ್ ಯೂನಿಟ್ ಹಾಗೂ ಸ್ಥಳೀಯ ಆಕಾಶವಾಣಿ ಕೇಂದ್ರಗಳು. 1957ರಲ್ಲಿ ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ 5 ಗಂಟೆ, ಭಾನುವಾರ ಹಾಗೂ ಹಬ್ಬದ ದಿನಗಳಂದು 7.5 ತಾಸಿನ ಕಾರ್ಯಕ್ರಮಗಳು ವಿವಿಧ ಭಾರತಿಯಲ್ಲಿ ಮೂಡಿಬರುತ್ತಿದ್ದವು. 1963ರ ಹೊತ್ತಿಗೆ ಈ ಅವಧಿ ಸೋಮವಾರದಿಂದ ಶುಕ್ರವಾರದವರೆಗೆ 11 ತಾಸು ಹಾಗೂ ಶನಿವಾರ ಮತ್ತು ಭಾನುವಾರಗಳಂದು 12 ತಾಸುಗಳಿಗೆ ಏರಿತು. ಈಗ ವಿವಿಧ ಭಾರತಿ ಹಾಗೂ ವಾಣಿಜ್ಯ ಪ್ರಸಾರ ಕೇಂದ್ರಗಳು ಒಟ್ಟಾಗಿ 40 ಕೇಂದ್ರಗಳಿದ್ದು ಪ್ರತಿದಿನ 15 ತಾಸುಗಳ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ. ಮುಂಬೈ ಹಾಗೂ ಇತರ ವಿವಿಧ ಭಾರತಿ ಕೇಂದ್ರಗಳಲ್ಲಿ ನಿರ್ಮಾಣವಾದ ಕಾರ್ಯಕ್ರಮಗಳ ಪ್ರಸಾರದ ಜೊತೆಗೆ ಪ್ರಾದೇಶಿಕ ಕೇಂದ್ರಗಳು ನಿರ್ದಿಷ್ಟ ಅವಧಿಯಲ್ಲಿ ತಮ್ಮದೇ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಪ್ರಸಾರ ಮಾಡುತ್ತಿವೆ.
2: ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
0: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ
0: ಡಾಕ್ಟರ್ ವಸಂತ ಕವಲಿ ಅವರಿಂದ ಚೆಲುವ ಅಮೀರ್ ಖುಸ್ರು ಎಂದು ಕರೆಸಿಕೊಂಡವರು.
2: ನಾನು ನೋಡೋದಕ್ಕೊಂದು ಸ್ವಲ್ಪ ಸುಪ್ರಸಿದ್ಧ ಗಾಯಕರಾದ ಯೇಸುದಾಸ್ ತರ ಕಾಣ್ತಾ ಇದ್ದೆ. ಸುಮಾರು ಜನ ಅದನ್ನ ತಪ್ಪಾಗಿ ತಿಳ್ಕೊಂಡು ನಿರ್ದೇಶಕರು ನೋಡೋದಕ್ಕೆ ಯಾರೋ ಬಂದಿದ್ದಾರೆ ಯೇಸುದಾಸ್ ಇರಬೇಕು ಅಂತ ಅನ್ಬಿಟ್ಟು ಅಲ್ಲಿ ತಂಡವಾಗಿ ಬಂದು ಹೋಗಿದ್ರು.
3: ಮಾಯಾನಗರಿಯ ಮಹಾಶಿಲ್ಪಿ ಬೆಂಗಳೂರು ಕೆಂಪೇಗೌಡ.
0: ನಾವು ಕಾಣದ ಬೆಂಗಳೂರಿನಲ್ಲಿ ನಮ್ಮನ್ನು ಓಡಾಡಿಸಿದರು ಮಹಾನಗರ.

0: ನಗರಿಯ ಮಹಾಶಿಲ್ಪಿಯನ್ನು ನಮ್ಮ ಮನಸ್ಸಿನಲ್ಲಿ ಕಡೆದು ನಿಲ್ಲಿಸಿದರು.
1: ನಿರ್ಮಾಣ ಹಾಗೂ ಪ್ರಸ್ತುತಿ ಎಆರ್ ಗೋಪಾಲನಾಯಕ್.
0: ಎಆರ್ ಗೋಪಾಲನಾಯಕ್ 1988 ಆಕಾಶವಾಣಿ ಮಾಧ್ಯಮ ತನ್ನ ಅಸ್ತಿತ್ವ ತೋರಿಸಲು ಬದಲಾಗಬೇಕಾಗಿದ್ದ ಪರ್ವಕಾಲ.
2: ಚಿರಸ್ಮರಣೆ
3: ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಕೇಳಿ ಗೊತ್ತಿತ್ತೆ ಹೊರತು ಹೇಗೆ ಕಾರ್ಯಕ್ರಮ ಮಾಡೋದು ಅನ್ನೋದು ಗೊತ್ತಿರಲಿಲ್ಲ. ನಾನು ಆಯ್ಕೆ ಆಗಿದ್ದು ಈ ಸ್ಪೋಕನ್ ವರ್ಡ್ ಅಂಡ್ ಫೀಚರ್ಸ್ ಅಂತ ಅದಕ್ಕೆ. ಆದರೆ ನಂಗೆ ಅದನ್ನು ಬಿಟ್ಟು ಬೇರೆ ಎಲ್ಲ ಸೆಕ್ಷನ್ ಕೊಟ್ಟರು. ಆಮೇಲೆ ಒಂದೇನಾಗೋಯ್ತು ಅಂದರೆ ಡ್ರಾಮಾ ಮತ್ತು ಫೀಚರ್ಸ್ ಇದಕ್ಕೆ ನಾನು ಸ್ಟಿಕ್ ಆಗೋ ಹಂಗೆ ಆಗೋಯ್ತು.
0: ಮಂಜು ಮಲ್ಲಿಯ ಮಾತಿನ ಮಲ್ಲಿ.
4: ರೇಡಿಯೋವಾ ಅಲ್ಲ ಕಡ್ಲೆ ದೊಡ್ಡದಾನ ತಕ್ಕಂಬಂದಿದ್ರೆ ನಾವು ಎಲ್ಲ ಕೇಳ್ಬೋದಾಯ್ತು ಮನೆ ಮಂದಿ. ಯಾಕ್ಲೆ ನಾವೇನ್ ಕೇಳದ್ ಬೇಡ್ವಾ, ನೀನೊಬ್ನೇ ಕೇಳ್ಬೇಕಾ ಮುದೇವಿ?
0: ಮುಂದೇನು ಗೊತ್ತಿಲ್ಲ, ಆದರೆ ಹಿಂದಿನಂತೆ ಅಲ್ಲ. ಈ ಸಂದರ್ಭದಲ್ಲಿ ಆಕಾಶವಾಣಿಗೆ ಅಡಿಯಿಟ್ಟು ಬಂದರು HS ಸರಸ್ವತಿ.
1: ನಿರ್ಮಾಣ HS ಸರಸ್ವತಿ.
2: ಚಿರಸ್ಮರಣೆ
3: ಅವಾಗ ನಮ್ಮ ಬ್ರಾಡ್ಕಾಸ್ಟ್ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಆಕಾಶವಾಣಿಯ ಗ್ಲೋರಿಯಸ್ ಇಯರ್ಸ್ ಕಮ್ಮಿ ಆಗೋಗಿತ್ತು. ಆಗ ಏನಾಗ್ತಿತ್ತು ಅಂದ್ರೆ ಕಾಂಪಿಟಿಷನ್ ಬಂದಿತ್ತು, ಅದು ಎಸ್ಪೆಷಲಿ ಪ್ರೈವೇಟ್ ಚಾನೆಲ್ಸ್.
0: ಎಆರ್ ಗೋಪಾಲನಾಯಕ್ ಹಾಗೂ HS ಸರಸ್ವತಿ. ಗೋಪಾಲನಾಯಕ್,
5: ನಾನು ಶುರು ಮಾಡಿದ್ದು ಮಕ್ಕಳ ವಿಶೇಷ ಕಾರ್ಯಕ್ರಮವಾದರೂ ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಾರ್ಯಕ್ರಮಕ್ಕೆ ಹೋದೆ. ಕಾರ್ಮಿಕರಿಗಾಗಿ ಕಾರ್ಯಕ್ರಮಗಳು ವರ್ಷಾನುಗಟ್ಟಲೆ ಮಾಡಿದೆ. ಆನಂತರ ಪ್ರತಿ ವಾರದ ಪಕ್ಷಿ ನೋಟವನ್ನು ಮಾಡುವ ಅವಕಾಶ, ಆನಂತರ ಕೃಷಿ ರಂಗದಲ್ಲಿ ಸ್ವಲ್ಪ ದಿನ ಕೆಲಸ, ಹೀಗೆ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ನಾಟಕ ನನಗೆ ತುಂಬಾ ಇಷ್ಟವಾದಂತಹ ಸಬ್ಜೆಕ್ಟ್ ಅದು. ಸಾಹಿತ್ಯ ಕಾರ್ಯಕ್ರಮಗಳು,
0: ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಕಾರ್ಯಕ್ರಮ ರೆಕಾರ್ಡ್ ಮಾಡಿದ್ದೇನೆ, ಇಂದಿನ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಗಳನ್ನೂ ರೆಕಾರ್ಡ್ ಮಾಡಿದ್ದೇನೆ ಎನ್ನುತ್ತಾರೆ ಗೋಪಾಲನಾಯಕ್.
5: ಸಾರ್ಕ್ ಸಮ್ಮಿಟ್ ಅಂತ ಅನ್ಬಿಟ್ಟು 1986 ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ಸ್ಟೇಷನ್ ಇಂದ ಒಂದು 3-4 ಜನಕ್ಕೆ ಇಂಡಿಯಾದಿಂದ 12 ಜನರನ್ನ ಕರೆಸಿ, ಅದರಲ್ಲಿ ನಮ್ಮನ್ನ ಲೈಸನಿಂಗ್ ಆಫೀಸರ್ಸ್ ಗಳು 7 ದೇಶಗಳ ಪ್ರೆಸಿಡೆಂಟ್ಸ್ ಮತ್ತು ಪ್ರೈಮ್ ಮಿನಿಸ್ಟರ್ಸ್ ಏನ್ ಭಾಗವಹಿಸಿದ್ರು ಅವರುಗಳಿಗೆ ನಾವು ಲೈಸನಿಂಗ್ ಕೆಲಸ ಮಾಡ್ತಾ ಇದ್ವಿ. ನಾನು ಶ್ರೀಲಂಕಾ ಜಯವರ್ಧನೆ ಬಂದಿದ್ರು, ಅದೇ ಅವ್ರಿಗೆ ಲೈಸನಿಂಗ್ ಮಾಡ್ತಾ ಇದ್ದೆ. ಇಂಥ ಒಂದು ಸದಾವಕಾಶ ಎಲ್ಲಿ ಸಿಗತ್ತೆ?
0: ಕದಂಬ ಮಾಲೆ.
6: ಮಾತೃ ಪ್ರೇಮದ ಝಂಝಾವಾತಕ್ಕೆ ಸಿಕ್ಕಿದ ಕರ್ಣ ಹಸಾದವೆಂದನು, ಬಂದನ ಅರಮನೆಗೆ.
0: ನಿರ್ವಹಣೆ ಮತ್ತು ನಿರ್ದೇಶನ ಎಆರ್ ಗೋಪಾಲನಾಯಕ್.
5: GK ವೆಂಕಟೇಶ್ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಥವಾ GV ಅಯ್ಯರ್ ಇರ್ಬೋದು, ಹೀಗೆ ಒಂದು ದೊಡ್ಡ ಒಂದು ಪಟ್ಟಿನೇ ತಯಾರಾಗತ್ತೆ. ಎಲ್ಲಿವರೆಗೂ ಅಂದರೆ ದರ್ಶನ್ ಅವರದು ಕೂಡ ನಾನು ಮೊದಲು ಅವರು ಬಂದು ಒಂದು 4 ಚಿತ್ರಗಳನ್ನು ಮಾಡಿದಾಗ ದರ್ಶನ್ ಅವರ ಇಂಟರ್ವ್ಯೂ ಕೂಡ ನಾನು ಮಾಡಿದ್ದು ಒಂದು ಸಂತೋಷ ಕೊಡುವಂತಹ ಸಂದರ್ಭಗಳು.
0: ಕೆಲಸ ಆರಂಭಿಸಿದ್ದು ಡಾಕ್ಟರ್ ವಸಂತ ಕವಲಿ ಅವರ ಸಹಾಯಕನಾಗಿ, ನಂತರ ಅವರ ಪರಮ ಶಿಷ್ಯರಾದರು.
5: ಕವಲಿಯವರ ಜೊತೆ ಕೆಲಸ ಮಾಡೋದು ಅಂದ್ರೆ ಅದೊಂಥರ ಹಿಮಾಲಯವನ್ನು ಏರಿದ ಹಾಗೆ, ಸಾಗರವನ್ನ ಈಜಿದ ಹಾಗೆ, ಬಹಳ ಕಷ್ಟ ಸಾಧ್ಯ ಅದು. ಅವರ ಜೊತೆ 10 ನಿಮಿಷ ಕಾಲ ಕಳೆದ್ರೆ ಬಹುಶಃ 20 ಜೋಕಗಳು ಹೊರಬರ್ತಿದ್ವು.
0: ನಾಟಕಗಳನ್ನು ಕಾರ್ಯಕ್ರಮಗಳನ್ನು ಅದಮ್ಯವಾಗಿ ಪ್ರೀತಿಸಿದರು. ಎಆರ್ ಗೋಪಾಲನಾಯಕ್ ಅವರ ಊರು ಯಾವುದು ಅಂದ್ರೆ ಅವರು ಹೇಳ್ತಾರೆ,
5: ರಾಜರಾಳಿದ ಬೆಟ್ಟದಡಿಯಲ್ಲಿ ಪೂರ್ವ ಘಟ್ಟದ ಬಟ್ಟ ಬಯಲಲ್ಲಿ ಸುತ್ತ ಹರಿವ ದಟ್ಟ ಹಳ್ಳದ ಪುಟ್ಟ ಹಳ್ಳಿ ನನ್ನದು ಅಂತ.
7: ನಾವು ನಂಬಿಕೊಂಡು ಬಂದ ಸತ್ಯ, ನಿಷ್ಠೆ, ಧರ್ಮ, ಆರಾಧಿಸಿದ ಇಷ್ಟ ದೈವ ಕುಲದೈವಗಳು ನಮ್ಮನ್ನು ಸುರಕ್ಷಿತವಾಗಿ ರಾಜ್ಯಕ್ಕೆ ಹಿಂದಿರುಗುವಂತೆ ಮಾಡಿವೆ. ಚಕ್ರವರ್ತಿಗಳು ತುಂಬು ಆದರಾಭಿಮಾನದಿಂದ ನಮ್ಮನ್ನು ಬೀಳ್ಕೊಟ್ಟು ಕಳುಹಿಸಿದ್ದಾರೆ.
5: ನೀವು ಕಾಣದ ಬೆಂಗಳೂರು, ಬೆಂಗಳೂರಿನ ಬಗ್ಗೆ 13 ಕಂತುಗಳಲ್ಲಿ ಮಾಡಿದ್ದೆ ನಾನಾಗಲೇ. ಅಕ್ಕ ಕೇಳವ ಅಂತ ಹೇಳಿ ಸತತ 2.5 ವರ್ಷಗಳು ನಡೀತು. ಆನಂತರ ಕುಸುಮಾಲೆ ಅಂತ ಬಿಳಗಿರಿರಂಗನ ಬೆಟ್ಟದ ಸೋಲಿಗರು ಹಾಗೂ ಬಯಲು ಸೀಮೆಯ ಜನರ ತುಲನಾತ್ಮಕ ಜೀವನವನ್ನ ಕುರಿತ ವಿಶೇಷ ಧಾರಾವಾಹಿ
0: ಕುಸುಮಾಲೆ. ನಿರ್ಮಾಣ ಎಆರ್ ಗೋಪಾಲನಾಯಕ್. ಹುಟ್ಟಿದ್ದು 1958 ಜುಲೈ 1 ತಾರೀಖು. ವಿದ್ಯಾಭ್ಯಾಸ MSW, ಓದಿದ್ದು ಮೈಸೂರು ಬೆಂಗಳೂರು. ತಂದೆ ರಾಜು ನಾಯಕ್

0: ಕೃಷಿಕರಾದರೂ ಕಲೆ ಸಾಹಿತ್ಯದಲ್ಲಿ ಆಸಕ್ತಿ ಆಶು ಕವಿಗಳು, ತಾಯಿ ಮುನಿಬಾಯಿ.
1: ಅಭಿವೃದ್ಧಿಯೇ ಆಡಳಿತ ಮಂತ್ರ ಅಂತ ಹೇಳಿ ರಾಜ್ಯ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತಂತೆ ವರ್ಷಗಟ್ಟಲೆ ಆಯ್ತದು. ಬಾಲ್ಯ ವಿವಾಹ ನಿಷೇಧ ಕುರಿತಂತಹ ಒಂದು ವಿಶೇಷ ಸರಣಿ ಅದು. ಜೀವನ ಮಲ್ಲಿಗೆ ಅರಳಲಿ ಮೆಲ್ಲಗೆ, ಇದು ಸುಮಾರು 5 ವರ್ಷಗಳ ಕಾಲ ಪ್ರಸಾರವಾಯಿತು. ಅಮ್ಮ ನನಗೆ ಮದುವೆ ಬೇಡ ಅಂತ ಮತ್ತೆರಡು ವರ್ಷ ಕಂಟಿನ್ಯೂ ಆಯ್ತು.
0: ಹಾಸನದಲ್ಲಿ ವೀಕ್ಷಣಾ ಯಾನ ಪ್ರವಾಸಿ ತಾಣ ಪರಿಚಯ. ವರ್ಷಕ್ಕೊಮ್ಮೆ ನಡೆಯುವ ಹಾಸನಾಂಬೆ ದರ್ಶನದ ನೇರ ಪ್ರಸಾರ ಮಾಡಿದವರು.
1: ಹಾಸನ ಆಕಾಶವಾಣಿಯಲ್ಲಂತೂ ಸುಮಾರು ಕಾರ್ಯಕ್ರಮಗಳು ಮಾಡಿ ಅಲ್ಲಿ 2-3 ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳು ಕೂಡ ಬರೋ ಹಾಗೆ ಅವಕಾಶ ಆಯಿತು. ಕ್ಷಿತಿ ಸಂಪೂಜ್ಯ ಅಂತ ಹೇಳಿ ಒಂದು ಅದಮ್ಯ ಅಂತ ಹೇಳಿ ಏಕಲವ್ಯನ ಕುರಿತಂತಹದ್ದೊಂದು.
0: ಧ್ವನಿ ಪರಿಣಾಮಗಳನ್ನು ಹಿಡಿದಿಡಲು ಮಾಡಿದ ಸಾಹಸಗಳು ಹಲವಾರು. ವಾರಾಹಿ ನದಿಯ ಸುತ್ತಮುತ್ತಲಿನ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ, ಕೊಡಚಾದ್ರಿ ಸಮೀಪ ಚಕ್ರಾ ನದಿ ಉಗಮ ಸ್ಥಾನಕ್ಕೆ ಭೇಟಿ.
1: ಅಲ್ಲಿ ಒಂದು ಕಡೆ ಒಂದು ಮೆಟಾಲಿಕ್ ಸೌಂಡ್ ಬರ್ತಾ ಇತ್ತು. ನಾನು ಕೌಲಿಯವರಿದ್ರು ಕೇಳಿದೆ, ಸರ್ ನಾನು ಕೆಳಗಡೆ ಹೋಗಿ ಇದು ರೆಕಾರ್ಡ್ ಮಾಡ್ಕೊಳ್ತೀನಿ ಸರ್, ಅಪರೂಪದ್ದು ಸಿಗೋದಿಲ್ಲ, ಎಲ್ಲಾದರೂ ಬಳಸಬಹುದು ನಾವು ನಾಟಕಗಳಲ್ಲಿ ಸನ್ನಿವೇಶಕ್ಕೆ ಅಂತ. ಹೌದಲ್ಲ, ತಗೊಳ್ರಿ ನೋಡೋಣ, ಕಷ್ಟ ಆಗತ್ತಲ್ರಿ ಒಳಗೆ ಹೋಗೋದು ಅಂದ್ರು. ನಾನು ಹೇಗೋ ಮಾಡ್ತೀನಿ ಅಂತ ಬಾಯಲ್ಲಿ ಟೇಪ್ ರೆಕಾರ್ಡರ್ ಕಚ್ಕೊಂಡು ಆನ್ ಮಾಡಿಕೊಂಡು ಆ ಬಳ್ಳಿಯನ್ನು ಹಿಡ್ಕೊಂಡು ಅದನ್ನು ಹಗ್ಗದ ರೀತಿಯಲ್ಲಿ ಹಿಡ್ಕೊಂಡು ಕೆಳಗಿಳಿದೆ. ನೀರು ಜಿನುಗ್ತಾ ಇತ್ತು ಒಳಗಡೆ, ಲಟ ಲಟ ಲಟ ಲಟ ಅಂತ ಬುಳು ಬುಳು ಬುಳು ಬುಳು ಅನ್ನೋ ಶಬ್ದರ ಜೊತೆಗೆ. ನಾನು ರೆಕಾರ್ಡ್ ಮಾಡ್ತಾ ಇದ್ದೆ, ಖುಷಿ ಆಯಿತು. ಆ ಕಡೆ ಈ ಕಡೆ ಕಲ್ಲುಗಳಿತ್ತು, ಕಾಲಿಟ್ಕೊಂಡಿದೆ. ಇದಕ್ಕಿದ್ದ ಹಾಗೆ ಒಂದು ಕಾಲು ಆ ಕಡೆ ಈ ಕಡೆ ಜಾರಕ್ಕೆ ಶುರು ಆಯಿತು. ಹಾಗೆ ನೋಡ್ತೀನಿ ಕಾಲು ಮೂವ್ ಆಗ್ತಾ ಇದೆ. ಸ್ವಲ್ಪ ಹೊತ್ತು ಕತ್ಲೆಗೆ ಕಣ್ಣು ಅಡ್ಜಸ್ಟ್ ಆದ್ಮೇಲೆ ದೃಷ್ಟಿ ಹಾಕ್ತೀನಿ. ನಾನು ನಿಂತಿರೋದು ಒಂದು ದೊಡ್ಡ ಏಡಿ, ಅದು ನೋಡಿದ್ರೆ ಕಪ್ಪು ಕಲ್ಲಿನ ಹಾಗಿದೆ. ಅದರ ಒಂದೊಂದು ಕೊಕ್ಕುಗಳಿದೆಯಲ್ಲ, ಅದರ ಕೊಕ್ಕಿಗೆ ಏನಾದರೂ ನನ್ನ ಕಾಲು ಸಿಕ್ಕಿದ್ರೆ ಕತ್ರಿ ಮಧ್ಯೆ ಸಿಕ್ಕಿದ ಅಡಕೆ ಕಟಕ್ ಅಂತ ಕತ್ತರಿಸ್ಬಿಡ್ತಾ ಇತ್ತು, ಏನೋ ಗೊತ್ತಿಲ್ಲ.
0: ಗುಬ್ಬಿ ಕಲಾವಿದರ ಸಂದರ್ಶನಗಳು, ಆಕಾಶವಾಣಿ ಪರಿಸರ ಸಂಸ್ಕೃತಿ ಸಿಂಚನ, ಕವಿ ಕಲಾವಿದರ ಒಡನಾಟ, ಬಹುಜನ್ಮದ ಪುಣ್ಯ ಅಂತಾರೆ ಗೋಪಾಲ ನಾಯಕ್.
1: ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಬಹುಶಃ ಅದೃಷ್ಟವಂತರಿಗೆ ಮಾತ್ರ ಇಂಥ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಒಂದು ಸದಾವಕಾಶ ಭಗವಂತ ಕೊಡ್ತಾನೆ ಅಂತ ನಾನು ಅನ್ಕೊಳ್ತೀನಿ.
0: ಭದ್ರಾವತಿ, ವಿವಿಧ ಭಾರತಿ, ಹಾಸನ, ಬೆಂಗಳೂರು ಮುಖ್ಯವಾಹಿನಿಯಲ್ಲಿ ಸೇವೆ ಸಲ್ಲಿಸಿದ ಗೋಪಾಲ ನಾಯಕ್ ನಿವೃತ್ತಿಯ ನಂತರ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಧ್ವನಿಗಾಹಿ ಶಬ್ದ ಪರಿಪಾಲಕ ಗೋಪಾಲ ನಾಯಕ.
2: ಬನ್ನಿ, ನೆನಪಿನ ಉಗಿ ಬಂಡಿ ಹೊರಟು ನಿಂತಿದೆ. ಹಾ, ಈ ಬಂಡಿಯಲ್ಲಿ ನೀವು ಟಿಕೆಟ್ ಕೊಳ್ಳಬೇಕಾಗಿಲ್ಲ. ಹಾಗೆ ಮೆಲ್ಲನೆ ಹತ್ತಿ. ಹಾ, ಕುಳಿತುಕೊಳ್ಳಿ.
0: ಆರಂಭದ ದಿನಗಳಲ್ಲಿ ವಿಧ ವಿಧ ವಿನೂತನ ಪ್ರಯೋಗಗಳಿಗೆ ಒಡ್ಡಿಕೊಂಡರು ಎಚ್ಎಸ್ ಸರಸ್ವತಿ.
3: ಈ ಒಂದು ಧ್ವನಿ ಮಾಧ್ಯಮವನ್ನು ಎಷ್ಟು ಉತ್ತಮವಾಗಿ ಉಪಯೋಗಿಸ್ಕೋಬಹುದು, ಎಷ್ಟು ಇಮ್ಯಾಜಿನೇಟಿವ್ ಆಗಿ ಅದನ್ನು ಮಾಡಬಹುದು ಅನ್ನೋದು ಜಾಸ್ತಿ ಆಯ್ತು. ಅದ್ರ ಬಗ್ಗೆ ಯೋಚನೆ ಮಾಡೋದು ಎಲ್ಲ
0: ನಿರೂಪಕರಿಗೆ ಕಿವಿ ಮಾತು ಹೇಳಿದರು.
3: ಎಫ್ ಎಂ ನಲ್ಲಿ ಸಾಮಾನ್ಯ ಬರ್ತಿದ್ದ ಪ್ರಾಬ್ಲಮ್ ಏನೋ, ವಿಪರೀತ ಮಾತಾಡೋರು, ಅವನು ಕಂಟ್ರೋಲ್ ಮಾಡೋದೇ ಇದಾಗ, ತುಂಬ ಮಾತಾಡಬಾರ್ದು. ಆಮೇಲೆ ನಿಮ್ಮ ಮಾತು ನಿಮ್ಮ ಆಳವನ್ನು ಸೂಚಿಸುತ್ತೆ, ನಿಮ್ಮದು ಡೆಪ್ತ್ ಏನಿದೆ, ನಿಮ್ಮ ಗ್ರಹಿಕೆ ಏನಿದೆ ಅನ್ನೋದನ್ನ ತೋರಿಸುತ್ತೆ. ಅದನ್ನೇ ನಾನಮ್ಮ ರೇಡಿಯೋ ಜಾಕೀಸ್ ಯಾರ್ಯಾರ ಹೇಳ್ತಾ ಇದ್ದೆ, ದ ಐಡಿಯಾ ಶುಡ್ ಬಿ ಪ್ರೊಫೌಂಡ್ ಬಟ್ ಹೌ ಯು ಪ್ರೆಸೆಂಟ್ ಇಟ್ ಶುಡ್ ಬಿ ಸಿಂಪಲ್.
0: ಚಿತ್ರದುರ್ಗ, ಹಾಸನ ಕೇಂದ್ರಗಳಲ್ಲಿ ಸ್ಥಳೀಯ ವಿಷಯಗಳಿಗೆ ಒತ್ತು ಕೊಟ್ಟರು.
3: ಯಾತಕ್ಕೆ ಎಫ್ ಎಂ ಜನಕ್ಕೆ ಅಪೀಲ್ ಆಯ್ತು ಅಂದ್ರೆ ಈ ನ್ಯಾರೋ ಕ್ಯಾಸ್ಟಿಂಗ್. ಇವತ್ತು ಕಡಲೆಕಾಯಿ ಪರಿಷೆ ಇರ್ಬೋದು ನಮ್ದು ಇದರಲ್ಲಿ, ಅಥವಾ ಒಂದು ಬೆಂಗಳೂರು ಕರ್ಗ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಲೋಕಲ್ ಹಲಸೂರ್ನಲ್ಲಿ ಆಗೋ ಒಂದು ಸೋಮೇಶ್ವರ ಒಂದು ಉತ್ಸವ ಇರ್ಬೋದು, ಅದು ರೆಲೆವೆಂಟ್ ಆಗಕ್ಕೆ ಶುರು, ಅದ್ರ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದ್ವಿ. ಆಮೇಲೆ ಈ ಸಣ್ಣ ಊರುಗಳಲ್ಲಿ, ಚಿತ್ರದುರ್ಗ ಇರ್ಬೋದು ಅಥವಾ ಹಾಸನದಂಥ ಊರುಗಳಲ್ಲಿ, ಅಲ್ಲಿ ಒಂದು ವರ್ಷಕ್ಕೊಂದ್ಸತಿ ಭೆಟ್ಟಿ ಉತ್ಸವ ಅಂತ ಆಗುತ್ತೆ. ಅಲ್ಲಿ ಒಂದು 5 ಜನ ಅಕ್ಕ ತಂಗಿರಂತೆ ದೇವಿಗಳು, ಅದರಲ್ಲಿ ಇಬ್ರು ಬರ್ಗೇರಮ್ಮ ತಿಪ್ಪಲ್ಗಟ್ಟಮ್ಮ ಅಂತ. ಬರ್ಗೇರಮ್ಮ ಅಂದ್ರೆ ಯಾರಂದ್ರೆ ಬನಶಂಕರಿ ಅಂತೆ, ತಿಪ್ಪಲ್ಗಟ್ಟಮ್ಮ ಯಾರು ಅಂದ್ರೆ ತ್ರಿಪುರ ಸುಂದರಿ ಅಂತ. ಅವರಿಬ್ಬರದ್ದು ಭೇಟಿ ಪ್ರತಿ ಚೈತ್ರ ಮಾಸದಲ್ಲಿ ಅಲ್ಲಾಗತ್ತೆ. ಆ ಭೆಟ್ಟಿ ಉತ್ಸವಕ್ಕೆ ಬೇಕಾದಷ್ಟು ಸುತ್ತಮುತ್ತಲಿನ ಹಳ್ಳಿಯವರು ಎಲ್ಲ ಬರ್ತಾರೆ. ಆ ಭೆಟ್ಟಿ ಉತ್ಸವನ ಆಕಾಶವಾಣಿ ಚಿತ್ರದುರ್ಗ ಕವರ್ ಮಾಡಿತ್ತು. ಏನಂದ್ರೆ ಅವ್ರು ಏನೇನಾಗ, ಅದೊಂದು ರೇಡಿಯೋ ಕಾಮೆಂಟ್ರಿ ತರ. ಆಮೇಲೆ ಅಲ್ಲಲ್ಲಿ ಏನೇನು ನಡೆಯುತ್ತೆ ಆ ಭೆಟ್ಟಿನಲ್ಲಿ, ಯಾವ್ಯಾವ ಜನ ಬಂದಿದ್ದಾರೆ ಅವ್ರನ್ನೆಲ್ಲ ಮಾತಾಡಿಸಿ, ಆಮೇಲೆ ಅಲ್ಲಿ ಸಾಮಾನ್ಯವಾಗಿ 10 ಗಂಟೆ ಆದ್ರೂ ಭೆಟ್ಟಿ ಆಗದೆ ಇದ್ದಿದ್ದು, ಆಕಾಶವಾಣಿಲಿ ಕಾಮೆಂಟ್ರಿ 9 ಗಂಟೆ ಮುಗಿಯುತ್ತೆ ಅಂದ್ರೆ ಭೆಟ್ಟಿ ಅವತ್ತು ಆ ವರ್ಷ ಭೆಟ್ಟಿ ಉತ್ಸವ ಇಬ್ರು ದೇವತೆಗಳು ಭೇಟಿ 9 ಗಂಟೆ ಒಳಗೆ ಆಗೋಯ್ತು. ಅಲ್ಲಿ ದನಗಳ ಜಾತ್ರೆ, ಆ ದನಗಳ ಜಾತ್ರೆ ಲೈವ್ ಕವರೇಜ್ ಅಲ್ಲಿ ಹೋಗಿ ಆ ದನಗಳದ್ದು ಯಾವ ತರ ಈ ದನಗಳು ಬಂದಿವೆ, ಅದ್ರ ರೇಟ್

0: ಟೆಸ್ಟು ಈ ಥರ. ಆಮೇಲೆ ಎತ್ತುಗಳು ಗಾಡಿಗಳದ್ದು ರೇಸು, ಅದಕ್ಕೆ ಕಾಮೆಂಟ್ರಿ ಕೊಟ್ಟು ಎತ್ತಿನ ಗಾಡಿ ಹೇಗೆ ಆಗಿ, ಎತ್ತಿನ ಗಾಡಿ ಶೃಂಗಾರ ಆಗಿದೆ, ಎತ್ತುಗಳನ್ನ ಯಾವ ಥರ ಶೃಂಗಾರ ಮಾಡಿದ್ದಾರೆ, ಆ ಎತ್ತುಗಳು ಎಷ್ಟು ಎತ್ತರ ಇದೆ, ಅದನ್ನೆಲ್ಲ ಕವರ್ ಮಾಡಿ ಅದೆಲ್ಲನೂ ನಾವು ಇದು ಮಾಡಿದ್ವಿ. ಸೊ ಅದ್ರ ಜೊತೆಗೆ ಅದೇ ಸಮಯದಲ್ಲಿ ಏನಾಗಿತ್ತು ಅಂದರೆ ನಮಗೆ ಕಮರ್ಷಿಯಲೈಸೇಷನ್ ಆಗೋಕೆ ಶುರು ಆಗೋಗಿತ್ತು. ಆಕಾಶವಾಣಿ ಕೇಳಿಸ್ಕೊಳ್ಬೇಕು ಅನ್ನೋದ್ರ ಜೊತೆಗೆ ಈ ಒಂದು ಹಣನೂ ಗಳಿಸ್ಬೇಕು ಅನ್ನೋದಾಯಿತು. 9:30 ನಮಗೆ ಯಾವಾಗಲೂ ನಾಟಕ ಮತ್ತು ರೂಪಕ ಪ್ರಸಾರ ಆಗುವಂಥ ಟೈಮು. ಆ ಟೈಮ್ನಲ್ಲೇ ಒಳ್ಳೊಳ್ಳೆ ಧಾರಾವಾಹಿಗಳು ಬರೋಕ್ಕೆ ಶುರು ಆಗ್ತಿತ್ತು. ಬುನಿಯಾದ್ ಇರಬಹುದು ಅಥವಾ ಹಮ್ಲೋಗ್ ಇರಬಹುದು. ಆವಾಗ ಏನಾಗ್ತಿತ್ತು ಅಂದರೆ ಅದ್ರ ಜೊತೆ ನಾವು ಕಾಂಪೀಟ್ ಮಾಡಬೇಕು. ಸೊ ಅವಾಗ ಉತ್ತಮವಾಗಿ ಕಾಂಪೀಟ್ ಮಾಡಬೇಕು, ತುಂಬ ಒಳ್ಳೆಯ ಕಾರ್ಯಕ್ರಮ ಕೊಡಬೇಕು ಅನ್ನೋ ಇದು ಇರ್ತಿತ್ತು. ಆಮೇಲೆ ಇನ್ನೊಂದೇನು ಅಂದರೆ ಆಕಾಶವಾಣಿಯಲ್ಲಿ ಯಾರು ನಮ್ಮ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಹೇಳ್ಕೊಡ್ತಾ ಇರಲಿಲ್ಲ. ನಾವೆಲ್ಲ ಬೇರೆಯವ್ರು ಮಾಡಿದ್ದನ್ನು ಕೇಳೇ ಕಲ್ತ್ಕೋಬೇಕಾಗಿರ್ತಿತ್ತು.
1: ಕಾಲವದು ಕಡಲಿನುಲು, ಕೊನೆ ಮೊದಲುಂಟೆ ಅದಕ್ಕೆ, ಉರುಳುವುದು ತೆರೆ ತೆರೆಗಳಲ್ಲಿ, ಮರಳುವುದು ಮತ್ತೆ ಮತ್ತೆ.
0: ರೇಡಿಯೋ ಮರುಹುಟ್ಟು ಬಂದಿದ್ದೇನೆ FM ಬಂದಾಗ, ಅದು 2001. ಅವಾಗ FM ಕಾಂಪಿಟೇಟಿವ್ ಮಾಡಬೇಕಾಗಿತ್ತು, ಯಾಕೆಂದರೆ ನಾವು ಕೇಳಿಸ್ಕೋಬೇಕು, ಹೊಸ ಹೊಸ ರೀತಿಯಲ್ಲಿ ಮಾಡಬೇಕಾಗಿತ್ತು. ಆವಾಗಲೇ ನೋಡಿ ಈ ಚಾಟ್ ಶೋ ಅನ್ನೋದು ನೇರವಾಗಿ ಶ್ರೋತೃ ಸ್ಟುಡಿಯೋಲಿ ಇರ್ತಾರೆ, 1 ಗಂಟೆ ಕಾಲದ ಕಾರ್ಯಕ್ರಮ ಅದು. ಚಿತ್ರಗೀತೆಗಳನ್ನ ಆಮೇಲೆ ಭಾವಗೀತೆಗಳನ್ನ, ಚಿತ್ರಗೀತೆ ಕನ್ನಡದ್ದು ಇರ್ಬೋದು ಹಿಂದಿದ್ದು ಇರೋದು, ಇದೆಲ್ಲ ಮಿಕ್ಸ್ ಮಾಡಿ ಆ ಕಾರ್ಯಕ್ರಮಕ್ಕೆ ಎಷ್ಟು ಮಟ್ಟಕ್ಕೆ ಹೊಂದತ್ತೆ ಅದನ್ನು ನೋಡ್ಕೊಂಡು ನಾವು ಪ್ರಸಾರ ಮಾಡಕ್ಕೆ ಶುರು ಮಾಡಿದ್ವಿ.
2: HS ಸರಸ್ವತಿ ಹುಟ್ಟಿದ್ದು ಜುಲೈ 28, 1958. ಆಕಾಶವಾಣಿ ಸೇರಿದ್ದು 1988. ತಂದೆ HS ಶಂಕರ ನಾರಾಯಣ, ತಾಯಿ ಗೌರಮ್ಮ. ಬೆಂಗಳೂರು ಬಸವನಗುಡಿ ಹುಡುಗಿ HS ಸರಸ್ವತಿ ಓದಿದ್ದು MA ಫಿಲಾಸಫಿ.
0: ಕೆಲವು ನಾಟಕಗಳನ್ನ ನೆನಪಿಸ್ಕೊಳ್ಬಹುದು ಅಂದ್ರೆ ಇವ್ರದ್ದು ದೇವುಡು ಅವ್ರದ್ದು ಯಾಜ್ಞವಲ್ಕ್ಯ.
3: ಹಾಗಾದರೆ ನೀನು ಧ್ಯಾನಕ್ಕೆ ಕುಳಿತಾಗಲೆಲ್ಲ ಆ ಕುದುರೆಯು ಕಾಣಿಸುವುದೇ ಯಾಜ್ಞವಲ್ಕ್ಯ?
2: ಸಾಕ್ಷಾತ್ಕಾರದತ್ತ ಸರಣಿ ಅತ್ಯಂತ ತೃಪ್ತಿ ತಂದ ಕಾರ್ಯಕ್ರಮ ಎನ್ನುತ್ತಾರೆ ಸರಸ್ವತಿ. ಈ ಸರಣಿಯನ್ನ ಅದ್ಯಾವ ಪರಿ ಹಚ್ಚಿಕೊಂಡಿದ್ರು ಅಂದ್ರೆ ಈಗಲೂ ಅದು ಅವರಿಗೆ ಕನಸಾಗಿ ಕೇಳಿಸುತ್ತೆ.
0: ಸಾಕ್ಷಾತ್ಕಾರದತ್ತಕ್ಕೆ ಭಾರತೀ ತೀರ್ಥ ಸ್ವಾಮಿಗಳನ್ನು ಮಾಡಬೇಕು ಅಂತ ಇದ್ದೆ. ಅದಕ್ಕೆ ನಾನು ಪತ್ರನೂ ಬರೆದಿದ್ದೆ ಶೃಂಗೇರಿಗೆ, ನಾ ಬಂದು ಅಲ್ಲೇ ಮಾಡ್ತೀನಿ ಅಂತ. ಅವ್ರು ಆಗ್ಲಿಂದಿದ್ರು, ಆಮೇಲಿಂದ ಬೆಂಗಳೂರಿಗೆ ಬರ್ತಾ ಇದ್ದೀನಿ ಅಲ್ಲೇ ನೀವು ಮಾಡ್ಕೊಳ್ಳಿ ಅಂದ್ರು. ಆದ್ರೆ ಮಾಡೋಕ್ಕಾಗಲಿಲ್ಲ, ಅದು ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ಇವಾಗಲೂ ನನಗೆ ರಾತ್ರಿ ಎಷ್ಟೋ ಸತಿ ಕನ್ಸಲ್ಲಿ ಅವ್ರು ಬರ್ತಾರೆ, ನನಗೆ ಯಾಕೆ ಬರ್ತಾರೆ ಗೊತ್ತಿಲ್ಲ. ನನಗನ್ಸೋದು ಬಹುಶಃ ನಾನು ಆ ಕಾರ್ಯಕ್ರಮ ಮಾಡಲಿಲ್ಲ, ಅದಕ್ಕೋಸ್ಕರ ಬಹುಶಃ ನನ್ನ ಮನಸ್ಸಿನ ಆಳದ ಸಬ್ಕಾನ್ಷಿಯಸ್ಸಲ್ಲಿ ಅದು ಇದೆಯೇನೋ ಅದಕ್ಕೆ ಬರಬಹುದು ಅಂತ ಅನ್ಕೋತೀನಿ. ಆಕಾಶವಾಣಿ ಪ್ರೋಗ್ರಾಮ್ ಹೆಡ್ ಆದಾಗ ನಾವು ಹೇಗೆ ಅದಕ್ಕೆ ದಿಕ್ಸೂಚಕರಾಗಿರಬೇಕು, ನಮ್ಮ ಚಾನಲ್ ಹೆಂಗೆ ಹೋಗ್ತಾ ಇದೆ, ಅಲ್ಲಿ ಏನು ಕಾರ್ಯಕ್ರಮ ಬರಬೇಕು, ನಾವೇ ಎಲ್ಲ ಮಾಡೋಕ್ಕಾಗಲ್ಲ, ಅವಾಗ ಬೇರೆಯವ್ರ ಕೈಯಲ್ಲಿ ಮಾಡಿಸ್ಬೇಕಾಗುತ್ತೆ. ನಾವು ಕೇಳದೆ ಇದ್ರೆ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ತುಂಬ ನನಗೆ ಸಂತೋಷ ಕೊಟ್ಟಿದೆ. ನಾನು ಯಾವತ್ತೂ ಬಹುಶಃ ಬೇರೆ ಬೇರೆ ನಾನು ಕೆಲಸ ಮಾಡಿದ್ದ ಚಿತ್ರದುರ್ಗ ಆಕಾಶವಾಣಿ ಇರ್ಬೋದು, ಹಾಸನ ಆಕಾಶವಾಣಿ ಇರ್ಬೋದು, ಮೈಸೂರು ಆಕಾಶವಾಣಿ, ಬೆಂಗಳೂರು ಆಕಾಶವಾಣಿ ಜಾಸ್ತಿ, ತುಂಬ ಸಂತೋಷವನ್ನು ಕೊಟ್ಟಿರುವಂಥ ಸಾಹಿತ್ಯ, ಸಂಗೀತ, ವಿಜ್ಞಾನ ಎಲ್ಲನೂ ಒಂಥರ ನಮ್ಮನ್ನ ಸಾಣೆ ಹಿಡಿದ್ಬಿಡ್ತು, ಸಂಸ್ಕಾರ ಅನ್ಕೊಡ್ತು. ಆ ಒಂದು ಶಕ್ತಿ ಬಹುಶಃ ಬೇರೆ ಯಾವ ವೃತ್ತಿಗೂ ಇಲ್ಲದೆ ಇರೋದು ಆಕಾಶವಾಣಿಗಿತ್ತು. ಆದರೆ ಇವಾಗ ಆಕಾಶವಾಣಿನೂ ಬೇರೆ ಥರ ರೂಪಗಳನ್ನು ಪಡ್ಕೋತಾ ಇದೆ. ಅದು ನಮ್ಮ ಕಣ್ಣು ಮುಂದೆ ಕೆಲವು ಸತಿ ಬದಲಾವಣೆ ಅನಿವಾರ್ಯ ಅಲ್ವಾ, ಆಗತ್ತೆ, ನೋಡೋಣ ಏನು ಹೊಸದು ಬರತ್ತೆ ಅನ್ನೋದು. ಹೊಸದಕ್ಕೆ ಯಾವತ್ತೂ ಸ್ವಾಗತ.
2: ಸಂತೋಷ, ಸಂಸ್ಕಾರ, ಸಾಮರಸ್ಯ, ಸಾಫಲ್ಯ, ಸಾಕ್ಷಾತ್ಕಾರದತ್ತ ಸರಣಿಯ ಸತತ ಸಾಥಿ HS ಸರಸ್ವತಿ.
4: ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ BK ಸುಮತಿ, ನಿರ್ವಹಣೆ ಡಾಕ್ಟರ್ AS ಶಂಕರ ನಾರಾಯಣ,
2: ಧ್ವನಿ ಮುದ್ರಣ ಭಂಡಾರ ನೆರವು DV ಶ್ರೀದೇವಿ, ಪುಣ್ಯವತಿ SB,
4: ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಒಂದು ಕಡೆ ಹೃದಯ ಸಿಖಿ ಒಂದು ಕಡೆ ಕುದಿಸದಿರೆ ಜೀವಶಿಲೆ ಮೃದು ಒಪ್ಪುದೆಂತು. ಉದರ ಸಿಖಿ ಒಂದು ಕಡೆ ಹೃದಯ ಸಿಖಿ ಒಂದು ಕಡೆ ಕುದಿಸದಿರೆ ಜೀವಶಿಲೆ ಮೃದು ಒಪ್ಪುದೆಂತು. ಬದುಕಿ ನುರಿಯಲಿ ಕರಗಿ ತಿಳಿಯಾಗ ದಿಹ ಜೀವ ಪುದಿಯದಾತ್ಮಾರ್ಣವದಿ ಮಂಕುತಿಮ್ಮ. ಬದುಕಿ ನುರಿಯಲಿ ಕರಗಿ ತಿಳಿಯಾಗ ದಿಹ ಜೀವ ಪುದಿಯದಾತ್ಮಾರ್ಣವದಿ ಮಂಕುತಿಮ್ಮ.

ಉದರ ಶಿಖಿ ಅಂತಂದ್ರೆ ಉದರದ ಬೆಂಕಿ ಅಂತ ಅರ್ಥ. ಶಿಖಿ ಅನ್ನೋದಕ್ಕೆ ನವಿಲು ಅನ್ನೋ ಅರ್ಥವೂ ಇದೆ, ಆದರೆ ಈ ಪದ್ಯದಲ್ಲಿ ಶಿಖಿ ಅನ್ನೋದಕ್ಕೆ ಬೆಂಕಿ ಅನ್ನೋ ಅರ್ಥವನ್ನೇ ತೆಗೆದುಕೊಳ್ಳೋದು ಹೆಚ್ಚು ಸೂಕ್ತ ಅಂತ ನಾನು ಅಂದ್ಕೊಂಡಿದ್ದೇನೆ. ಉದರ ಶಿಖಿ ಒಂದು ಕಡೆಗಿದೆ, ಹೃದಯದ ಶಿಖಿ ಇನ್ನೊಂದು ಕಡೆಗಿದೆ ಅನ್ನೋ ಮಾತಿನ ಮೂಲಕ ಮನುಷ್ಯರು ಈ ಬದುಕಿನಲ್ಲಿ ಎರಡು ಬಗೆಯ ಅಗ್ನಿಗಳಿಗೆ ಗುರಿಯಾಗ್ತಾ ಇದ್ದಾನೆ. ಒಂದು ಉದರಾಗ್ನಿ ಹಸಿವು ಅನ್ನೋದು, ಇನ್ನೊಂದು ಹೃದಯದ ಶಿಖಿ ಅಂತಂದ್ರೆ ಭಾವನೆಗಳಿಗೆ ಜ್ಞಾನಕ್ಕೆ ಹಾತೊರೆಯುವಂತಹ ಒಂದು ಅಗ್ನಿ. ಇದು ಎರಡು ಅಗ್ನಿಗಳಿಗೂ ಮನುಷ್ಯ ಇಲ್ಲಿ ತನ್ನಂತಾನು ಗುರಿ ಮಾಡ್ಕೋಬೇಕಾಗಿದೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅನ್ನೋದು ಇಲ್ಲಿ ಡಿ ವಿ ಜಿ ಅವರು ಹೇಳ್ತಿರುವಂಥ ಒಂದು ಮಾತು. ಸೊ ಉದರ ಶಿಖಿ ಒಂದು ಕಡೆಗೆ, ಹೃದಯ ಶಿಖಿ ಇನ್ನೊಂದು ಕಡೆಗೆ, ಇವೆರಡೂ ಕುದಿಸದರೆ ಜೀವಶೀಲೆ ಮೃದು ಒಪ್ಪೋದೆಂತು. ಅಂದರೆ ಇವೆರಡೂ ಸೇರಿ ಮನುಷ್ಯನನ್ನು ಕುದಿಸದೇ ಇದ್ದರೆ, ಪಾಕ ಮಾಡದೇ ಇದ್ದರೆ ಮನುಷ್ಯರ ಜೀವ ಹೇಗೆ ಮೃದುವಾಗ್ತದೆ ಅಂತ. ಮೃದುವಾಗೋದು ಅಂತಂದ್ರೆ ಇಲ್ಲಿ ಅರ್ಥ ಹೆಚ್ಚು ಪಕ್ವವಾಗೋದು ಅಂತನೂ ಹೌದು, ಮತ್ತು ಅರಿಯುವುದು ಅಂತನೂ ಹೌದು ಇಲ್ಲಿ. ಸೊ ಬದುಕಿನ ಈ ಉರಿಯಲ್ಲಿ ಹೀಗೆ ಪಕ್ವವಾದಾಗ ಅದು ತನ್ನ ಮಾಂಧವ್ಯವನ್ನು ಕಳೆದುಕೊಂಡು ಕರಗಿ ತಿಳಿಯಾಗ್ತದೆ ಅನ್ನೋದು ಕೂಡ ಈ ಪದ್ಯದ ಒಂದು ಭಾವ. ತಿಳಿಯಾಗೋದು ಅಂತಂದ್ರೆ ಪಾರದರ್ಶಕವಾಗುವುದು, ತನ್ನ ತಾನು ಎಲ್ಲರೂ ಬಲ್ಲವರಂತೆ ಮಾಡುವುದು. ಹೀಗಾಗೋದ್ರ ಮೂಲಕ ವ್ಯಕ್ತಿತ್ವ ತನ್ನ ಆತ್ಮದ ಆರ್ಣವವನ್ನು, ಆರ್ಣವ ಅಂತಂದ್ರೆ ಸಮುದ್ರವನ್ನ, ಅದು ತುಂಬಿದಂತೆ ಮಾಡ್ತದೆ ಅನ್ನೋದು ಇಲ್ಲಿಯ ಪದ್ಯದ ಅರ್ಥ.

0: ಕೈನಲಿ ಕಪ್ಪೆಗಳ ಸರಿಕೂಡಿಸುವ ಚತುರಿ, ಸಂಸ್ಕೃತಿ ದ್ವಂದ್ವಗಳ ಸಮತೂಗಲರಿವಂ. ತ್ರಾಸಿನಲಿ ಕಪ್ಪೆಗಳ ಸರಿಕೂಡಿಸುವ ಚತುರಿ, ಸಂಸ್ಕೃತಿ ದ್ವಂದ್ವಗಳ ಸಮತೂಗಲರಿವಂ. ಬೀಸು ಕತ್ತಿಗಳ ಮಧ್ಯದಿ ನೂಲ ಮೇಲ್ನಡೆವ ಸಾಸವಿ ಗೃಹಧರ್ಮ ಮಂಕುತಿಮ್ಮ.
1: ಬೀಸು ಕತ್ತಿಗಳ ಮಧ್ಯದಿ ನೂಲ ಮೇಲ್ನಡೆವ ಸಾಸವಿ ಗೃಹಧರ್ಮ ಮಂಕುತಿಮ್ಮ.

0: ಈ ಪದ್ಯದಲ್ಲಿ ಸಂಸಾರದ ಒಂದು ಸಂಕಷ್ಟವನ್ನ, ಕೋಟಲೆಯನ್ನ ಡಿವಿಜಿಯವರು ವಿವರಿಸ್ತಾ ಇದ್ದಾರೆ. ಈಗ ಕಪ್ಪೆಯನ್ನ ತಕ್ಕಡಿಯಲ್ಲಿ ಕೂಡಿಸೋದು ಎಷ್ಟು ಕಷ್ಟ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅವು ಹಾರ್ತಾನೆ ಇರ್ತವೆ, ಒಂದಕ್ಕೊಂದು ಒಂದು ಕಡೆ ಜಿಗಿತಾನೆ ಇರ್ತವೆ, ಮತ್ತೆ ಹೊರಗಡೆ ಒಳಗಡೆ ಹಾಕಿದಾಗ ಮತ್ತೆ ಇನ್ನೊಂದು ಕಡೆ ಜಂಪ್ ಮಾಡ್ತಾ ಇರ್ತವೆ. ಆ ರೀತಿಯಲ್ಲಿ ಸಂಸ್ಕೃತಿ ದ್ವಂದ್ವ ಅಂತಂದ್ರೆ ಈ ಸಂಸಾರದ ಉಭಯ ಸಂಕಟ ಅಂತ ಅರ್ಥ. ಇಲ್ಲಿ ಸಂಸಾರದ ಉಭಯ ಸಂಕಟ, ಮೇಲ್ಗಡೆ ಪದ್ಯದಲ್ಲಿ ಎರಡು ರೀತಿಯ ಸಂಕಟಗಳನ್ನ ಹೇಳ್ತಾ ಇದ್ದಾರೆ ಡಿವಿಜಿಯವರು. ಒಂದು ಬಡತನದ ಸಂಕಟ, ಹಸಿವಿನ ಸಂಕಟ ಮತ್ತು ಜ್ಞಾನದ ಸಂಕಟ, ಇವೆರಡೂ ಇದ್ದಾವೆ. ಇದು ಒಂದು ರೀತಿಯ ದ್ವಂದ್ವ. ಅದೇ ರೀತಿಯಲ್ಲಿ ಇಂತಹ ದ್ವಂದ್ವವನ್ನು, ಸಂಸಾರದಲ್ಲಿ ಇರುವಂತಹ ಇಂತಹ ದ್ವಂದ್ವಗಳನ್ನು ಗೆಲ್ಲುವುದು ಹೇಗೆ, ಇದು ಪ್ರಶ್ನೆ ಈ ಪದ್ಯದಲ್ಲಿ. ಎಷ್ಟು ಕಷ್ಟದ್ದು ಅಂತಂದರೆ ಅದು ಕಪ್ಪೆಯನ್ನು ತಕ್ಕಡಿಲಿ ಹಾಕಿದಾಗೆ, ಅಂದರೆ ಅದನ್ನು ಬಹಳ ಕಷ್ಟದ ಕೆಲಸ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಡಿವಿಜಿಯವರು. ಆದರೆ ಹೇಗಿದೆ ಅಂತ ಹೇಳುವಾಗ ಇನ್ನೊಂದು ಉಪಮೆ ಕೂಡ ತರ್ತಾರೆ ಇಲ್ಲಿ. ಬೀಸು ಕತ್ತಿಗಳ ಮಧ್ಯದ ನೂಲ್ ಮೇಲೆ ನಡೆಯುವ ಸಾಹಸ ಇದು. ಬೀಸು ಕತ್ತಿಗಳ ಮಧ್ಯ ಕತ್ತಿ ಬೀಸ್ತಾ ಇದ್ದಾರೆ, ಆದರೆ ದಾರದ ಮೇಲೆ ನಡಿಬೇಕಾಗಿದೆ ಇವನು. ದಾರದ ಮೇಲೆ ನಡೆಯೋದೇ ಕಷ್ಟ, ಹಗ್ಗದ ಮೇಲೆ ನಡೆಯೋದೇ ಕಷ್ಟ, ಆದರೆ ಹಾಗೆ ನಡೀತಾರ ಸಂದರ್ಭದಲ್ಲಿ ಕತ್ತಿಯನ್ನು ಕೂಡ ಬೀಸ್ತಾ ಇದ್ದಾರೆ ಬೇರೆಯವರು. ಹೀಗಾಗಿ ಈ ಎರಡೂ ಸಂಕಷ್ಟಗಳೇನಿದ್ದಾವೆ, ಕತ್ತಿಯನ್ನು ಬೀಸೋ ತಪ್ಪಿಸ್ಕೋಬೇಕಾಗಿದೆ, ಆ ದಾರದ ಮೇಲೆ ನಡಿಬೇಕಾಗಿದೆ, ಬ್ಯಾಲೆನ್ಸು ತಪ್ಪದ ಹಾಗೆ ನಡಿಬೇಕಾಗಿದೆ. ಇಂತಹ ಸಂಸಾರದ ದ್ವಂದ್ವವನ್ನು, ದಂದುಗವನ್ನು ದಾಟೋದೇನಿದೆ, ಅದನ್ನು ಎದುರಿಸೋದೇನಿದೆ, ಅದೇ ಗ್ರಹ ಧರ್ಮ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇದನ್ನು ಬಿಟ್ಟು ಹೋಗೋದಲ್ಲ, ಸಂಸಾರ ಧರ್ಮವನ್ನು ಬಿಟ್ಟು ಹೋಗೋದಲ್ಲ, ಈ ದ್ವಂದ್ವವನ್ನು ಸಂಕಷ್ಟಗಳನ್ನು ಎದುರಿಸೋದೇ ಅದು ಧರ್ಮವೆನ್ನುವ ಭಾವ ಇಲ್ಲಿ ಡಿವಿಜಿಯವರ ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇದೆ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಆಕಾಶವಾಣಿ ಕಾರವಾರ.
3: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ

0: ಏರಿಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನ ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯು ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಆಕಾಶವಾಣಿ ಕಾರವಾರ ಭಾವಗೀತೆ, ಕುವೆಂಪು ವಿರಚಿತ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಶಿವಮೊಗ್ಗ ಸುಬ್ಬಣ್ಣ ಹಾಡಿದ ಗೀತೆ, ಸಂಗೀತ ಮೈಸೂರು ಅನಂತಸ್ವಾಮಿಯವರದು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
3: ಶಿವಮೊಗ್ಗ ಸುಬ್ಬಣ್ಣ ಹಾಡಿದ ಕುವೆಂಪು ವಿರಚಿತ ಭಾವಗೀತೆಯನ್ನು ಕೇಳಲಿದ್ದೀರಿ. ಸಂಗೀತ ಸಿ ಅಶ್ವಥ್ ಅವರದು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆಕಾಶವಾಣಿ ಕಾರವಾರ ಸಣ್ಣ ಕಥೆ ನಿರಾಕರಣೆ ಪ್ರಸ್ತುತಪಡಿಸುತ್ತಾರೆ ವೀಣಾ ಶಾಂತೇಶ್ವರ.
4: ಹೌದೇ, ಇದು ನಿಜವೇ. ಆರ್ಯಪುತ್ರನು ನಿಜವಾಗಿಯೂ ನಾನಿದ್ದಲ್ಲಿಗೆ ಬಂದಿರುವನೆ. ನನ್ನನ್ನು ಕಾಣಲೆಂದು ತನ್ನೊಂದಿಗೆ ಕರೆದೊಯ್ಯಲೆಂದು ಬಂದಿದ್ದಾನೆಯೇ? ಬಂದಿರುವವನು ನಿಜವಾಗಿಯೂ ಮಹಾರಾಜ ದುಷ್ಯಂತನೇ, ಅಥವಾ ಹಲವು ವರ್ಷಗಳಿಂದ

ರಾತ್ರಿ ಹಗಲೆನ್ನದೆ ಅವಮಾನದ ಅಗ್ನಿಯಲ್ಲಿ ಬೇಯುತ್ತಿರುವ, ನಿರೀಕ್ಷೆಯ ನೋವಿನಲ್ಲಿ ನಲುಗುತ್ತಿರುವ ತನ್ನದೇ ತಪ್ತ ಮನಸ್ಸಿನ ಹಳವಂಡವೇ ಇದು. ಇದ್ದರೂ ಇದ್ದೀತು. ಅಂದು ರಾಜ್ಯಸಭೆಯಲ್ಲಿ ಎಲ್ಲರ ಎದುರು ದುಷ್ಯಂತನಿಂದ ತಿರಸ್ಕೃತಳಾಗಿ ಹೊರಟು ಬಂದಂದಿನಿಂದ ಇಲ್ಲಿಯವರೆಗೆ ತಾನು ಅನುಭವಿಸಿದ ಯಾತನೆಗೆ ಎಣೆಯುಂಟೆ? ಅನೇಕ ಸಲ ಇಲ್ಲ, ಇನ್ನಿದನ್ನು ಸಹಿಸುವುದು ಅಸಾಧ್ಯ ಅನ್ನಿಸಿ ಮನಸ್ಸು ಕೆಟ್ಟ ಯೋಚನೆಗಳನ್ನು ಮಾಡಿದ್ದಿದೆ. ಮನಸ್ಸಿನ ನೋವು ಹಾಗೆ ತಾಳಿಕೊಳ್ಳುವುದು ಅಶಕ್ಯವೆನಿಸಿದ ಪ್ರತಿಸಾರಿಯೂ ತಾನು ಇದೇ ಕ್ಷಣವನ್ನು ನೆನೆದು ನಿರೀಕ್ಷಿಸಿ

ಕಲ್ಪಿಸಿಕೊಂಡು ನಿರೀಕ್ಷೆಯ ನೋವನ್ನು ಸಹಿಸುವ ಶಕ್ತಿ ಪಡೆದದ್ದಿಲ್ಲ. ಈಗಲೂ ಸಹ ಇದು ಬರಿಯ ಕಲ್ಪನೆಯಾಗಿರಬಹುದೇ? ಎರಡು ಕ್ಷಣಗಳಲ್ಲಿ ಮತ್ತೆ ತನ್ನನ್ನು ಆರಳ್ ಪುತ್ರ ಬಂದಿಲ್ಲವೆಂಬ ಕ್ರೂರ ವಾಸ್ತವಕ್ಕೆ ತಂದೆಸೆಯುವ ಕಲ್ಪನೆಯೇ ಇದು? ದೇವಿ, ಇದೇನು ಹೀಗೆ ಸ್ತಬ್ಧಳಾಗಿ ಕೂತಿರುವೆ? ಕುಮಾರ ಭರತನ ಮುಂಗೈಯಲ್ಲಿಯ ರಕ್ಷಾಕರಂಡಕವು ಕೆಳಗೆ ಬಿದ್ದಿತು. ಅದನ್ನು ಆಶ್ರಮಕ್ಕೆ ಬಂದ ಆಗಂತುಕನು ಎತ್ತಿಕೊಂಡರೂ ಏನೂ ಆಗಲಿಲ್ಲ. ನಾನು ಹೇಳುತ್ತಿರುವುದು ಕೇಳುತ್ತಿದೆ ತಾನೇ ದೇವಿ? ಸೂರತೆ ಮತ್ತೆ ಕೇಳಿದಳು. ಹೌದು, ತನಗೆ ಎಲ್ಲವೂ ಕೇಳುತ್ತಿದೆ. ಮಗುವಿನ ಜಾತಕರ್ಮ ಸಮಯದಲ್ಲಿ ಪೂಜ್ಯರಾದ ಮಾರೀಚರು ಕಟ್ಟಿದ ಅಪರಾಜಿತ ಬಳ್ಳಿಯದು. ತಾಯಿ ತಂದೆಯ ವಿನಃ ಬೇರೆ ಯಾರಾದರೂ ಮುಟ್ಟಿದಾಗ ಹಾವಾಗಿ ಕಚ್ಚುತ್ತದೆ. ಹಾಗಾಗಿಲ್ಲವೆಂದರೆ ಸಂಶಯವೇ ಇಲ್ಲ. ಕುಮಾರ ಭರತನಿಗೂ ಆ ಆಗಂತುಕ ಮಹಾಪುರುಷನಿಗೂ ಆಶ್ಚರ್ಯವೆನಿಸುವಷ್ಟು ಹೋಲಿಕೆ ಇದೆ ದೇವಿ. ನಿಜವಾಗಿಯೂ ಆತ ಮಹಾರಾಜ ದುಷ್ಯಂತನೇ ಇರಬೇಕು. ನೀನೇಕೆ ಹೀಗೆ ಅಲ್ಲಾಡದೆ ಕೂತಿದ್ದೆ ದೇವಿ? ಬೇಗ ಎದ್ದು ಬರಬಾರದೆ? ಸೂರತೆಗೆ ಆತುರ ಆತಂಕ. ಮಹಾರಾಜ ದುಷ್ಯಂತ ಕಾಡಿನಲ್ಲಿಯ ಮೊಗ್ಗಾಗಿದ್ದ ತನ್ನ ಮುಗ್ಧ ಜೀವನದಲ್ಲಿ ಪ್ರವೇಶಿಸಿ ಪ್ರೀತಿಯ ಮೊದಲ ಪಾಠ ಕಲಿಸಿದ ಪುರುಷ. ತನಗೇ ಅರಿವಿಲ್ಲದಂತೆ ತನ್ನಲ್ಲಿ ಸುಪ್ತವಾಗಿದ್ದ ಹೆಂಟನದ ಅಪಾರ ಆಸೆ ಆಕಾಂಕ್ಷೆಗಳನ್ನು ಪ್ರಚೋದಿಸಿ ಅರಳಿಸಿದಾತ. ತನ್ನ ಬಿಸಿಯಪ್ಪುಗೆಯಲ್ಲಿ ಜಗವನ್ನೇ ಮರೆಸಿದಾತ. ಜೀವನ ಒಂದು ಸುಂದರ ಕನಸು ಎಂದು ನಂಬಿಸಿದಾತ. ಕ್ಷಣದಲ್ಲಿ ತನ್ನ ಸರ್ವಸ್ವವನ್ನು ಆತನ ಪದತಲದಲ್ಲಿ ಅರ್ಪಿಸುವ ಹಾಗೆ ಮೋಡಿ ಮಾಡಿದಾತ. ನಂತರ ಒಡಲಲ್ಲಿ ಆತನ ವಂಶದ ಕುಡಿ ಹೊತ್ತು ತುಂಬ ಸಂಕೋಚ ಕಾತರ ನಂಬಿಕೆಗಳಿಂದ ಆತ ನಡೆ ಹೋದಾಗ ಈಕೆ ಯಾರೋ ಗೊತ್ತಿಲ್ಲ ಅಂತ ಕೈ ಝಾಡಿಸಿಬಿಟ್ಟ ಪುರುಷೋತ್ತಮ ಮಹಾರಾಜ ದುಷ್ಯಂತ. ಮುಂದಿನದು ಬರೀ ನೋವಿನ ನೆನಪು. ಮಳೆ ಸುರಿಯುತ್ತಿರುವ ಅದೆಷ್ಟು ರಾತ್ರಿಗಳನ್ನು ತಾನು ಆತನ ನೆನಪಿನಲ್ಲಿ ಕಣ್ಣೀರು ಸುರಿಸುತ್ತ ಕಳೆದೆ. ಹೂಗಳು ಅರಳಿ ಪರಿಮಳ ಬೀರುತ್ತಿದ್ದಾಗ, ಕೋಗಿಲೆಗಳು ಮಾವಿನ ಎಲೆಗಳ ಹಿಂದೆ ಅಡಗಿ ಹಾಡುತ್ತಿದ್ದಾಗ, ನವಿಲುಗಳು ಗರಿಬಿಚ್ಚಿ ಕುಣಿಯುತ್ತಿದ್ದಾಗ, ಅದೆಷ್ಟು ಸಂಜೆ ಮುಂಜಾವುಗಳನ್ನು ತಾನು ಆತನ ವ್ಯರ್ಥ ನಿರೀಕ್ಷೆಯಲ್ಲಿ ಸಂಕಟ ಪಡುತ್ತ ಕಳೆದೆ. ಇಡೀ ಜೀವನವೇ ಆತನಿಗಾಗಿ ಕಾಯುವಿಕೆಯಾಗಿ ಹೋಯಿತು. ಏಳು ದೇವಿ ಶಕುಂತಲ, ಹೀಗೆ ದಿಗ್ಭ್ರಮೆಗೊಂಡು ಕೂತು ಬಿಡಬೇಡ. ನಿನ್ನ ತಪಸ್ಸು ಸಾರ್ಥಕವಾಯಿತು. ಕೊನೆಗೂ ಮಹಾರಾಜ ದುಷ್ಯಂತ ನಿನ್ನ ಕಡೆ ಬಂದೇ ಬಿಟ್ಟ. ತ್ವರೆ ಮಾಡು, ಏಳು. ಸೂವ್ರತೆ ಮತ್ತು ಸಾನುಮತಿಯರು ಶಕುಂತಲೆಯನ್ನು ಅರ್ಧ ಎಳೆದುಕೊಂಡೇ ಮುಂದೆ ಹೋದರು. ಓಹ್, ನಾರಿಯ ಮನೋವ್ಯಾಪಾರವು ನಿಜವಾಗಿ ವಿಚಿತ್ರವಾದದ್ದು. ಯಾವ ಪುರುಷನಿಗಾಗಿ ಹಲವಾರು ವರ್ಷ ಹಗಲಿಡೀ ಕಾಯ್ದು ಕಾಯ್ದು ಯಾರಿಗಾಗಿ ಜೀವನವನ್ನೇ ಒಂದು ತಪಸ್ಸಾಗಿಸಿದೆನೋ ಆತ ನಿಜವಾಗಿಯೂ ಬಂದಿರುವಾಗ ಮನಸ್ಸಿನಲ್ಲಿ ಇದೆಂತಹ ನಿರ್ಲಿಪ್ತತೆ, ಇದೆಂತಹ ತಾಟಸ್ಥ್ಯ! ಅದೇಕೆ ತನ್ನ ಮನಸ್ಸು ಹೂವಾಗಿ ಅರಳಲೊಲ್ಲದು, ಗರಿಬಿಚ್ಚಿ ಹಾರಲೊಲ್ಲದು? ಇಷ್ಟು ವರ್ಷಗಳಿಂದ ನಿರೀಕ್ಷಿಸಿದ್ದ ಈ ಸಮಯ ಇಂದು ನಿಜವಾಗಿ ಒದಗಿ ಬಂದಾಗ ಇದೇನು ತನ್ನ ಮನಸ್ಸಿನಲ್ಲಿ ಈ ಬಗೆಯ ವಿಚಿತ್ರ ಕಾಠಿಣ್ಯ? ಅಂದು ಅರಮನೆಯಲ್ಲಿ ಅಷ್ಟೊಂದು ನಿಷ್ಠುರವಾಗಿ ತನ್ನನ್ನು ಹೊರಗಟ್ಟಿದ ಈ ಮನುಷ್ಯ ಇಂದು ತನ್ನೆದುರು ವಿನೀತನಾಗಿ ಮೊಳಕಾಲೂರಿದ್ದಾನೆ. ನಾನಂದು ಯಾವುದೋ ಬುದ್ಧಿಮಾಂದ್ಯಕ್ಕೊಳಗಾಗಿ ನಿನ್ನನ್ನು ತಿರಸ್ಕರಿಸಿದೆ. ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಿದ್ದಾನೆ. ನನ್ನದು ಮಹಾಪರಾಧವಾಯಿತು. ನಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ. ಈಗ ನೀನು ನನ್ನನ್ನು ಸ್ವೀಕರಿಸುವ ಗಳಿಗೆ ಬಂದಿದೆ ಎಂದು ಅಲ್ಪರಿಯುತ್ತಿದ್ದಾನೆ. ಹಾಂ, ಅಪರಾಧ, ಕ್ಷಮೆ, ಪಶ್ಚಾತ್ತಾಪ, ಈ ಶಬ್ದಗಳಿಗೀಗ ನನ್ನ ದೃಷ್ಟಿಯಲ್ಲಿ ಯಾವ ಅರ್ಥವೂ ಉಳಿದಿಲ್ಲ. ನೂರು ಆಸೆ ಹೊತ್ತು ನಿನ್ನೆಡೆ ಬಂದಿದ್ದ ನನ್ನನ್ನು ನೀನು ಎಂದು ತಿರಸ್ಕರಿಸಿದೆಯೋ, ಜೀವನದ ಬಹುಪಾಲು ಮಧುರ ಭಾವನೆಗಳೆಲ್ಲ ಆ ದಿನವೇ ಸತ್ತು ಹೋದವು. ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಈ ಶಕುಂತಲೆಯ ಬದುಕು ಒಂದು ಅಗ್ನಿಕುಂಡವಾಗಿದೆ, ಬೆಂಗಾಡಾಗಿದೆ, ದಾವಾನಲವಾಗಿದೆ, ಬತ್ತಿ ಹೋದ ಸಮುದ್ರವೂ ಆಗಿದೆ. ಇಂತಹ ತಾನು ಈತನನ್ನು ಸ್ವೀಕರಿಸಬೇಕಂತೆ. ಏನಿದು ವಿಧಿಯ ಕ್ರೂರ ಅಪಹಾಸ್ಯ! ದೇವಿ, ಕುಮಾರನನ್ನು ಎತ್ತಿಕೋ. ನಿನ್ನ ಜೊತೆಗೆಯೇ ಪೂಜ್ಯ ಮಾರಿದರ ದರ್ಶನ ಮಾಡಬಯಸುವೆ. ಆಹಾ, ಎಂತಹ ಕೋಮಲತೆ ಆತನ ದನಿಯಲ್ಲಿ! ಯಾವ ನಾರಿಯನ್ನಾದರೂ ಮೋಹದಿಂದ ಪರವಶಗೊಳಿಸಬಲ್ಲ ಮೂಡಿ ಆತನ ದನಿಯಲ್ಲಿ, ಆತನ ಇಡೀ ವ್ಯಕ್ತಿತ್ವದಲ್ಲಿ. ಅಂತೆಯೇ ತಾನು ಪರವಶಳಾದದ್ದು, ಮೈ ಮರೆತದ್ದು, ಸರ್ವಸ್ವಧಾರ ಎರೆದದ್ದು, ಎಲ್ಲ ಕಳಕೊಂಡದ್ದು, ಕೊನೆಗೆ ಈ ಅವಮಾನದ, ನಿರೀಕ್ಷೆಯ, ಕಾತರದ, ಅಪಾರ ನೋವಿನ ನಿರಂತರ ಅನುಭವಕ್ಕೊಳಗಾದದ್ದು. ಈಗ ಈತ ಬಂದನೆಂದು ಸಂತೋಷಿಸಲೇ ಓಡಿ ಹೋಗಿ ಈತನ ತೆರೆದ ತೋಳುಗಳಲ್ಲಿ ಸೇರಿಕೊಂಡು ಇಷ್ಟು ದಿನ ಅನುಭವಿಸಿದ್ದನ್ನೆಲ್ಲ ಮರೆತು ಬಿಡಲೆ. ಇಷ್ಟು ದಿನಗಳು ಆಚರಿಸಿದ ವ್ರತಗಳು, ಗೈದ ತಪಸ್ಸು, ಮಾಡಿದ ಪೂಜೆ ಎಲ್ಲ ಸಫಲವಾಯಿತೆಂದು ಧನ್ಯಳಾಗಲೆ. ಇಲ್ಲ, ಸಾಧ್ಯವಿಲ್ಲ. ಶಕುಂತಲೆಗೆ ಅರಿವಾಗದಂತೆ ಅವಳಿಂದ ಹೊರಬಿದ್ದ ಈ ಮಾತಿಗೆ ಬೇರೆಯೇ ಅರ್ಥ ಕಲ್ಪಿಸಿದ ದುಷ್ಯಂತ. ಅದೇಕೆ ನಾಚಿಕೆಯೇ? ನಮಗಿದು ಅಭ್ಯುದಯ ಕಾಲ, ಮಹಾಸುದಿನ. ಗುರುಗಳನ್ನು ನಾವಿಬ್ಬರೂ ಒಟ್ಟಾಗಿಯೇ

0: ನೋಡೋಣ. ತಾನು ಗುರುಗಳೆದುರಿಗೆ ಪತಿ ಹಾಗೂ ಪುತ್ರರೊಡಗೂಡಿ ಹೋಗಲು ಲಜ್ಜೆ ಪಡುತ್ತಿರುವೆನೆಂದು ಭಾವಿಸಿದ್ದಾನೆ ಈತ. ಹೌದು, ಈತನ ಜೊತೆ ಹೋಗಲು ತಾನು ಒಲ್ಲೆನೆಂದು, ಈತನನ್ನು ಸ್ವೀಕರಿಸಲು ತನ್ನ ಅಂತರಾತ್ಮ ಒಪ್ಪುತ್ತಿಲ್ಲವೆಂದು ಈತ ಎಂದಿಗೂ ಕಲ್ಪನೆ ಕೂಡ ಮಾಡಲಾರ. ಆರ್ಯ ಸ್ತ್ರೀಯಲ್ಲವೇ ತಾನು. ಪತಿ ಎಂತಹವನೇ ಆಗಿರಲಿ, ಆತನನ್ನು ತಿರಸ್ಕರಿಸುವ ಹೀನ ವಿಚಾರ ಆರ್ಯ ಸ್ತ್ರೀಗೆ ಬರಬಾರದಲ್ಲ. ಅಂದರೆ ತಾನು ನಿಜವಾಗಿ ಮಹಾರಾಜ ದುಷ್ಯಂತನನ್ನು ತಿರಸ್ಕರಿಸುತ್ತಿದ್ದೇನೆಯೇ? ಯಾವನ ಬರವಿಗಾಗಿ ಇಷ್ಟು ದಿನ ಕಾಯ್ದೆನೋ ಆತ ಕೊನೆಗೊಮ್ಮೆ ಬಂದಿದ್ದಾನೆ. ಜೊತೆಗೆ ಪುನರ್ಮಿಲನದ ಈ ಗಳಿಗೆಯಲ್ಲಿ, ನಿರೀಕ್ಷೆ ಸಫಲವಾದ ಈ ಕ್ಷಣದಲ್ಲಿ, ಇಷ್ಟು ದಿನ ನನ್ನ ಅಂತರಾಳದಲ್ಲಿ ಸುಪ್ತವಾಗಿದ್ದುದೊಂದು ತೀವ್ರ ಪ್ರಜ್ಞೆಯನ್ನು ಬಡಿದೆಬ್ಬಿಸಿದ್ದಾನೆ. ಈ ಪ್ರಜ್ಞೆ, ನನ್ನ ಸ್ತ್ರೀತ್ವವು ಅಪಮಾನಿತವಾಗಿದೆ ಎಂಬ ತೀವ್ರವಾದ ಈ ಅರಿವು, ನಾನು ಕಾಯುತ್ತಿರುವಾಗ ನೋಯುತ್ತಿರುವಾಗ ನನ್ನ ಆಳದಲ್ಲೆಲ್ಲೋ ಅಡಗಿಕೊಂಡಿತ್ತು. ಕಾಯುವುದು ನೋಯುವುದು ಎಲ್ಲ ಮುಗಿಯಿತೆಂಬ ಈ ಕ್ಷಣದಲ್ಲಿ ನನ್ನೊಳಗೆ ಮೌನವಾಗಿ ಹೂತುಕೊಂಡಿದ್ದ ಈ ಬೇರೆಯದೇ ಒಂದು ಉತ್ಕಟ ಸಂವೇದನೆ ಒಮ್ಮೆಲೆ ಪುಟಿದೆದ್ದಿದೆ. ಧಿಕ್ಕಾರ! ನಾರಿಯ ಮಧುರ ಭಾವನೆಗಳನ್ನು ಎಗ್ಗಿಲ್ಲದೆ ಹೊಸಕೆ ಹಾಕುವ, ನಂತರ ಬಂದು ಕ್ಷಮೆ ಕೇಳುವ, ಆತ ಕ್ಷಮಿಸಿಯೇ ಕ್ಷಮಿಸುತ್ತಾಳೆಂಬ ಖಚಿತ ನಂಬಿಕೆ ಹೊಂದಿರುವ ಇಂತಹ ಗಂಡಸಿಗೆ ಧಿಕ್ಕಾರ. ಅಮ್ಮ, ಈತ ನಿಜವಾಗಿಯೂ ಮಹಾರಾಜ ದುಷ್ಯಂತನೇ? ಈತನೇ ನನ್ನ ತಂದೆಯೇ? ಕಣ್ಣುಗಳಲ್ಲಿ ಮುಗ್ಧ ಕುತೂಹಲ ತುಂಬಿಕೊಂಡದ್ದು ಕೇಳುತ್ತಾನೆ ಕುಮಾರ ಭರತ, ತನ್ನ ಪ್ರೀತಿಯ ಮಗ, ದುಷ್ಯಂತನ ವಂಶೋದ್ಧಾರಕ, ಪೂರ್ವವಂಶದ ಉತ್ತರಾಧಿಕಾರಿ. ತನ್ನ ಪ್ರೀತಿಯ ಮಗ, ದುಷ್ಯಂತನ ಉತ್ತರಾಧಿಕಾರಿ ಅಂದ ಮೇಲೆ ತಾನು ಮಹಾರಾಜನನ್ನು ಹೇಗೆ ಧಿಕ್ಕರಿಸಬಲ್ಲೆ? ತಾನು ಕೇವಲ ಹಿಂದೆ ತಿರಸ್ಕೃತಳಾದ, ಈಗ ಜಾಗೃತಳಾದ ಒಬ್ಬ ಹೆಣ್ಣು ಮಾತ್ರವಲ್ಲ, ತಾನೀಗ ಒಬ್ಬ ಮಗನ ತಾಯಿ. ಈ ಮಗನ ಪೂರ್ವೋತ್ತರ ಅಭಿವೃದ್ಧಿಯೇ ನನ್ನ ಕರ್ತವ್ಯ. ಈ ಮಗನಿಗೆ ಆತನ ಅಧಿಕಾರವನ್ನು ನಾನು ದೊರಕಿಸಿಕೊಡಲೇಬೇಕು. ನನ್ನ ತಾಯಿಯಾದ ಮೇನಕೆ ಮಗುವನ್ನು ತ್ಯಜಿಸಿ ಹೋದದ್ದು ಕ್ಷಮಿಸಲು ಅನರ್ಹವಾದ ಕರ್ತವ್ಯ ಲೋಪವೆಂದು ನನಗೆ ಯಾವಾಗಲೂ ಅನಿಸಿದ್ದಿದೆ. ನಾನು ತಾಯಿಯ ಕರ್ತವ್ಯ ನಿರ್ವಹಿಸಲೇಬೇಕು. ನನ್ನ ಮಗ ಪುರುವಂಶದ ಯುವರಾಜನಾಗಲೇಬೇಕು. ಮತ್ತು ಅದಕ್ಕಾಗಿ ನಡೆದೇವಿ ಶಕುಂತಲೆ, ಪೂಜ್ಯರು ನಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಅತ್ಯುತ್ಸಾಹದಿಂದ ಹೇಳಿದ ದುಷ್ಯಂತನನ್ನು ಆಕೆ ಮೌನವಾಗಿ ಹಿಂಬಾಲಿಸಿದಳು. ಮಹಾರಾಜ ದುಷ್ಯಂತನ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. ಮುನಿಕನ್ಯೆಯನ್ನು ತಿರಸ್ಕರಿಸಿದ ನಂತರ ಮಂಕು ಕವಿದಂತಿದ್ದ ಮಹಾರಾಜನೀಗ ಕಳೆದುಕೊಂಡಿದ್ದ ಪತ್ನಿಯನ್ನೂ ವಂಶೋದ್ಧಾರಕನನ್ನೂ ವಾಪಸು ಅರಮನೆಗೆ ಕರೆತಂದಿದ್ದಾನೆ. ನಗರವಾಸಿಗಳೆಲ್ಲ ಯುವರಾಜನನ್ನು ಪಡೆದ ವಿಜಯೋತ್ಸಾಹದಲ್ಲಿದ್ದಾರೆ. ಇಡೀ ದಿನ ಮನೆ ಮನೆಗಳಲ್ಲಿ ಸಂತೋಷ, ಸಂಭ್ರಮ, ಹಬ್ಬದ ವಾತಾವರಣ. ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಬ್ರಾಹ್ಮಣ ಮುತ್ತೈದೆಯರಿಗೆ ವಿಶೇಷ ದಕ್ಷಿಣೆ ಬಾಗಿನಗಳು, ಅರಮನೆಯ ದಾಸದಾಸಿಯರಿಗೆಲ್ಲ ಉಡುಗೊರೆಗಳು, ಕುಲಪುರೋಹಿತರಿಂದ ಮಹಾ ಅರ್ಚನೆ, ಮಂಗಳಘೋಷ, ಹೋಮ, ಹವನ, ಆಶೀರ್ವಾದ ಇತ್ಯಾದಿ. ಹಿರಿಯ ರಾಣಿ ವಸುಮತಿ ತಾನೇ ಎಲ್ಲ ಉಸ್ತುವಾರಿ ವಹಿಸಿದ್ದಾಳೆ. ಸ್ವತಃ ಶಕುಂತಲೆಯ ಅಂತಃಪುರವನ್ನು ಗಮನವಿಟ್ಟು ಶೃಂಗರಿಸಿದ್ದಾಳೆ. ಇಂದು ಈ ಅರಮನೆಯಲ್ಲಿ ಶಕುಂತಲೆ ಮಹಾರಾಜನ ಜೊತೆ ಕಳೆಯಲಿರುವ ಮೊದಲ ರಾತ್ರಿಯಲ್ಲವೇ? ನವವಧು ಮೊದಲ ರಾತ್ರಿಯೆಂದು ಪತಿಯನ್ನು ಎದುರು ನೋಡುತ್ತಿರುವಾಗ ಅನುಭವಿಸುವಷ್ಟೇ ತೀವ್ರ ಉತ್ಕಂಠೆಯನ್ನು ಶಕುಂತಲೆ ಅನುಭವಿಸುತ್ತಿದ್ದಾಳೆ. ಉತ್ಸವದ ಗದ್ದಲ ಮುಗಿದಿದೆ. ಮಹಾರಾಜನೀಗ ಯಾವ ಕ್ಷಣದಲ್ಲಾದರೂ ಬರಬಹುದು. ಅದಕ್ಕೆ ಮೊದಲೇ ಅವಳೊಂದು ಮಹತ್ವದ ನಿರ್ಧಾರ ಮಾಡಬೇಕಾಗಿದೆ. ಅವಳ ಮನಸ್ಸಿನಲ್ಲೊಂದು ಮಹಾವಿಪ್ಲವ ನಡೆಯುತ್ತಿದೆ. ಅವಳೀಗ ಅದಕ್ಕೆ ಕೊನೆ ತೋರಿಸಬೇಕಾಗಿದೆ. ಅವಳ ಆತ್ಮಸಮ್ಮಾನ ಜಾಗೃತವಾಗಿದೆ. ಗೊಂಡು ಸಂಪ್ರದಾಯಗಳ, ರೀತಿ ನೀತಿಗಳ ಎಲ್ಲ ಬಗೆಯ ಸಂಕೋಲೆಗಳನ್ನು ಕಿತ್ತೊಗೆದು ತನ್ನ ಆತ್ಮಸಾಕ್ಷಿಗೆ ಮಾತ್ರ ನಿಷ್ಠಳಾಗಿ ಆಕೆ ಈಗ ನಡೆದುಕೊಳ್ಳಬೇಕಾಗಿದೆ. ದಾಸಿ ಮಂಗಳವಾದ್ಯ ಮೊಳಗಿಸಿ ಮಹಾರಾಜನ ಆಗಮನವನ್ನು ಸಾರುವುದಕ್ಕೂ ಶಕುಂತಲೆಯ ಮನಸ್ಸು ಒಮ್ಮೆಲೆ ಸ್ಥಿಮಿತಕ್ಕೆ ಬಂದು ನಿಶ್ಚಿತ ನಿರ್ಧಾರ ಕೈಗೊಳ್ಳುವುದಕ್ಕೂ ಸರಿಹೋಯಿತು. ಓಹ್, ಈ ಮಹಾರಾಜ ದುಷ್ಯಂತ! ಹಲವು ವರ್ಷಗಳ ಹಿಂದೆ ಕಣ್ವ ಮುನಿಗಳ ಆಶ್ರಮದಲ್ಲಿ ಮೊದಲ ಬಾರಿ ಈತ ತನ್ನನ್ನು ಅನುನಯಿಸಿದಾಗ ಹೇಗಿದ್ದನೋ ಇನ್ನೂ ಹೆಚ್ಚು ಕಡಿಮೆ ಹಾಗೇ ಇದ್ದಾನೆ. ಅದೇ ಉದ್ರೇಕಿತ ಮುಖ, ಹಣೆಯ ಮೇಲೆ ಬೆವರಹನಿ ಸಾಲು, ಸಣ್ಣಗೆ ಕಂಪಿಸುವ ಬಾಹುಗಳು, ಧ್ವನಿಯೋ ಅಮೃತಮಯ. ದೇವಿ, ನಾನಿಂದು ಪರಮ ಸುಖಿ. ಏನು, ಏಕಾಂತದಲ್ಲೂ ನಾಚಿಕೆಯೇ? ನನ್ನ ಹತ್ತಿರ ಬರುವುದಿಲ್ಲವೇ? ವರ್ಷಗಳ ಕಾಲ ನಿನಗಾಗಿ ತಪ್ಪಿಸಿರುವ ನನ್ನ ಮೈ ಮನಸ್ಸುಗಳನ್ನು ಶಾಂತಗೊಳಿಸುವುದಿಲ್ಲವೇ?
1: ಇಲ್ಲ ಮಹಾರಾಜ್, ವರ್ಷಗಳ ಕಾಲ ತಪ್ಪಿಸಿರುವ ನಿನ್ನ ಮೈ ಮನಸ್ಸುಗಳು ಒಂದು ಅಪ್ಪಿಗೆಯಿಂದ ಶಾಂತವಾಗಬಹುದು. ಹಳೆಯದನ್ನೆಲ್ಲ ಮರೆತು ನೀನು ಮತ್ತೆ ತುಂಬ ಉತ್ಸಾಹದಿಂದ ಹೊಸ ಜೀವನ ಶುರು ಮಾಡಬಹುದು. ಆದರೆ ನೀನು ಗಾಸಿಗೊಳಿಸಿದ ನನ್ನ ಒಳಗು ಮತ್ತೆ ಚೇತರಿಸಲಾರದು. ನೀನು ಹೊಸಕೆ ಹಾಕಿದ ನನ್ನ ಭಾವನೆಗಳು ಮತ್ತೆ ಜೀವ ತಳೆಯಲಾರವು. ಈ ಶಕುಂತಲೆಯ ಆತ್ಮಸಮ್ಮಾನಕ್ಕೆ ಮಾಯಲಾರದ ಗಾಯವಾಗಿದೆ. ಆಕೆ ಇನ್ನೆಂದೂ ಮೊದಲಿನಂತಾಗಲಾರಳು.
0: ಇನ್ನೂ ಏನು ಯೋಚಿಸುತ್ತಿದ್ದಿ ದೇವಿ? ನಾನು ಈ ಅಂತರ ಸಹಿಸಲಾರೆ.
1: ನಿಲ್ಲು ಮಹಾರಾಜ್! ಶಕುಂತಲೆಯ ದನಿ ಕಂಚಿನಂತೆ ಮೊಳಗಿತು. ಮಹಾರಾಜನ

0: ಮುಖದ ಮೇಲೆ ಒಮ್ಮೆಲೆ ಮೂಡಿದ ದಿಗ್ಭ್ರಮೆ ಕಂಡು ಶಕುಂತಲೆಗೆ ತನ್ನ ಧ್ವನಿ ಅವಶ್ಯಕತೆಗಿಂತ ಹೆಚ್ಚು ಕಠಿಣವಾಗಿದೆ ಎಂದು ಅನ್ನಿಸಿತು. ಧ್ವನಿಯನ್ನು ಸ್ಥಿಮಿತಕ್ಕೆ ತರಲು ಆಕೆ ಯತ್ನಿಸಿದಳು. ಮಹಾರಾಜ್, ನಾನು ಈ ಅರಮನೆಗೆ ಬಂದಿರುವುದು ಕುಮಾರ ಭರತನ ಶ್ರೇಯಸ್ಸಿಗಾಗಿ ಮಾತ್ರ. ಆತನ ವಿದ್ಯಾಭ್ಯಾಸ ತರಬೇತಿ ಸರಿಯಾಗಿ ನಡೆಯಬೇಕು ಎಂಬ ಹಂಬಲದಿಂದ ಮಾತ್ರ ನಾನು ಬಂದಿರುವೆ. ನಿನ್ನ ನಂತರ ಅವನು ಈ ಸಾಮ್ರಾಜ್ಯದ ಕೀರ್ತಿಯನ್ನು ಎಲ್ಲ ಕಡೆ ಹರಡುವಂತೆ ನೋಡಿಕೊಳ್ಳಬೇಕಲ್ಲ. ಅವನನ್ನು ಹಾಗೆ ಬೆಳೆಸುವ ಜವಾಬ್ದಾರಿ ನಮ್ಮಿಬ್ಬರದೂ ಅಲ್ಲವೇ? ಈ ಏಕಮಾತ್ರ ಕಾರಣದಿಂದ ನಾನು ಇಲ್ಲಿ ಇರುವೆ. ಇದೊಂದು ಬಿಟ್ಟರೆ ನಮ್ಮಿಬ್ಬರ ಮಧ್ಯೆ ಇನ್ನಾವ ಸಂಬಂಧವೂ ಇನ್ನೂ ಸಾಧ್ಯವಿಲ್ಲ. ದೇವಿ, ಇದೇನು? ದುಷ್ಯಂತನಿಗೆ ಆಘಾತ. ನೀನಿನ್ನೂ ನನ್ನನ್ನು ಕ್ಷಮಿಸಲಿಲ್ಲವೇ?
1: ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುವ ಸಂದರ್ಭದಲ್ಲಿ ಮಾತ್ರ ಕ್ಷಮೆಗೆ ಅರ್ಥವಿದೆ ಮಹಾರಾಜ್.
0: ಆದರೂ ನಿನ್ನ ಮನಸ್ಸಿಗೆ ಸಮಾಧಾನವಾಗುವಂತಿದ್ದರೆ ಇದು, ನಿನ್ನನ್ನು ಕ್ಷಮಿಸಿದ್ದೇನೆ. ಅಂದರೆ ದೇವಿ, ನೀನೇನು ನನ್ನ ತಪ್ಪಿಗಾಗಿ ಶಿಕ್ಷೆ ಕೊಡಲೆಂದು ಹೀಗೆ ಮಾಡುತ್ತಿದ್ದೀಯಾ, ಅಥವಾ ಇದು ಪ್ರತಿರೋಧವೋ?
1: ಶಕುಂತಲೆ ಧ್ವನಿಯಲ್ಲಿ ನೋವು ಇಣುಕಿತು. ಇಲ್ಲ ಮಹಾರಾಜ್, ನಾನು ಶಿಕ್ಷೆ ಕೊಡುವಷ್ಟು ಕಠಿಣ ಮನಸ್ಸಿನವಳಾಗಲಿ, ಪ್ರತಿರೋಧ ಮಾಡುವಷ್ಟು ಸಣ್ಣ ಮನಸ್ಸಿನವಳಾಗಲಿ ಅಲ್ಲ. ದಯವಿಟ್ಟು ವಿವರಣೆ ಕೇಳಬೇಡ. ಶಕುಂತಲೆಯ ಜೀವನದಲ್ಲಿ ಲೌಕಿಕ ಪ್ರೇಮದ ಅಧ್ಯಾಯ ಮುಗಿದು ಹೋಯಿತು.
0: ದೇವಿ, ದುಷ್ಯಂತನ ಧ್ವನಿ ಈಗ ಸ್ಪಷ್ಟವಾಗಿ ಕಂಪಿಸುತ್ತಿತ್ತು. ನಾನು ನಿನ್ನೊಂದಿಗೆ ಕಠಿಣವಾಗಿ ವರ್ತಿಸಿದೆ ನಿಜ, ಆದರೆ ಅದು ನನ್ನ ತಪ್ಪಲ್ಲ. ದೂರ್ವಾಸ ಮುನಿಗಳ ಶಾಪದಿಂದ ಉಂಗುರವು ಕಳೆದು ಹೋಗಿ ನನ್ನ ಬುದ್ಧಿಗೆ ಮಾಂದ್ಯ ಉಂಟಾಗಿ ಇಷ್ಟೆಲ್ಲ ಅನಾಹುತವಾಯಿತೆಂದು ಪೂಜ್ಯರಾದ ಮಾರೀಚರು ಹೇಳಲಿಲ್ಲವೇ?
1: ಶಕುಂತಲೆಯ ಬಾಡಿದ ಮುಖದ ಮೇಲೆ ವಿಷಾದದ ಮುಗುಳ್ನಗು ಮೂಡಿತು. ತಾನು ಮಾಡಿದ ತಪ್ಪಿನಿಂದ ಸುಲಭವಾಗಿ ಪಾರಾಗಲು ಪುರುಷನಿಗೆ 100 ದಾರಿಗಳಿವೆ. ತನ್ನ ಅನುಚಿತ ವರ್ತನೆಯಿಂದ ಬೇರೆಯವರಿಗೆ ಆಗುವ ನೋವಿನ ಹೊಣೆಯಿಂದ ತಪ್ಪಿಸಿಕೊಳ್ಳಲು ಆತನಿಗೆ ಹಲವು ಮಾರ್ಗಗಳಿವೆ. ಪುರುಷ ತಪ್ಪು ಮಾಡಿದನೆಂದೇ ನಮ್ಮ ಸಮಾಜ ಗಂಭೀರವಾಗಿ ಪರಿಗಣಿಸುವುದೂ ಇಲ್ಲ. ಆದ್ದರಿಂದ ಆತನೂ ಲಜ್ಜಿತನಾಗುವುದಿಲ್ಲ. ಮತ್ತು ಇದನ್ನೆಲ್ಲ ನಾನೀಗ ಚರ್ಚೆ ಮಾಡಬಯಸುವುದೂ ಇಲ್ಲ. ಮಾತು ಆಡುತ್ತಿದ್ದಂತೆ ಶಕುಂತಲೆ ಗಂಭೀರಳಾದಳು. ನಾನು ಹೇಳುವುದಿಷ್ಟೇ, ಮುನಿಗಳ ಶಾಪದಂತಹ ಬಾಹ್ಯ ಕಾರಣಗಳಿಂದ, ಉಂಗುರವು ಕಳೆದು ಹೋಯಿತೆಂಬ ಕ್ಷುಲ್ಲಕ ನೆಪದಿಂದ ಒಬ್ಬ ಗಂಡಸು ತಾನು ಪ್ರೀತಿಸಿದ, ಕೂಡಿದ, ಫಲಿಸಿದ ಹೆಣ್ಣನ್ನು ದೂರ ಮಾಡುವುದಾದರೆ ಆ ಪ್ರೀತಿಗೆ ಅರ್ಥವಿಲ್ಲ. ಅಂಥವನನ್ನು ಕೂಡಲು ನನ್ನ ಆತ್ಮಸಮ್ಮಾನ ಒಪ್ಪುವುದಿಲ್ಲ. ಹೆಣ್ಣಾಗಿ ನಾನು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ವರ್ತಿಸಲಾರೆ. ಪ್ರಾಜ್ಞನಾದ ನಿನಗೆ ಹೆಚ್ಚಿಗೆ ಹೇಳಲಾರೆ.
0: ಹೊರಗಡೆ ನಿಧಾನವಾಗಿ ಕತ್ತಲು ಪಸರಿಸುತ್ತಿತ್ತು. ಭಾರವಾದ ಕಾಲುಗಳನ್ನೆತ್ತಿ ಅಸ್ಥಿರ ಹೆಜ್ಜೆಗಳನ್ನಿಡುತ್ತಾ ಪುರುವಂಶದ ಚಕ್ರವರ್ತಿ ಧೀರೋದಾತ್ತ ಪುರುಷ ಶ್ರೇಷ್ಠ ದುಷ್ಯಂತನು ನಿಧಾನವಾಗಿ ಶಕುಂತಲೆಯ ಅಂತಃಪುರದಿಂದ ಹೊರಗೆ ನಡೆದನು.
2: ಇದುವರೆಗೆ ಸಣ್ಣ ಕಥೆ ನಿರಾಕರಣೆ ಕೇಳಿದಿರಿ. ಪ್ರಸ್ತುತಪಡಿಸಿದವರು ವೀಣಾ ಶಾಂತೇಶ್ವರ್.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
2: ಆಕಾಶವಾಣಿ ಕಾರವಾರ ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಗಡಿಬಿಡಿ ಗಂಡ ಚಿತ್ರದ ಗೀತೆ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಗೀತರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.

0: ಮಿಸ್ ಸೀಮಾ?
1: ಹೌದು.
0: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
1: ಯಾಕೆ ಅಂದ್ರೆ ನಾನು
0: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
0: 1,00,000 ಕೊಡಿ, ಬಚಾವಾಗ್ತೀರಾ.
1: ಅಷ್ಟೊಂದ್ ಹಣ?
0: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
1: ಹಾಯ್.
3: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಸಂತ ತುಕಾರಾಮ ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಸುಶೀಲಾ ಮತ್ತು ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ. ಚಿ ಸದಾಶಿವಯ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

0: ಸಾಂಗ್ಲಿಯಾನ ಚಿತ್ರದ ಗೀತೆ ಹಾಡಿದ್ದಾರೆ ಮಂಜುಳಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತ ರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.
1: ಚಾ ಯಾ ಯಾ ಯಾ ಯಾ

0: ಮನು ಮತ್ತು ಚಿತ್ರ ಹಾಡಿದ ಗೋಪಿಕೃಷ್ಣ ಚಿತ್ರದ ಗೀತೆ. ಗೀತರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.
1: ಶಾರದಂನೋರೆ ಸರಸಂನೋರೆ, ಶಾರದಂನೋರೆ ಸರಸಂನೋರೆ ಸರೋಜಮ್ಮ.

0: ಮಂಜುಳ ಗಾನ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ. ಹಿಂದಿ ಗೀತೆಗಳು, ಸೋನು ನಿಗಮ್ ಹಾಡಿದ ಗೀತೆ.
1: ಓ ಪ್ರಿಯ, ಜಬ್ ಜಬ್ ತು ಮೇರೆ ಸಾಮನೆ ಆತಿ ಹೈ, ಮೇರೆ ದಿಲ್ ಮೇ ಏಕ್ ಅಜೀಬ್ ಸಿ ಹಲ್ಚಲ್ ಹೋನೆ ಲಗ್ತಿ ಹೈ. ತು ಮೇರಾ ಪ್ಯಾರ್, ಮೇರಿ ಪೂಜಾ, ಮೇರಿ ಜಿಂದಗಿ ಹೈ. ಆ ದೇಖ್ ದೇಖ್ ತು ಮೇರಾ ಪಾಗಲ್ಪನ್, ಕಿ ಮೇ ಹರ್ ಚೆಹರೆ ಮೇ ತೇರಾ ಚೆಹರಾ ತಲಾಶ್ ಕರ್ತಾ ಹೂನ್. ಯೇ ಮುಝೆ ಕ್ಯಾ ಹೋ ಗಯಾ ಹೈ, ಕ್ಯಾ ಕಹೂನ್, ಬಸ್ ತುಝೆ ಛೂನೆ ಕೋ ದಿಲ್ ಕರೇ, ತುಝೆ ಪಾನೆ ಕೋ ದಿಲ್ ಕರೇ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
3: ಈಗ ಕೇಳಿ ದಲೇರ್ ಮೆಹಂದಿ ಹಾಡಿದ ಗೀತೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಉದಿತ್ ನಾರಾಯಣ್ ಹಾಡಿದ ಗೀತೆ

0: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಉದಿತ್ ನಾರಾಯಣ್ ಹೇಳಿದ ಗೀತೆ

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಸೋನು ನಿಗಮ್ ಹಾಡಿದ ಗೀತೆ

0: ಇದುವರೆಗೆ ಹಿಂದಿ ಗೀತೆಗಳನ್ನು ಕೇಳಿದಿರಿ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಕಾರವಾರ, ಸಮಯ 10:30. ಮುಂದಿನ ಕಾರ್ಯಕ್ರಮ ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

ನಮ್ಮನೆಗೆ ಕರ್ಕೊಂಡು ಬಂದಿದ್ರು, ಅದನ್ನು ಈಗಲೂ ನೆನಪು ಮಾಡ್ಕೊಳ್ತಾರೆ ಅಂತ ಅನುಷಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತು ನಾವು ಅಪಾರ್ಟ್ಮೆಂಟಲ್ಲಿದ್ದೇವೆ, ಒಳ್ಳೆಯ ನೆರೆಹೊರೆ ಇದೆ ನಮಗೆ. ನಾನು ಯೋಗ ಮುಗಿಸಿ ಬಂದು ಕೂಡಲೇ ಕಾಯ್ತಾ ಇರುವ ಕೆಳಗಿನ ಮನೆಯ ಅಕ್ಕನ ಜೊತೆಗೆ 10 ನಿಮಿಷ ಮಾತಾಡಿನೇ ನಾನು ಮೇಲೆ ಬರೋದು ಅಂತ ಲೀಲಾ ಮಧು ಕೆಂಗೇರಿಯಿಂದ ಸಂದೇಶವನ್ನು ಕಳಿಸಿದರೆ. ಸಪ್ನಾ ಹೊಯ್ಸಳ ಯಶವಂತಪುರದಿಂದ, ನಮ್ಮ ನೆರೆಯವರು ತುಂಬ ಚೆನ್ನಾಗಿದ್ದಾರೆ, ನಮ್ಮನೆಯಲ್ಲಿ ಬಜ್ಜಿ ಬೋಂಡಾ ಮಾಡಿದ್ರೆ ಅವ್ರ ಮನೆಗೆ ಬರುತ್ತೆ, ನಾವು ಹೊರಗೆ ಹೋದರೂ ಕೂಡ ಮಕ್ಕಳ ಕಡೆಗೆ ಅವರು ಗಮನ ವಹಿಸ್ತಾರೆ ಅಂತ ಹೇಳ್ತಾರೆ. ಮತ್ತು ಸತೀಶ್ ಕುಮಾರ್ ಅವರು ದೇವರಾಯನ ದುರ್ಗದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಮ್ಮ ನೆರೆಹೊರೆ ಕೂಡ ತುಂಬ ಚೆನ್ನಾಗಿದೆ, ನಮ್ಮ ಮನೆ ಮುಂದೆ ಹೊಲ ಇದೆ, ದೇವಸ್ಥಾನ ಕೂಡ ಇದೆ, ಬೆಟ್ಟ ಗುಡ್ಡ, ಸಿಹಿಯಾದ ಗಾಳಿ, ಸುತ್ತ 4 ಮನೆ ಇದ್ದೀವಿ, ನಾವೆಲ್ಲರೂ ಚೆನ್ನಾಗಿದ್ದೇವೆ, ಸಂತೋಷವಾಗಿದ್ದೇವೆ ಅಂತ ಹೇಳ್ತಾರೆ. ಯಾರಿದು ಲೀಲಾ ಸೋಮಯಾಜಿ ಜ್ಞಾನ ಭಾರತಿಯಿಂದ, ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ಅದ್ಭುತವಾಗಿದೆ, ನಾನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ. ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ನನಗೂ ಕೂಡ ಒಳ್ಳೆಯ ನೆರೆ ಹೊರೆ ಇದೆ, ತುಂಬ ಚೆನ್ನಾಗಿದ್ದೀವಿ ನಾವೆಲ್ಲರೂ ಇಲ್ಲಿ ಅಂತ ಹೇಳ್ತಾರೆ. ಇನ್ನು ಕಲಾರುಣ್ ಅವರು ಹೇಳ್ತಾ ಇದ್ರೆ, ನಾವು 30 ವರ್ಷದಿಂದ ಫ್ಲ್ಯಾಟಲ್ಲಿದ್ದೇವೆ, ಅಕ್ಕಪಕ್ಕದಲ್ಲಿರೋರು ಕೂಡ ತುಂಬ ಒಳ್ಳೆಯವರು, ನಾನು ಸಹ ಹಾಗೇನೆ, ಎಲ್ಲರೂ ಕಲಾ ಯಾವುದೇ ಟೈಮ್ಗಾದರೂ ಕೂಡ ಹೆಲ್ಪ್ ಮಾಡೋಕ್ಕೆ ರೆಡಿ ಇರ್ತಾರೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅವ್ರಿಗೆ. ಮತ್ತು ಈಗಂತೂ ವಾಟ್ಸಪ್ ಗ್ರೂಪ್ ಇದೆ, 5 ಬಿಲ್ಡಿಂಗು, 400 ಮನೆಗಳು, ಫ್ಲ್ಯಾಟಲ್ಲಿರುವಂಥ ಜೀವನ ಚಂದ, ಸೇಫ್ಟಿ ಕೂಡ ಹೌದು ಅಂತ ಹೇಳ್ತಾರೆ. ಇನ್ನು ಕೆ ಆರ್ ರಮೇಶ್ ಗಾಯತ್ರಿ ನಗರದಿಂದ ಹೇಳ್ತಾ ಇದ್ರೆ, ನೆರೆ ಹೊರೆಯಲ್ಲಿ ಒಳ್ಳೆಯವರಿದ್ರೆ ಅದು ನಮ್ಮ ಅದೃಷ್ಟ, ಹಾಗೇನೆ ಸದಾ ಜಗಳಾಡೋರು, ಗಲಾಟೆ ಮಾಡೋರು, ಕಿರಿಕಿರಿ ಮಾಡೋರು, ದುಡ್ಡು ಕಾಸು ಬೇಕು ಅಂತ ಕೇಳೋರಿದ್ರೆ ಮಾತ್ರ ನರಕ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ರು

ಹೇಳ್ತಾ ಇದ್ದಾರೆ ಪಿ ಬಿಂದುಮತಿ ಯಲಹಂಕದಿಂದ, ತುಂಬಾ ಒಳ್ಳೆ ವಿಷಯ. ನೆರೆಹೊರೆಯವರು ಬೀದಿಯಲ್ಲಿ ನಾವು ಹೇಗಿದ್ದೀವಿ, ಈ ವಿಷಯ ಅಂತೂ ತುಂಬ ಪ್ರಸ್ತುತ ಆಗಿದೆ. ನಾವೆಲ್ಲರೂ ತುಂಬ ಒಗ್ಗಟ್ಟಾಗಿ ಪ್ರೀತಿ ವಿಶ್ವಾಸದಿಂದ ಕಷ್ಟ ಸುಖಕ್ಕೆ ಸ್ಪಂದಿಸ್ತೇವೆ. ಈ ಬೀದಿಯಲ್ಲಿರೋರು ಎಲ್ಲರೂ ಸೇರಿ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೇವೆ. ಯಾಕಂದರೆ ಎಷ್ಟೋ ಸಲ ವಯಸ್ಸಾದ ಗಂಡ ಹೆಂಡತಿಬ್ರೇ ಇರ್ತಾರೆ, ಮಕ್ಕಳು ವಿದೇಶದಲ್ಲಿರ್ತಾರೆ, ಹೀಗೆ ಯಾರಿಗೆ ಏನೇ ತೊಂದರೆ ಆದರೂ ಕೂಡ ತಕ್ಷಣ ಬಂದು ಎಲ್ಲರೂ ಕೈ ಜೋಡಿಸ್ತಾರೆ. ಆತ್ಮೀಯತೆ ಅಕ್ಕರೆ ತುಂಬಿದೆ. ಎಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ಎನ್ ರಾಜಶೇಖರ್ ಅರ್ಕೆರೆ, ಬನ್ನೇರ್ಘಟ್ಟ ರೋಡಿಂದ ಹಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಅಪರೂಪದ ಹಾಡು, ತುಂಬ ಇಷ್ಟವಾದ ಹಾಡು ಪ್ರಸಾರ ಆಗ್ತಾ ಇದೆ, ಚಂದದ ಹಾಡುಗಳು ಅಂತ ಇವರು ಹೇಳ್ತಾ ಇದ್ದಾರೆ. ಮಧುರವಾದ ಹಾಡುಗಳು ಅಂತ ಹೇಳಿ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆಯಿಂದ ನೆರೆ ಹೊರೆ ಒಳ್ಳೆಯ ಶೀರ್ಷಿಕೆ ಅಂತ ಶೀರ್ಷಿಕೆ ಹಾಡುಗಳನ್ನೇನು ನಾನು ಪ್ರಸಾರ ಮಾಡ್ತಾ ಇಲ್ಲ, ನಿಮ್ಮ ನೆರೆ ಹೊರೆ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಚಂದದ ಹಾಡುಗಳ ಜೊತೆಗೆ ಸಾಕ್ತಾ ಇದ್ದೀವಿ ನಾವು. ಕೃಷ್ಣಮೂರ್ತಿಯವರು ಅರಸೀಕೆರೆಯಿಂದ ಸಂದೇಶ ಕಳಿಸಿದರೆ. ಹೀಗೆ ಒಂದಷ್ಟು ಸಂದೇಶಗಳು ಬಾಕಿ ಇದೆ, ಸಂದೇಶಗಳನ್ನು ಕೂಡ ನೋಡ್ತಾ ಹೋಗೋಣ. ಚಂದದ ಹಾಡುಗಳ ಜೊತೆಗೆ ನಮ್ಮ ಈ ಜರ್ನಿ ಮುಂದುವರಿತಾ ಇದೆ. 10:32 ನಿಮಿಷ 50 ಸೆಕೆಂಡುಗಳಾಗಿದೆ. ನೀವೀಗ ಕೇಳಿ

ಓಲ್ಡೀಸ್ ಗೋಲ್ಡ್ ಅಲ್ಲಿ ಎರಡು ಹಾಡುಗಳನ್ನ ಕೇಳಿದ್ರಲ್ಲ, ಶರಪಂಜರ ಚಿತ್ರದ ಗೀತೆ, ದರಾಬೇಂದ್ರೆ ಅವರ ಕವಿತೆಗೆ ವಿಜಯ ಭಾಸ್ಕರ್ ಅವರು ರಾಗ ಸಂಯೋಜನೆ ಮಾಡಿದ್ರು, ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ್ ಅವರು ಧ್ವನಿಯಾಗಿದ್ರು. ಹಾಗೇನೆ ಜಗಮೆಚ್ಚಿದ ಮಗ ಚಿತ್ರದ ಹಾಡು ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ಸತ್ಯಮ್ ಅವರ ಸಂಗೀತ, ಪಿ ಬಿ ಶ್ರೀನಿವಾಸ್ ಅವರೊಂದಿಗೆ ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು. ನಿಮ್ಮ ನೆರೆ ಹೊರೆ ಹೇಗಿದೆ ಅಂದ್ರೆ, ಇವಾಗ ಏನಾಗಿದೆ, ಯಾರಿಗೂ ಕೂಡ ಸಮಯ ಇಲ್ಲ, ಟೈಮ್ ವೇಸ್ಟ್ ಮಾಡಕ್ ಆಗೋದೇ ಇಲ್ಲ. ಎಲ್ಲರೂ ಕೂಡ ಕೆಲ್ಸಕ್ಕೆ ಹೋಗ್ತಾರೆ, ಬ್ಯುಸಿ ಇರ್ತಾರೆ, ನಮ್ಮ ದಿನಚರಿಗಳ ಕಡೆಗೆ ಹೆಚ್ಚು ಗಮನ. ಹಾಗಾಗಿ ನಮ್ಗೆ ಬೇರೆಯವ್ರ ಜೊತೆ ಮಾತಾಡೋಕ್ಕೆ ಸಮಯನೇ ಇಲ್ಲ ಅನ್ನುವಂಥವ್ರು ಕೂಡ ಇದ್ದಾರೆ. ಆದ್ರೆ ಇವಾಗಲೇ ತುಂಬಾ ಜನ ನಮ್ಗೆ ನೀಡಿರೋದು, ಎಲ್ಲರೂ ಬ್ಯುಸಿ ಇರುವಂತಹ ಸಂದರ್ಭದಲ್ಲಿ ನಮ್ಗೆ ಅಕ್ಕಪಕ್ಕದಲ್ಲೇ ನಮ್ಮ ಮನೆ ಸುತ್ತಮುತ್ತನೆ ಒಳ್ಳೆಯ ಜನ ಇದ್ರೆ ಅದು ನಮ್ಗೆ ನಿಜವಾಗ್ಲೂ ಖುಷಿ ಅಂತ ಹೇಳಿ ನೆರೆ ಹೊರೆಯವರ ಜೊತೆಗೆ ಹೊಂದಿಕೊಂಡು ಹೋಗುವಂತಹ ಒಂದು ಜನ ಕೂಡ ಈಗ ಇದ್ದಾರೆ. ಹಾಗಾಗಿ ನಮ್ಮನೆ ನಮ್ಮಿಷ್ಟ ಬಂದ ಹಾಗೆ ನಾವು ಇರ್ತೀವಿ ಎನ್ನುವಂಥವ್ರು ಕೂಡ ಇದ್ದಾರೆ. ಅಕ್ಕಪಕ್ಕದಲ್ಲಿರೋಗೆ ಕಿರಿಕಿರಿ ಆಗಬಾರ್ದು ಅಂತ ಹೇಳಿ ಹೊಂದ್ಕೊಂಡು ಹೋಗುವಂಥವ್ರು ಕೂಡ ಇರ್ತಾರೆ. ಎಷ್ಟೋ ಸಲ ಮನೆಯಲ್ಲಿ ಅನಾರೋಗ್ಯಕ್ಕೆ ಒಳಗಾಗುವಂಥವ್ರು, ಶಾಲೆ ಕಾಲೇಜ್ಗೆ ಹೋಗುವಂತಹ ಮಕ್ಕಳು, ಹಿರಿಯರು ಎಲ್ಲರೂ ಇದ್ದಾಗ ಒಂದು ಶಾಂತ ಪ್ರೀತಿಯ ವಾತಾವರಣ ಬೇಕಾಗತ್ತೆ. ದೊಡ್ಡದಾಗಿ ಟಿ ವಿ ಹಾಕ್ಕೊಳ್ಳೋದು, ಮ್ಯೂಸಿಕ್ ಜೋರಾಗಿ ಹಾಕ್ಕೊಳ್ಳೋದು, ಅಥವಾ ಜೋರ್ ಜೋರಾಗಿ ಮಾತಾಡೋದು, ಗಲಾಟೆ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು, ಅಥವಾ ವೆಹಿಕಲ್ ಸೌಂಡ್ಗಳು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅಕ್ಕಪಕ್ಕದವ್ರಿಗೆ ಕಾಡುವಂತಹ ಜನ ಕೂಡ ಇರ್ತಾರೆ. ಅದರ ಮಧ್ಯದಲ್ಲಿ ನಿಮ್ಮ ನೆರೆ ಹೊರೆ ಹೇಗಿದೆ ಅಂತ ಕೇಳಿದಕ್ಕೆ ಭಾಗ್ಯ ಅವರು ಹೇಳ್ತಾ ಇದ್ರೆ, ನಾನು ಹಾಸ್ಟೆಲ್ನಲ್ಲಿರೋದು, ಮೊದಲಿಂದನೂ ಕೂಡ ಹಾಸ್ಟೆಲ್ನಲ್ಲೇ

ಹೌದು, ಹಾಗಾಗಿ ಮನೆಗೆ ಹಾಸ್ಟೆಲ್ಗೆ ನನಗಂಥ ದೊಡ್ಡ ವ್ಯತ್ಯಾಸ ಏನು ಆಗೋದಿಲ್ಲ, ನನಗೆ ಎಲ್ಲವೂ ಕೂಡ ಒಂದೇ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಂಜನ್ ಅವರು ಗಾಂಧಿ ಬಜಾರ್ನಿಂದ ತುಂಬ ಒಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ರ, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿದ್ರೆ, ಅಶೋಕ್ ಇಚ್ಚಕಲರಂಜಿಯಿಂದ ಇಚಲಕರಂಜಿ ಅಲ್ಲಿಂದ ಇವರು ಅಶೋಕ್ ಗೋಕಾವಿ ಇವ್ರು ಹೇಳ್ತಾ ಇದ್ರೆ, ನಾವು ಬಾಡಿಗೆ ಮನೆಯಲ್ಲಿರೋದು ಆದ್ರೂ ನಮ್ಮ ಮನೆಯವರೆಲ್ಲರೂ ಕೂಡ ನೆರೆಹೊರೆಯವರ ಜೊತೆಗೆ ಸಮಯ ಸಿಕ್ಕಾಗ ಮಾತಾಡ್ತೀವಿ, ನಗ್ತಾ ನಗ್ತಾ ಸಂತೋಷವಾಗಿರ್ತೀವಿ ಅಂತಾರೆ. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ, ನಾವು ಅವ್ರ ಜೊತೆ ಹೊಂದ್ಕೊಂಡು ಹೋದ್ರೆ ಒಳ್ಳೆ ಮಾತಾಡಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ, ನಮ್ಮ ನೆರೆಹೊರೆ ಅಂತೂ ಚೆನ್ನಾಗಿದೆ ಅಂತಾರೆ. ಶ್ಯಾಮಲಾ ಪ್ರಕಾಶ್ ಚಿಕ್ಕ ತಿರುಪತಿಯಿಂದ, ಒಗ್ಗಟ್ಟಿರಬೇಕು, ನೆರೆ ಹೊರೆ ಇದ್ರೆ ನಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ನೆರೆ ಹೊರೆ ಅಂದರೆ ಅವರ ಕಷ್ಟಕ್ಕೆ ನಾವು, ನಮ್ಮ ಕಷ್ಟಕ್ಕೆ ಅವರು ಇರೋದು. ಇರೋ ಒಂದಿಷ್ಟು ದಿನದಲ್ಲಿ ಒಳ್ಳೆಯವರಾಗಿರ್ಬೇಕು, ಇದೇ ಜೀವನ ಅಲ್ವಾ ಅಂತ ಬಾಬು ಮಲ್ಲಪ್ಪನಹಳ್ಳಿಯಿಂದ ಹೇಳ್ತಾ ಇದ್ರೆ, ಇನ್ನು ನಮ್ಮ ಭಾಸ್ಕರ್ ಅವರು ಯಶವಂತಪುರದಿಂದ ಹೇಳ್ತಾ ಇದ್ರೆ, ನಮ್ಮ ಅಕ್ಕಪಕ್ಕ ಇರೋರೆಲ್ಲ ಒಳ್ಳೆಯವರು, ಅವರೆಲ್ಲರೂ ಕೂಡ ವಿವಿಧ ಭಾರತಿ ಆರ್ಜೆಗಳು. ಆಯಿತು, ನೀವು ನಮ್ಮ ನೈಬರ್. ಆಮೇಲೆ ಬಸವರಾಜ್ ಕಣ್ಬರ್ಗಿಯಿಂದ ಇವರು ಕೂಡ ಹೇಳ್ತಾ ಇದ್ರೆ, ನಮ್ಮ ನೆರೆಹೊರೆ ಕೂಡ ಚೆನ್ನಾಗಿದೆ ಅಂತ ಹೇಳಿ. ಧಾರವಾಡದಿಂದ ವಾಣಿಶ್ರೀವರು ಹೇಳ್ತಾ ಇದ್ರೆ, ನಾನಂತೂ ನಮ್ಮ ನೆರೆಹೊರೆಯವ್ರ ಜೊತೆಗೆ ತುಂಬ ಚೆನ್ನಾಗಿದ್ದೇನೆ. ನಮ್ಮ ಪಕ್ಕದ ಮನೆ ಅಂಕಲ್ ಆಂಟಿ ಹೆಸರು ರಮೇಶ್ ಅಂಡ್ ರಮಾ ಅಂತ, ಅವ್ರು ಕಣ್ ಕೂಡಲೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ನನ್ನ ಮಗ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ, ಏನಾದರೂ ನಾರ್ತ್ ಇಂಡಿಯನ್ ಅಥವಾ ಸೌತ್ ಇಂಡಿಯನ್ ಮಾಡಿದ್ರೆ ಅವ್ರಿಗೆ ಟೇಸ್ಟ್ ಮಾಡಿ ಅಂತ ಕೊಡ್ತೇವೆ. ಅವ್ರು ತುಂಬ ಖುಷಿ ಪಡ್ತಾರೆ, ಅವಶ್ಯಕತೆ ಇದ್ದಾಗ ಅವರಿಗೆ ನಾನು ನಮಗೆ ಅವರು ಸಹಾಯ ಮಾಡ್ತಾರೆ. ಒಟ್ಟಾರೆ ನಾವು ತುಂಬ ಸ್ನೇಹ ಆತ್ಮೀಯತೆಯಿಂದ ಇದ್ದೇವೆ. ನಾನು ಇವಾಗ ಅಡುಗೆ ಮಾಡ್ತಾ ಮಧುರವಾದ ಹಾಡುಗಳನ್ನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇನ್ನು ಯಾರಿದು ಅರುಣಾ ಮೈತ್ರಿ, ಜೆ ಸಿ ನಗರ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶ ಕಳಿಸಿದರೆ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ. ನಾವು ನಮ್ಮ ಬಾಲ್ಯದಲ್ಲಿ ಹಳ್ಳಿಯಲ್ಲಿದ್ದಾಗ ನಮ್ಮ ನೆರೆಹೊರೆಯ ಕೆಲವು ಮನೆಯವರು ಒಂದೇ ತಾಯಿ ಮಕ್ಕಳ ಹಾಗೆ ಪ್ರೀತಿಯಿಂದ ಇರ್ತಾ ಇದ್ವಿ. ನಮ್ಮಲ್ಲಿ ಏನೇ ತಿಂಡಿ ವಿಶೇಷ ಊಟ ಇದ್ದಾಗ ಆಟೋಮೆಟಿಕ್ಕಾಗಿ ಎಕ್ಸ್ಚೇಂಜ್ ಆಗ್ತಾ ಇತ್ತು. ಅವ್ರ ಮನೆಗೆ ನೆಂಟರು ಯಾರೇ ಬಂದರೂ ಕೂಡ ತುಂಬ ಆತ್ಮೀಯತೆಯಿಂದ ಇದ್ವಿ. ಆದರೆ ಈಗ ಪಟ್ಟಣದಲ್ಲಿ ಇರೋದ್ರಿಂದ ಅಷ್ಟು ಚೆನ್ನಾಗಿ ಹಳ್ಳಿ ವಾತಾವರಣ ಇಲ್ಲಿಲ್ಲ, ಆದರೂ ಕೂಡ ನಾವೆಲ್ಲ ಒಂದು ಸ್ನೇಹಿತರ ಹಾಗೆ ಇದ್ದೇವೆ ಅಂತ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಹೇಳ್ತಾರೆ. ನೆಲರಾಮೂರ್ತಿ ಅವರು ಹೇಳ್ತಾ ಇದ್ರೆ, ನೆರೆ ಹೊರೆ ನಿಜಕ್ಕೂ ಕ್ಲಿಷ್ಟ ಪದ. ನೆರೆ ಅಂದರೆ ಪ್ರವಾಹ, ಹೊರೆ ಅಂದರೆ ಭಾರ. ಅದು ಹಾಗಾದರೆ ಬದುಕು ದುಸ್ತರ. ನನ್ನ ನೆರೆ ಎಂದಿಗೂ ಹೊರೆ ಅನಿಸಿಲ್ಲ. ಒಟ್ಟಾರೆ ಅಕ್ಕಪಕ್ಕ ಜನ ಚೆನ್ನಾಗಿದ್ದಾರೆ, ಸಜ್ಜನರು, ಹಾಡುಗಳು ಚೆನ್ನಾಗಿದೆ ಅಂತ ಇವರು ಹೇಳ್ತಾರೆ. ಇನ್ನು ನೆರೆ ಹೊರೆ ನಮ್ಮ ಅಮ್ಮ ಹೇಳಿದ ಮಾತು, ನೆರೆ ಹೊರೆ ತಂದೆ ತಾಯಿ ಇದ್ದ ಹಾಗೆ ನಾವು ಬಂಧುಗಳು ಹಾಗೆ ದೂರ ಇರ್ತೀವಿ. ನಾವು ಬಂಧುಗಳು ದೂರ ಇರ್ತೇವೆ, ಹಾಗಾಗಿ ನೆರೆಯಲ್ಲಿ ಒಳ್ಳೆಯ ಬಾಂಧವ್ಯ ಇರಬೇಕು. ಕಷ್ಟಕಾಲದಲ್ಲಿ ಅವರೇ ಆಗೋದು. ನಾವು ಕೂಡ ಸಮಯ ಬಂದಾಗ ಅಕ್ಕಪಕ್ಕದಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ನನಗೆ ಮದುವೆ ಆದಾಗಲೇ ಹೇಳಿದರು ನಮ್ಮಮ್ಮ. ಹಾಗೆ ನಾವು ಕೂಡ ಊರಿಂದ ಊರಿಗೆ ಟ್ರಾನ್ಸ್ಫರ್ ಆದಾಗ ಒಳ್ಳೆಯ ನೆರೆ ಹೊರೆಯೇ ಸಿಕ್ಕಿತ್ತು. ಹಿರಿಯರ ಆಶೀರ್ವಾದ ಮತ್ತು ಪುಣ್ಯದ ಫಲ ಚೆನ್ನಾಗಿದೆ. ಧನ್ಯವಾದಗಳು ಅಂತ ವರಲಕ್ಷ್ಮಿ ಅವರು ಹೇಳಿದರೆ, ಹಾಡುಗಳೆಲ್ಲ ಚೆನ್ನಾಗಿದೆ ಅಂತ ಗಜಲಕ್ಷ್ಮಿ ಹರಿಣಿ ತನು ಶಿಡ್ಲಘಟ್ಟ ಇಲ್ಲಿಂದ ಹೇಳ್ತಾರೆ. ಇವತ್ತಿನ ಎಲ್ಲ ಕಾರ್ಯಕ್ರಮ ಕೂಡ ನನಗೆ ಇಷ್ಟ ಆಯಿತು, ಧನ್ಯವಾದ ಅಂತ ಜಗದಾಂಬಿಕಾ ಹಂಸವೇಣಿಯವರ ಸಂದೇಶ ಬಂದಿದೆ. ಇನ್ನು ಹಲೋ ನಮಸ್ಕಾರ, ಒಳ್ಳೊಳ್ಳೆ ಹಾಡುಗಳು ಒಂದೇ ಮಾತಿನಲ್ಲಿ ಹೇಳೋದಾದರೆ, ನಾವು ಆಡುವ ಮಾತು ಚೆನ್ನಾಗಿದ್ರೆ ಅವರು ಕೂಡ ಚೆನ್ನಾಗಿ ನಡ್ಕೊಳ್ತಾರೆ, ಇದು ನೆರೆಹೊರೆಗೆ ಸಂಬಂಧಪಟ್ಟ ಹಾಗೆ ನನ್ನ ಅನಿಸಿಕೆ ಅಂತ ರಜನಿಯವರು ವೈಟ್ಫೀಲ್ಡ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹರೀಶ್ ಕೋಟ್ಯಾನ್ ದಕ್ಷಿಣ ಕನ್ನಡ ಪುತ್ತೂರಿನಿಂದ ಹೇಳ್ತಾ ಇದ್ರೆ, ನಾವಂತೂ ನೆರೆಹೊರೆಯಲ್ಲಿ ಅನ್ಯೋನ್ಯವಾಗಿದ್ದೇವೆ. ನಮ್ಮ ಮನೇಲಿ ಯಾವುದೇ ಸಮಾರಂಭ ಇದ್ದರೆ ನಮ್ಮ ಅಕ್ಕಪಕ್ಕದ ಮನೆಯವರೇ ಓಡಾಡಿಕೊಂಡು ಕೆಲಸ ಮಾಡಿಕೊಡ್ತಾರೆ. ನಾವು ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಿದ್ರೂ ಕೂಡ ನಾಲ್ಕು ಮನೆಗೆ ಕೊಡದೇ ಇದ್ರೆ ನಮಗೆ ಸಮಾಧಾನ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ನೆರೆಯವರು ಬೇಕಾಗಿರುವವರಾಗಿ ಇರಬೇಕು, ಹೊರೆ ಅನ್ನುವ ಹಾಗೆ ಇರಬಾರ್ದು ಅಂತ ಕೇಶವಮೂರ್ತಿ ವಿ ಟಿ ಎಂ ಲೇಔಟ್ ಬೆಂಗಳೂರಿನಿಂದ ಹೇಳ್ತಾ ಇದ್ರೆ, ಖಂಡಿತ ಹೌದು, ಎರಡೂ ಕಡೆ ಇದು ಕೊಡುಕೊಳ್ಳುವಿಕೆ. ನಮಗೆ ಅವ್ರ ಸಹಾಯ ಬೇಕು, ಅವ್ರಿಗೆ ನಮ್ಮ ಸಹಾಯ ಖಂಡಿತ ಬೇಕಾಗುತ್ತೆ. ಅಥವಾ ಬೇಕಾಗಿರಲೇ ಬೇಡದೇ ಇರಲಿ, ಏನೇ ಆದರೂ ಕೂಡ ಕಿರಿಕಿರಿ ಮಾಡಬಾರ್ದು, ತೊಂದರೆ ಮಾಡಬಾರ್ದು. ಅಟ್ಲೀಸ್ಟು ಸಹಾಯ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಕೂಡ ಅವ್ರ ಪಾಡಿಗೆ ಅವರು ಅವ್ರ ಕೆಲಸ ಮಾಡಿಕೊಂಡು ತೊಂದರೆ ಕೊಡದೇ ಇರೋ ಹಾಗೆ ಇದ್ದರೆ ಅಷ್ಟೇ ಸಾಕು ಅಲ್ವಾ? ಅದಕ್ಕಿಂತ ಹೆಚ್ಚಾಗಿ ಬೇರೆ ಏನೂ ಬಯಸೋದಿಲ್ಲ. ಎಸ್, ನಿಮ್ಮ ಮಾತು ಕರೆಕ್ಟಾಗಿದೆ. ತುಂಬ ಚಂದದ ಒಂದಷ್ಟು ರಿಯಾಲಿಟಿನ ನೀವೇನು ಫೇಸ್ ಮಾಡ್ತಾ ಇದ್ದೀರಾ, ನಿಮ್ಮ ಜೊತೆಗೆ ಎಂಥ ಒಂದು ಒಳ್ಳೆಯ ಸಂಬಂಧ ಇದೆ, ನೆರೆಹೊರೆಯವರು ಎಷ್ಟು ಚೆನ್ನಾಗಿದ್ದಾರೆ ಅನ್ನುವ ಮಾತುಗಳನ್ನು ನೀವೆಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಹಂಚಿಕೊಂಡಿದ್ದೀರಿ. ತುಂಬ ಖುಷಿ ಆಗ್ತಾ ಇದೆ, ವಿವಿಧ ಭಾರತಿಯಲ್ಲಿ ಸೊಗಸಾದ ಹಾಡುಗಳು, ಸೊಗಸಾದ ಮಾತು ಬರ್ತಾ ಇದೆ ಅಂತ ಹೇಳಿ ಎನ್ ಆರ್ ಪುರದಿಂದ ಬಲರಾಮ್ ಶಿವಣ್ಣ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನಷ್ಟು ಸಂದೇಶಗಳು ಕೂಡ ಓದಲಿಕ್ಕೆ ಬಾಕಿ ಇದೆ. ಇನ್ನೊಂದೆರಡು ಹಾಡುಗಳನ್ನು ಕೇಳಿ ಮತ್ತೆ ನಮ್ಮ ಈ ಒಂದು ಮಾತುಕತೆಯನ್ನು ಮುಂದುವರಿಸೋಣ.

ಕಸ್ತೂರಿ ನಿವಾಸ ಚಿತ್ರದ ಹಾಡನ್ನ ಕೇಳಿದ್ರಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದದ್ದು, ಜೆ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು, ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ್ ಅವರು ಹಾಡಿಗೆ ದನಿಯಾಗಿದ್ರು. ಇನ್ನು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ನೆರೆಹೊರೆಯವರು ಬೇಕು ಅಂತ ಸೋಮಶೇಖರ ತಟ್ಟಿ ಹಂಪಸಾಗರದಿಂದ. ಶೈಲಿನಿ ಮುರಳೀಧರ್ ಅವರು ಹೇಳ್ತಾ ಇದ್ರೆ, ಬೆಳಗಿನಿಂದ ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಒಳ್ಳೆಯ ಹಾಡುಗಳು, ಕನ್ನಡ ರತ್ನ ಭಂಡಾರ ಚೆನ್ನಾಗಿತ್ತು, ಎಲ್ಲವೂ ಕೂಡ ಚೆನ್ನಾಗಿದೆ, ನಮ್ಮ ನೆರೆ ಹೊರೆ ಅಂತೂ ಸೂಪರ್ ಆಗಿದೆ, ಎರಡು ಮಾತೇ ಇಲ್ಲ, ಓಲ್ಡ್ ಈಸ್ ಗೋಲ್ಡ್ ಅದಕ್ಕಿಂತಲೂ ಕೂಡ ಸೂಪರ್ ಆಗಿದೆ ಅಂತ ಹೇಳ್ತಾರೆ. ಇನ್ನು ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ ಅಂತ ಬರೆದಿದ್ದಾರೆ, ಸಿಂಹಾಸನ ಯಾಕೆ ಬರೆದ್ರೆ ಗೊತ್ತಿಲ್ಲ. ನಮ್ಮ ಮನೆ ಸುತ್ತಮುತ್ತ ಒಂದೇ ಕುಲ ಬಾಂಧವರಿದ್ದೇವೆ, ಎಲ್ಲರೂ ಚೆನ್ನಾಗಿದ್ದೇವೆ ಅಂತ ಹೇಳ್ತಾರೆ. ಸುಧಾ ಕನಕನಪಾಳ್ಯದಿಂದ, ಈ ದಿನ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಹಾಡುಗಳು ತುಂಬಾ ಚೆನ್ನಾಗಿದೆ, ಧನ್ಯವಾದ ಅಂತ ಹೇಳಿದ್ರೆ. ಪೂರ್ಣಿಮಾ ಮೇಸ್ತ್ರಿ ಧಾರವಾಡದಿಂದ ಹೇಳ್ತಾ ಇದ್ರೆ, ನಮ್ಮ ನೆರೆಹೊರೆ ಕೂಡ ಚೆನ್ನಾಗಿದೆ, ಹೊಂದ್ಕೊಂಡು ಹೋಗುವಂತಹ ರೂಢಿ ಇದೆ ಅಂತ. ಎ ಹರಿಹರನ್ ವಿಜ್ಞಾನ ನಗರದಿಂದ ಹೇಳ್ತಾರೆ, ನಾನು ತಪ್ಪು ಒಪ್ಪುಗಳನ್ನು ನೋಡೋದಿಲ್ಲ, ಗುಣಗಳನ್ನ ಮಾತ್ರ ನೋಡ್ತೇನೆ. ನಮ್ಮ ಮನೆಯಲ್ಲಿ ನನಗೆ ಸಹಾಯ ಮಾಡುವ ನೇಂದ್ರಮ್ಮ ಅವರು ಆಗಾಗ ನನಗೆ ಸಲಹೆಗಳನ್ನು ಕೂಡ ಕೊಡ್ತಾ ಇರ್ತಾರೆ. ಇನ್ನುವೇ ಇವತ್ತಿನ ಕನ್ನಡದ ಹಳೆಯ ಹಾಡುಗಳು ಚೆನ್ನಾಗಿದೆ ಅಂತಾರೆ. ಜಯಲಲಿತಾ ಅಂತ ಏನೋ ಹೇಳಿದ್ದಾರೆ. ಶಿವಮಲ್ಲಪ್ಪ ಉಳ್ಳಾಗಡ್ಡಿ ಅವರು ಎಲ್ಲಿಂದ ಅಂತ ಹೇಳಿದ್ರೆ, ಸೈದಾಪುರ ಬಾಗಲಕೋಟೆಯಿಂದ. ನೆರೆಹೊರೆಯವ್ರ ಬಗ್ಗೆ ಮಾತಾಡ್ತಾ ಇರೋದು ಒಳ್ಳೆ ವಿಷಯ, ನಾವು ಹೇಗೆ ಇರ್ತೀವೋ ಅದ್ರ ಮೇಲೆ ಅವಲಂಬನೆ ಆಗಿರುತ್ತೆ, ನಾಲ್ಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದಲ್ವಾ ಅಂತ ಹೇಳ್ತಾ ಇದ್ರೆ. ಆಮೇಲೆ ಇವತ್ತಿನ ಸುಮಧುರವಾದ ಹಾಡನ್ನ ಕೇಳಿ ತುಂಬಾನೇ ಖುಷಿ ಆಯ್ತು, ಧನ್ಯವಾದ ಅಂತ. ನಿರ್ಮಲಾ ಈರಾವ್ ಜೆ ಪಿ ನಗರದಿಂದ, ಹಳೆಯ ಹಾಡುಗಳು ಮಧುರವಾಗಿದೆ ಅಂತ. ಶಾಂತಕುಮಾರಿ ಟಿ ಎನ್ ಇವರು ಎಲ್ಲಿಂದನೋ ಗೊತ್ತಿಲ್ಲ, ಊರು ಹಾಕಿಲ್ಲ. ಮರೆಯಲಾಗದ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಮಧುರವಾದ ಗೀತೆಗಳು ಅಂತ ಚಿದಾನಂದ ಅವರು ಟಿ ಬಿ ಸರ್ಕಲ್ ಇಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ರೆ. ಒಟ್ಟಾರೆ ನಾವು ನಮ್ಮ ಸುತ್ತಮುತ್ತಲ ಪರಿಸರವನ್ನ, ನಮ್ಮ ಸುತ್ತಮುತ್ತ ಇರುವಂತಹ ನೆರೆ ಹೊರೆಯವರ ಜೊತೆಗೆ ನಾವು ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿರ್ಬೇಕು, ಹೊಂದ್ಕೊಂಡು ಹೋಗೋದ್ರಲ್ಲಿ ಇವತ್ತಿನ ದಿನಗಳಲ್ಲಿ ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳಿಗೆ ಹೋಗುವಾಗ ಬೇರೆ ಬೇರೆ ಕಾರಣಕ್ಕಾಗಿ ನಮಗೆ ನೆರೆ ಹೊರೆಯವರು ಬೇಕಾಗ್ತಾರೆ. ಸಾಧ್ಯವಾದಷ್ಟು ಅವರಲ್ಲಿರುವಂತಹ ತಪ್ಪುಗಳನ್ನ ಹುಡುಕಿ ಅವರಿಂದ ದೂರ ಆಗೋದ್ರ ಬದಲಾಗಿ ಅವರಲ್ಲಿರುವಂತಹ ಒಂದಷ್ಟು ಒಳ್ಳೆಯ ಗುಣಗಳಿಂದಾಗಿ ನಾವು ಅವ್ರ ಜೊತೆಗೆ ಹೋಗಬಹುದು. ಹಾಗೆ ತುಂಬಾ ಕಿರಿಕಿರಿ ತಲೆ ಬಿಸಿ ಮಾಡುವಂತ ಜನ ಇದ್ರೆ ಖಂಡಿತವಾಗ್ಲೂ ಅವರಿಂದ ದೂರ ಇರೋದೇ ಒಳ್ಳೆಯದು ಅನ್ನುವ ನಿಮ್ಮೆಲ್ಲರ ಈ ಸಂದೇಶಗಳಿಗಾಗಿ ಧನ್ಯವಾದಗಳು. ಯಾವಾಗ್ಲೂ ಹೀಗೆ ಇರೋಣ, ಕೇಳ್ತಾನಿರಿ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಜಯಣ್ಣ ಶಶಿವಾಳ ಅರಸೀಕೆರೆಯಿಂದ, ಹಾಗೆ ರೇಣುಕಾ ನರಸಿಂಹ ಪಾದ್ರಾಯನ್ಪುರದಿಂದ ನಮ್ದು ಒಂದು ಹಾಜರಿ ತಗೊಂಡ್ಬಿಡಿ ಅಂತ ಹೇಳ್ತಾ ಇದ್ರೆ, ಆಯ್ತು ಎಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಒಂದು ಚಂದದ ಹಾಡು ಬರುತ್ತೆ, ಈ ಹಾಡಿನ ನಂತರ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗತ್ತೆ. ಬೆಳಗಿನಿಂದ ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದು ಬಾನುಲಿ ಬಂಧು. ಮತ್ತೊಂದು ಸೊಗಸಾದ ಸಂದೇಶ ಬಂದಿದೆ ಕೊನೆಯದಾಗಿ, ಕಸ್ತೂರಿ ನಿವಾಸದ ಕುಲ ಗೌರವದ ಜಗ ಮೆಚ್ಚಿದ ಮಗ ಸ್ವಯಂವರವನ್ನು ಮುಗಿಸ್ಕೊಂಡು ಬರೋವಾಗ ಜ್ವಾಲಾಮೋಹಿನಿ ಕಾಟಕ್ಕೆ ಸಿಕ್ಕಾಕ್ಕೊಂಡು ಶರಪಂಜರದಲ್ಲಿ ಬಂಧಿಯಾಗಿದ್ದೇನೆ. ನಾವೆಲ್ಲ ಬಿಡುಗಡೆಗಾಗಿ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತೆಲಂಗಾಣ ರಾಜ್ಯೋತ್ಸವದ ಅಂಗವಾಗಿ ತೆಲಂಗಾಣ ಜನತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. ಭುವನೇಶ್ವರದಲ್ಲಿ ನಾಳೆಯಿಂದ ಇದೇ 5ರವರೆಗೆ ನಡೆಯಲಿರುವ ಬ್ರಿಕ್ಸ್ನ ವಿಪತ್ತು ಅಪಾಯ ಕಡಿತ ಕಾರ್ಯಕಾರಿ ಗುಂಪಿನ 2ನೇ ತಾಂತ್ರಿಕ ಸಭೆ ಆಯೋಜಿಸಲಾಗಿದೆ. ಸಭೆಯಲ್ಲಿ 11 ರಾಷ್ಟ್ರಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ವರದಿಯ ಕುರಿತು ಮಾಧ್ಯಮಗಳು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಅನಧಿಕೃತ ಮಾಹಿತಿ ಮತ್ತು ವದಂತಿಗಳಿಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಸುಳ್ಳು ಸುದ್ದಿ ಹರಡುವವರ ವಿರುದ್ಧ ಕಠಿಣ ಕ್ರಿಮಿನಲ್ ಮೊಕದ್ದಮೆ ಹೂಡುವುದಾಗಿ ಆಯೋಗ ಎಚ್ಚರಿಕೆ ನೀಡಿದೆ. ಇದೇ 4ರಿಂದ 30ರವರೆಗೆ ಬೆಂಗಳೂರಿನ ಲಾಲ್ಬಾಗ್ ಉದ್ಯಾನದಲ್ಲಿ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ಹಾಗೂ ತೋಟಗಾರಿಕಾ ಇಲಾಖೆ ಸಹಯೋಗದಲ್ಲಿ ರಾಸಾಯನಿಕ ಮುಕ್ತ ಮಾವು ಮತ್ತು ಹಲಸು ಮೇಳ ನಡೆಯಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 296 ಅಂಕಗಳ ಇಳಿಕೆಯೊಂದಿಗೆ 73,971 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ

ನಿಫ್ಟಿ ಕೂಡ 103 ಅಂಕ ಇಳಿಕೆಯ ನಂತರ 23,272 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 16 ಪೈಸೆ ಏರಿಕೆಯೊಂದಿಗೆ 95.03 ರೂಪಾಯಿಯಷ್ಟಿದೆ. ಓಸ್ಲೋದಲ್ಲಿ ನಡೆಯುತ್ತಿರುವ ನಾರ್ವೆ ಚೆಸ್ 2026 ಪಂದ್ಯಾವಳಿಯ 7ನೇ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ರಮೇಶ್ ಬಾಬು ಮತ್ತು ದೊಮ್ಮರಾಜು ಗುಕೇಶ್ ಗೆಲುವು ಸಾಧಿಸಿದರೆ, ಮಹಿಳೆಯರ ವಿಭಾಗದಲ್ಲಿ ಭಾರತದ ದಿವ್ಯಾ ದೇಶ್ಮುಖ್ ಹಿರಿಯ ಆಟಗಾರ್ತಿ ಕೊನೆರೋ ಹಂಪಿ ವಿರುದ್ಧ ಜಯ ದಾಖಲಿಸಿದ್ದಾರೆ. ಐಪಿಎಲ್ ಕ್ರಿಕೆಟ್ ಟೂರ್ನಿಯಲ್ಲಿ ಸತತ 2ನೇ ಬಾರಿ ಪ್ರಶಸ್ತಿ ಗೆದ್ದಿರುವ ಆರ್ಸಿಬಿ ತಂಡದ ವಿಜಯ ಯಾತ್ರೆಯನ್ನು ಬೆಂಗಳೂರಿನಲ್ಲಿ ನಡೆಸದಿರಲು ಫ್ರಾಂಚೈಸಿ ನಿರ್ಧರಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

0: जिनके पास कोई गारंटी नहीं है, सरकार खुद उनकी गारंटर बन रही है।
1: ಕಳೆದ ಆರು ವರ್ಷಗಳಲ್ಲಿ ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ 75 ಲಕ್ಷಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳಿಗೆ 17,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಾಲವನ್ನು ನೀಡಲಾಗಿದೆ. ಹೆಚ್ಚುವರಿಯಾಗಿ ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟುಗಳ ಮೇಲೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಸುಮಾರು 800 ಕೋಟಿ ರೂಪಾಯಿಗಳ ಸಹಾಯವನ್ನು ಒದಗಿಸಲಾಗಿದೆ. ಇಂದು ದೇಶಾದ್ಯಂತ ಬೀದಿ ವ್ಯಾಪಾರಿಗಳು, ಅವರಲ್ಲಿ ಸುಮಾರು 46% ಮಹಿಳೆಯರು, ತಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಪಿಎಂ ಸ್ವನಿಧಿಯ 6 ವರ್ಷಗಳು ಉತ್ಸಾಹ, ಗೌರವ, ಸ್ವಾಭಿಮಾನ.

ಕೇಳುಗರೆ, ರೇಡಿಯೋ ಸಮಯವಾಗಿದೆ 11:03. ಇದು ಇಂದಿನ ಹೊಸ ಹಾಡು ಕಾರ್ಯಕ್ರಮದ ಸಮಯ. ಹೊಸ ಹಾಡು ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಇಂದು ನೀವು ಕೇಳ್ತಾ ಇದ್ದೀರಾ. ಮೊದಲಿಗೆ ಕೆಂಪೇಗೌಡ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯಪ್ರಕಾಶ್ ಹಾಗೂ ಶ್ರೇಯಾ ಘೋಷಾಲ್. ಘೌಸ್ ಪೀರ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಇದೀಗ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದಿಂದ ಆಯ್ದಂತಹ ಗೀತೆಯನ್ನ ನಂದಿತಾ ಹಾಗೂ ಸೋನು ನಿಗಮ್ ಅವರ ಧ್ವನಿಗಳಲ್ಲಿ ಕೇಳಿದ್ರಿ. ಕವಿರಾಜ್ ಅವರ ಸಾಹಿತ್ಯ ಕೆವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ಅಂಜನಿ ಪುತ್ರ ಚಿತ್ರದ ಗೀತೆಯನ್ನ ವಿಜಯಪ್ರಕಾಶ್ ಹಾಗೂ ಸುಪ್ರಿಯಾ ಲೋಹಿತ್ ಅವರ ಧ್ವನಿಗಳಲ್ಲಿ ರವಿ ಬಸ್ರೂರವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ.

ಇದೀಗ ಕೇಳಿದ್ರೆ ನಂಜನಗೂಡು ನಂಜುಂಡ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ರಾಮನಾರಾಯಣ ಅವರ ಸಾಹಿತ್ಯಕ್ಕೆ ಕೆವಿ ರವಿಚಂದ್ರ ಅವರ ಸಂಗೀತವಿತ್ತು.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಇದುವರೆಗೆ ಹೊಸ ಹಾಡು ಕಾರ್ಯಕ್ರಮ ಕೇಳಿದ್ರೆ, ಇಲ್ಲಿಗೆ ಹೊಸ ಹಾಡು ಕಾರ್ಯಕ್ರಮ ಮುಕ್ತಾಯವಾಯಿತು.

ಕೇಳುಗರೆ, ರೇಡಿಯೋ ಸಮಯವಾಗಿದೆ 11:31. ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ 102.9 FM. ಇದೀಗ ಕಲಾ ಪ್ರಪಂಚದ ಅತ್ಯದ್ಭುತ ಪ್ರತಿಭೆಗಳ ಕಣ್ಮಣಿಗಳ ಕುರಿತಾದ ಕಾರ್ಯಕ್ರಮ ಕಲಾಭಾರತಿ. ಕಲಾಭಾರತಿಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ.

ಜೂನ್ 2ನೇ ತಾರೀಖು ಭಾರತ ಚಿತ್ರರಂಗದ ಅನರ್ಘ್ಯ ನಿಧಿ, ಸಂಗೀತ ಸಂತ, ಸಂಗೀತ ತಂತ್ರಜ್ಞ, ಸ್ವರಮಾಂತ್ರಿಕ, ಗೀತ ರಚನೆಕಾರ, ಸಂಯೋಜಕ, ಗಾಯಕರಾದ ಬಹುತೇಕ ಎಲ್ಲಾ ಸಂಗೀತ ಉಪಕರಣ ನುಡಿಸಬಲ್ಲ ಅದ್ವಿತೀಯ ಸಂಗೀತ ಸಾಮ್ರಾಟ್ ಶ್ರೀಯುತ ಇಳಯರಾಜ ಅವರ ಜನ್ಮದಿನ ಇಂದು. ಭಾರತ ಚಿತ್ರರಂಗದ ಅನರ್ಘ್ಯ ಆಸ್ತಿಯಂತಿರುವಂತಹ ಅವರಿಗೆ, ಶ್ರೀಯುತ ಇಳಯರಾಜ ಅವರಿಗೆ ಆಕಾಶವಾಣಿಯ ಮುಖೇನ ಸಂಗೀತ ಸರಸ್ವತಿಯ ವರಪ್ರಸಾದದಂತಹ ಶ್ರೀಯುತ ಇಳಯರಾಜ ಅವರಿಗೆ ಆಕಾಶವಾಣಿಯ ವಿವಿಧ ಭಾರತಿಯ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಜನ್ಮದಿನದ ಹೃತ್ಪೂರ್ವಕ ಶುಭಾಶಯಗಳು.

ನಮ್ಮ ಭಾರತೀಯ ಚಿತ್ರರಂಗ ಕಂಡಂತಹ ಅದ್ವಿತೀಯ ಅಪ್ರತಿಮ ಒಬ್ಬ ಸಂಗೀತ ಸಂಯೋಜಕ, ಸಂಗೀತ ಉಪಕರಣಗಳ ತಂತ್ರಜ್ಞ ಅರಿತಂತಹ ವ್ಯಕ್ತಿ, ಹಾಡುಗಾರರು ಹೌದು. ಇಂತಹ ಒಂದು ಅಮೂಲ್ಯವಾದಂತಹ ಸಂಗೀತ ನಿಧಿಯ ಬಗ್ಗೆ ನಾವಿಂದು ಕಲಾಭಾರತಿಯ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಇವರು ಇಳಯರಾಜ ಅವರು ಜನಿಸಿದ್ದು 1943 June 2 ಇವರು ಹುಟ್ಟಿನಿಂದ ಇವರ ಮೂಲ ಹೆಸರಾಗಿತ್ತು ಜ್ಞಾನ ದೇಶಿಕನ್ ಅನ್ನೋದು. ಆನಂತರ ಇವರು ಇಳೆಯ ರಾಜ ಆಗಿ ಬದಲಾಗ್ತಾರೆ. ಅದು ಹೇಗೆ ಅಂತ ನೀವು ಕೇಳೋದಾದ್ರೆ, ಇವರನ್ನ ಮೊದಲು ಶ್ರೀಯುತ ಎಂ ಕರುಣಾನಿಧಿಯವರು ಇಸೈಗಾನಿ ಅಂತ, ಸಂಗೀತ ಸಂತ ಅಂತ ಹೇಳಿ ಗುರುತಿಸ್ತಾರೆ. ಆ ನಂತರ ಇವರ ತಂದೆ ಇವರ ಹೆಸರನ್ನ ಡೇನಿಯಲ್ ರಾಯಪ್ಪ ಅನ್ನೋ ರೀತಿಯಲ್ಲಿ ರಾಸಪ್ಪ ಆಗಿ ಬದಲಾಯಿಸ್ತಾರೆ. ಆ ನಂತರ ಈ ರಾಸಯ್ಯ ಹೋಗಿ ಧನ್ರಾಜ್ ಅವರ ಬಳಿ ಇವರು ಸಂಗೀತದ ಮೊದಲ ಅಭ್ಯಾಸವನ್ನ ಮಾಡುವಾಗ ಇವರ ಹೆಸರನ್ನ ಅವರು ರಾಜ ಆಗಿ ಬದಲಾಯಿಸ್ತಾರೆ. ಅದೇ ಸಮಕಾಲೀನರಾಗಿ ಇನ್ನೋರ್ವ ಸಂಗೀತ ನಿರ್ದೇಶಕರಾದ ಎಂ ರಾಜ ಅವರು ಇದ್ರು. ಹಾಗಾಗಿ ಇವರನ್ನ ಯಂಗರ್ ಇಳೆಯ ರಾಜ ಆಗಿ ಬದಲಾಗ್ತಾರೆ.

ಈ ಹಾಡಲ್ಲೂ ಕೂಡ ಶ್ರೀಯುತರ ಧ್ವನಿಯನ್ನ ಕೇಳಿದ್ವಿ ಹಾಡಿನ ಆರಂಭದಲ್ಲಿ. ಇವರ ಒಂದು ಭಾಷಾ ಪ್ರೌಢಿಮೆ ಬಹಳ ಮೆಚ್ಚುವಂಥದ್ದು. ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಕನ್ನಡ, ಸಂಸ್ಕೃತ, ಇಂಗ್ಲಿಷ್ ಹೀಗೆ ಹಲವು ಭಾಷೆಗಳಲ್ಲಿ ಜನಪ್ರಿಯ ಗೀತೆಗಳಿಗೆ ಸಂಗೀತಕಾರರಾಗಿ ಭಾರತೀಯ ಚಿತ್ರರಂಗದ ಮೇರು ಆಸ್ತಿಯಾಗಿ ದುಡಿದಿದ್ದಾರೆ, ಕೆಲಸ ಮಾಡಿದ್ದಾರೆ ಇಳಿಯರಾಜ ಅವರು. ಸರಿಸುಮಾರು 49 ವರ್ಷಗಳಲ್ಲಿ 8,600 ಹಾಡುಗಳಿಗೆ ಸಂಗೀತ, 20,000 ಆರ್ಕೆಸ್ಟ್ರಾಗಳನ್ನು ಆಯೋಜಿಸಿರುವ ಕೀರ್ತಿ ಇವರಿಗೆ ಸಲ್ಲುತ್ತೆ.

ಈ ಓಂಕಾರ ಎನ್ನುವಂಥ ಓಂಕಾರದಿ ಹಾಡು ನಮ್ಮೆಲ್ಲರನ್ನ ಮಂತ್ರ ಮುಗ್ಧಗೊಳಿಸುವಂತಹ ಗೀತೆ ನಮ್ರ ಮಂದಾರ ಹೂವೆ ಚಿತ್ರದಿಂದ ಕೇಳಿದ್ರಿ. ಇವರು ಇಳಯರಾಜ ಅವರ ಸಂಗೀತ ಪಯಣ ಹೇಗೆ ಶುರುವಾಯಿತು ಅಂತ ಒಂದ್ಸಲ ನೋಡಿದ್ರೆ, ಅವರು ಬಾಲ್ಯದಲ್ಲಿ ಆರ್ಕೆಸ್ಟ್ರಾಗಳಲ್ಲಿ ಹಾಡುವ ಮೂಲಕ ತಮ್ಮ ಒಂದು ಈ ಒಂದು ಸಂಗೀತದೆಡೆಗಿನ ಆಸಕ್ತಿಯನ್ನ ಆರಂಭ ಮಾಡ್ತಾರೆ. ಆರ್ಕೆಸ್ಟ್ರಾಗಳಲ್ಲಿ ಆಡ್ತಾ ಅವರೇ ಬರೆದು ಹಾಡುಗಳಿಗೆ ಸಂಗೀತವನ್ನ ಸಂಯೋಜನೆ ಮಾಡಿ ಹಾಡುವಂತ ಪ್ರವೃತ್ತಿಯನ್ನು ಕೂಡ ಬೆಳೆಸ್ಕೊಂತಾರೆ. ಹಾಗೆ ಸಂಗೀತವನ್ನ ದೊಡ್ಡ ಮಟ್ಟದಲ್ಲಿ ಕಲಿಬೇಕಲ್ಲ, ಚಿತ್ರಗಳ ಮಟ್ಟದಲ್ಲಿ ಕಲಿಬೇಕಲ್ವ, ಆವಾಗ ಅವರು ಅವರ ತಾಯಿ ತಮ್ಮ ಮನೆಯಲ್ಲಿದ್ದಂತಹ ಆ ಒಂದು ರೇಡಿಯೋ ಉಪಕರಣವನ್ನ ಮಾರಿ ಅದರಿಂದ ಬಂದಂತಹ ಹಣವನ್ನ ಇವರ ಕಿಸೆಗೆ ಕೊಡ್ತಾರೆ. ಆ ಹಣವನ್ನ ತಗೊಂಡು ಇವರು ತಮ್ಮ ಆ ಊರಿನಿಂದ ಹೊರಬಂದು ಸಂಗೀತ ಕಲಿಕೆಯನ್ನ, ಸಂಗೀತ ಅಭ್ಯಾಸವನ್ನ ಅಥವಾ ಏನಂತ ಹೇಳೋಣ, ಸಂಗೀತ ನಿರ್ದೇಶಕರಲ್ಲಿ ಸಹಾಯಕರಾಗಿ ದುಡಿಯೋಕೆ ಶುರು ಮಾಡ್ತಾರೆ. ಈ ರೀತಿ ಅವರ ಸಂಗೀತ ಪಯಣ ಆರಂಭ ಆಗುತ್ತೆ.

ಇಂದು ಇಳೆಯರಾಜ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾದಂತಹ ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನಾವು ಹೇಳಿದ್ವಿ ಅವರು ತಮ್ಮ ಸಂಗೀತ ಕಲಿಕೆಯನ್ನ ಸಂಗೀತ ನಿರ್ದೇಶಕರಲ್ಲಿ ಆರಂಭ ಮಾಡಿದ್ರು ಅಂತ. ಮೊದಲಿಗೆ ಅವರು ಪ್ರೊಫೆಸರ್ ಧನರಾಜ್ ಅವರಲ್ಲಿ ಸಂಗೀತ ಅಭ್ಯಾಸವನ್ನ ಮಾಡ್ತಾರೆ. ಆ ಗುರುವನ್ನ ಬಹಳವಾಗಿ ಇವತ್ತಿಗೂ ಕೂಡ ಶ್ಲಾಘಿಸ್ತಾರೆ, ನೆನೆಸ್ತಾರೆ ಧನರಾಜ್ ಅವರನ್ನ. ಆನಂತರ ಅವರು ಕನ್ನಡದ ಜಿ ಕೆ ವೆಂಕಟೇಶ್ ಅವರಲ್ಲಿ ಕೂಡ ಸಂಗೀತ ನಿರ್ದೇಶನದ ಸಹಾಯಕರಾಗಿ ಕೆಲಸ ಮಾಡಿದ್ರು. ಟಿ ವಿ ಗೋಪಾಲಕೃಷ್ಣನ್ ಅವರ ಹತ್ರ ಅವರು ಶಾಸ್ತ್ರೀಯ ಸಂಗೀತವನ್ನು ಅಧ್ಯಯನ ಮಾಡಿದ್ರು. ಹಾಗೂ ಸಲೀಲ್ ಚೌಧರಿ ಅವರು 1970 ಸಲೀಲ್ ಚೌಧರಿ ಅವರ ಹತ್ರ ಕೂಡ ಗಿಟಾರ್ ನುಡಿಸ್ತಾ ಇದ್ರು, ಅವರ ಆರ್ಕೆಸ್ಟ್ರಾದಲ್ಲಿ ಅಂತ ಹೇಳಲಾಗುತ್ತೆ. ಎಲ್ಲರೂ ಕೂಡ ಒಬ್ಬರು ಮತ್ತೊಬ್ಬರಿಗಿಂತ ಪ್ರಖ್ಯಾತರು ಹಾಗೂ ಜ್ಞಾನ ನಿಧಿಗಳು ಅವರಿಂದ ಕಲಿತವರು ನಮ್ಮ ಸಂಗೀತ ನಿಧಿ ಇಳೆಯರಾಜ ಅವರು.

ಕೇಳ್ತಾ ಇದ್ರ ಕಲಾಭಾರತಿ ಕಾರ್ಯಕ್ರಮ. ಯಾವ ಹಾಡುಗಳನ್ನು ಕೂಡ ಇಳಿಸ್ಲಿಕ್ಕೆ ಇಷ್ಟನೇ ಆಗಲ್ಲ. ಅದನ್ನ ಮತ್ತೆ ಫೇಡ್ ಔಟ್ ಮಾಡಿ ಮತ್ತೊಮ್ಮೆ ಮಾತನ್ನ ಆರಂಭಿಸುವಾಗ ಇಂಥ ಅತ್ಯದ್ಭುತ ಸಂಗೀತ ಅನ್ಸುತ್ತಲ್ಲ, ಆ ಒಂದು ನಾದ, ಆ ಒಂದು ಸಾಹಿತ್ಯಕ್ಕೆ ಅನುಗುಣವಾಗಿ ಕೂರಿಸುವಂತಹ ಅವರ ಸಂಗೀತ ನಿರ್ದೇಶನದ ಪರಿಯೇ ವಿಶೇಷ. ಹಾಗಾಗಿ ಇಂದಿನ ಕಲಾಭಾರತಿಯ ವಿಶೇಷ, ಕಲಾಭಾರತಿಯ ವಿಶಿಷ್ಟ ವ್ಯಕ್ತಿತ್ವ, ಸಂಗೀತ ಪ್ರತಿಭೆಯಾದಂಥ ಇಳಯರಾಜ ಅವರು ಇಷ್ಟ ಆಗೋದು. ಇವರು ಸ್ವರಮಾಂತ್ರಿಕ, ಒಂದು ಮಾತು ಇಳಯರಾಜ ಅವರ ಅವರು ಸ್ವರಮಾಂತ್ರಿಕ. ಅವರ ಸಂಗೀತ ಜ್ಞಾನಕ್ಕೆ ಯಾರೂ ಸಾಟಿ ಇಲ್ಲ. ಅವರ ಭೇಟಿ ನನಗೆ ಅಮೋಘ ಗಳಿಗೆ ಇದ್ದಂತೆ. ಲಂಡನ್ನ ಪಾಶ್ಚಿಮಾತ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತೊಮ್ಮೆ ಇತಿಹಾಸ ಸೃಷ್ಟಿಸಿದ್ದಾರೆ. ಅವರ ಸಂಗೀತ ಸಾಧನೆಯ ಹಾದಿಯಲ್ಲಿ ಇದು ಮತ್ತೊಂದು ಅಧ್ಯಾಯ, ವಿಶ್ವ ಮಟ್ಟದಲ್ಲೇ ಸದ್ದು ಮಾಡುತ್ತಿದೆ. ಈ ರೀತಿಯಾಗಿ ಹೇಳಿದವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗೌರವಾನ್ವಿತ ಪ್ರಧಾನಮಂತ್ರಿಯವರಾದಂಥ ನರೇಂದ್ರ ಮೋದಿಯವರು. ಒಂದು ಟ್ವೀಟ್ನಲ್ಲಿ ಅವರ ಬಗ್ಗೆ ಹೇಳ್ತಾರೆ, ಅಂದರೆ ಅವರನ್ನ ಮೆಚ್ಚದೇ ಇರುವಂತಹ ವ್ಯಕ್ತಿತ್ವಗಳೇ ಇಲ್ಲ. ಅಷ್ಟು ಇಷ್ಟಪಟ್ಟು ಸಂಗೀತ ಆ ಒಂದು ಸುಧೆಯನ್ನು ನಾವೆಲ್ಲರೂ ಆಸ್ವಾದಿಸ್ತೀವಿ ಅಂದರೆ ತಪ್ಪಲ್ಲ.

ಇವರ ಸಂಗೀತವನ್ನ, ಇವರ ಹಾಡುಗಳನ್ನ ಇಂದಿಗೂ ಕೂಡ ಆ ಒಂದು ಗೀತಾ ಚಿತ್ರದ ಹಾಡಿರಬಹುದು ಅಥವಾ ನೀ ನನ್ನ ಗೆಲ್ಲಲಾರೆ ಎನ್ನುವಂತಹ ಚಿತ್ರದ ಹಾಡಿರಬಹುದು, ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆಯಾದಂತಹ ಬಿರುಗಾಳಿ, ಯಾವುದೇ ಚಿತ್ರ ಇರಲಿ, ನಾವು ಅವರು ಸೇರಿ ಹಾಡಿರ್ತಾರೆ, ಅವರ ಸಂಗೀತ ಇರುತ್ತೆ, ಆ ಒಂದು ಆಸ್ವಾದಿಸುವಂತಹ ರೀತಿಯೇ ಬೇರೆ. ಈ ರೀತಿ ಮಾಡೋಕೆ ಹೇಗೆ ಸಾಧ್ಯ ಆಯಿತು ಅಂದರೆ, ಅವರಲ್ಲಿರುವಂತಹ ಒಂದು ಅತ್ಯದ್ಭುತ ಕೌಶಲ್ಯ ಅಂದರೆ, ಸಂಗೀತದ ಉಪಕರಣಗಳು ಡಿಜಿಟಲೈಸ್ಡ್ ಆದಾಗ ಮೊದಲಿಗೆ ಕಂಪ್ಯೂಟರ್ನ ಬಳಸಿ ಸಂಗೀತ ನಿರ್ದೇಶನ ಮಾಡುವಂತಹ ಒಂದು ಪ್ರಯತ್ನ ಕೂಡ ಮಾಡಿದ್ರು ಅಂತ ಹೇಳ್ತೇವೆ. ಹಾಗೂ ಪಾಶ್ಚಾತ್ಯ ಸಂಗೀತದ ತರಂಗಗಳನ್ನು ಭಾರತೀಯ ಚಿತ್ರರಂಗದಲ್ಲಿ, ಭಾರತೀಯ ಚಿತ್ರಗಳಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅನ್ನುವಂತಹ ಒಂದು ಜ್ಞಾನ ನೈಪುಣ್ಯತೆ ಇದೆಯಲ್ಲ, ಅದನ್ನು ಮೆರೆದಂತಹ ಆರಂಭಿಕ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರು ಇಳಯರಾಜ ಅವರು.

ಇಷ್ಟೆಲ್ಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದು ಅನೇಕ ಅನೇಕ ಭಾಷೆಗಳಲ್ಲಿ ಸಂಗೀತ ನಿರ್ದೇಶನ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧರಾದಂಥ ಇವರಿಗೆ ಪ್ರಶಸ್ತಿಗಳ ಸುರಿಮಳೆನೇ ಸುರಿದಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಅವುಗಳಲ್ಲಿ ಮುಖ್ಯವಾಗಿ ಬಹುಮುಖ್ಯವಾಗಿ ಹೇಳ್ತೇವೆ 2010 ಪದ್ಮಭೂಷಣ, 2018 ಪದ್ಮವಿಭೂಷಣ ಪ್ರಶಸ್ತಿಗಳು ಬಹುಮುಖ್ಯವಾಗಿವೆ. ಹಾಗೂ 2022 ಜುಲೈ ಈ ಒಂದು ಸಮಯದಲ್ಲಿ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ನಾಮನಿರ್ದೇಶನಗೊಂಡಿದ್ರು ಇಳಿಯರಾಜ ಅವರು. ಅಷ್ಟೇ ಅಲ್ಲ, ಫಿಲ್ಮ್ ಫೇರ್ ಅವಾರ್ಡ್ಸ್ ದಕ್ಷಿಣ ಭಾರತದ 5 ಫಿಲ್ಮ್ ಫೇರ್ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಕೇರಳ ರಾಜ್ಯ ಪ್ರಶಸ್ತಿ ಸಂದಿದೆ, ನಂದಿ ಅವಾರ್ಡ್ಸ್ ಇವರಿಗೆ ಬಂದಿದೆ. ರಾಷ್ಟ್ರೀಯ ರಾಷ್ಟ್ರ ಪ್ರಶಸ್ತಿಗಳು 5 ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ಹಾಗೂ ತಮಿಳು ರಾಜ್ಯ ಪ್ರಶಸ್ತಿ ಲಭಿಸಿವೆ ಇವರಿಗೆ ಚಿತ್ರ ಸಂಗೀತ ನಿರ್ದೇಶನಕ್ಕಾಗಿ.

ಚಿತ್ರಸಂಗೀತ ಕ್ಷೇತ್ರದಲ್ಲಿ ಸರಿಸುಮಾರು 40ಕ್ಕೂ ಹೆಚ್ಚು ವರ್ಷಗಳಿಂದ ಇದ್ರೂ ಕೂಡ ನಾನು ಇಂದಿಗೂ ಕೂಡ ಇಳೆಯರಾಜ ಅಂದ್ರೆ ಚಿಕ್ಕ ರಾಜ ಎಳೆಯರಾಜ ಅನ್ನೋ ರೀತಿಯಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳುವಂತಹ ಸೌಹೃದಯಿ ವ್ಯಕ್ತಿತ್ವ ಇಳೆಯರಾಜ ಅವರದ್ದು. ಹಾಗಿರುವಾಗ ಇವರ ಹಾಡುಗಳು ನಮ್ಮೆಲ್ರಿಗೂ ಇಷ್ಟ ಆಗ್ತಾ ಇದೆ. ಇವರ ಜನ್ಮದಿನಕ್ಕೆ ನಮ್ಮದು ಶುಭಾಶಯಗಳು ಅಂತ ಬಹಳಷ್ಟು ಕೇಳುಗರು ಸಂದೇಶವನ್ನ ಕಳಿಸಿದ್ದೀರಾ. ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇಳೆಯರಾಜ ಅವರ ಕಾರ್ಯಕ್ರಮವನ್ನು ಹೊತ್ತು ತಂದಿರುವುದು ನಾನು ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನ ರಮೇಶ್.

ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೇವೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ ತೀರ್ಥೇಶ್ ಚನ್ನಪಟ್ಟಣದಿಂದ, ಹಾಗೆ ಶ್ರೀ ಹೂವಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ. ನಿಮ್ಮ ನಿರೂಪಣೆಯಲ್ಲಿ ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ವಿನಯ್ ಪಾರ್ಥಸಾರಥಿ ಅವರು ಕನಕಪುರ ರಸ್ತೆಯಿಂದ ಹೇಳ್ತಾ ಇದ್ದಾರೆ, ಇಳಿಯರಾಜ ಅವರ ಬಗ್ಗೆ ಮಾತುಕತೆ ಚೆನ್ನಾಗಿದೆ ಅಂತ. ಕಲಾಭಾರತಿ ಕಾರ್ಯಕ್ರಮವನ್ನ ಮೆಚ್ಚಿ ಸಂದೇಶವನ್ನ ಕಳಿಸಿದ್ದಾರೆ ಸೋಮಶೇಖರ್ ಅವರು ಹಂಪಸಾಗರದಿಂದ. ಹಾಗೂ ರಾಣಿ ಹಳೆಬೀಡು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಸಂಗೀತ ನಿರ್ದೇಶಕರಾದಂತಹ ಹಾಗೂ ಗಾಯಕರಾದಂತಹ ಇಳಿಯರಾಜ ಅವರ ಬಗ್ಗೆ ಮಾಹಿತಿ ಗೀತೆಗಳು ಎಲ್ಲ ತುಂಬಾ ಇಂಪಾಗಿದೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತಿನ ಕಲಾಭಾರತಿಯ ತಾರೆ ಇಳಿಯರಾಜ ಅವರಿಗೆ ಜನ್ಮದಿನದ ಶುಭಾಶಯಗಳು. ಅವರು ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದ ನಮ್ಮ ಕನ್ನಡದ ಹಾಡುಗಳು ಜನಮಾನಸದಲ್ಲಿ ಅಜರಾಮರವಾಗಿ ಉಳಿದಿವೆ ಅಂತ ಹೇಳ್ತಾ ಇದ್ದಾರೆ ಚಿಕ್ಕೋಡಿ ತಾಲೂಕು ಜೋಡಕುರಳಿ ಲಗಮಣ್ಣ ಎಂಡ್ರ ವಿ ಅವರು. ಹಾಗೆ ಸಂಗೀತ ನಿರ್ದೇಶಕ ಗಾಯಕ ಇಳಯರಾಜ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ. ಹಾಗೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಬಹಳಷ್ಟು ಜನ ಸಂದೇಶವನ್ನ ಕಳಿಸ್ತಾ ಇದ್ದೀರಾ. ಹಾಗೆ ನಮ್ಮ ಕನ್ನಡ ಅಷ್ಟೇ ಅಲ್ಲ ಭಾರತ ಚಿತ್ರ

ಸಂಘದ ಅನರ್ಘ್ಯ ಸಂಗೀತ ಸಂತ ಸಂಗೀತ ತಂತ್ರಜ್ಞ ಸ್ವರಮಾಂತ್ರಿಕ ಗೀತ ರಚನೆಕಾರ ಸಂಯೋಜಕ ಗಾಯಕರಾದ ಬಹುತೇಕ ಎಲ್ಲ ಸಂಗೀತ ಉಪಕರಣಗಳನ್ನು ನುಡಿಸಬಲ್ಲ ಅದ್ವಿತೀಯ ಸಂಗೀತ ಸಾಮ್ರಾಟ್ ಶ್ರೀಯುತ ಇಳಯರಾಜ ಅವರ ಕಾರ್ಯಕ್ರಮದಲ್ಲಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ತಮ್ಮೆಲ್ಲರಿಗೂ ಧನ್ಯವಾದಗಳು.

ತಮ್ಮ ಸಂಗೀತದ ಮೂಲಕ, ಹಾಡಿನ ಮುಖಾಂತರ ಹಾಗೂ ಕಾರ್ಯಕ್ರಮಗಳ ಮುಖಾಂತರ ಹೀಗೆ ಅವರು ನಮ್ಮ ಜೊತೆ ಸದಾ ಸಾಗಿ ಬರಲಿ. ಇಳೆಯರಾಜ್ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು. ಆಯುರಾರೋಗ್ಯ ಹಾಗೂ ಸರಸ್ವತಿಯವರ ಪ್ರಸಾದದೊಂದಿಗೆ ಇನ್ನು ಹಲವು ಕಾಲ ಮುಂದಿಗೆ ಇರಲಿ ಅಂತ ನಾವೆಲ್ಲರೂ ಆಶಿಸ್ತೇವೆ. ಇಲ್ಲಿಗೆ ಕಲಾಭಾರತಿಯ ಕಾರ್ಯಕ್ರಮ ಸಂಪನ್ನವಾಯಿತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಣ್ಣ ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಸಹಾಯಕ್ಕಾಗಿ ಪ್ರಾರಂಭಿಸಿದ ಪಿಎಂ ಸ್ವನಿಧಿ ಯೋಜನೆಗೆ 6 ವರ್ಷಗಳು ಪೂರ್ಣಗೊಂಡಿವೆ. 2020 ಆರಂಭಗೊಂಡ ಪಿಎಂ ಸ್ವನಿಧಿ ಯೋಜನೆಯಡಿ ಇದುವರೆಗೆ 75 ಲಕ್ಷಕ್ಕೂ ಅಧಿಕ ಬೀದಿ ಬದಿ ವ್ಯಾಪಾರಿಗಳು ಪ್ರಯೋಜನ ಪಡೆದಿದ್ದಾರೆ ಎಂದು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಂಸದರು ಸುಮಾರು 17,800 ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ನೆರವು ಫಲಾನುಭವಿಗಳಿಗೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪಿಎಂ ಸ್ವನಿಧಿ ಯೋಜನೆ ಫಲಾನುಭವಿ ಬೀದಿ ಬದಿ ವ್ಯಾಪಾರಸ್ಥ ಅಸ್ಲಂ ಪಾಷಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮಸ್ಕಾರ, ನನ್ನ ಹೆಸರು ಅಸ್ಲಂ ಪಾಷಾ ಅಂತ. ಬೀದಿ ಬದಿ ವ್ಯಾಪಾರಸ್ಥನು. ಚಿಕ್ಕಬಳ್ಳಾಪುರನಲ್ಲಿ ಹಳೆ ಸಿವಿಲ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಚಪ್ಪಲಿ ವ್ಯಾಪಾರ ಮಾಡ್ತೀನಿ. ನಮ್ಮ ಪಿಎಂ ಸ್ವನಿಧಿ ಲೋನ್ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿ ನಮಗೆ ಕೊಟ್ಟಿದ್ರು. ಆ ಲೋನಿಂದ ಮತ್ತೆ 20,000 ಮತ್ತೆ 30,000 ಮತ್ತೆ 50,000 ರೂಪಾಯಿವರೆಗೂ ಕೊಟ್ಟಿದ್ದಾರೆ. ಅದು ಲೋನಿಂದ ನಮಗೆ ಬಹಳ ಅನುಕೂಲ ಆಗಿದೆ. ಯಾಕಂದ್ರೆ ಬಡ್ಡಿಗೆ ತಗೊಂಡು ನಾವು ಬಡ್ಡಿ ತಗೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದಿಂದ ಮನವಿ ಏನು ಮಾಡ್ಕೊಂಡಿದ್ದು ಏನಂದ್ರೆ 1 ಲಕ್ಷ ರೂಪಾಯಿವರೆಗೂ ಕೊಟ್ಟರೆ ನಮ್ಗೆ ಬಹಳ ಒಂದು ಹೆಲ್ಪ್ ಒಂದು ಸಹಾಯ ಮಾಡ್ದಂಗೆ ಆಗ್ತದೆ ಸರ್.
0: ಪಿಎಂ ಸ್ವನಿಧಿ ಯೋಜನೆಯಡಿ 46% ಮಹಿಳಾ ಫಲಾನುಭವಿಗಳಿದ್ದಾರೆ. 841 ಕೋಟಿ ರೂಪಾಯಿಗಿಂತಲೂ ಅಧಿಕ ಡಿಜಿಟಲ್ ವಹಿವಾಟಿನ ಮೂಲಕ ಸಣ್ಣ ವ್ಯಾಪಾರಿಗಳು ಡಿಜಿಟಲ್ ಕ್ರಾಂತಿಯ ಮುಂಚೂಣಿಯಲ್ಲಿದ್ದಾರೆ ಎಂದು ರಾಜ್ಯಸಭಾ ಸಂಸದ ಈರಣ್ಣ ಕಡಾಡಿ ಸಾಮಾಜಿಕ ಜಾಲತಾಣದ ಮೂಲಕ ಶ್ಲಾಘಿಸಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆ 1 ಜುಲೈ ಅನುಷ್ಠಾನಗೊಳಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ನಿಟ್ಟಿನಲ್ಲಿ ಯೋಜನೆ ಜಾರಿಗಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಿದ್ಧತೆ ನಡೆಸಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ

ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ನಾಳೆ ಬುಧವಾರ ಸಂಜೆ 4:05 ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಪ್ರಸ್ತುತ ಹೊಸದಿಲ್ಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತು ಚರ್ಚೆಗಳು ನಡೆಯುತ್ತಿವೆ. ಜಂಟಿ ಪ್ರವೇಶ ಪರೀಕ್ಷೆ ಜೆಇಇ ಅಡ್ವಾನ್ಸ್ ಫಲಿತಾಂಶ ಪ್ರಕಟಗೊಂಡಿದೆ. ಬೆಂಗಳೂರಿನ ಆರ್ಯನ್ ರಘುಪತಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಅಖಿಲ ಭಾರತ ಮಟ್ಟದಲ್ಲಿ ಅವರು 12ನೇ ಸ್ಥಾನಕ್ಕೆ ಭಾಜನರಾಗಿದ್ದಾರೆ. ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆ, ನಿಟ್ಟೂರು, ಉಡೇಗೋಲ ಸೇರಿದಂತೆ ಸಮೀಪವರ್ತಿ ಪ್ರದೇಶಗಳಲ್ಲಿ ಪತ್ತೆಯಾದ ಪುರಾತನ ಶಾಸನಗಳ ಡಿಜಿಟಲೀಕರಣ ಪ್ರಕ್ರಿಯೆಯನ್ನು ಭಾರತಶ್ರೀ ಯೋಜನೆಯಡಿ ಕೈಗೊಳ್ಳಲಾಗುವುದು ಎಂದು ಮೈಸೂರು ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸಹಾಯಕ ಅಧೀಕ್ಷಕ ಆರ್ವಿ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯಲಿದೆ. ನಾಳೆಯಿಂದ 5ನೇ ತಾರೀಖಿನವರೆಗೆ ಒಳನಾಡು ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಆಲಿಕಲ್ಲು ಮಳೆ ಹಾಗೂ ಬಿರುಗಾಳಿಗೆ ನಷ್ಟವಾಗಿರುವ ಬೆಳೆಗಳ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 2 ಲಕ್ಷ ರೂಪಾಯಿ, ಕೋಳಿ ಫಾರಂ, ಪಾಲಿಹೌಸ್ ಮತ್ತು ನೆಟ್ ಹೌಸ್ಗೆ 25 ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಸರ್ಕಾರ ತಕ್ಷಣ ಸೂಕ್ತ ಪರಿಹಾರ ನೀಡಿ ರೈತರ ರಕ್ಷಣೆಗೆ ನಿಲ್ಲಬೇಕಿದೆ ಎಂದು ಮನವಿ ಮಾಡಿದ್ದಾರೆ. ಮೈಸೂರು, ಹುಣಸೂರು ಹಾಗೂ ಪಿರಿಯಾಪಟ್ಟಣ ತಾಲೂಕು ಒಳಗೊಂಡಂತೆ ಹಲವು ಪ್ರಮುಖ ರಸ್ತೆ ಅಭಿವೃದ್ಧಿ ಹಾಗೂ ಸುಧಾರಣಾ ಕಾಮಗಾರಿಗಾಗಿ ಕೇಂದ್ರ ರಸ್ತೆ ನಿಧಿ ಮೂಲಕ 50 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಗ್ರಾಮೀಣ ಸಂಪರ್ಕ ಸೇರಿದಂತೆ ಸಮಗ್ರ ಪ್ರಾದೇಶಿಕ ಅಭಿವೃದ್ಧಿ ಅಗತ್ಯವಾಗಿದೆ, ಮತ್ತಷ್ಟು ಅಭಿವೃದ್ಧಿ ಯೋಜನೆಗಳನ್ನು ತರಲು ತಾವು ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಇಂದು ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿರುವ ಸಂಸದ ಯದುವೀರ್ ಒಡೆಯರ್, ಚೆನ್ನೈನಿಂದ ಮೈಸೂರಿಗೆ ಹೈಸ್ಪೀಡ್ ರೈಲು ಸಂಪರ್ಕ ವಿಸ್ತರಣೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದ್ದಾರೆ. ಹುಬ್ಬಳ್ಳಿ ಎಸ್ಎಸ್ಎಸ್ ರೈಲು ನಿಲ್ದಾಣ ಹಾಗೂ ಡಾಕ್ಟರ್ ಎಂಜಿಆರ್ ಚೆನ್ನೈ ಸೆಂಟ್ರಲ್ ಮಧ್ಯೆ ದ್ವೈ ಸಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಈ ತಿಂಗಳ 19ರಂದು ಶುಕ್ರವಾರ ಗುಂಟ್ಕಲ್, ಧರ್ಮಾವರಂ, ಕಟ್ಪಾಡಿ ಮೂಲಕ ಸಾಗಲಿದೆ ಎಂದು ನೈಋತ್ಯ ರೈಲ್ವೆ ಪ್ರಕಟಣೆ ತಿಳಿಸಿದೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ 40 ಮೇಲ್ವಿಚಾರಕರ ಮೂಲಕ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಪ್ರಗತಿಯಲ್ಲಿದೆ. ಈಗಾಗಲೇ 90%ರಷ್ಟು ಗುರಿ ತಲುಪಲಾಗಿದೆ ಎಂದು ಆಯುಕ್ತ ಕಾರ್ತಿಕ್ ಎಂ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ആകാശവാണി. കാര്യക്രമ വനിതാ വിഹാര.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ.
2: ಕೇಳುಗರೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಭಾಗವಹಿಸ್ತಾ ಇದ್ದಾರೆ ಲೇಖಕಿ, ಅನುವಾದಕಿ, ನಿವೃತ್ತ ಇಂಗ್ಲಿಷ್ ಪ್ರೊಫೆಸರ್ ಆದಂತಹ ಸುಕನ್ಯಾ ಕನ್ನರಳ್ಳಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಬಹಳ ಸಂತೋಷ. ಸುಕನ್ಯಾ ಮೇಡಮ್ ಅವರು ಆಕಾಶವಾಣಿ ಹಳೆಯ ರಿಸೋರ್ಸ್ ಪರ್ಸನ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅಂದ್ರೆ ಆಕಾಶವಾಣಿ ತಮಗೆ ನಂಟು ಮುಂಚೆಯಿಂದನೂ ಕೂಡ ಇದೆ, ಪರಿಚಯ ಇದೆ. ಓಕೆ ಮೇಡಮ್, ಸುಕನ್ಯಾ ಕನ್ನರಳ್ಳಿ ಊರ ಹೆಸರ ಅಥವಾ ಮನೆತನದ ಹೆಸರ?
3: ನನ್ನ ತಂದೆ ಹುಟ್ಟಿ ಬೆಳೆದಂತ ಊರು ಸರ್ ಅದು, ಕನ್ನರಳ್ಳಿ ಅಂತ ಕುಗ್ರಾಮ ಅದೊಂದು. ಅಲ್ಲಿ ನಾನು ಬೆಳೀಲಿಲ್ಲ, ಆದ್ರೆ ಕುತೂಹಲಕ್ಕೆ ಹೋಗಿ ನೋಡಿದ್ದೀನಿ ಅಷ್ಟೇ ಎಲ್ಲಿದ್ದ

0: ನಾನು ಎಲ್ಲಿ ಹುಟ್ಟಿದೆ, ನಮ್ಮ ತಂದೆ ಎಲ್ಲಿದ್ರು, ಆ ಮನೆ ಏನು ಅಂತ ಕುತೂಹಲಕ್ಕೆ ಹೋಗಿ ನೋಡಿದ್ದೇನೆ ಹೊರತು ಇಲ್ಲೇ ಇದ್ರೆ ನಾನು ಬೆಳೆದಿದ್ದೆಲ್ಲ ಕೊಡಗಲ್ಲಿ ಬೇರೆ ಊರುಗಳಲ್ಲಿ.
1: ಈಗ ಮೇಡಮ್ನ ನಾವು ಆ ಊರಿನ ಇತಿಹಾಸ ತಿಳ್ಕೊಳ್ಳಿಕ್ಕಂತೂ ಕರೆದಿಲ್ಲ, ಅವ್ರನ್ನ ಕರೆದಿರೋ ಉದ್ದೇಶನೇ ಆಕ್ಚುಲಿ ಬಹಳಷ್ಟು ಟ್ರಾನ್ಸ್ಲೇಟ್ ವರ್ಕ್ ಮಾಡಿದಿರಿ, ಒಂದು ಬಹಳಷ್ಟು ರಿಸರ್ಚ್ ವರ್ಕ್ ಮಾಡಿದಿರಿ, ಹಾಗೆ ಕೂಡ ವಿದೇಶಗಳಲ್ಲಿ ಕೆಲಸ ಮಾಡಿದಿರಿ, ಹಾಗೆ ವಿದೇಶಿ ವಿದ್ಯಾರ್ಥಿಗಳಿಗೆ ಕನ್ನಡವನ್ನು ಸ್ವಲ್ಪ ಟೀಚ್ ಮಾಡಿದಿರಿ ಅಂತ ಕಾಣಿಸುತ್ತೆ. ಹೌದಾ? ಅದು ಬಹಳ ಒಂದು ಪ್ರೆಸ್ಟೀಜಿಯಸ್ ಮೂಮೆಂಟ್ ಅಂತ ಹೇಳ್ಬೋದು ಅಲ್ವಾ, ಯಾಕೆ ನಮ್ಮ ಭಾಷೆಯನ್ನ ಬೇರೆ ದೇಶದವರಿಗೆ ಕಲಿಸುವಂತದ್ದು. ಓಕೆ, ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಮೇಡಮ್, ತಮಗೆ ಸಾಹಿತ್ಯದ ಆಸಕ್ತಿ ಯಾಕಾಗಿ ಬಂತು? ಅಂದ್ರೆ ನೀವು ಓದಿದ್ದೆಲ್ಲ ಆಲ್ಮೋಸ್ಟ್ ಈ ಒಂದು ಹಾಗೆ ಹೇಳಿದ ಕೊಡಗಿನ ಒಂದು ಸುತ್ತಮುತ್ತ ಓದಿದ್ರಿ, ತದನಂತರ ಮೋಸ್ಟ್ಲಿ ಮೈಸೂರು ಬಂದ್ರಿ ಅಂತ ಕಾಣುತ್ತೆ, ಅದ್ರ ಬಗ್ಗೆ ಹೇಳಿ.
0: ನಾನು ಚಿಕ್ಕನಲ್ಲಿ ಬೆಳೆದಿದ್ದು ಕೊಡ್ಲಿಪೇಟೆನಲ್ಲಿ, ಅಲ್ಲಿ ನಾನು ಕನ್ನಡ ಮೀಡಿಯಂ ಅಲ್ಲೇ ಇದ್ದಿದ್ದು. ಸರಿ, 7th ಸ್ಟ್ಯಾಂಡರ್ಡ್ ತನಕ ನಾನು ಕನ್ನಡ ಮೀಡಿಯಂ. ಒಂದು ಪಬ್ಲಿಕ್ ಲೈಬ್ರರಿ ಇತ್ತು ಪುಟಾಣಿದು
1: ಕೊಡ್ಲಿಪೇಟೆಲಿ.
0: ಕೊಡ್ಲಿಪೇಟೆನಲ್ಲಿ ಅಲ್ಲಿ ನಾನು ಹೋಗಿ ಪುಸ್ತಕಗಳು ತಗೋತಾ ಇದ್ದೆ. ನನಗೆ ಕೊಡ್ತಾ ಇರ್ಲಿಲ್ಲ, ನಿನಗೆ ಕೊಡೋ ಹಾಗಿಲ್ಲ ಅಂತ ತುಂಬಾ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ರು. ನನಗೆ ಒಬ್ರು ಅತ್ತಿಗೆ ಇದ್ರು, ನನ್ನ ಹಿರಿಯ ಅಣ್ಣನ ಹೆಂಡತಿ, ಅವ್ರ ನೆಪ ಹೇಳಿ ತ್ರಿವೇಣಿ, ಆರ್ಯಾಂಬ ಪಟ್ಟಾಭಿ, ಎಂ ಕೆ ಇಂದಿರ, ನಾನು 4th ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ಎಲ್ಲ ಕಾದಂಬರಿಗಳನ್ನು ಮುಗಿಸಿದ್ದೆ.
1: ಅದೇನು
0: ಓದೋದು ನನಗೆ
1: ಮನೆಯಲ್ಲಿ ವಾತಾವರಣ
0: ಇಲ್ಲ, ಇಲ್ಲವೇ ಇಲ್ಲ, ಯಾರೂ ಓದ್ತಾ ಇರ್ಲಿಲ್ಲ, ನನ್ನ ಅಣ್ಣ ಅಕ್ಕ ತಂಗಿಯರೆಲ್ಲ ಯಾರಿಗೂ ಆಸಕ್ತಿ.
1: ಇನ್ನೊಂದು ಹೇಳಬೇಕು ಅಂತಂದ್ರೆ, ಕೊಡಗಿನ ಕೊಡ್ಲಿಪೇಟೆ ಶನಿವಾರ ಸಂತೆ ಅನ್ನುವಂಥದ್ದು ಇತ್ತೀಚೆಗೆ ಸ್ವಲ್ಪ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ಆಗಿನ ಸಮಯದಲ್ಲಿ ಕುಗ್ರಾಮನೆ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲೂ ಕೂಡ ನೀವು ಈ ಲೈಬ್ರರಿನ ಹುಡ್ಕೊಂಡು ಹೋಗಿ ಪುಸ್ತಕವನ್ನು ಓದುವಂತ.
0: ಆದ್ರೆ ಏನಂದ್ರೆ ಸರ್, ಅದೇನು ನನ್ಗೆ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಸ್ಕೂಲಿಗೆ ಕಳಿಸ್ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದೆ ಚಿಕ್ಕನಲ್ಲಿ. ನಾನು ಸುಮ್ನೆ ನ್ಯೂಸ್ ಪೇಪರ್ ಹಿಡ್ಕೊಂಡು ಗುಳು ಅಂತ ಅಳ್ತಾ ಇದ್ದೆ, ನಂಗೆ ಓದಕ್ಕಾಗಲ್ಲ ಅಂತ. ದೊಡ್ಡವರೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಳ್ತಾ ಇದ್ದೆ, ನನ್ನನ್ನು ಯಾವಾಗ ಕಳಿಸ್ತೀಯ ಸ್ಕೂಲ್ಗೆ ಅಂತ. ನಮ್ಮನೇಲಿ ಯಾರೂ ಹಂಗೆ ಹಠ ಮಾಡಿದ್ದಿಲ್ಲ. ನಮ್ಮಮ್ಮಂಗ ಅದೇ ಆಶೆ, ಎಲ್ಲಿಂದ ಬಂತು ಇದೆಲ್ಲ ಅಂತ. ನನ್ಗೆ ಇನ್ನ ನೆನಪಿದೆ, ನಮ್ಮ ತಂದೆ ನನ್ನ ಕಿರಿಬೆರಳು ಹಿಡ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದು. ತಕ್ಷಣನೇ ಅಡ್ಮಿಷನ್ ಮಾಡಿಸಿಲ್ಲ, ಯಾಕಂದ್ರೆ ಡೇಟ್ ಆಫ್ ಬರ್ತ್ ಅವಾಗ 6 ತುಂಬೇಕಿತ್ತು. ಇದು ನನಗೆ 4 ತುಂಬೋವಾಗ್ಲೇ ತಗೊಂಡೋಗಿ ಸೇರಿಸ್ಬಿಟ್ಟು, ನನ್ನ ಕಾಟ ತಡಿಯೋಕ್ಕಾಗಲಿಲ್ಲ. ಹಾಗಾಗಿ ಅದೇನು ಅಕ್ಷರ ಅನ್ನೋದು ನನ್ನ ತುಂಬಾ ಹಿಡಿದಿಟ್ಕೋತಾ ಇದ್ದೆ. ಯಾವಾಗ್ಲೂ ಆಯಿ ತಿದ್ದುತ್ತಾ ಕೂತ್ಕೋತಾ ಇದ್ದೆ. ಗೊತ್ತಿಲ್ಲ ನನ್ಗೆ ಅದೇನು ಒಳ್ಳೆ ಮೋಹನೋ ಕೆಟ್ಟ ಮೋಹನೋ ಅಂತೂ ಬಂತು ಅಕ್ಷರ.
1: ಒಳ್ಳೆ ಮೋಹನ, ಯಾಕೆಂದ್ರೆ ಇಷ್ಟು ಟ್ರಾನ್ಸ್ಲೇಷನ್ ವರ್ಕ್ ಆಗಿರ್ಬೋದು, ರಿಸರ್ಚ್ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಿಮ್ಗೆ ಆಗ್ಲೇ ಕೂಡ ಅಭ್ಯಾಸ ಶುರು ಆಗಿಲ್ಲ ಅಂತ ಅಂದಿದ್ದಿದ್ರೆ ಅಲ್ವಾ. 4ನೇ ತರಗತಿಗೆ ನೀವು ಕಾದಂಬರಿಗಳನ್ನ ಓದ್ತಾ ಇದ್ರಿ ಅಂತ ಹೇಳಿದಾಗ,
0: ಕಾದಂಬರಿ ಆ ಲೈಬ್ರರಿನಲ್ಲಿ ಇದ್ದ ಬದ್ದಿದ್ದೆಲ್ಲ ಓದ್ ಮುಗಿಸಿದ್ ಅರ್ಥ ಆಗ್ತಿರ್ಲಿಲ್ಲ. ಅಂದ್ರೆ ಎಲ್ಲವೂ ಅರ್ಥ ಆಗ್ತಿರ್ಲಿಲ್ಲ.
1: ಅಂದ್ರೆ ಓದುವ ಅಭ್ಯಾಸ, ಹವ್ಯಾಸ, ಪ್ರೀತಿ
0: ಗೀಳಾಗ್ಬಿಟ್ಟಿತ್ತು ನನ್ಗೆ. ಯಾವಾಗ್ಲೂ ಆಟ ಆಡ್ತಿರ್ಲಿಲ್ಲ, ಯಾವಾಗ್ಲೂ ಮೂಲೆಯಲ್ಲಿ ಕುತ್ಕೊಂಡು ಒಂದು ಪುಸ್ತಕ ಇಟ್ಕೊಂಡು ಕುತ್ಕೋತಾ ಇದೆ. ಇಲ್ಲದೆ ಇದ್ರೆ ಅಕ್ಷರ ತಿದ್ದುತ್ತಾ ಇದ್ದೆ, ಇಲ್ಲದೆ ಇದ್ರೆ ಯಾರಿಗೋ ಅಕ್ಕಪಕ್ಕದ ಮನೆಯವರಿಗೆ ಹೇಳ್ಕೊಡ್ತಾ ಇದ್ದೆ. ಆದ್ರೆ ಅದೇನು ಅಕ್ಷರ, 5ನೇ ಕ್ಲಾಸಿಗೆ ನಮ್ಗೆ ಇಂಗ್ಲಿಷ್ ಹೇಳ್ಕೊಟ್ಟಿದ್ದು ABCD.
1: ಓಕೆ, ಹೌದು.
0: ಆವಾಗ ನನ್ಗೆ ಅದೊಂದು ಇಂಗ್ಲಿಷ್ ಮೋಹ ಅದಕ್ಕೆ ಮುಂಚೆನೆ ಇತ್ತು. ಸ್ಲೇಟ್ ಅಲ್ಲಿ ಏನೋ ಸುಮ್ಮನೆ ಹಿಂಗೆ ಬರ್ತಾ ನಮ್ಮ ಅಮ್ಮಂಗೆ ನೋಡು ಇಂಗ್ಲಿಷ್ ಬರ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೆ. ನೀನೇನ್ ಈಗಲೇ ಇಂಗ್ಲಿಷ್ ಅಂತ ಇದೆಯಾ, ಕನ್ನಡ ಮರ್ತು ಬಿಡ್ತೀಯೋ ಏನೋ ಅಂತ. ಅದಾಗ್ಲಿಲ್ಲ, ನನಗೆ ಅನುವಾದ ಇಲ್ಲಿಂದ ಬಂತು ಅಂತ ನಾನು ಅನ್ಕೋತೇನೆ. ಕನ್ನಡ ಇಂಗ್ಲಿಷು ಆಮೇಲೆ ಏನ್ ಕಂಡ್ರು ಸಹ ಅದನ್ನ ಓದಿ ಮುಂದಕ್ಕೆ ಹೋಗೋದು. ಆಮೇಲೆ ಇಂಗ್ಲಿಷ್ ಹೇಳ್ಕೊಡ್ಬೇಕಾದ್ರೆ 5ನೇ ಕ್ಲಾಸಲ್ಲಿ ನಮ್ಗೆ ABCD, ಕ್ಯಾಟ್, ಬ್ಯಾಟರ್, ಆಟ, ಆಮೇಲೆ ಇನ್ನೊಂದು ಸಣ್ಣ ಸಣ್ಣದು. ನನ್ಗೆ ಯಾವ್ದನ್ನ ಕನ್ನಡದಲ್ಲಿ ಓದಿದ್ರು ಇದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತಾರೆ, ಒಂದು ಕುತೂಹಲ. ನನ್ಗನ್ಸುತ್ತೆ ಅನುವಾದ ಅನ್ನೋದು ಬಂದಿದ್ದ ಅಲ್ಲಿಂದ.
1: ಈಗ ಕೊಡಗಿನ ಒಂದು ಸಣ್ಣ ಕುಗ್ರಾಮದಲ್ಲಿ ಬೆಳೆದಂತಹ ಒಂದು ಹುಡುಗಿ ಫಾರಿನ್ ಅಲ್ಲೆಲ್ಲ ಹೋಗಿ ಟೀಚ್ ಮಾಡಿ ಪ್ರೊಫೆಸರ್ ಆಗಿ ಬಂದು ರಿಸರ್ಚ್ ವರ್ಕ್ ಮಾಡಿ PhD ಮುಗಿಸಿ ಹಾಗೆ ಕೂಡ ಒಂದು ಅನುವಾದಕಿಯಾಗಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಮಾಡುವಂಥದ್ದು ಸಾಧ್ಯ ಆಗ್ತಿರ್ಲಿಲ್ಲ ಅಲ್ವಾ. ಅಂದ್ರೆ ನಿಮ್ಗೆ ಪುಸ್ತಕ ಪ್ರೀತಿ ಅನ್ಬೋದು, ಭಾಷಾ ಪ್ರೀತಿ ಅನ್ಬೋದು?
0: ಭಾಷಾ ಪ್ರೀತಿ, ನಂದು ಕನ್ನಡ ಪ್ರಜ್ಞೆ. ನಾನು ಇದೇ ಹೇಳ್ತೀನಿ ಎಲ್ಲರಿಗೂ, ನಾನು ಆಮೇಲೆ ಇಂಗ್ಲಿಷ್ ಕಲ್ತಿರ್ಬೋದು, ಆದ್ರೆ ಇನಿಷಿಯಲಿ ನನಗೆ ಟ್ರಾನ್ಸ್ಲೇಷನ್ ಆಗ್ತಾ ಇತ್ತು ತಲೆನಲ್ಲಿ. ಕನ್ನಡ ಇದು ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತಾರೆ, ಇದನ್ ಕನ್ನಡದಲ್ಲಿ ಹೇಗೆ ಹೇಳ್ತಾರೆ. ಆಮೇಲೆ ಇಂಗ್ಲಿಷ್ ಇದಕ್ಕೆ ಹೊರಟೋದೆ ನಾನು, ಯಾಕಂದ್ರೆ ಕನ್ನಡ ನಾನೇ ಓದ್ಕೊಂಡಿದ್ದೆ. ನಾನು ಹೇಳಿದ್ನಲ್ಲ, 4ನೇ ಕ್ಲಾಸ್ ಅಷ್ಟೊತ್ತಿಗೆ ಎಲ್ಲ ಕಾದಂಬರಿಗಳನ್ನೂ ಓದ್ ಮುಗಿಸಿದ್ದೆ. ನಾನು ಇಂಗ್ಲಿಷ್ ಓದ್ಕೋಬೇಕು, ಅದು ನನ್ಗೆ ಕಾಲೇಜಲ್ಲೇ ಸಿಗೋದು, ಇಲ್ಲಿ ಸಿಗಲ್ಲ, ಕುಗ್ರಾಮದಲ್ಲಿ ಸಿಗಲ್ಲ, ಲೈಬ್ರರಿ ಇರಲ್ಲ. ಹಾಗಾಗಿ ನನ್ಗೆ ಆಕ್ಚುಲಿ ನಾನು ಮಾಡಿದ್ BSc ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್. ನಾನು ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ MSc ಮಾಡೋದಕ್ಕೆ ಅಷ್ಟು ಮಾರ್ಕ್ಸ್ ಬರಲಿಲ್ಲ. ಆವಾಗ ಕನ್ನಡ ಮತ್ತೆ ಇಂಗ್ಲಿಷಿಗೆ ಅಪ್ಲೈ ಮಾಡಿದೆ. ಕನ್ನಡದಲ್ಲಿ ತಕ್ಷಣ ಸಿಕ್ತು ನನಗೆ MA ಫಸ್ಟ್ ಲಿಸ್ಟ್ ಅಲ್ಲೇ, ಬಟ್ ನನಗೆ ಇಂಗ್ಲಿಷ್ MA ಮಾಡಿಟ್ಟಿವು ಆಲ್ಸೋ ಬಿಕಾಸ್ ಆಫ್ ಜಾಬ್ ಆಪರ್ಚುನಿಟಿ.

0: ಇಂಗ್ಲಿಷ್ ಎಂ ಎ ಮಾಡಿದ್ರೆ ಕೆಲಸ ಸಿಗುತ್ತೆ
1: ಅಂದ್ರೆ ನಿಮಗೆ ಆಸಕ್ತಿಯ ಕ್ಷೇತ್ರ ಬೇರೆ ಇತ್ತು, ಬಂದಿದ್ದು ಆಕ್ಸಿಡೆಂಟ್ ಆಗಿ ಅಂತಾನೆ
0: ಹೇಳ್ಬೋದು. ಇಂಗ್ಲಿಷ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಎಂ ಎಸ್ ಸಿ ಫಿಸಿಕ್ಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಬಿಟ್ವೀನ್ ಕನ್ನಡ ಅಂಡ್ ಇಂಗ್ಲಿಷ್, ಯಾಕಂದ್ರೆ ಕನ್ನಡ ನಾನೇ ಓದ್ಕೋತೀನಿ, ಓದ್ಕೊಂಡಿದ್ದೆ ನಾನು ಅಷ್ಟು ಸಾಹಿತ್ಯದ ಆಸಕ್ತಿಯಿಂದ. ಅಂದ್ರೆ ಹಳಗನ್ನಡ ಅಷ್ಟು ಓದಿರ್ಲಿಲ್ಲ, ಬಟ್ ಆಧುನಿಕ ಕನ್ನಡ ಸಾಹಿತ್ಯ ನಾನು ಓದ್ಕೊಂಡಿದ್ದೆ ಕಾಲೇಜಲ್ಲಿ. ತುಂಬಾ ಬಿ ಎಂ ಶ್ರೀ ಇಂಗ್ಲಿಷ್ ಗೀತಗಳು ಅಂತೂ ನನಗೆ ಪ್ರತಿಯೊಂದು ಪದ್ಯನೂ ನನ್ನ ಬಾಯಲ್ಲಿದೆ ಇವಾಗ್ಲೂ. ಹಾಗಾಗಿ ಇಂಗ್ಲಿಷ್ ಓದೋಣ, ನನಗೆ ಇದು ಒಂದು ಲೈಬ್ರರಿ ಸಿಕ್ಕುತ್ತೆ, ಒಂದು ಲೆಕ್ಚರರ್ಸ್, ಒಂದು ಕಮ್ಯುನಿಟಿ ಸಿಕ್ಕುತ್ತೆ, ಸಪೋರ್ಟ್ ಕಮ್ಯುನಿಟಿ ಅಂತ ಹಂಗೆ ಹೋದೆ. ಕೆಲಸನೂ ಸಿಕ್ತು, ಮುಗಿದ ತಕ್ಷಣ ಕೆಲಸ ಸಿಕ್ತು ಇಂಗ್ಲಿಷ್ ಎಂ ಎ ಮಾಡಿದ್ದಕ್ಕೆ. ಆಮೇಲೆ ಕೆಲಸಕ್ಕೆ ಸೇರಿದ್ಮೇಲೆ ನಾನು ನನ್ನ ಎಂ ಫಿಲ್ ಮಾಡೋಕೆ ಹೋದೆ ಹೈದರಾಬಾದ್ಗೆ. ಅಲ್ಲಿ ನಾನು ಮಾಡಿದ್ದು ಟ್ರಾನ್ಸ್ಲೇಷನ್ ಸ್ಟಡೀಸ್ ಮೇಲೆ. ಅಲ್ಲಿ ನನ್ನ ಸೂಪರ್ವೈಸರ್ ಪ್ರೊಫೆಸರ್ ಸೂಜಿ ತಾರು ಅಂತ, ನಾನು ವೈದೇಹಿನ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದ್ರ ಮೇಲೆ ಥೀಸಿಸ್ ಬರ್ತೆ. ಆಮೇಲೆ ವೈದೇಹಿನ ಟ್ರಾನ್ಸ್ಲೇಟ್ ಮಾಡಿದೆ, ಸಾಹಿತ್ಯ ಅಕಾಡೆಮಿ ಡೆಲ್ಲಿ ಪಬ್ಲಿಷ್ ಮಾಡಿದೆ ಅದನ್ನು. 18 ಕಥೆಗಳನ್ನ ಟ್ರಾನ್ಸ್ಲೇಟ್ ಮಾಡಿ ಒಂದು ಲಾಂಗ್ ಇಂಟ್ರೊಡಕ್ಷನ್ ಸಹ ಬರ್ದೆ ವೈದೇಹಿನ ಹೇಗೆ ಓದ್ಬೇಕು ಅಂತ. ನನ್ಗೆ ಏನು ಅಂದ್ರೆ ಬರೀ ಟ್ರಾನ್ಸ್ಲೇಷನ್ ನನ್ನ ಗುರಿ ಅಲ್ಲ, ಅದನ್ನ ಏನು ಈಗ ಗೂಗಲ್ ಟ್ರಾನ್ಸ್ಲೇಟ್ ಮಾಡುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಬಂದಿದೆ. ಆದ್ರೆ ನನ್ಗೆ ಅದಕ್ಕೊಂದು ಕ್ರಿಟಿಕಲ್ ಇಂಟ್ರೊಡಕ್ಷನ್ ಬರೀಬೇಕು, ಹೇಗೆ ಓದ್ಬೇಕು, ವೈದೇಹಿನ ಹೇಗೆ ಓದ್ಬೇಕು, ಅಕ್ಕ ಮಹಾದೇವಿನ ಹೇಗೆ ಓದ್ಬೇಕು, ಅಥವಾ ಬೇರೆ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರುವಂತ ಅಮೆರಿಕನ್ ರೈಟರ್ಸ್ ಅವರನ್ನೆಲ್ಲ ಹೇಗೆ ಓದ್ಕೋಬೇಕು. ಸೊ ಪ್ರತಿಯೊಂದಕ್ಕೂ ನನ್ನ ಒಂದು ಹೆಡ್ ನೋಟ್ ಇರುತ್ತೆ, ಒಂದು ಲಾಂಗ್ ಇಂಟ್ರೊಡಕ್ಷನ್ ಇರುತ್ತೆ, ನಾನು ಬರೀ ಟ್ರಾನ್ಸ್ಲೇಟ್ ಮಾಡಿ ಬಿಡಲ್ಲ.
1: ಅಂದ್ರೆ ಈಗ ವೈದೇಹಿ ಆಗಿರ್ಬೋದು, ನೀವು ಹೇಳಿದ್ರಿ ಕೆಲವೊಂದು ಹೆಸರುಗಳನ್ನ, ಅವ್ರನ್ನ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದಾಗ ಅವ್ರ ಬಗ್ಗೆ ಅರಿತಿರ್ಬೇಕಾಗಿತ್ತೆ. ನೀವು ಫುಟ್ ನೋಟ್ ಬರೀಬೇಕು, ಅವ್ರ ಬಗ್ಗೆ ಅರಿತಿರ್ಬೇಕು, ಅವ್ರ ಬಗ್ಗೆ ರಿಸರ್ಚ್ ಮಾಡಿರ್ಬೇಕು ಅಲ್ವಾ? ಬಹಳಷ್ಟು ದೊಡ್ಡ ಕೆಲಸ ಇದೆ. ಆ ನಿಟ್ಟಿನಲ್ಲಿ ನೀವು ಯಾವ್ದೋ ಒಂದು ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ಅನ್ಕೊಂಡಾಗ, ಇಲ್ಲ ಯಾವ್ದೋ ಒಂದು ಕಾದಂಬರಿನೋ, ವಾಟ್ ಎವರ್ ಇಟ್ ಮೇ ಬಿ, ಕಥೆನೋ ಇಲ್ಲ ವಚನನೋ ಏನೋ ಒಂದು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಅನ್ಕೊಂಡಾಗ ಏನೇನು ನೋಡ್ತೀರಿ? ಈಗ ಅರ್ಥಗರ್ಭಿತವಾಗಿ ಟ್ರಾನ್ಸ್ಲೇಟ್ ಮಾಡೋದು, ಅರ್ಥ ಆಗುವಂತ ಟ್ರಾನ್ಸ್ಲೇಟ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಈಗ ಟ್ರಾನ್ಸ್ಲೇಟರ್ ಎಲ್ಲರೂ ಕೂಡ ಇದಾರೆ ಅಲ್ವಾ?
0: ತುಂಬಾ ಜನ ಮಾಡ್ತಾರೆ,
1: ಗುರುತಿಸ್ಕೊಂಡ್ರು ತುಂಬಾ ಕಡಿಮೆ ಅಲ್ವಾ? ಆ ನಿಟ್ಟಿನಲ್ಲಿ
0: ಈಗ ನಾನು ವೈದೇಹಿನ ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂದ್ರೆ 3 ನನ್ನ ಎಂ ಫಿಲ್ ಥೀಸಿಸ್ ರಿಸರ್ಚ್, ವಿಮೆನ್ ಸ್ಟಡೀಸು, ವಿಮೆನ್ ರೈಟರ್ಸು ಕನ್ನಡದಲ್ಲಿ, ಜೊತೆಗೆ ನಾನು ಒಂದನ್ನ ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂದ್ರೆ ಅದೊಂದನ್ನೇ ನಾನು ಓದಲ್ಲ, ಅದ್ರ ಸುತ್ತಮುತ್ತ ಏನೇನಿದೆ. ವೈದೇಹಿನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ತಿರುಮಲಾಂಬ ಇಂದ ಶುರು ಮಾಡ್ತೀನಿ. ಸೊ ವೈದೇಹಿನ ಒಂದು ಲಾರ್ಜರ್ ಕಲ್ಚರಲ್ ಕಾಂಟೆಕ್ಸ್ಟ್ ಅಲ್ಲಿ ಇಟ್ಬಿಟ್ಟು ನೋಡಿದಾಗ ವೈದೇಹಿ ಕಾಳಜಿಗಳು ಏನೇನಿದಾವೆ, ಯಾಕೆ ನನಗೆ ಮುಖ್ಯ ಆಗ್ತವೆ. ಈಗ ನಾನು ವೈದೇಹಿ ಅಕ್ಕುನ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಅಕ್ಕು ಒಬ್ಬ ಹುಚ್ಚಿ, ಬರೀ ವೈದೇಹಿ ಅಕ್ಕು ನನಗೆ ಮುಖ್ಯ ಆಗಲ್ಲ. ಆಮೇಲೆ ವೈದೇಹಿ ಕಾಳಜಿ, ನೀವು ವೈದೇಹಿನ ಸ್ವಲ್ಪ ಓದ್ಕೊಂಡಾಗ ತಕ್ಷಣ ಗೊತ್ತಾಗೋದೇನು ಅಂದ್ರೆ ಹೆಣ್ಣಿನ ಲೈಂಗಿಕತೆ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿರೋ ರೈಟರು ವೈದೇಹಿ. ಹಾಗಾಗಿ ವೈದೇಹಿ ಅಕ್ಕುನ ನಾನು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಅನಂತ್ ಮೂರ್ತಿ ಸೃಷ್ಟಿ ಮಾಡಿರೋ ಒಬ್ಬ ಲಕ್ಷ್ಮೀ ದೇವಮ್ಮ ಅನ್ನೋ ಹುಚ್ಚಿನೂ ನಾನು ಓದ್ಕೋತೀನಿ. ತ್ರಿವೇಣಿ ಸೃಷ್ಟಿ ಮಾಡಿರೋ ಒಬ್ಳು ಹುಚ್ಚಿ ಬೆಕ್ಕಿನ ಕಣ್ಣಲ್ಲಿ ಬರುತ್ತೆ, ಅವಳನ್ನ ಅರ್ಥ ಮಾಡ್ಕೋತೀನಿ. ಅಂದ್ರೆ ಇಡೀ ಕನ್ನಡ ಸಾಹಿತ್ಯ ಹುಚ್ಚಿಯರನ್ನ ಹೇಗೆ ಸೃಷ್ಟಿಸಿದೆ, ಹೇಗೆ ಅರ್ಥ ಮಾಡ್ಕೊಂಡಿದೆ. ಒಬ್ಬ ಗಂಡ್ಸು ಅರ್ಥ ಮಾಡ್ಕೊಳ್ಳೋದಕ್ಕೂ ಒಬ್ಬ ಹೆಂಗ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೂ ಏನ್ ವ್ಯತ್ಯಾಸ ಇದೆ. ಇದೀಗ ಎಲ್ಲವನ್ನು ನಾನು ಒಂದು ಲಾರ್ಜರ್ ಕಾಂಟೆಕ್ಸ್ಟ್ ಅಲ್ಲಿ ಇಟ್ಟು ನೋಡಿದಾಗ ನನಗೆ ಹೊಳಹುಗಳು ಅಂತಾರಲ್ಲ, ಇನ್ಸೈಟ್ಸ್ ಸಿಗ್ತವೆ. ಆವಾಗ ನನಗೆ ಈಗ ವೈದೇಹಿ ಕಾಳಜಿಗಳ ಅರ್ಥ ಆದಾಗ ಆ ವೈದೇಹಿ ಪರ್ಸನಲ್ ಇಡಿಯಂನ ಇಂಗ್ಲಿಷ್ ಅಲ್ಲಿ ತರೋದಕ್ಕೆ ನನಗೆ ಏನೇನ್ ಸಲಕರಣೆ ಬೇಕು. ಅಲ್ಲಿ ಇಂಗ್ಲಿಷ್ ಅಲ್ಲೂ ನಾನು ಓದ್ಕೋತೀನಿ ಯಾವ ತರ ಹುಚ್ಚಿಯರು ಅಲ್ಲಿ ಸೃಷ್ಟಿ ಆಗಿದ್ದಾರೆ, ಅವ್ರು ಯಾವ ಭಾಷೆ ಮಾತಾಡ್ತಾ ಇದ್ದಾರೆ. ಈ ವೈದೇಹಿ ಹಕ್ಕುನ ನಾನು ಇಂಗ್ಲಿಷ್ ಇಡೀ ಒಂದು ಬೇರೆ ಲೋಕಕ್ಕೆ ಪರಿಚಯಿಸಬೇಕಾದ್ರೆ ಯಾವ ತರದ ಭಾಷೆನ ಬಳಸ್ಬೇಕು, ಅದು ಇಂಗ್ಲಿಷ್ ಇಡಿಯಂಗೆ ಮಾತ್ರ ಸೂಟ್ ಆಗೋದಲ್ಲ, ವೈದೇಹಿ ಇಡಿಯಂ ಅಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ಸೊ ಟ್ರಾನ್ಸ್ಲೇಷನ್ ಅನ್ನೋದು ಆಕ್ಚುಲಿ ಇಟ್ಸ್ ಅ ರೊಮ್ಯಾನ್ಸ್ ವಿತ್ ಲ್ಯಾಂಗ್ವೇಜ್. ಪ್ಯಾಷನೇಟ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಒಂದೊಂದು ಪದನು, ಯಾಕಂದ್ರೆ ನೀವು ಬಳಸೋ ಯಾವ ಪದನೂ ಮುಗ್ಧ ಅಲ್ಲ. ಯಾಕೆ ಈ ಪದ, ಯಾಕೆ ಆ ಪದ ಅಲ್ಲ ಅಂತ ಅಂದಾಗ ನಿಮ್ಮದು ಏನೋ ತೋರಿಸ್ಕೊತಾ ಇರ್ತೀರ. ಅಂದ್ರೆ ಎವ್ರಿ ಟ್ರಾನ್ಸ್ಲೇಟರ್ ಇಸ್ ಅ ರೈಟರ್, ಶಿ ಇಸ್ ರೀ ರೈಟಿಂಗ್ ದ ಹೋಲ್ ಥಿಂಗ್. ಆಮೇಲೆ ಇಂಗ್ಲಿಷ್ ಆಡಿಯನ್ಸ್ ಗೆ ನಾನು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಇದ್ದಿದ್ದಾಗೆ ನಾನು ಮಾಡಕ್ಕಾಗಲ್ಲ, ಅವ್ರಿಗೆ ಇಡೀ ಒಂದು ಲಾರ್ಜರ್ ಕಾಂಟೆಕ್ಸ್ಟ್. ಈಗ ನಾನು ನನ್ನ ಅಕ್ಕು ಕಥೆನ ಅಮೆರಿಕನ್ ಯೂನಿವರ್ಸಿಟಿನಲ್ಲಿ ನಾನು ಓದ್ತಾ ಇರ್ಬೇಕಾದ್ರೆ ನಾನು ಪ್ರೆಸೆಂಟ್ ಮಾಡಿದ್ದೆ, ಎಲ್ಲರಿಗೂ ಕೊಟ್ಟಿದ್ದೆ. ಅವರಿಗೆ ಓದಿಸಿದಾಗ ಇಂಟ್ರೊಡಕ್ಷನ್, ಕ್ರಿಟಿಕಲ್ ಇಂಟ್ರೊಡಕ್ಷನ್, ಮತ್ತೆ ಟೆಕ್ಸ್ಟ್, ಮತ್ತೆ ವೈದೇಹಿದು ಬೇರೆ ಬೇರೆ ಕಥೆಗಳೆಲ್ಲ ತಂದಾಗ ಸುಮಾರು 3 ನಾನು ಅದನ್ನ ಮಾಡಿದ್ದೀನಿ. ಅವರಿಗೆ ಬಿಟ್ಟು ಇಷ್ಟ ಆಯ್ತಂದ್ರೆ ಅದು, ಅಂದ್ರೆ ಅಮೆರಿಕನ್ ಯೂನಿವರ್ಸಿಟಿನಲ್ಲಿ ಒಬ್ಬ ಕನ್ನಡದ ಲೇಖಕಿ ದಕ್ಕ ಬಿಡ್ತಾಳಲ್ಲ, ಅದು ಟ್ರಾನ್ಸ್ಲೇಷನ್ ಇಂದ ಆಗೋದು. ಹಾಗಾಗಿ ನನಗೆ

ಅದು ಅದೊಂದು ಟ್ರಾನ್ಸ್ಲೇಷನ್ ಆಕ್ಟಿವಿಸಮ್. ಐ ಆಮ್ ಇಂಟ್ರೊಡ್ಯೂಸಿಂಗ್ ಅ ಕನ್ನಡ ರೈಟರ್ ಟು ಅಮೆರಿಕನ್ ಆಡಿಯನ್ಸ್. ಅಂದ್ರೆ ಈಗ ಇಂಡಿಯಾದಲ್ಲೇನೆ ಇಷ್ಟು ಭಾಷೆಗಳಿರ್ಬೇಕಾದ್ರೆ ನಮ್ಗೊಂದು ಬೇಕು ಟ್ರಾನ್ಸ್ಲೇಷನ್. ಇದರಿಂದ ಅದಕ್ಕೆ ಅದು ಬರೀ ಅಮೆರಿಕನ್ ಆಡಿಯನ್ಸ್ಗೆ ಅಂತಲ್ಲ, ಇಂಡಿಯನ್ ಆಡಿಯನ್ಸ್ಗೆ ಬೇಕು. ಈಗ ಬಸವ ಪುರಾಣನಾದ್ರೂ ಬಂದಿದೆ, ಅಕ್ಕಮಹಾದೇವಿ ಲಾರ್ಜರ್ ಇಂಡಿಯನ್ ಆಡಿಯನ್ಸ್ಗೆ ಗೊತ್ತಿಲ್ಲ. ಸೊ ಅವಳನ್ನ ಹೇಗೆ ನಾನು ಪರಿಚಯಿಸೋದು? ನಾನು ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೂ ಸಹ ನನ್ನ ಆಡಿಯನ್ಸ್ ಒಬ್ಬ ಬೆಂಗಾಲಿ, ಒಬ್ಬ ತಮಿಳು, ಒಬ್ಬ ರಾಜಸ್ಥಾನಿ ಎಲ್ಲರೂ ಇರ್ತಾರೆ. ಫಸ್ಟ್ ನನಗೆ ಕನ್ಸರ್ನ್ ಇರೋದು ನ್ಯಾಷನಲ್ ಆಡಿಯನ್ಸ್, ಆಮೇಲೆ ಇಂಟರ್ನ್ಯಾಷನಲ್ ಆಡಿಯನ್ಸ್. ಬಟ್ ಐ ವುಡ್ ಲೈಕ್ ಟು

0: ಸಹ ನನ್ನ ಆಡಿಯನ್ಸು ಒಬ್ಬ ಬೆಂಗಾಲಿ, ಒಬ್ಬ ತಮಿಳು, ಒಬ್ಬ ರಾಜಸ್ಥಾನಿ ಎಲ್ಲರೂ ಇರ್ತಾರೆ. ಫಸ್ಟ್ ನನಗೆ ಕನ್ಸರ್ನ್ ಇರೋದು ನ್ಯಾಷನಲ್ ಆಡಿಯನ್ಸ್, ಆಮೇಲೆ ಇಂಟರ್ನ್ಯಾಷನಲ್ ಆಡಿಯನ್ಸ್. ಬಟ್ ಐ ವುಡ್ ಲೈಕ್ ಟು ಕೇಟರ್ ಟು ದ ನ್ಯಾಷನಲ್ ಆಡಿಯನ್ಸ್ ನನಗೆ. ಯಾಕೆಂದ್ರೆ ಒರಿಸ್ಸಾದಲ್ಲಿ ಯಾವುದೋ ಒಬ್ಬಳು ಇರೋಳು ಅಥವಾ ರಾಜಸ್ಥಾನಿ ಮೀರಾನ ಓದ್ಕೊಳ್ಳುವಾಗ ಅಕ್ಕಮಹಾದೇವಿನ ಓದ್ಕೋಬೇಕು ನೀವು, ಬರೀ ಮೀರಾನ ಓದ್ಕೊಳ್ಳಕ್ಕಾಗಲಿ. ಅದು ಒಂದು ದೊಡ್ಡ ಮೂವ್ಮೆಂಟ್. ತಮಿಳ್ನಾಡು ಆಂಡಾಳ್ ಇರ್ಬೋದು ಅಥವಾ ರಾಜಸ್ಥಾನ್ ಮೀರಾ ಇರ್ಬೋದು, ಕಾಶ್ಮೀರ್ ಲಲ್ಲೇಶ್ವರಿ ಇರ್ಬೋದು, ನೀವೆಲ್ಲಾನು ಒಂದು ಇದರಲ್ಲಿ ಇಟ್ಟು ನೋಡಿದಾಗ ಯಾಕೆ ಹೆಂಗಸರಿಗೆ ಭಕ್ತಿ ಅನ್ನೋದಷ್ಟು ಮುಖ್ಯ ಆಯ್ತು, ಏನನ್ನು ಹೇಳಕ್ ಪ್ರಯತ್ನ ಪಡ್ತಾರೆ ಅಂದ್ರೆ ಅದನ್ನ ನೀವು ಕನೆಕ್ಟ್ ಮಾಡಿದನೆ ಬರೀ ಅಕ್ಕ ಮಹಾದೇವಿನ ಓದಕ್ಕೆ ಆಗದೇ ಇಲ್ಲ. ಅದು ಯಾವಾಗ ಇಂಗ್ಲಿಷಿಗೆ ಬಂದಾಗ, ಇಂಗ್ಲಿಷ್ಗೆ ಬಂದಾಗ ಅದೊಂದು ನನ್ನ ಕ್ರಿಟಿಕಲ್ ಇಂಟ್ರೊಡಕ್ಷನ್ ಅಲ್ಲಿ ಇದನ್ನ ಇಟ್ಬಿಟ್ಟು ಒಂದು ಭಕ್ತಿ ಮೂವ್ಮೆಂಟ್ ಅಲ್ಲಿ ವಿಮೆನ್ ಭಕ್ತಿ ಪೋಯೆಟ್ಸ್ ಹೆಂಗಿದ್ದಾರೆ, ಏನೇನು ಹೇಳ್ತಾ ಇದ್ದಾರೆ, ಅವರ ಬ್ಯಾಕ್ಗ್ರೌಂಡ್ ಏನು, ಅದು ಒಂದು ಇಂಡಿಯನ್ ಸೊಸೈಟಿ ಹೆಂಗೆ ಅವರನ್ನು ಅರ್ಥ ಮಾಡುತ್ತೆ, ಇದೆಲ್ಲ ಪ್ರಶ್ನೆಗಳು ನನಗೆ ಮುಖ್ಯ ಆಗ್ತವೆ. ಬರೀ ವಚನ ಮಾತ್ರ ಮುಖ್ಯ ಆಗಲ್ಲ.
1: ಅಂದ್ರೆ ಒಂದು ಭಾಷೆ, ಆ ಭಾಷೆಯ ಸೊಗಡು, ಆ ಭಾಷೆಯ ಮೂಲ ಬೇರೇನಿದೆಯಲ್ಲ, ಅದನ್ನ ಬೇರೆ ಕಡೆಗೆ ನಾವು ಅಂದ್ರೆ ಈಗ ನಮ್ಮ ಒಂದು ಸಂಸ್ಕೃತಿಯನ್ನ, ನಮ್ಮ ಒಂದು ಕಲೆಯನ್ನ ಬೇರೆ ಹೊರದೇಶಕ್ಕೆ ತಲುಪಿಸಬೇಕು ಅಂತಂದಾಗ ಭಾಷೆ ಬಹಳ ಮುಖ್ಯ. ಅದು ಇಂಗ್ಲಿಷ್ ಅಲ್ವಾ, ಬಹಳ ಮುಖ್ಯ ಅದು. ಯಾಕಂದ್ರೆ ನಮ್ಮಲ್ಲಿ ಆ ಅಗಾಧತೆ ಇದೆ, ಆ ನೋವಿದೆ, ಆ ನಲಿವಿದೆ, ಆ ಸುಖ ಇದೆ. ಆ ಹೆಣ್ಣು ಮಕ್ಕಳ ನೋವಿನ ಅಂತ ಪಡಿಸ್ಬೇಕು ಅಂತಂದಾಗ ಓದ್ಕೊಳ್ಳೋದು ಬಹಳ ಮುಖ್ಯ. ಅಂದ್ರೆ ಬರೀ ನಾನು ಮೀರನ್ ಮಾತ್ರ ಓದೋದಲ್ಲ, ಅಕ್ಕ ಮಹಾದೇವಿ ಮಾತ್ರ ಓದೋದಲ್ಲ, ಬಹಳಷ್ಟು ಜನ ಓದ್ಕೊಳ್ಳೇಬೇಕು. ಯಾಕೆಂದ್ರೆ ಬಹಳ ಆಯಾಮಗಳನ್ನ ನೋಡಿದಾಗ ಒಂದು ಒಳ್ಳೆಯ ಪ್ರಾಡಕ್ಟ್ ಅನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ. ಹೌದಾ,
0: ಕರೆಕ್ಟ್.
1: ಆ ನಿಟ್ಟಿನಲ್ಲೇ ಕೂಡ ನಾವು ಕೆಲಸ ಮಾಡಬೇಕು ಅಂದ್ರೆ ಈ ರಿಸರ್ಚ್ ಬಹಳ ಮುಖ್ಯ. ನಾವು ಯಾಕೆ ಈ ವಿಚಾರ ಮಾತಾಡ್ತಾ ಇದೀವಿ ಅಂತ ಹೇಳಿದಾಗ, ಒಂದು ಟ್ರಾನ್ಸ್ಲೇಷನ್ ವರ್ಕ್ ಮಾಡ್ತೀವಿ ಅಂತ ಹೇಳಿದಾಗ ಸುಮ್ಮನೆ ಸಾಮಾನ್ಯವಾಗಿ ಮಾಡ್ಲಿಕ್ಕೆ ಆಗಲ್ಲ. ಈಗ ಬುಕ್ ಟು ಬುಕ್ ಟ್ರಾನ್ಸ್ಲೇಟ್ ಮಾಡ್ತೀವಿ, ಮಾಡಬಹುದು, ಸಾಮಾನ್ಯವಾಗಿ ಅದನ್ನ ಮಾಡಬಹುದು, ಯಾರು ಬೇಕಾದ್ರೆ ಮಾಡಬಹುದು. ಗೂಗಲ್ ಟ್ರಾನ್ಸ್ಲೇಟ್ ಇದೆ, ನಮ್ಗೆ ಕೂಡ ಡಿಕ್ಷನರಿ ಸಿಗುತ್ತೆ, ಏನಾದ್ರು ಸಿಗುತ್ತೆ, ಮಾಡಬಹುದು. ಅದನ್ನ ಅರ್ಥಕೊಂಡು ಮಾಡಬೇಕು ಅಂದಾಗ ರಿಸರ್ಚ್ ಎಷ್ಟು ಮುಖ್ಯ ಆಗುತ್ತೆ, ಅದು ನಿಮ್ಮ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ಯಾಕೆ ನೀವು 12 ಅನುವಾದಗಳನ್ನ ಮಾಡಿದ್ರಿ, ಯಾವ್ಯಾವ್ದು ಮಾಡಿದ್ರಿ ಅದನ್ನ ಹೇಳಬಹುದಾ?
0: ಓಕೆ, ನಾನು ಮೊದಲು ಟ್ರಾನ್ಸ್ಲೇಟ್ ಮಾಡಿದ್ದು ವಿಮೆನ್ ರೈಟಿಂಗ್ ಇನ್ ಇಂಡಿಯಾ ಅಂತ 2 ವಾಲ್ಯೂಮ್ ಅಲ್ಲಿ ಬಂದಿದೆ ಸರ್.
1: ಓಕೆ,
0: ಅದು ನನ್ನ ಎಮ್ ಫಿಲ್ ರಿಸರ್ಚ್ ಸೂಪರ್ವೈಸರು ಅದನ್ನ ಎಡಿಟ್ ಮಾಡಿದ್ದೆ, ಪ್ರೊಫೆಸರ್ ಸುಜಿ ತಾರು ಅಂತ. ಅದರಲ್ಲಿ 20th century ರೈಟಿಂಗ್ನ ಸ್ವಲ್ಪ ಇಂಟ್ರೊಡಕ್ಷನ್, ಅದು ನನ್ನ ಮೊದಲನೇ ಪುಸ್ತಕ. ಆಮೇಲೆ ಹೇಳುತ್ತೇನೆ ಕೇಳು ಅಂತ, ಮಹಿಳೆಯರ ಆತ್ಮಕಥನಗಳು ಅಂತ. ಇಂಡಿಯಾದಿಂದನೂ ಇದ್ರು, ಅಮೆರಿಕದಿಂದ ಇದ್ರು, ಯೂರೋಪ್ ಇಂದ ಇದ್ರು, ಆಫ್ರಿಕಾದಿಂದ ಇದ್ರು, ಅಂದ್ರೆ ನನಗೆ ಏನನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ಅಂದ್ರೆ, ಹೆಣ್ಣಿನ ನೋವಿದೆ ಅಲ್ಲ, ಅದೊಂದು ಪುರುಷ ಪ್ರಾಧಾನ್ಯ ಸಮಾಜ ಇದೆಯಲ್ಲ, ಅದು ಬೇರೆ ಬೇರೆ ಅವತಾರನ ಎಲ್ಲಾ ಕಡೆ ತಳೆದಿದೆ, ಆದ್ರೆ ಅನುಭವಿಸ್ತಾ ಇರೋ ನೋವು ಒಂದೇ ತರ ಇರತ್ತೆ
1: ಖಂಡಿತ
0: ಅಂತ ಹೇಳೋದನ್ನ ನನ್ನ ಇದಾಗಿತ್ತು. ಅದಕ್ಕೆ ಹೇಳುತ್ತೇನೆ ಕೇಳು ಅಂದ್ರೆ ಹೆಂಗ್ಸು ಬಡ್ಕೋತಾ ಇರ್ತಾಳೆ, ಹೇಳ್ತಾ ಇದ್ದೀನಿ ಕೇಳು, ಇಲ್ಲದ್ರೆ ಕೇಳಿಸ್ಕೊಳ್ಳೋದೇ ಇಲ್ಲ. ಅವರವರ ಆಟೋಬಯೋಗ್ರಫಿಯಿಂದ ಒಂದೊಂದು ಪಾರ್ಟ್ನ ತೆಗೆದು ನಾನು ಅದನ್ನೆಲ್ಲ ಹೆಣದ್ ಬಿಟ್ಟು ಹೆಡ್ ನೋಟ್ಗಳನ್ನ ಬರೆದು ಅವ್ರ ಬಗ್ಗೆ ಅದನ್ನ ಒಂದು ಮಾಡಿದೆ. ಅದಾದ್ಮೇಲೆ ಕತೆ ಹೇಳುವೆ ಅಂತ ಡಿಫ್ರೆಂಟ್ ವಿಮೆನ್ ರೈಟರ್ಸ್, ಅದರಲ್ಲೂ ನಾನು ಪ್ರತಿಯೊಂದರಲ್ಲೂ ನನ್ನ ಇಂಟ್ರೊಡಕ್ಷನ್ ಕೊಟ್ಟೆ ಕೊಡ್ತೇನೆ. ಯಾಕೆಂದ್ರೆ ನೀವು ಓದ್ಬೇಕಾದ್ರೆ ಬರೀ ಒಂದು ಕಥೆನ ಓದ್ತಾ ಇರಲ್ಲ, ಆ ಬ್ಯಾಕ್ಗ್ರೌಂಡ್ ಇಂದ ಓದಿ ಇದನ್ನೆಲ್ಲ ಹೇಳೋದು ನಂಗೆ ಮುಖ್ಯ ಆಗಿತ್ತು. ಅಂದ್ರೆ ಬರೀ ಗೋಳಿತ್ತು ಅಂತ ಅಲ್ಲ, ಅದರಲ್ಲಿ ಸಂತೋಷನೂ ಇತ್ತು. ಯಾಕಂದ್ರೆ ಹೆಂಗಸರು ತಮ್ಮ ಸಂತೋಷನ ತಾವೇ ಕಟ್ಕೊಳ್ಳೋ ಅಂತ ಶಕ್ತಿನೂ ಇರುತ್ತೆ, ಅವ್ರು ತಾಯಿಯರಲ್ವಾ. ಹಾಗಾಗಿ ಅದನ್ನೆಲ್ಲ ಬೇರೆ ಬೇರೆ ಆಯಾಮಗಳನ್ನ ತರೋದನ್ನ ಡಿಫ್ರೆಂಟ್ ವಿಮೆನ್ ರೈಟರ್ಸ್ನ ಇದ್ ಮಾಡ್ಕೊಂಡು ಕತೆ ಹೇಳುವೆ ಅಂತ ಹೇಳ್ಬಿಟ್ಟು ಒಂದು 16 ರೈಟರ್ಸ್ ಏನು ಅವ್ರ ಬಗ್ಗೆ ಒಂದು ಕತೆನ ಆರಿಸ್. ಮಹಾಶ್ವೇತಾ ದೇವಿ, ಜ್ಞಾನಪೀಠ ಪ್ರಶಸ್ತಿ, ಮಹಾಶ್ವೇತಾ ದೇವಿ ಕಥೆಗಳಂತೂ ಸರ್, ಅದು ಹೆಣ್ಣು ದನಿಗಳನ್ನ ಕೇಳಿಸ್ಕೋಬೇಕು, ಏನು ಅವ್ರ ನೋವುಗಳು. ಯಾಕಂದ್ರೆ ಅವಳು ಯಾವಾಗ ವ್ಯಕ್ತಪಡಿಸೋಕೆ ಶುರು ಮಾಡಲ್ಲ, ಈಗ ಅಕ್ಕಮಹಾದೇವಿ 12nd century ಕಾವ್ಯದಿಂದ ಹೇಳೋದು, ವಚನ ಮಾತಾಡೋದು ಅಂತ ಇತ್ತು, ಆದ್ರೆ ಈಗ ಅದನ್ನ ಕಾವ್ಯ ಅಂತ ಓದ್ತೀವಿ ನಾವು. ಆದ್ರೆ ಈಗ ಸಣ್ಣ ಕಥೆಗಳಲ್ಲಿ ಅಥವಾ ಆತ್ಮವೃತ್ತಾಂತಗಳಲ್ಲಿ ಎಲ್ಲ ಹೇಳ್ಕೊತಾ ಇದಾರಲ್ಲ, ಇದನ್ನ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಇದು ಮುಖ್ಯ, ತುಂಬಾ ದಮನ ಒಳಗಾದಂತ ಹೆಂಗಸರು ಸ್ವಲ್ಪ ಮಟ್ಟಿಗಾದ್ರೂ ಒಂದು ಅಕ್ಷರ ಸೌಲಭ್ಯ ಸಿಕ್ಕದವರು ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್.
1: ನೀವು ಮಾತಾಡ್ತಾನೆ ಕೂಡ ನಾನು ಇಂಟ್ರಪ್ಟ್ ಮಾಡ್ತೀನಿ. ಏನಂತಂದ್ರೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ, ನಿಮ್ಮ ಬರವಣಿಗೆಗಳನ್ನ ನೋಡ್ತಾ ಇದ್ರೆ, ಟ್ರಾನ್ಸ್ಲೇಷನ್ ವರ್ಕ್ ನೋಡ್ತಿದ್ರೆ, ಹೆಣ್ಣು ಮಕ್ಕಳ ನೋವು, ಹೆಣ್ಣು ಮಕ್ಕಳ ನಲಿವು, ಹಾಗೆ ಹೆಣ್ಣು ಮಕ್ಕಳ ಕಷ್ಟದಿಂದ ಬಂದಂತಹ ರೀತಿ, ಇನ್ನು ಕಷ್ಟದಲ್ಲೇ ಇದ್ದಾಳೆ ಅಂತ ಅನ್ಕೋಣ. ಯಾಕೆ ಹೆಣ್ಣು ಮಕ್ಕಳ ಸಂಬಂಧಪಟ್ಟಂತದ್ದು ತಮಗೆ ಧ್ವನಿ ಎತ್ತಬೇಕು ಬರವಣಿಗೆ ಮೂಲಕ ಅಂತ ಅನ್ಸಿದ್ದೆ?
0: ಯಾಕಂದ್ರೆ ನಾನು ಕಷ್ಟಪಡ್ತಾ ಇದ್ದೆ, ವಿದ್ಯಾಭ್ಯಾಸನು ಏನು ಸುಲಭವಾಗಿ ಬರಲಿಲ್ಲ, ಪ್ರತಿಯೊಂದು ಹಂತದಲ್ಲೂ ನಾನು ಹೋರಾಡನೆ ಅದನ್ನ ತಗೊಂಡಿದ್ದೀನಿ. ನನ್ನ ಗ್ರಾಜುಯೇಷನ್ ಆಗ್ಲಿ, ಪೋಸ್ಟ್ ಗ್ರಾಜುಯೇಷನ್ ಆಗ್ಲಿ, ಅಥವಾ ನನ್ನ ಕೆಲಸ ಆಗ್ಲಿ, ನನ್ನ ಅಸ್ಮಿತೆ ಏನಿದೆ ಅದನ್ನ ಹುಡುಕೊಳ್ಳಕ್ಕೆ ನಾನು ತುಂಬಾ ಅಂದ್ರೆ ಕಷ್ಟಪಟ್ಟಿದ್ದೀನಿ. ಅಂದ್ರೆ ಬರೀ ಕಷ್ಟನೇ ಗೋಳು ಅಂತಲ್ಲ, ಅದರಲ್ಲಿ ನಮ್ಮಮ್ಮ

0: ದೊಡ್ಡ ಶಕ್ತಿ. ಅವರು ಸಪೋರ್ಟ್ ಮಾಡ್ತಾ ಇದ್ರು. ಅದೇನು ಅವ್ರು ಓದ್ಲಿಲ್ಲ, ಇವಳು ಏನು ಇಷ್ಟೊಂದು ತಲೆ ಕೆಡ್ಸ್ಕೊತಾಳಲ್ಲ. ಗ್ರಾಜುಯೇಷನ್ಗೆ ಬಿ ಎಸ್ ಸಿಗೆ ಹೋಗೋದಕ್ಕೆ ನಾನು ಒಂದು ತಿಂಗಳು ಬರೀ ಒಂದೇ ಹೊತ್ತು ಒಂಚೂರು ಒಂದ್ ಇಡ್ಲಿ ತಿನ್ನೋದು ಇದನ್ನ ಓದಕ್
1: ಕಳಿಸಿ.
0: ಅಯ್ಯೋ, ಮದುವೆ ಮಾಡೋದಕ್ಕೆ ಆಸಕ್ತಿ ಇತ್ತು, ಕೊನೆಗೆ ಅಲ್ಲಿ ಹೋಗಿ ಬಾವಿ ಇದೆ ಬೀಳ್ತೀನಿ ಅಂತಾನು ಧಮಕಿ. ಅಂದ್ರೆ ಇದೆಲ್ಲ ನನ್ನ ವಿದ್ಯಾಭ್ಯಾಸ ಹಂಗೆ ಹಕ್ಕಿನ ತರ ಬರಲ್ಲ ನನ್ಗೆ. ಅಕಸ್ಮಾತ್ ಏನಾದ್ರು ಬೈಕಂದ್ರೆ ಇದಕ್ಕೆ ನಾನು ನಿನ್ನ ಓದ್ಸಿದ್ದು ಅಂತ ನಮ್ಮ ಅಮ್ಮ ಎಬ್ಬಯ್ಯವರು. ನಾನು ಹೇಳ್ತಾ ಇದ್ದೆ ಅದೇನು ಓದ್ಸಿದ್ದು ಓದ್ಸಿದ್ದು ಅಂತ ಹೇಳ್ತೀರಾ, ನಿಮ್ ಮಗನ್ಗೂ ಓದ್ಸಿದ್ರಲ್ಲ, ಅವನ್ ಹಕ್ಕು, ನಂದಾದ್ರೆ ಭಿಕ್ಷೆ. ಅಂದ್ರೆ ಈ ಆಟಿಟ್ಯೂಡ್ ಇನ್ನ ಹೋಗಿಲ್ಲ. ಹಾಗಾಗಿ ಅದರಲ್ಲಿ ನನ್ಗೆ ಆಸಕ್ತಿ ಬಂತು. ಆಮೇಲೆ ನನ್ನ ಅಮ್ಮ ಅಜ್ಜಿಯರು ಅವರು ಅನುಭವಿಸದ ಬದುಕಿದೆ ಅಲ್ಲ, ಅದು ಎಂಥ ಧಾರಣ ಶಕ್ತಿ ಇದೆ ಅಲ್ಲ. ಒಂದು ನೀನು 10 ಮಕ್ಕಳನ್ನ ನಿಭಾಯಿಸೋದು ನನ್ಗೆ ತುಂಬಾ ಫ್ಯಾಸಿನೇಟ್ ಆಗ್ತಾ ಇತ್ತು. ಇದು ಎಂಥದ್ದು, ಯಾಕಂದ್ರೆ ಏನೂ ಸವಲತ್ತುಗಳೇ ಇಲ್ದನೆ ಇರ್ಬೇಕಾದ್ರೆ ಮಕ್ಕಳನ್ನು ಬೆಳೆಸ್ತಾರೆ, ಇದನ್ನೂ ನಿಭಾಯಿಸ್ತಾರೆ, ಅದನ್ನು ನಿಭಾಯಿಸ್ತಾರೆ. ಅದು ಎಂಥ ಅದ್ಭುತವಾದ ಅಪೂರ್ವವಾದ ಶಕ್ತಿ ಅಂತ ನಂಗೆ ಅನ್ನಿಸ್ತಾ ಇದೆ.
1: ಓಕೆ, ಈಗ ಮೇಡಮ್ ಈಗ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ವಿ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ. ಭಾಷೆ ಹಿಡಿತಾ ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಓದೋದು ಬೇರೆ, ಬರೆಯೋದು ಬೇರೆ, ಟ್ರಾನ್ಸ್ಲೇಟ್ ಮಾಡೋದೇ ಬೇರೆ,
0: ಇನ್ನೂ ಬೇರೆ
1: ಅಲ್ವಾ? ಬಹಳಷ್ಟು ಚಾಲೆಂಜಿಂಗ್ ಅದು ಅಲ್ವಾ? ಯಾವ ಭಾಷೆಯಿಂದ ಯಾವ ಭಾಷೆ ಆದರೂ ಕೂಡ ಲೇಖಕರ ಮೊದಲ ಮಾತಾಗಿರುತ್ತೆ, ನಾನು ಬರೆದಂತದ್ದನ್ನ ಯಾವುದಕ್ಕೂ ಧಕ್ಕೆ ಆಗಬಾರ್ದು ಅಂತ. ಅದಕ್ಕೆ ಭಾಷೆ ಹಿಡಿತ ಬಹಳ ಮುಖ್ಯ ಆಗುತ್ತೆ. ಮತ್ತೆ ಈಗ ಯಾರು ಯಂಗ್ಸ್ಟರ್ಸ್ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಸಕ್ತಿ ಇರುತ್ತೆ ಅಂತವ್ರು ಬಹಳ ಮುಖ್ಯ ಆಗುತ್ತೆ, ಏನ್ ಹೇಳ್ತೀರಿ?
0: ಆದ್ರೆ ನನ್ಗೆ ಅನುವಾದ ಮಾಡೋದು ಅನ್ನೋದು ಇದೆಯಲ್ಲ, ಅದು ಒಂದು ರೀತಿಯ ಧ್ಯಾನ ಅಂತ ಅನ್ಸುತ್ತೆ. ಅಂದ್ರೆ ಭಾಷೆ ಒಳಗೆ ಹೋಗ್ಬೇಕು ಅಂತ ತುಂಬಾ ಬ್ರಾಡ್ ಆಗಿ ನೋಡಿದಾಗ ಅಂದ್ರೆ ಅದೊಂದು ಟೋಟಲಿ ಡಿಫ್ರೆಂಟ್ ಏರಿಯಾ ಆಲ್ ಟುಗೆದರ್. ಆದ್ರೆ ನಮ್ಗೆ ತುಂಬಾ ಸಲ ನಾವು ಭಾಷೆನ ಬಳಸ್ತಾ ಇದೀವಿ ಅಂತ ಅನ್ಸುತ್ತೆ, ಆದ್ರೆ ಭಾಷೆ ನಮ್ಮನ್ನ ಬಳಸ್ತಾ ಇರತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಒಂದು ಹಿಡಿತ ಬೇಕಾಗತ್ತೆ, ಇನ್ನೊಂದು ನಾನು ಅಕಾಡೆಮಿಕ್ ವರ್ಲ್ಡ್ ಅಲ್ಲಿ ಇದ್ದಿದ್ರಿಂದ ಅಕಾಡೆಮಿಕ್ ಲ್ಯಾಂಗ್ವೇಜ್ ನಂಗೆ ತುಂಬಾ ಈ ಕ್ರಿಯೇಟಿವ್ ಸಾಹಿತ್ಯದಲ್ಲಿ ಇದನ್ನ ಮಾಡ್ಬೇಕಾದ್ರೆ ನಾನು ಈಗ ಒಂದು ಪೋಯಂನ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೀನಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು 200-300 ಪೋಯಮ್ಸ್ ಆದ್ರೂ ಓದಿರ್ತಿದ್ದೆ. ನಂಗೆ ಪೋಯೆಟಿಕ್ ಈಡಿಯಂ ಸಿಗೋದಕ್ಕೆ ಬೇಂದ್ರೆ ನಾ ಟ್ರಾನ್ಸ್ಲೇಟ್ ಮಾಡೋದಕ್ಕೆ 100 ಸಲ ಪ್ರಯತ್ನಿಸಿದ್ದೀನಿ, ಆಗಿಲ್ಲ ನನ್ಗೆ, ಇಲ್ಲಿ ತನಕನೂ ಆಗಿಲ್ಲ. ಅಂದ್ರೆ ಒಳಗಡೆ ಅದಕ್ಕೆ ಮಾಗ್ಬೇಕು, ಒಂದು ಕಾವ್ಯದೊಳಗಡೆ ಹೋಗೋದು ನೀವು ತುಂಬಾ ಮಾಗ್ಬೇಕು. ರೂಮಿನ ಈಗ ನಾನು ಮಾಡೋದಕ್ಕೆ ಸಾಧ್ಯ ಆಯ್ತು, ಒಂದು 20 ವರ್ಷದ ಹಿಂದೆ ಮಾಡಕ್ ನಾನು ಪ್ರಯತ್ನ ಪಟ್ಟಿದ್ರು ನಂಗೆ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಆಮೇಲೆ ನೀವು ಮಾಡೋ ಅನುವಾದ ನಿಮ್ಮನ್ನ ಬದಲಾಯಿಸ್ತಾ ಇದ್ರೆ ಒಳಗಡೆ ಅದು ಮಾಡ್ದೇನೆ ಇರೋದೇ ಒಳ್ಳೇದು.
1: ಆತ್ಮತೃಪ್ತಿ ಬೇಕು.
0: ಎಸ್ ಎಸ್, ಅನುವಾದ ಅನ್ನೋದು ಅದು ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಮಾಡೋ ಅಂತದ್ ಅಲ್ವೇ ಅಲ್ಲ, ಅದರಲ್ಲಿ ನಿಮ್ಮ ಪ್ರಿನ್ಸಿಪಲ್ಸ್, ನಿಮ್ಮ ನಿಲುವುಗಳು, ಕಾಳಜಿಗಳು, ಆಮೇಲೆ ಕೊನೆಗೆ ಅದು ಮಾಡಿ ಮುಗಿಸೋಷ್ಟೊತ್ತಿಗೆ ನೀವು ಬದಲಾಗಿರ್ಬೇಕು. ಒಳಗೆ ತುಂಬಾ ಕಾಡ್ಬೇಕು ಅದನ್ನ. ನಂಗೆ ಇವತ್ತಿಗೂ ಈಗ ಅಕ್ಕ ಮಹಾದೇವಿ, ನಾನು 6 ತಿಂಗಳಿಂದ ಬದುಕ್ತಾ ಇದ್ದೀನಿ ಅವಳನ್ನ, ಒಂದೊಂದು ಪದನೂ ನನ್ನ ಕಾಡ್ತಾ ಇದ್ದೀನಿ. ಇದು ಏನಕ್ಕೆ ಇದನ್ನ ಉಪಯೋಗಿಸಲು, ಇದು ಏನಕ್ಕೆ ಹೀಗೆ ಹೇಳಲು, ಏನಕ್ಕೆ ಇಷ್ಟು ಕಾಡ್ದೆ ಇದ್ರೆ ಬರೀ ವಚನಗಳನ್ನ ಟ್ರಾನ್ಸ್ಲೇಟ್ ಮಾಡಿ ನಾನು, ಅದು ನಾನು ಅಕ್ಕ ಮಹಾದೇವಿಗೆ ಮಾಡೋ ಅನ್ಯಾಯ. ಅಥವಾ ರೂಮಿಗೆ ಮಾಡೋ ಅಂತಾನೆ, ಈಗ ರೂಮಿನ ಟ್ರಾನ್ಸ್ಲೇಟ್ ಮಾಡಿದಾಗ ಒಂದು ಲಾಂಗ್ ಕ್ರಿಟಿಕಲ್ ಇಂಟ್ರೊಡಕ್ಷನ್ ಬರದೆ. ಯಾಕೆಂದ್ರೆ ನೀವು ಒಬ್ಬ ಸೂಫಿ ಪೋಯಿಟ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರೀತಿ, ಅವನು ಬರೀ ಪ್ರೀತಿ, ಪ್ರೀತಿ ಕವಿ, ಪ್ರೇಮದ ಕವಿ ಅವನು, ಅದನ್ನ ನೀವು ಸುಮ್ಮನೆ ಪ್ರೇಮ ಪ್ರೀತಿ ನಾವು ಇಷ್ಕ್ ಮೊಹಬ್ಬತ್ ಅಂತೀವಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ಅವನ ಜೀವನದಲ್ಲಿ ಏನೇನು ನಡೀತು ಘಟನೆಗಳು ಅಂದರೆ ಅವನ ಜೀವನದಲ್ಲಿ ನಡೆದಿದ್ದೇ ಬಂತು ಅಂತಲ್ಲ, ಆದ್ರೆ ಅವನು ಅದನ್ನ ಹೇಳ್ಕೊತಾ ಇದ್ದ, ಅದು ಕಾವ್ಯವಾಗಿ ಹರಿಯಿತು. ಸೊ
1: ಈಗ ನೀವು ಅನುವಾದಕಿಯಾಗಿ, ಇಂಗ್ಲಿಷ್ ಪ್ರೊಫೆಸರ್ ಆಗಿ, ನಮ್ಮ ದೇಶದಲ್ಲದೆ ಕೂಡ ವಿದೇಶದಲ್ಲೂ ಕೂಡ ಕೆಲಸ ಮಾಡಿದ್ರಿ, ನ್ಯೂಜಿಲೆಂಡ್ ಅಲ್ಲಿ ಮಾಡಿದ್ರಿ, ಅಮೆರಿಕದಲ್ಲೂ ಮಾಡಿದ್ರಿ, ಯಾಕೆ ಹೋಗ್ಬೇಕು ಅಂತ ಅನ್ನಿಸ್ತು?
0: ಒಂದು ನನ್ಗೆ ಈಗ ಅಮೆರಿಕದಲ್ಲಿದ್ದಾಗ ನನಗೆ ಬ್ಲ್ಯಾಕ್ ಕಮ್ಯುನಿಟಿ ಅನುಭವಿಸ್ತಾ ಇದ್ದಂತ ಅವರ ನೋವುಗಳು ಇದೆಯಲ್ಲ, ಬ್ಲ್ಯಾಕ್ ಲಿಟ್ರೇಚರ್ನ ತುಂಬಾ ಓದ್ಕೊಂಡೆ ನಾನು ಅಲ್ಲಿದ್ದಾಗ. ಆ ಎಕ್ಸ್ಪೋಜರ್ ಕೊಡುತ್ತೆ. ಆವಾಗಲೇ ನಾನು ಒಂದು ಒಳಗಿನ ಶ್ರೀಮಂತಿಕೆ ಅಂತೀವಲ್ಲ, ನಮ್ಮ ಮನಸ್ಸಿನ ಶ್ರೀಮಂತಿಕೆ, ಅಥವಾ ಒಂದು ಕಲ್ಚರಲ್ ರಿಚ್ನೆಸ್ ಬರುತ್ತೆ ಅಂತ ನನಗೆ ಆ ಥರದ ಎಕ್ಸ್ಪೋಜರ್ ಬೇಕಾಗಿತ್ತು. ಸ್ಕೂಲ್ಗೆ ಹೋಗೋಕ್ಕೆ ನನಗೆ ಎಷ್ಟು ಆಸಕ್ತಿ ಇತ್ತು, ಇನ್ನೊಂದು ಯೂನಿವರ್ಸಿಟಿಗೂ ಹೋಗೋಕ್ಕೂ ನಂಗೆ ಆಸಕ್ತಿ ಇತ್ತು. ನನಗೆ ಗೊತ್ತಿತ್ತು ಹೆಣ್ಣಾಗಿ ನನಗೆ ಅವಕಾಶ ನನ್ನ ಹುಡ್ಕೊಂಡು ಬರಲ್ಲ, ನಾನು ಹುಡ್ಕೊಂಡು ಹೋಗ್ಬೇಕು ಅಂತ. ಹಂಗಾಗಿ ನನಗೆ ನ್ಯೂಜಿಲೆಂಡ್ ಅಲ್ಲಿ ನಾನು ರೆಫ್ಯೂಜೀಸಿಗೆ ಇಂಗ್ಲಿಷ್ ಕಲಿಸ್ತಾ ಇದ್ದೆ. ಏನಕ್ಕೆ ಇವರು ರೆಫ್ಯೂಜೀಸ್ ಆಗಿ ಬರ್ತಾರೆ ಬೇರೆ ಬೇರೆ ದೇಶಗಳಿಗೆ? ಇಂಗ್ಲಿಷೇ ಬರಲ್ಲ ಅವರಿಗೆ, ABCD ಬರಲ್ಲ ಅಲ್ಲಿಂದ. ಅದರಲ್ಲಿ ಇಂಗ್ಲಿಷೇ ಬರದನೇ ಇರೋರಿಗೆ ನಾನು ಕಲಿಸ್ತೀನಲ್ಲ, ಅದು ತುಂಬಾ ನನ್ನ ಪರೀಕ್ಷೆಗೆ ಒಳಪಡಿಸ್ತಾ ಇತ್ತು. ಸೊ ಐ ವಾಸ್ ಅ ಕೈಂಡ್ ಆಫ್ ಅಂಬಾಸಡರ್. ವರ್ಷದ ಹಿಂದೆ ಬರೆಯೋಕೆ ಶುರು ಮಾಡಿದೆ, ಬಟ್ ಐ ನ್ಯೂ ದಟ್ ಐ ಹ್ಯಾಡ್ ಟು ರೀಇನ್ವೆಂಟ್ ಮೈ ಸೆಲ್ಫ್, ಯು ನೋ, ಎಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಬರೀ ಪಾಠ ಮಾಡ್ಕೊಂಡು ಆಮೇಲೆ ನಮ್ಮ ಪಾಠದ ಬಗ್ಗೆ ನಮ್ಗೆ ಒಂದು ಬೋರ್ ಹೊಡಿಯೋಕೆ ಶುರು ಆಗುತ್ತೆ, ನಮ್ಮ ಧ್ವನಿಗೆ ನಮ್ಗೆ ಆಕಳಿಕೆ ಬರುತ್ತೆ. ಇದೆಲ್ಲಾನು ಆಗ್ತಾ ಇರ್ಬೇಕಾದ್ರೆ ಬರವಣಿಗೆ ಒಂದು, ಅದು ಒಂದು ಇನ್ನೊಂದು ರೀತಿಯ ಧ್ಯಾನ. ಮೂಲೆನಲ್ಲಿ ಕೂತ್ಕೊಂಡು ನನ್ನ ಪಾಡಿಗೆ ನಾನು ಬರೋದು, ಆಡಿಯನ್ಸ್ ಇಲ್ಲ. ಬಿಕಾಸ್ ರೈಟಿಂಗ್ ಇಸ್ ಅ ಬ್ರೂಟಲ್ ಮೀಡಿಯಂ. ನಾನು ಪಾಠ ಮಾಡ್ತಾ ಇರ್ಬೇಕಾದ್ರೆ ಅದೊಂದು ಸಮ್

0: ಆದ ಇರುತ್ತೆ. ಆಮೇಲೆ ನನ್ನ ಒಂದು ಎಕ್ಸ್ಪ್ರೆಷನ್, ಮತ್ತೆ ನನ್ನ ವಿದ್ಯಾರ್ಥಿಗಳ ಬಗ್ಗೆ ಪ್ರೀತಿ. ಆದ್ರೆ ನಾನು ಬರೆದಿರೋ ಪುಸ್ತಕ ನಾನು ಇಲ್ದೇ ಇರುವಾಗ ಯಾರೋ ಜಡ್ಜ್ ಮಾಡ್ತಾರಲ್ಲ, ಅದು ಬ್ರೂಟಲ್ ಆಗಿರುತ್ತೆ. ಸೊ ಐ ನೀಡ್ ಟು ಮೆಜರ್ ಅಪ್ ಟು ದೇರ್ ಎಕ್ಸ್ಪೆಕ್ಟೇಷನ್ಸ್ ಅಂತೆಲ್ಲ ಬರ್ತಾ ಇತ್ತು. ಹಂಗಾಗಿ
1: ಈಗ ಕೊಡಗಿನ ಒಂದು ಕುಗ್ರಾಮದಿಂದ ಬಂದಂತಹ ಒಂದು ಹುಡುಗಿ ಕಷ್ಟಪಟ್ಟು ಇಷ್ಟಪಟ್ಟು ಹೋರಾಟದಿಂದ ಇಷ್ಟೆಲ್ಲ ಒಂದು ಏನು ಪುರುಷ ಪ್ರಧಾನ ಸೊಸೈಟಿಲಿ ಎದ್ದು ನಿಂತು ಕಷ್ಟ ಅಂದರೆ ನಾವು ಯೋಚನೆ ಮಾಡಿದಷ್ಟು ಮಾತಾಡಿದಷ್ಟು ಸುಲಭ ಅಂತ ಖಂಡಿತ ಇಲ್ಲ. ನೀವೀಗ ಎಷ್ಟೋ ಕಷ್ಟವನ್ನು ಬಿಟ್ಟಿರಿ ಅರ್ಧ ಗಂಟೆಯಲ್ಲಿ ಖಂಡಿತ ಹೇಳಲಿಕ್ಕಾಗಲ್ಲ, ನಿಮ್ಮ ವರ್ಕನ್ನು ಅರ್ಧ ಗಂಟೆಯಲ್ಲಿ ಖಂಡಿತ ನೀವು ಹೇಳೋಕ್ಕಾಗಲ್ಲ.
0: ಇನ್ನೂ ಒಂದು ಸರ್, ನನಗೆ ಹೆಣ್ಣು ಮಕ್ಕಳಿಂದ, ತಾಯಿಯರಿಂದ, ಅಕ್ಕ ತಂಗಿಯರಿಂದ ಅಥವಾ ನನ್ನ ಸ್ನೇಹಿತರಿಂದ ಎಷ್ಟು ಸಪೋರ್ಟ್ ಸಿಕ್ತೋ ಅಷ್ಟೇ ಸಪೋರ್ಟ್ ಗಂಡಸರಿಂದನೂ ಸಿಕ್ಕಿದೆ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಫೆಮಿನಿಸಂ ಅನ್ನೋದು ಒಂದು ಪ್ರಿನ್ಸಿಪಲ್, ಕೆಲವೊಂದ್ಸಲ ಗಂಡಸರಿಗೆ ಜಾಸ್ತಿ ಅರ್ಥ ಆಗಿರುತ್ತೆ. ಹಾಗಾಗಿ ಐ ವಿಶ್ ಟು ಅಕ್ನಾಲೇಜ್ ದೇರ್ ಸಪೋರ್ಟ್ ಆಸ್ ವೆಲ್. ಯಾಕಂದ್ರೆ ಫೆಮಿನಿಸಂ ಅಂದ್ರೆ ಬರೀ ಹೆಂಗಸರಿಗಲ್ಲ, ಅದು ಗಂಡಸರಿಗೆ ಇನ್ನೂ ಜಾಸ್ತಿ ಅಗತ್ಯ ಇರೋದು. ಹಾಗಾಗಿ ಐ ಹ್ಯಾವ್ ಎಂಜಾಯ್ಡ್ ಅ ವೆರಿ ಈವೆಂಟ್ಫುಲ್ ಮೀನಿಂಗ್ಫುಲ್ ಲೈಫ್ ಬಿಕಾಸ್ ಆಫ್ ಬೋತ್ ಮೆನ್ ಅಂಡ್ ವಿಮೆನ್ ಇನ್ ಮೈ ಲೈಫ್.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ಆಕಾಶವಾಣಿ ಜೊತೆ ಬಂದು ಅರ್ಧ ಗಂಟೆ ಸಮಯದಲ್ಲಿ ನಾವು ಎಷ್ಟು ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಸಾಧ್ಯ ಅಂತೂ ಆಗಲಿಲ್ಲ. ನಿಮ್ಮ ರಿಸರ್ಚ್ ವರ್ಕ್ಗಳಿರ್ಬೋದು, ಆದರೆ ಆ ಕೊಡಗಿನ ಒಂದು ಸಣ್ಣ ಗ್ರಾಮದಿಂದ ಬಂದು ಅಮೇರಿಕಕ್ಕೆ ತನಕ ಹೋಗಿ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಟೀಚ್ ಮಾಡಿ ಅಲ್ಲಿ ರಿಸರ್ಚ್ ಮಾಡಿ ಬಹಳಷ್ಟು ಪುಸ್ತಕಗಳನ್ನು ಬರೆದು ಒಂದು ಮಾದರಿ, ಒಂದು ಹೆಣ್ಣು ಮಕ್ಕಳಿಗೆ ಒಂದು ಹೆಣ್ಣು ಮಕ್ಕಳು ಹೇಗಿರಬೇಕು, ಹೇಗೆ ಚಾಲೆಂಜಸ್ನ ಫೇಸ್ ಮಾಡಬೇಕು ಅನ್ನುವಂಥದ್ದಕ್ಕೆ ನಮ್ಮ ಸುಕನ್ಯಾ ಕನ್ನರಳ್ಳಿ ಅವರು ಅವರು ಒಂದು ಉದಾಹರಣೆ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.
0: ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್.
2: ಇದುವರೆಗೂ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನ್ನರಳ್ಳಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ದಿಗ್ವಿಜಯ್ ಬಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಉಡಿಯಾರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
4: ಹಲೋ ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
5: ಮತ್ತೆ
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ. ಒಬ್ರೆ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
6: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
7: ಸರ್ ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
4: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
5: ಸರ್ 2 ಲಕ್ಷ
8: ಏನಾಯ್ತಪ್ಪ?
7: ಮಗಳೇ ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
4: ಅರೆ
7: ಕಟ್ ಮಾಡಿದ್ರು.
8: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
7: ಫ್ರಾಡ್?
8: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
6: ಹಣ ಕಳ್ಕೊಳ್ತೀರಾ.
9: RBI ಹೇಳುತ್ತೆ,
10: ಜಾಣರಾಗಿರಿ, ಜಾಗರೂಕರಾಗಿರಿ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
1: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
1: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್.
2: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳ ಹೃದಯಕ್ಕೆ ಬರುವ ತೊಂದರೆಗಳು ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸಿದ ತಜ್ಞರು ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಎಂಎಸ್ ರವೀಂದ್ರ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಹೃದಯ ಅನ್ನೋದು ನಮ್ಮ ದೇಹದಲ್ಲಿ ಎಷ್ಟು ಮುಖ್ಯ! ಈ ಹೃದಯಕ್ಕೆ ಬಂದು ಒದಗುವಂತ ತೊಂದರೆಗಳು ಸಮಸ್ಯೆಗಳು ನೂರಾರವ. ಆದ್ರೆ ನಾವು ಹೃದಯಾಘಾತನೇ ಒಂದೇನೋ ಅನ್ನುವ ಮಟ್ಟಿಗೆ ನಮ್ಮ ಜ್ಞಾನವನ್ನ ಸೀಮಿತಗೊಳಿಸ್ಕೊಂಡಿವಿ. ಆದ್ರೆ ಹೃದಯಕ್ಕೆ ಕಾಡುವಂತ ತೊಂದರೆಗಳು ಅನೇಕ ಇವೆ, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ. ಮಕ್ಕಳಲ್ಲಿ ಜನ್ಮಜಾತ ಹೃದಯದ ತೊಂದರೆಗಳು ಏನ್ ಕಂಡು ಬರಬಹುದು, ಮತ್ತೆ ಈ ತರಹದ ತೊಂದರೆಗಳು ಕಂಡು ಬಂದಾಗ ನಾವು ಏನ್ ಮಾಡಬೇಕು ತಕ್ಷಣದಲ್ಲಿ, ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡುವುದಕ್ಕೆ ನಮ್ಮ ಜೊತೆಗೆ ಧಾರವಾಡದ ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಎಂಎಸ್ ರವೀಂದ್ರ ಅವರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಎಂಎಸ್ ರವೀಂದ್ರ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ರವೀಂದ್ರ ಅವರು.
3: ನಮಸ್ಕಾರಗಳು, ಧನ್ಯವಾದ.
2: ನಾವು ಹೃದಯದ ಸಮಸ್ಯೆಗಳು, ಹೃದಯದ ತೊಂದರೆ ಅಂದ್ರ ದೊಡ್ಡವರೊಳಗ ಕಂಡು ಬರ್ತದ. ಒಂದು ಮನುಷ್ಯನಿಗೆ ವಯಸ್ಸಾತು ಅಂದ್ರ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳೆಲ್ಲ ಕಾಣಿಸ್ತಾವ ಅನ್ನೋದು ಒಂದು ಜನಸಾಮಾನ್ಯರ ನಂಬಿಕೆ. ಇದು ಮಕ್ಕಳಲ್ಲೂ ಕಂಡು ಬರ್ತದ ಅನ್ನೋದಕ್ಕೆ ತಾವೇನ್ ಹೇಳ್ತೀರಿ?
3: ವಯಸ್ಕರಲ್ಲಿ ಬಂದಂತಹ ಹೃದಯ ರೋಗಗಳನ್ನ ನಾವು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಅವರ ಜೀವನ ಕ್ರಮ ಅನುವಾಗಿ, ಅವರ ಜೀವನ ಶೈಲಿಯಲ್ಲಿ ಹೇಗಿದ್ದಾರೆ ಅನ್ನೋದ್ರ ಹೊಂದಿಕೆಯಾಗಿ ಈ ರೀತಿಯಾದಂತಹ ಕಾಯಿಲೆಗಳನ್ನು ಕ್ರಮೇಣ ಕಂಡು ಬಂದಿರ್ತದೆ. ಇಂಥ ಸಮಯದಲ್ಲಿ ಅನುವಂಶಿಕವಾದಂತಹ ಕಾರಣಗಳು ಸಹ ಇರ್ತದೆ. ಯಾಕೆಂದ್ರೆ ತಂದೆ ತಾಯಿಗಳಿಗೂ ಹೈಪರ್ ಟೆನ್ಷನ್ ಇತ್ತು, ಡಯಾಬಿಟಿಸ್ ಇತ್ತು, ಇಂಥ ಎಲ್ಲಾ ಇತರೆ ಯಾವುದು ಕಾಯಿಲೆಗಳು ಇರ್ತವೆ ಅವು ಸಹ ಹೃದಯ ರೋಗವನ್ನು ಹೆಚ್ಚಿಗೆ ಮಾಡಲು ಕಾರಣವಾಗಿರ್ತದೆ. ಆದ್ರೆ ಮಕ್ಕಳ ಸಂದರ್ಭ ಬಂದಾಗ, ಮಕ್ಕಳ ಬಗ್ಗೆ ವಿಷಯ ಬಂದಾಗ, ಮಕ್ಕಳ ಹೃದಯಗಳು ಇಂತಹ ಯಾವುದೇ ಜೀವನ ಶೈಲಿಯಿಂದ ಬಂದಿರುತ್ತೆ ಅನ್ನುವುದಕ್ಕಿಂತ ಇವುಗಳು ತಾಯಿಯ ಗರ್ಭದಲ್ಲೇನೆ ಬೆಳವಣಿಗೆ ಆಗುವಂತಹ ಕಾಲಘಟ್ಟದಲ್ಲಿ ಆ ಬೆಳವಣಿಗೆಯ ನ್ಯೂನ್ಯತೆಗಳಿಂದ ಹೃದಯ ರೋಗ ಸಂಭವಿಸುವಂತಹ ಸಂಭಾವನೆಗಳು ಇರುತ್ತದೆ. ಈ ಮಟ್ಟದಲ್ಲಿ ನಾವು ಯೋಚನೆ

0: ಮಾಡಿದಾಗ ಹೃದಯ ರೋಗದ ನಿರ್ಮಾಣ ಅಂದ್ರೆ ಸ್ಟ್ರಕ್ಚರ್ ಆಫ್ ದ ಹಾರ್ಟ್, ನಾವು ದೊಡ್ಡವರಲ್ಲಿ ಹೇಗೆ ಕೊರೋನರಿ ಹಾರ್ಟ್ ಡಿಸೀಸ್ ಅಂತೀವಿ, ಹೈಪರ್ಟೆನ್ಸಿವ್ ಹಾರ್ಟ್ ಡಿಸೀಸ್ ಅಂತೀವಿ, ವ್ಯಾಲ್ವುಲಾರ್ ಹಾರ್ಟ್ ಡಿಸೀಸ್ ಅಂತೀವಿ, ಅದೇ ರೀತಿ ಮಕ್ಕಳಲ್ಲಿ ನ್ಯೂನತೆಗಳು ಹೃದಯ ರೋಗದ ಬೆಳವಣಿಗೆಯಲ್ಲಿ ಆಗುವುದರಿಂದ ಅದು ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಇರುವಂತಹ ಒಂದು ಅಭಿಪ್ರಾಯ ಏನಂದ್ರೆ ಮಕ್ಕಳಲ್ಲಿ ಹೃದಯದಲ್ಲಿ ರಂಧ್ರ ಇರುವುದು, ಅಂದ್ರೆ ಹೋಲ್ ಇನ್ ದ ಹಾರ್ಟ್. ಇದಲ್ಲದೆ ಹೃದಯ ರೋಗದ ಇತರೆ ಭಾಗಗಳಾದಂತಹ ವ್ಯಾಲ್ವ್ಸ್ ಇರ್ಬೋದು, ಮಸಲ್ಸ್ ಇರ್ಬೋದು, ಮತ್ತೆ ಹಾರ್ಟ್ರೀಸ್ ಇರ್ಬೋದು, ವೈನ್ಸ್ ಇರ್ಬೋದು, ಅದರಲ್ಲೂ ಬೆಳವಣಿಗೆಯಲ್ಲಿ ನ್ಯೂನತೆಗಳು ಕಂಡು ಬಂದಾಗ ಅವೆಲ್ಲ ಇದೇ ಒಂದು ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಎಂಬುವ ಕ್ಲಾಸಿಫಿಕೇಶನ್ ಅಥವಾ ಆ ಒಂದು ವಿಭಾಗಕ್ಕೆ ಸೇರಿಸಲಾಗುತ್ತದೆ. ಅದೊಂದು ನಾವು ಪೂರ್ಣ ಪ್ರಮಾಣದಲ್ಲಿ ನೋಡಬಹುದು. ಮಕ್ಕಳ ವೈದ್ಯರು ಮಗುವಿನ ಹೃದಯವನ್ನು ತಮ್ಮ ಸ್ಟೆತೋಸ್ಕೋಪ್ ಇಂದ ಪರೀಕ್ಷೆ ಮಾಡುವಾಗ ಹಾರ್ಟ್ ಸೌಂಡ್ಸ್ ಅಂದ್ರೆ ಹೃದಯದ ಬಡಿತದ ಸದ್ದುಗಳಲ್ಲಿ ಒಂದು ಬದಲಾವಣೆ ಕಂಡು ಬರುತ್ತದೆ, ಅಥವಾ ಒಂದು ಎಕ್ಸ್ಟ್ರಾ ಸೌಂಡ್ ಮರ್ಮರ್ ಅಂತ ಹೇಳ್ತೀವಿ, ಅದನ್ನ ಕಂಡು ಬಂದಾಗ ಅವರು ದಟ್ ವಿಲ್ ಬಿ ದ ಫಸ್ಟ್ ಸಂಕೇತ ಅಥವಾ ಫಸ್ಟ್ ಹಿಂಟ್ ಟು ಸಸ್ಪೆಕ್ಟ್ ಅಂದ್ರೆ ಮಗುವಿಗೆ ಒಂದು ಹೃದಯದಲ್ಲಿ ನ್ಯೂನತೆ ಇರಬಹುದು ಇಂದ ಶುರು ಆಗುತ್ತೆ.
1: ಈಗ ವೈದ್ಯಕೀಯ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. ಅಂದ್ರೆ ಒಬ್ಬ ಮಹಿಳೆ ಗರ್ಭವತಿ ಆದಾಗ ಅವಳು ಡೆಲಿವರಿ ಆಗುವವರೆಗೂ ಗರ್ಭಾವಸ್ಥೆಯ ಸಂಪೂರ್ಣ ಅವಧಿಯಲ್ಲಿ ಸಾಕಷ್ಟು ಸಲ ಅವಳಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿರ್ತೀರಿ. ಪ್ರತಿ ಸತಿನೂ ಆರೋಗ್ಯವಂತ ಮಗುವಿನ ಲಕ್ಷಣಗಳ ಬಗ್ಗೆ ಆಗಲಿ ಅಥವಾ ಏನಾದ್ರೂ ತೊಂದರೆ ಇದೆಯಾ ಅದ್ರ ಬಗ್ಗೆ ವೈದ್ಯರು ಸಮಾಲೋಚಿಸಿ ಇದ್ದೇ ಇರ್ತಾರೆ. ಆ ಸಂದರ್ಭದಲ್ಲಿ ಮಗುವಿಗೆ ಏನೋ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದೆ ಅನ್ನೋ ಸೂಚನೆ ಗೊತ್ತಾಗಲ್ವಾ?
0: ಬಹಳ ಮುಖ್ಯವಾದಂತಹ ಪ್ರಮುಖವಾದಂತಹ ಪ್ರಶ್ನೆ ಕೇಳಿದ್ರೆ ಮೇಡಮ್, ಈಗ ಶುರುವಾದಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮುಖ್ಯವಾಗಿ ಮಕ್ಕಳಲ್ಲಿ ಆಗುವಂತಹ ದೊಡ್ಡ ಬೆಳವಣಿಗೆಗೆ ಸಂಬಂಧಪಟ್ಟ ತೊಂದರೆಗಳಾದಂತಹ ಹೈಡ್ರೋಕೆಫಲಸ್ ಮತ್ತೆ ಲಿಂಬ್ ಅನಾಮಲೀಸ್, ಕಿಡ್ನಿ ಅನಾಮಲೀಸ್, ಇದ್ರ ಬಗ್ಗೆ ಇದುವರೆಗೂ ಹೆಚ್ಚಿಗೆ ಮಾಹಿತಿ ಮತ್ತೆ ಗಮನ ಕೊಡ್ತಾ ಇದ್ವಿ. ಆದ್ರೆ ಯಾವಾಗ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಅನ್ನುವಂತಹ ಒಂದು ಹೊಸ ವಿಭಾಗ ಬೆಳವಣಿಗೆ ಆಗಿದೆ, ಸೋನೋಗ್ರಫಿಯಲ್ಲಿ ಇದು ಅಡ್ವಾನ್ಸ್ ಟ್ರೈನಿಂಗ್ ಅಲ್ಲಿ ನೀವು ಅನುಭವನ ಪಡೆಯಬಹುದು, ಇದು ಫೀಟಲ್ ಮೆಡಿಸಿನ್ ವಿಭಾಗ ಯಾವಾಗ ಅಡ್ವಾನ್ಸ್ಮೆಂಟ್ ಬಂತು, ನಮ್ಮ ಫೀಟಲ್ ಅಂದ್ರೆ ಮಕ್ಕಳ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಗಳು ಯಾವಾಗ ಹೆಚ್ಚು ಹೆಚ್ಚು ಇದ್ರ ಬಗ್ಗೆ ತರಬೇತಿ ಪಡೆದು ಕ್ಲಿನಿಕಲ್ ವರ್ಕ್ ಗೆ ಬಂದ್ರು, ಅವಾಗ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಎಂಬುವಂತಹ ಹೊಸ ಸೋನೋಗ್ರಫಿಕಲ್ ಇವ್ಯಾಲ್ಯೂಯೇಷನ್ ಅಂತ ಇರುತ್ತೆ ಮೇಡಮ್. ಇದನ್ನ 18 ವಾರದಿಂದ 20 ವಾರದ ಅವಧಿಯಲ್ಲಿ ಆ ಗರ್ಭಾವಸ್ಥೆಯಲ್ಲಿರುವಾಗ ಮಹಿಳೆಯರು ತಮ್ಮ ಮಗುವಿನ ಹೃದಯ ರೋಗದ ಸ್ಕ್ಯಾನ್ ಅನ್ನ ಸಪರೇಟ್ ಆಗಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಮಾಡಿಸ್ಕೋಬೇಕಾಗುತ್ತೆ. ಯೂಶಲಿ ಸೋನೋಗ್ರಫಿ ಅವ್ರು ಮಾಡಿದಾಗ ಅವರು ಜನರಲ್ ಸ್ಕ್ರೀನಿಂಗ್ ಅಂತ ಮಾಡಿರ್ತಾರೆ. ಆ ಸ್ಕ್ರೀನಿಂಗ್ ಅಲ್ಲೂ ಅವರು ಕೆಲವು ಸಲ ಮೆನ್ಷನ್ ಮಾಡಿರ್ತಾರೆ ಲೆಫ್ಟ್ ವೆಂಟ್ರಿಕಲ್ ಅಲ್ಲಿ ಇಕೋಜೆನಿಕ್ ಫೋಕೈ ಅಂತ ಇದೆ ಅನ್ನೋದು ಕಾಮನೆಸ್ಟ್ ರಿಪೋರ್ಟ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಅವಾಗ ಅಲ್ಲಿಂದ ಶುರುವಾಗುತ್ತೆ, ನೀವು ಸ್ಪೆಸಿಫಿಕ್ ಆಗಿ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಮಾಡಿಸ್ಕೊಳ್ಳಿ. ಈಗ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಅಂದ್ರೆ ಅದು ಸ್ಪೆಸಿಫಿಕ್ ಆಗಿ ನಾವು ಭ್ರೂಣದಲ್ಲಿ ಹೃದಯವನ್ನೇ ಪರ್ಟಿಕ್ಯುಲರ್ ಆಗಿ ಎಕ್ಸಾಮಿನ್ ಮಾಡ್ತೀವಿ. ಇದರಲ್ಲಿ ಸ್ವಲ್ಪ ತೊಂದರೆ ಏನಂದ್ರೆ ಮಗುವಿನ ಪೊಸಿಷನ್, ತಾಯಿಯ ಗರ್ಭದಲ್ಲಿ ಮಗು ಒಂದು ಅಪ್ರಾಪ್ರಿಯೇಟ್ ಪೊಸಿಷನ್ ಬರಬೇಕು. ಅದು ಅಲೈನ್ಮೆಂಟ್ ಬಂದಾಗ ನಮ್ಮ ಸ್ಕೋಪ್ ಗೆ ಕರೆಕ್ಟ್ ಆಗಿ ಅದು ಲೈನ್ ಅಲ್ಲಿ ಇರುತ್ತೆ, ಅವಾಗ ನಾವು ಹೃದಯದ ಸಮರ್ಪಕವಾದಂತಹ ತಪಾಸಣೆಯನ್ನು ಮಾಡಿ ಅವರಿಗೆ ಭ್ರೂಣಾವಸ್ಥೆಲೇನೆ ಮಗುವಿಗೆ ಯಾವುದಾದ್ರೂ ದೊಡ್ಡದಾದಂತಹ ನ್ಯೂನತೆ ಆಗಿ ಹೋಗಿದೆಯಾ ಅಂದ್ರೆ ಒಂದು ಪ್ರಶ್ನೆ ಬರಬಹುದು, ಇಷ್ಟು ನ್ಯೂನತೆ ಇದ್ರೂ ಹೇಗೆ ಮಗು ಬೆಳವಣಿಗೆ ಚೆನ್ನಾಗಿದೆ ಅಂತ. ಯೂಶಲಿ ಮಗು ಭ್ರೂಣದಲ್ಲಿ ಇರುವಾಗ ಎಲ್ಲಾ ಕೆಲಸವನ್ನು ತಾಯಿಯ ಪ್ಲಾಸೆಂಟಾ ಮಾಡ್ತಾ ಇರ್ತದೆ. ತಾಯಿಯ ಹೃದಯ ಬಡಿತದಿಂದ ಬರುವಂತಹ ಎಲ್ಲಾ ಪೋಷಕಾಂಶಗಳು, ಆಕ್ಸಿಜನ್ ಯುಕ್ತ ರಕ್ತಗಳು ಎಲ್ಲಾ ಪ್ಲಾಸೆಂಟಾ ಮೂಲಕ ಮಗುವಿಗೆ ಸೇರ್ತಾ ಇರೋದ್ರಿಂದ ಮಗುವಿನ ಹೃದಯ ರೋಗದ ಕಾರ್ಯಕ್ಷಮತೆ ಏನು ಎಂಬುವ ಪರೀಕ್ಷೆ ಆಗಿರುವುದಿಲ್ಲ. ಯಾಕೆಂದ್ರೆ ಮಗು ಬಹಳಷ್ಟು ಕಾಲ ನೆಮ್ಮದಿಯಾಗಿ ಉಸಿರಾಡದೆ ಅವರ ಲಂಗ್ಸ್ ಅಲ್ಲಿ ಪುಪ್ಸಗಳಲ್ಲಿ ಬರೀ ನೀರು ತುಂಬಿರೋದ್ರಿಂದ ಮಗುವಿನ ಬೆಳವಣಿಗೆಯಲ್ಲಿ ಭ್ರೂಣದ ಹೃದಯದ ಸರಿಯಾದ ಸಮರ್ಪಕ ಕೆಲಸದ ಕ್ಷಮತೆ ಏನು ಎಂಬುವಂತ ಪರೀಕ್ಷೆ ಆಗಿರುವುದಿಲ್ಲ. ಅದರಿಂದ ಅವು ಚೆನ್ನಾಗಿ ಬೆಳೆದಿರ್ತವೆ. ಯಾವಾಗ ಮಗು ಡೆಲಿವರಿ ಆಗಿ ಹೊರಗಡೆ ಬರುತ್ತೆ, ತನ್ನಗೆ ತಾನೇ ಉಸಿರಾಡಿ ತನ್ನ ಆಕ್ಸಿಜನ್ ಅನ್ನು ತಾನೇ ತನ್ನ ದೇಹಗಳಿಗೆ ಸಂಬಂಧಪಟ್ಟಂತ ಅಂಗಾಂಗಗಳಿಗೆ ಸಮರ್ಪಕವಾಗಿ ಅದು ಹೃದಯ ಕೆಲಸ ಕ್ಷಮತೆ ಮಾಡಬೇಕಂದಾಗ ಅದು ನ್ಯೂನತೆಗಳು ನಮಗೆ ಕಂಡು ಬರ್ತದೆ. ಆದ್ರಿಂದ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಎಂಬುದರಿಂದ ನಾವು ಡೆಲಿವರಿಗೆ ಮುಂಚೆ ಕೆಲವು ಸಮಯದಲ್ಲಿ ಅಂದ್ರೆ ಈಗ ಹೆಚ್ಚಿಗೆ ತರಬೇತಿ ಅಥವಾ ನಿಪುಣತೆ ಬೇಕಾಗಿದೆ ಮೇಡಮ್. ಇದರಲ್ಲಿ ಯಾವ್ದು ನಿಪುಣತೆ ಹೊಂದಿರ್ತಾರೆ ಅವರು ಬಹಳಷ್ಟು ಮುಂಚೆನೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಎಚ್ಚರಿಕೆಯನ್ನು ನೀಡಿರುತ್ತಾರೆ. ಅಂದ್ರೆ ಹುಟ್ಟುವ ಮಗುವಿಗೆ ಸಾಧ್ಯತೆಗಳು ಇದೆ, ಅದು ಹುಟ್ಟಿದ ನಂತರ ಹುಟ್ಟಿದ 1-2 ಗಂಟೆಗಳಲ್ಲಿ ಇಕೋಕಾರ್ಡಿಯೋಗ್ರಫಿ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಎಂಬುವಂತದ್ದು ನಾನು ತಿಳಿಸಲು ಬಯಸ್ತೇನೆ ಮೇಡಮ್.
1: ಈ ಮಗುವಿಗೆ ಹುಟ್ಟಿತಾನೆ ಈ ರಂಧ್ರದ ಬಗ್ಗೆ ಒಂದ್ ಹೇಳಿದ್ರಿ, ಹೃದಯ ಮರ್ಮರ್ ಅಂತ ಶಬ್ದ ಮಾಡೋದ್ರ ಬಗ್ಗೆ ಹೇಳಿದ್ರಿ, ಇದ ಅಲ್ಲದೇನೆ ಬೇರೆ ಏನ್ ಸಮಸ್ಯೆ ಕಂಡು ಬರ್ಬೋದು?
0: ಬೇರೆ ನಾನು ಹೇಳ್ದಂಗೆ ಮಗುವಿನ ಹೃದಯದಲ್ಲಿ ಇರುವಂತ ಇತರೆ ಭಾಗಗಳಾದಂತಹ ವ್ಯಾಲ್ವ್ಸ್, ಸೊ ಯೂಶಲಿ ಪಲ್ಮನರಿ ವ್ಯಾಲ್ವ್ ಅಂತ ಇರುತ್ತೆ ಮೇಡಮ್, ಮತ್ತೆ ಔಟಿಕ್ ವ್ಯಾಲ್ವ್ ಅಂತ ಇರುತ್ತೆ. ಇವು ಎರಡರಲ್ಲಿ ಜಾಸ್ತಿ ಸ್ಟಿನೋಸಿಸ್ ಅಂದ್ರೆ ಪೂರ್ಣ ಪ್ರಮಾಣವಾಗಿ ಆ ವ್ಯಾಲ್ವ್ ಓಪನ್ ಆಗದೆ ಇರುವಂತದ್ದು, ಅಂದ್ರೆ ಅದು ತುಂಬಾ ಚಿಕ್ಕದಾಗಿರುವಂತಹ

0: ಸಮಸ್ಯೆ ಕಂಡು ಬರಬಹುದು. ಅದಕ್ಕೆ ಸ್ಟಿನೋಟಿಕ್ ಹಾರ್ಟ್ ಡಿಸೀಸಸ್ ಅಂತ ಹೇಳ್ತೀವಿ. ಅದು ಪಲ್ಮರಿ ಸ್ಟಿನೋಸಿಸ್ ಆಗಿರ್ಬೋದು ಅಥವಾ ಅವೋರ್ಟಿಕ್ ಸ್ಟಿನೋಸಿಸ್ ಆಗಿರ್ಬೋದು. ಇದೇ ರೀತಿ ಮುಖ್ಯ ಧಮನಿ ಅವೋರ್ಟ ಅಂತ ಹೇಳ್ತೀವಿ. ಅವೋರ್ಟಾದಲ್ಲಿ ಮಗುವಿಗೆ ಮೂರು ಮೇನ್ ಬ್ರಾಂಚಸ್ ಬಂದ ನಂತರ ಇಸ್ತಮಸ್ ಎಂಬುವಂತ ಒಂದು ಸಣ್ಣ ಭಾಗ ಇರುತ್ತೆ ಮೇಡಮ್. ಅದಾದ್ಮೇಲೆ ಡಿಸೆಂಡಿಂಗ್ ಅವೋರ್ಟ ಅಂತ ದೊಡ್ಡ ಧಮನಿಯ ಮುಖ್ಯ ಭಾಗ ಬರುತ್ತೆ. ಅದು ಒಂದೊಂದ್ಸಲ ಬೆಳವಣಿಗೆಯಲ್ಲಿ ಸಂಕುಚಿತ ಆಗ್ಬಿಡ್ತದೆ, ಸಣ್ಣದಾಗ್ಬಿಡುತ್ತೆ. ಅದನ್ನ ಕೋಆಕ್ಟೇಷನ್ ಆಫ್ ಅವೋರ್ಟ ಅಂತ ಹೇಳ್ತೀವಿ. ಅದು ಇನ್ನೊಂದು ರೀತಿಯಾದಂತಹ ಹೃದಯದ ನರಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಆಗಿರುತ್ತೆ. ಅದೇ ರೀತಿ ಆ ವ್ಯಾಲ್ವ್ಸ್ ಎರಡು ಇರ್ತದೆ, ಇನ್ನೊಂದು ಟ್ರೈಕಸ್ಪಿಡ್ ವ್ಯಾಲ್ವ್, ಮೈಟ್ರಲ್ ವ್ಯಾಲ್ವ್ ಅಂತ. ಇವು ಲೀಕ್ ಆಗ್ಬಹುದು ಮೇಡಮ್, ಇದನ್ನ ರಿಗರ್ಜಿಟೇಷನ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಇದಾದ ನಂತರ ಕೆಲವು ಬಹಳ ರೇರ್ ಆಗಿ ಹೃದಯ ಬಡಿತ ಏರುಗತಿ ಮೇಲುಗತಿ ಆಗುವುದು. ಇದು ಬಹಳ ರೇರ್ ಮೇಡಮ್, ಬಟ್ ಸ್ಟಿಲ್ ಕೆಲವು ಮಕ್ಕಳಲ್ಲಿ ಒಮ್ಮೆಗೆನೆ ಮಗುವಿನ ಹೃದಯ ಬಡಿತ 200 ಮೇಲೆ, 220 ಮೇಲೆ. ಇದನ್ನ ಅರಿದಮಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ, ಅಂದ್ರೆ ಸುಪ್ರಾ ವೆಂಟ್ರಿಕ್ಯುಲರ್ ಟಕಿಕಾರ್ಡಿಯಾ ಅಂತ ಹೇಳ್ತೀವಿ. ಆ ರೀತಿಯಾದಂತ ತೊಂದರೆನು ಸಣ್ಣ ಮಕ್ಕಳಲ್ಲಿ ಕಂಡು ಬರಬಹುದು. ಅಲ್ಲದೆ ವ್ಯಾಲ್ವ್ ಮತ್ತೆ ಈ ಹೃದಯ ವೇಗದಲ್ಲಿ ಏರುಗತಿ ಮತ್ತೆ ಮೆಲು ಆಗುವುದು, ಇದಿಷ್ಟು ಇತರೆ ರೋಗ. ಇನ್ನೊಂದು ವಿಷಯ ನಾನು ಇಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕಾಗಿದೆ, ನೀಲಿ ಇರುವಂತಹ ಮಕ್ಕಳು, ನೀಲಿ ಇಲ್ಲದಿರುವಂತಹ ಮಕ್ಕಳು. ಅಂದ್ರೆ ಮುಖ್ಯ ಕ್ಲಾಸಿಫಿಕೇಶನ್ ಅಲ್ಲಿ ನಾವು ಸಯನೋಟಿಕ್ ಹಾರ್ಟ್ ಡಿಸೀಸ್, ಅಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಮೋಸ್ಟ್ ಆಫ್ ದ ಟೈಮ್ ನಮ್ಮ ಈ ಹೋಲ್ ಸಮಸ್ಯೆಗಳಾಗ್ಲಿ, ಈ ನಮ್ಮ ಸ್ಟಿನೋಟಿಕ್ ಡಿಸಾರ್ಡರ್ಸ್ ಆಗ್ಲಿ ಅಥವಾ ನಮ್ಮ ಲೀಕ್ ಆಫ್ ವ್ಯಾಲ್ವ್ ಆಗ್ಲಿ, ಇವೆಲ್ಲ ಅಸಯನೋಟಿಕ್ ಹಾರ್ಟ್ ಡಿಸೀಸ್. ಅಂದ್ರೆ ನೀಲಿ ಅಲ್ಲದೇ ಇರುವಂತದ್ದು. ಮಕ್ಕಳು ಪಿಂಕ್ ಆಗಿ ಇರುತ್ತೆ, ಅವರ ಆಕ್ಸಿಜನ್ ಲೆವೆಲ್ ನಾರ್ಮಲ್ಲೇ ಇರುತ್ತೆ ಮೇಡಮ್. ಆದ್ರೆ ಕೆಲವು ಸಂದರ್ಭದಲ್ಲಿ ನೀವು ನೋಡಬಹುದು, ಮಗು ಹತ್ಬೇಕಾದ್ರೆ ಸರ್ ನೀಲಿ ಆಗುತ್ತೆ, ಮಗುವಿನ ತುಟಿಯ ಬಣ್ಣ, ಮಗುವಿನ ಬೆರಳುಗಳ ಉಗುರಿನ ಬಣ್ಣ ಮತ್ತೆ ಹಸ್ತಗಳು ಅತ್ತ ನಂತರ ನೀಲಿ ಬಣ್ಣಕ್ಕೆ ತಿರುಗುತ್ತದೆ, ಹತ್ತು ಹತ್ತು ಸುಸ್ತಾಗಿ ಅದು ತನ್ನ ಉಸಿರಾಟವನ್ನು ಹಿಡ್ಕೋಬಿಡುತ್ತೆ ಅನ್ನುವಂತ ಸಮಸ್ಯೆ ಇರುವಂತಹ ಹೃದಯ ರೋಗಗಳಿಗೆ ನಾವು ಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಇದು ಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂದಾಗ ಇದು ಸ್ವಲ್ಪ ಮೇಜರ್ ಹಾರ್ಟ್ ಡಿಸೀಸ್. ಇದು ಅಂದ್ರೆ ಒಂದೇ ಹೃದಯದಲ್ಲಿ 2-3 ಸಮಸ್ಯೆಗಳು ಒಟ್ಟಿಗೆ ಇರುತ್ತವೆ ಮೇಡಮ್. ಮೋಸ್ಟ್ ಆಫ್ ಟೈಮ್ ನಾವು ಹೋಲ್ಸ್ ಅಂದಾಗ ಬರೀ ಹೋಲ್ಸ್ ಇರುತ್ತೆ, ವ್ಯಾಲ್ವ್ ಅಂದಾಗ ಬರೀ ವ್ಯಾಲ್ವ್ ಇರುತ್ತೆ. ಬಟ್ ಇವೆರಡು ಒಟ್ಟಿಗೆ ಸೇರ್ಕೊಂಡಾಗ, ಒಂದು ದೊಡ್ಡ ಹೋಲ್ ಮತ್ತೆ ಪಲ್ಮರಿ ವ್ಯಾಲ್ ತುಂಬಾ ಚಿಕ್ಕದಾಗಿರೋದು, ಇವೆರಡು ಒಟ್ಟಿಗೆ ಸೇರ್ಕೊಂಡಾಗ ಅದನ್ನ ನಾವು ಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಇದೇ ರೀತಿ ನ್ಯೂನತೆಗಳು ತುಂಬಾ ಸಂಕೀರ್ಣತೆಗೆ ತಿರ್ಕೊಂಡಾಗ ಕೆಲವು ಸಮಯದಲ್ಲಿ ಒಂದು ನರ ಡೆವಲಪ್ ಆಗಿರೋದಿಲ್ಲ ಮೇಡಮ್, ಅದನ್ನ ಪಲ್ಮರಿ ಅಟ್ರೇಸಿಯಾ ಅಂತ ಕರಿತೀವಿ. ಇನ್ನೊಂದು ಸಲ ಎರಡು ನರಗಳು ಒಂದೇ ಸಮಯ ಜೋಡಣೆ ಆಗಿರ್ಬೋದು ಮೇಡಮ್, ಅದನ್ನ ಟ್ರಂಕಸ್ ಆರ್ಟೆರಿಯೋಸಿಸ್ ಅಂತ ಕರಿತೀವಿ. ಶುದ್ಧ ರಕ್ತವನ್ನು ಎಡಗಡೆಯ ಭಾಗಕ್ಕೆ ತರುವಂತಹ ನರಗಳು ತಮ್ಮ ದಿಕ್ಕನ್ನು ಬದಲಾಯಿಸಿ ಬಲಗಡೆಗೆ ಬರುವಂತ ಸಮಸ್ಯೆಗೆ TAPVC ಅಂತ ಕರಿತೀವಿ ಮೇಡಮ್. ಸೊ ಇವೆಲ್ಲ ಸ್ವಲ್ಪ ಮೇಜರ್ ಹೃದಯ ಸಮಸ್ಯೆಗಳಾಗಿರ್ತವೆ. ಇವೆಲ್ಲದಕ್ಕೂ ತ್ವರಿತವಾಗಿ ಅಂದ್ರೆ 1-3 ತಿಂಗಳ ಒಳಗಡೆನೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಆಗ್ತದೆ ಮೇಡಮ್.
1: ಈ ಹೃದಯದ ರಂಧ್ರದ ಬಗ್ಗೆ ನಾವು ಮಾತು ಮುಂದುವರಿಸುವುದಾದ್ರೆ, ಇದರಲ್ಲಿ ನಾವು ASD VSD ಅನ್ನುವಂತ ಶಬ್ದಗಳನ್ನ ಕೇಳ್ತಾ ಇರ್ತೀವಿ. ಏನಿದು ASD VSD ರಂಧ್ರಗಳು ಅಂದ್ರೆ?
0: ASD ಅಂದ್ರೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ. ಅಂದ್ರೆ ಹೃದಯದ 4 ಚೇಂಬರ್ಸ್ ಅಲ್ಲಿ ಮೇಲಿನ ಚೇಂಬರ್ಸ್ ಇರುತ್ತೆ, ಲೆಫ್ಟ್ ಏಟ್ರಿಯಂ, ರೈಟ್ ಏಟ್ರಿಯಂ ಅಂತ. ಇವೆರಡರ ಮಧ್ಯೆ ಆಗುವಂತಹ ರಂಧ್ರ ಅಥವಾ ಡಿಫೆಕ್ಟ್ಗೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಕರಿತೀವಿ ಮೇಡಮ್. ಇದೇ ರೀತಿ ವೆಂಟ್ರಿಕಲ್ಸ್ ಅಂತ ಇರುತ್ತೆ, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ ಅಂತ. ಇವೆರಡರ ಮಧ್ಯೆ ಇಂಟರ್ ವೆಂಟ್ರಿಕುಲರ್ ಸೆಪ್ಟಮ್ ಅಂತ ಒಂದು ಗೋಡೆ ಅಂತ ಇರುತ್ತೆ ಮೇಡಮ್. ಇದರಲ್ಲಿ ಆಗುವಂತ ರಂಧ್ರಕ್ಕೆ ವೆಂಟ್ರಿಕುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ ಕರಿತೀವಿ. ಇದೇ ರೀತಿಯಾಗಿ ನಮ್ಮ ಮುಖ್ಯ ಧಮನಿಗಳಾದಂತ ಪಲ್ಮನರಿ ಆರ್ಟ್ರಿ ಮತ್ತು ಅವರ್ಟ. ಪಲ್ಮನರಿ ಆರ್ಟ್ರಿಯಲ್ಲಿ ಅಶುದ್ಧ ರಕ್ತ ಲಂಗ್ಸ್ ಗೆ ಹೋಗ್ತಾ ಇರುತ್ತೆ ಶುದ್ಧೀಕರಣಕ್ಕಾಗಿ ಅಥವಾ ಆಕ್ಸಿಜನ್ಗೆ, ಮತ್ತೆ ಅವರ್ಟಾದಿಂದ ಶುದ್ಧವಾದಂತ ರಕ್ತ ದೇಹದ ಎಲ್ಲಾ ಅಂಗಾಂಗಗಳಿಗೆ ಹೋಗ್ತಾ ಇರುತ್ತೆ. ಇವೆರಡರ ಮಧ್ಯೆ PDA, ಪೇಟೆಂಟ್ ಡಕ್ಟರ್ಸ್ ಆರ್ಟ್ರಿಯಸ್ ಅಂತ ಆಗುತ್ತೆ ಮೇಡಮ್ ಕಮ್ಯುನಿಕೇಶನ್, ಇದನ್ನು ನಾವು PDA ಅಂತ ಕರಿತೀವಿ. ಸೊ ಇವು ಮೂರು ರಂಧ್ರಗಳು ಕಾಮನ್ ಅಂದ್ರೆ ಇದಿಷ್ಟೇನೆ, ಇದು 40-60% ಆಫ್ ದ ಮಕ್ಕಳ ಜನ್ಮಜಾತ ಹೃದಯ ರೋಗಗಳನ್ನ ಇವು ಮೂರು ರಂಧ್ರಗಳೇ ಆಕ್ಯುಪೈ ಮಾಡ್ಬಿಡುತ್ತೆ ಮೇಡಮ್. ವಿ ಕ್ಯಾನ್ ಸೇ ದಿಸ್ ಇಸ್ ದ ಬಲ್ಕ್ ಆಫ್ ಅವರ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ. ನಾವು ಹೇಗೆ ಇದನ್ನ ಕಂಡುಹಿಡಿಯೋದು, ಹೇಗೆ ಇದ್ರ ಬಗ್ಗೆ ನಮಗೆ ಅನುಮಾನ ಬರಬೇಕು, ಅಥವಾ ತಂದೆ ತಾಯಿಗಳು ಹೇಗೆ ಇದ್ರ ಬಗ್ಗೆ ಗಮನ ಹರಿಸಿರಬೇಕು ಅಂದ್ರೆ, ಮೋಸ್ಟ್ ಆಫ್ ದ ಟೈಮ್ ಇವೆಲ್ಲ ರಂಧ್ರಗಳು ಹುಟ್ಟಿದ ಮೊದಲ 6-8 ಅಂದ್ರೆ 1.5-2 ಅಷ್ಟು ಸಹಜತೆಯಿಂದ ಅಥವಾ ಅಷ್ಟು ಸಮರ್ಪಕವಾಗಿ ಕಂಡು ಬರುವುದಿಲ್ಲ. ಇದು ಒಂದು ನೈಸರ್ಗಿಕವಾದಂತಹ ದೇಹದಲ್ಲಿ ಆಗುವ ಪಲ್ಮರಿ ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್ ಬದಲಾವಣೆ ಆಗುತ್ತಾ ಇರುವ ಒಂದು ಸಂದರ್ಭದಲ್ಲಿ ಇದು ಅಷ್ಟು ಕಂಡು ಬರುವುದಿಲ್ಲ. 2 ನಂತರ ಸಹಜವಾಗಿ ಮಗುವಿನ ಉಸಿರಾಟ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಮೇಡಮ್. ಮಗುವಿನ ಉಸಿರಾಟ ಹೆಚ್ಚಿಗೆ ಆದ್ರೂ ಹೇಗೆ ಗೊತ್ತಾಗುದು ಮಗುವಿಗೆ ಅಂದ್ರೆ, ಇದುವರೆಗೂ 4-5 ಮಗು ಬಹಳಷ್ಟು ನೆಮ್ಮದಿಯಿಂದ ಹಾಲು ಕುಡಿತಾ ಇರುತ್ತೆ. ಬರೀ ಶಾಯದ್ ಮಗು ತುಂಬಾ ಮಲಗಿರ್ಬೇಕಾದ್ರೆ ಸ್ವಲ್ಪ ಉಸಿರಾಟದ ವೇಗ ಹೆಚ್ಚಿಗೆ ಇತ್ತು ಅಂತ ಒಂದೊಂದ್ಸಲಿ ತಾಯಂದಿರು ಗಮನಿಸಿರ್ತಾರೆ ಮೇಡಮ್. ಅದ್ ಹೇಗೆ, ಅದು 2 ನಂತರ ಉಸಿರಾಟದ ವೇಗ ಹೆಚ್ಚಿಗೆ ಆಗಿರುತ್ತೆ, ಮಗು ಸಮರ್ಪಕವಾಗಿ ಒಂದೇ ಸಮಾನಾಂತರದಿಂದ ತಾಯಿಯ ಹಾಲನ್ನು ಹೊಟ್ಟೆ ತುಂಬ ಕುಡಿಲಿಕ್ಕೆ ಆಗೋದಿಲ್ಲ, ತಾಯಿಯ ಹಾಲನ್ನು ಬಿಟ್ಟು ಬಿಟ್ಟು ಕುಡಿಯಲು ಶುರು ಮಾಡುತ್ತೆ ಮೇಡಮ್. ಇದನ್ನ ಸಕ್ ರೆಸ್ಟ್ ಸಕ್ ಸೈಕಲ್ ಅಂತ ನಾವು

0: ಟರ್ಮಿನಾಲಜಿಯಲ್ಲಿ ಕರಿತೀವಿ. ಇವೆರಡು ಆಗೋದ್ರಿಂದ ಮೂರನೇದು ಏನಾಗುತ್ತೆ ಅಂದ್ರೆ ಮಗು ಅಸಹಜವಾಗಿ ಬೆವರು ಬರಲು ಸ್ಟಾರ್ಟ್ ಆಗ್ತದೆ. ಮಗುವಿನ ಹಣೆ ಮೇಲೆ ತಲೆ ಎಲ್ಲ ಬೆವರಾಗೋದು, ಮೈ ಎಲ್ಲ ಒದ್ದೆ ಇರೋದು. ಸರ್ ಹಾಲು ಕುಡಿತಾ ಇದ್ರೆ ಸುಸ್ತೇ ಆಗ್ಬಿಡ್ತಾನೆ ಸರ್, ಹಾಲ್ನ ಹೊಟ್ಟೆ ಪೂರ್ತಿ ಕುಡಿಲಿಕ್ಕೆ ಆಗೋದಿಲ್ಲ, ಅವನಿಗೆ ಹಸಿವಿರುತ್ತೆ, ಉಸಿರಾಟದ ವೇಗ ಹೆಚ್ಚಿಗೆ ಆಗಿರೋದ್ರಿಂದ ಅವನು ತನ್ನ ಶಕ್ತಿ ಮೀರಿ ಹಾಲ್ನ ಹೆಚ್ಚಿಗೆ ತಾಯಿಯ ಎದೆಯಿಂದ ಜಗ್ಗಿ ಕುಡಿಯಲು ಆಗೋದಿಲ್ಲ. ಸೊ ಈಗೇನಾಯ್ತು, ಆತನಿಗೆ ಸುಸ್ತು ಆಗ್ತಾ ಇದೆ, ಬೆವರು ಬರ್ತಾ ಇದೆ, ಅಮ್ಮನ ಹತ್ರ ಹಾಲಿದ್ದು ಕುಡ್ಲಿಕ್ಕೂ ಆಗ್ತಲ್ಲ. ಇವು ಮೂರರಿಂದ ಅವನಿಗೆ ಎನರ್ಜಿ ಡಿಮ್ಯಾಂಡ್ ಜಾಸ್ತಿ ಆಗಿ ತೂಕ ಕಡಿಮೆ ಆಗ್ತಾ ಬರುತ್ತೆ. ಮಗು ಎರಡು ತಿಂಗಳವರೆಗು ಚೆನ್ನಾಗಿದ್ದು ಮೂರುವರೆ ನಾಲ್ಕು ಐದು ತಿಂಗಳಾದ್ರೆ ಮಗುವಿನ ತೂಕ ಏರಿರುವುದಿಲ್ಲ, ಮಗು ತುಂಬಾ ಸಣ್ಣಕ್ಕೆ ಕಾಣಿಸ್ತಾ ಇರ್ತದೆ. ಇದೇ ಸಂದರ್ಭದಲ್ಲಿ ಆತನಿಗೆ ಹೃದಯದಲ್ಲಿ ಹೋಲಿನ ಕಾರಣ ತುಂಬಾ ರಕ್ತ ಲಂಗ್ಸ್ ನಲ್ಲಿ ಟ್ರಾನ್ಸ್ಫರ್ ಮಾಡೋದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆತನಿಗೆ ಮತ್ತೆ ಮತ್ತೆ ನ್ಯೂಮೋನಿಯಾ ಆಗಲು ಶುರು ಆಗುತ್ತೆ. ಆವಾಗ ವೈದ್ಯರು ನಿಮಗೆ ಸಹಜವಾಗಿ ಇದು ಮಾಮೂಲಿ ಅಲ್ಲ, ಇದಕ್ಕೆ ಎಕ್ಸ್ಟ್ರಾ ಏನಾದರೂ ಹೃದಯದಲ್ಲಿ ಇದೆ, ನೀವು ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಕೆಲವರಿಗೆ ಸಣ್ಣ ರಂಧ್ರ ಇರುತ್ತೆ, ಸಣ್ಣ ರಂಧ್ರ ಇದ್ದಾಗ ಮೊದಲು 6-8 ತಿಂಗಳು ಏನಾಗೋದಿಲ್ಲ, ಆಮೇಲೆ ಅದು ಆಕಸ್ಮಿಕವಾಗಿ ಗೊತ್ತಾಗಬಹುದು ವೈದ್ಯರಿಗೆ, ಅವೆಲ್ಲ ಸಣ್ಣ ರಂಧ್ರ ಇರುತ್ತೆ. ಇನ್ನೊಂದು ಮೀಡಿಯಂ ಅಂತ ಇರುತ್ತೆ, ಅದು 6-8 ತಿಂಗಳಾಗ್ಲಿ 1 ವರ್ಷ ಆಗ್ಲಿ 2 ವರ್ಷದಲ್ಲಿ ಅದು ನಿಮಗೆ ಸ್ವಲ್ಪ ಅಂದ್ರೆ ತುಂಬಾ ಇಷ್ಟೊಂದು ಅವನು ಸಫರ್ ಮಾಡೋದಿಲ್ಲ, ಮಾಧ್ಯಮಿಕವಾಗಿ ಅವನು ಸಿಂಪ್ಟಮ್ಯಾಟಿಕ್ ಆಗಿರ್ತಾನೆ. ಅದು ತುಂಬಾ ಸಿಂಪ್ಟಮ್ಸ್ ಇದ್ದಾಗ ಅದು ತುಂಬಾ ದೊಡ್ಡ ತೊಂದರೆ ಇದೆ ಅಂತ. ಸೊ ಮೊದಲ 6 ತಿಂಗಳು 6-12 ತಿಂಗಳು ಅಂದ್ರೆ 1 ವರ್ಷದ ಮೇಲೆ ಈ ರೀತಿಯಾಗಿ ನಾವು ಕ್ಲಾಸಿಫೈ ಮಾಡ್ಕೊಂಡ್ರೆ ತುಂಬಾ ದೊಡ್ಡ ರಂಧ್ರ ಇದ್ರೆ ಮೊದಲು 6 ತಿಂಗಳಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆತನ ತೂಕ ಅಷ್ಟು ಬಂದಿರೋದು. ಇದ್ರ ಜೊತೆಗೆ ಏನಾದ್ರೂ ನೀಲಿ ಬಣ್ಣ ಬರಲು ಶುರು ಆಯ್ತು, ಮಗುವಿಗೆ ನೀಲಿ ಬಣ್ಣನು ಕಂಡು ಬಂತು ಅಂದಾಗ ಅದು ಮೇಜರ್ ಹಾರ್ಟ್ ಡಿಸೀಸ್ ಆಗುತ್ತೆ. ಅವಾಗ ಡೆಫಿನೆಟ್ಲಿ ನೀವು ಈಕೋಕಾರ್ಡಿಯೋಗ್ರಫಿ ಮಾಡಿ ಮಗುವಿನ ಮುಖ್ಯವಾದಂತ ಏನು ನ್ಯೂನತೆ ಇದೆ, ಆ ನ್ಯೂನತೆಗೆ ತಕ್ಕಂತ ಚಿಕಿತ್ಸಾ ವಿಧಾನಗಳು ಇರ್ತವೆ. ಮಗುವಿಗೆ ಹಾಲು ಕುಡಿಯುವುದರಲ್ಲಿ ಸಮಸ್ಯೆ ಬರುವುದು, ತೂಕ ಏರದಿರುವುದು, ಹಾಲು ಕುಡಿತಾ ಇರುವಾಗ ಅದ್ರ ಬೆವರು ಬರೋದು, ಕೆಮ್ಮು ಬರೋದು, ಮತ್ತೆ ಮತ್ತೆ ನಿಮೋನಿಯಾ ಆಗೋದು, ಇವು 5 ಲಕ್ಷಣಗಳು ಮಾತ್ರ ಮಕ್ಕಳಿಗೆ ಸಂಬಂಧಪಟ್ಟ ಹೃದಯ ರೋಗದಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ ಇಕೋಕಾರ್ಡಿಯೋಗ್ರಫಿಯಿಂದ ನಾವು ಎಕ್ಸಾಕ್ಟ್ ಆಗಿ.
1: ಡಾಕ್ಟರ್ ರವೀಂದ್ರ ಅವರೇ, ನನಗೆ ಒಂದು ಪ್ರಶ್ನೆ ಕಾಡುತ್ತದೆ, ಏನಂದ್ರೆ ಹಿಂದಿನ ಕಾಲದಲ್ಲಿ ನಾವು ನೋಡಿದಾಗ ಆರೋಗ್ಯವಂತ ಶಿಶುಗಳು ಜನಿಸ್ತಾ ಇದ್ವು, ಮಕ್ಕಳ ತೂಕ 1-3 ಕೆಜಿ 3.75 ಕೆಜಿ 4 ಕೆಜಿ ವರ್ಗೂ ಸದೃಢಕಾಯವಾಗಿ ಮಕ್ಕಳು ಇರ್ತಿದ್ವು. ಇತ್ತೀಚಿನ ನಾವು ಮಕ್ಕಳನ್ನ ನೋಡಿದಾಗ ಅವು ಆರೋಗ್ಯದಲ್ಲಿ ಅಷ್ಟೊಂದು ಹೆಲ್ದಿಯಾಗಿ ಇರೋದಿಲ್ಲ. ಅಂದ್ರೆ ಇದಕ್ಕೆ ಪಾಲಕರ ಒಂದು ಏನಾದ್ರೂ ಕೊಡುಗೆ ಕೂಡ ಕಾರಣ ಆಗ್ತದೇನು? ಅಂದ್ರೆ ಇದು ವಿಳಂಬ ಮದುವೆ ಆಗಿರಬಹುದು ಅಥವಾ ಸಂಬಂಧಿಕರಲ್ಲಿ ಮದುವೆ ಆಗಿರಬಹುದು, ಇದು ಕೂಡ ಮಕ್ಕಳಲ್ಲಿ ಈ ತರದ ಹೃದಯದ ತೊಂದರೆಗಳು ಕಂಡು ಬರಲಿಕ್ಕೆ ಪರೋಕ್ಷವಾಗಿ ಎಲ್ಲೋ ಕಾರಣ ಆಗ್ತದೇನು ಅಂತ.
0: ಇದು ಬಹಳ ಮುಖ್ಯವಾದಂತ ವೈಜ್ಞಾನಿಕ ಜಿಜ್ಞಾಸೆಯನ್ನು ನಮ್ಮಲ್ಲಿ ಕಾಡುವಂತಹ ಪ್ರಶ್ನೆ ಮೇಡಮ್. ಇದು ನಮ್ಮ ಈಗಿನ ಕಾಲದ ನವಜಾತ ಶಿಶು ಮರಣ ಪ್ರಮಾಣ ಹಳೆ ಕಾಲಕ್ಕೂ ಈ ಕಾಲಕ್ಕೂ ಈಗ ಬೆಟರ್ ಇದೆ. ವಿಜ್ಞಾನವು ಬಹಳಷ್ಟು ಹೆಚ್ಚಿಗೆ ತೊಂದರೆ ಸಮಸ್ಯೆಗಳನ್ನ ಗುರ್ತ ಹಚ್ಚಿ ಅದನ್ನ ರಿಪೋರ್ಟ್ ಮಾಡ್ತಾ ಇದೆ. ಮುಂಚೆ ಇವುಗಳೆಲ್ಲ ರಿಪೋರ್ಟ್ ಆಗದೇನೆ ಇವೆಲ್ಲ ನಮ್ಮ ಶಿಶು ಮರಣ ಪ್ರಮಾಣದಲ್ಲಿ, ನವಜ ಶಿಶು ಮರಣ ಪ್ರಮಾಣದಲ್ಲಿ ಲಿಸ್ಟ್ ಆಗ್ಬಿಡ್ತಾ ಇತ್ತು. ಈಗ ಅವೆಲ್ಲ ಇಲ್ಲದೆ ನಾವು ಔಷಧ ಉಪಚಾರಗಳಿಂದ ಅವುಗಳನ್ನು ಹೆಚ್ಚಿಗೆ ಬದುಕಲು ಬಿಟ್ಟು ಅವು ಜೀವನದ ಮುಂದಿನ ವರ್ಷಗಳನ್ನ ಅವರು ನೋಡ್ತಾ ಇದ್ದಾರೆ. ಇದು ವೈಜ್ಞಾನಿಕ ಗುರುತು ಹಚ್ಚುವಿಕೆ ಮತ್ತು ನಮ್ಮ ಔಷಧೋಪಚಾರದಿಂದಲೇ ಸಾಧ್ಯವಾಗಿದೆ. ನವಜಾತ ಶಿಶುಗಳಲ್ಲಿ ಕಂಡು ಬರುವಂತಹ ಜನ್ಮಜಾತ ಹಾರ್ಟ್ ಡಿಸೀಸ್ ಗೆ ಇದುವರೆಗೂ ವಿಜ್ಞಾನದಿಂದಲೂ ಉತ್ತರವಿಲ್ಲ ಮೇಡಮ್. ನಾವು ಇಂಥ ಒಂದು ಸಮಸ್ಯೆ, ಇಂಥ ಒಂದು ಕೌಟುಂಬಿಕ ಫೀಚರ್ಸ್ ಇತ್ತು ಅಂದ್ರೆ ಈ ಸಮಸ್ಯೆ ಬರುತ್ತೆ ಅನ್ನೋದಕ್ಕೆ ಹೆಚ್ಚಿಗೆ ಅಲ್ಲ. ನಾವು ಬರೀ ಅಸೋಸಿಯೇಷನ್ಸ್ ನೋಡಿದೀವಿ ಮೇಡಮ್, ಕಾಸಾಲಿಟಿ ನೋಡಿಲ್ಲ. ಅಂದ್ರೆ ಇಟಿಯಾಲಜಿಕಲಿ ಇದ್ರೆ ಇದು ಆಗುತ್ತೆ ಅನ್ನುವಂತ ಕಾಸಾಲಿಟಿ ನಾವು ಫಿಕ್ಸ್ ಮಾಡಿಲ್ಲ ಮೇಡಮ್. ಅಂದ್ರೆ ವಯಸ್ಕರಾದಂತಹ ಸಮಯದಲ್ಲಿ ನಾವು ಮಾತೃತ್ವ ಪಡಿತಾ ಇರೋದು ಒಂದು ಬಹಳಷ್ಟು ಚಾಲೆಂಜ್ ಮೇಡಮ್. ಮತ್ತೆ ಇನ್ನೊಂದು ಐ ವಿ ಎಫ್ ಬೇಬೀಸ್ ಡೆಫಿನೆಟ್ಲಿ ಹ್ಯಾವ್ ಐ ವಿ ಎಫ್ ಬೇಬೀಸ್ ಅಲ್ಲಿ ಬಹಳಷ್ಟು ಹೆಚ್ಚಿಗೆ ಹೃದಯ ರೋಗ ಸಂಬಂಧಿತ ಕಾಯಿಲೆಗಳನ್ನ ಗುರುತ ಹಚ್ಚಲ್ಪಟ್ಟಿದೆ. ಇಟ್ಸ್ ಎ ಫ್ಯಾಕ್ಟ್ ಮೇಡಮ್.
1: ಇಲ್ಲಿ ಮುಖ್ಯವಾಗಿ ಮಗು ಜನಿಸಿದಾಗಿನಿಂದ 1 ವರ್ಷ 2 ವರ್ಷ 3 ವರ್ಷದವರೆಗೂ ತಾಯಿಯ ಮಡಿಲಲ್ಲೇ ಹೆಚ್ಚಿನ ಕಾಲ ಇರೋದ್ರಿಂದ ಈ ಮಗು ಈ ತರಹದ ಹುಟ್ಟಿದಾಗಿನಿಂದ ಬರುವ ಹೃದಯದ ತೊಂದರೆಗಳ ಲಕ್ಷಣಗಳು ಏನ್ ಕಂಡು ಬರ್ತಾವ ಅನ್ನೋದಕ್ಕೆ ಪ್ರತ್ಯಕ್ಷದರ್ಶಿ ಮೊದಲು ತಾಯಿ. ತಾಯಿ ನೀವು ಹೇಳಿದಂತ 5 ಲಕ್ಷಣಗಳನ್ನ ಮಕ್ಕಳಲ್ಲಿ ಕಂಡು ಬಂದಾಗ ವಿಳಂಬ ಮಾಡದೇನೆ ತಕ್ಷಣದಲ್ಲಿ ಮಕ್ಕಳ ಹೃದಯ ರೋಗ ತಜ್ಞರನ್ನು ಭೇಟಿ ಮಾಡಿ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡಿಸಿದಾಗ ಈ ಮಕ್ಕಳು ಕೂಡ ಆರಾಮಾಗ್ತಾರೆ, ಅವರು ಕೂಡ ಮುಖ್ಯವಾಹಿನಿಯಲ್ಲಿ ಬದುಕನ್ನ ನಡೆಸ್ತಾರೆ, ಉತ್ತಮ ಜೀವನವನ್ನ ಮಾಡ್ತಾರೆ ಅಂತ ನಾವು ಹೇಳ್ತೀರಿ.
0: ಹೌದು.
1: ಈಗ ಚಿಕಿತ್ಸೆ ಏನು ಅನ್ನೋದು ಪ್ರಶ್ನೆ. ಹೇಗೆ ಚಿಕಿತ್ಸೆಯನ್ನ ಪಡ್ಕೋಬೇಕು ಅಂತ.
0: ಮಕ್ಕಳಲ್ಲಿ ಅಂದ್ರೆ ಲಕ್ಷಣಗಳೆಲ್ಲ ಬಂದು ನಮ್ಮ ಹತ್ರ ಮಕ್ಕಳ ಹೃದಯ ರೋಗ ತಜ್ಞರನ್ನು ಭೇಟಿಯಾದಾಗ ಮುಖ್ಯವಾಗಿ ಇಕೋಕಾರ್ಡಿಯೋಗ್ರಫಿಕಲ್ ಎಕ್ಸಾಮಿನೇಷನ್ ಅಂತ ಇರುತ್ತೆ. ಇಕೋಕಾರ್ಡಿಯೋಗ್ರಫಿ ಎಂಬುದರಿಂದ ನಾವು ಹೃದಯದ ಸಮರ್ಪಕವಾದಂತಹ ರಚನೆ, ಅದರ ನ್ಯೂನ್ಯತೆ ಮತ್ತು ಹೃದಯದ ಫಂಕ್ಷನ್ ಅಂದ್ರೆ ಅದರ ಕಾರ್ಯಕ್ಷಮತೆ, ಇದರ ಬಗ್ಗೆ ನಮಗೆ ಒಂದು ಅಂದಾಜು ಸಿಗುತ್ತೆ. ಇದರ

0: ಸಂಸಾರವಾಗಿ ಹೃದಯದಲ್ಲಿ ರಂಧ್ರದ ತೊಂದರೆಗಳು ಇದ್ದಾವೆ ಅಂತ ಅಂದ್ಮೇಲೆ ಅದು ದೊಡ್ಡದಾದಂತ ಹೃದಯ ಸಮಸ್ಯೆ ಇದ್ಮೇಲೆ ಅದಕ್ಕೆ ಶಸ್ತ್ರಚಿಕಿತ್ಸೆಯೇ ಅದಕ್ಕೆ ಉಪಾಯ. ಅದನ್ನ ಮಕ್ಕಳ ಕಾರ್ಡಿಯೋಥೊರಾಸಿಕ್ ಸರ್ಜನ್ CTVS ಅಂತ ಇರ್ತಾರೆ, ಅವರಲ್ಲಿ ನಾವು ಸಮಾಲೋಚಿಸಿ ಮಗುವಿಗೆ ಸರಿಯಾದಂತಹ ಒಂದು ಸಮಯದಲ್ಲಿ ಆದಷ್ಟು ಬೇಗ ಅದನ್ನ ಶಸ್ತ್ರಚಿಕಿತ್ಸೆ ಮಾಡಲು ನಾವು ರೆಕಮೆಂಡ್ ಮಾಡ್ತೀವಿ. ಇನ್ನು ಈ ಮಧ್ಯಮವಾದಂತದ್ದು ಮತ್ತು ಸಣ್ಣದಾದಂತಹ ರಂಧ್ರಗಳಿದ್ದಾಗ ನೀವು ಕೇಳ್ಪಟ್ಟಿರಬಹುದು ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ಸ್, ಪರ್ಟಿಕ್ಯುಲರ್ಲಿ ಅದು ಮಸ್ಕ್ಯುಲರ್ ಡಿಫೆಕ್ಟ್ಸ್ ಇದ್ರೆ ಅವು ಸಣ್ಣದಾಗಿದ್ದರೆ ಅದು ಸಮಯದ ಅನುಸಾರವಾಗಿ ಮಗು ಬೆಳೆದಂತೆ ತಾನಾಗಿ ಮುಚ್ಚಿಕೊಳ್ಳುವಂತಹ ಸಂದರ್ಭ ಒದಗಿ ಬರಬಹುದು. ಅಂತದ್ದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮ ಇಕೋಕಾರ್ಡಿಯೋಗ್ರಫಿ ಫೀಚರ್ಸ್ ಅಲ್ಲಿ ಗೊತ್ತಾಗುತ್ತೆ. ಅಂತ ಮಕ್ಕಳಲ್ಲಿ ನಾವು ಅವರಿಗೆ ಒಂದಷ್ಟು ಔಷಧೋಪಚಾರಗಳನ್ನು ಹೇಳಿ ತಂದೆ ತಾಯಿಗಳಿಗೆ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಕೊಟ್ಟು ಒಂದು ಸಮಯವನ್ನು ನಿಗದಿಪಡಿಸ್ತೀವಿ ಮೇಡಮ್. ಅಂದ್ರೆ ನಾವು ಏನೇ ಹೇಳಿದ್ರು ಅದರದ್ದು ಒಂದು ಫಾಲೋಅಪ್ ಡೇಟ್ ಅಂತ ಇರುತ್ತೆ. ನಾವು ಯೂಶಲಿ ನಾವು ತಂದೆ ತಾಯಿ ಪೋಷಕರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಆ ಒಂದು ಫಾಲೋಅಪ್ ಡೇಟ್ ನ ಮಿಸ್ ಮಾಡಬಾರ್ದು. ಅವಾಗ ಯಾವುದೇ ರೀತಿಯ ಅಚಾತುರ್ಯ ಆಗುವುದಿಲ್ಲ. ಮತ್ತೆ ನಾವು ಹೇಳಿರ್ತೀವಿ ಅವ್ರಿಗೆ ಮುಂಚೆನೆ ಇಷ್ಟು ಸಮಯದವರೆಗೂ ಕಾಯುವ, ಇಷ್ಟು ಸಮಯದ ನಂತರವೂ ಅದು ಆ ಸಮಸ್ಯೆ ಆ ರಂಧ್ರ ಸಮಸ್ಯೆ ಇತ್ತಂದಾಗ ಅವಾಗ ನಾವು ಅದಕ್ಕೆ ಎರಡು ತರ ಚಿಕಿತ್ಸಾ ಕ್ರಮ ಇರುತ್ತೆ. ಅಷ್ಟೇಕೆಂದ್ರೆ ಆ ಸಂದರ್ಭದಲ್ಲಿ ಮಗು ಒಂದು 2 ವರ್ಷದವರೆಗೂ ಬಂದಿರಬಹುದು, 1 ವರ್ಷ ದಾಟಿ ಮಗುವಿನ ತೂಕ 6.5 kg, 7.5 kg ಅಷ್ಟು ಮೇಲಿರಬಹುದು. ಅಂತ ಸಂದರ್ಭದಲ್ಲಿ ಟ್ರಾನ್ಸ್ ಕೆಥೀಟರ್ ಮೆಥಡ್ಸ್ ಆಫ್ ಇಂಟರ್ವೆನ್ಷನ್ ಅಂತ ಇರುತ್ತೆ. ಈ ಕೆಥೀಟರ್ ಅಂದ್ರೆ ಈ ಆಂಜಿಯೋಗ್ರಾಮ್ ಮೂಲಕ ನಾವು ತೊಡೆಯ ಒಂದು ನರದಿಂದ ಅಂದ್ರೆ ಫಿಮೋರಲ್ ವೇನ್ ಇಂದ ಮಗುವಿಗೆ ಕೆಥೀಟರ್ ಮೂಲಕದಿಂದ ಡಿವೈಸ್ ಕ್ಲೋಸರ್ ಅಂತ ಮಾಡಬಹುದು ಮ್ಯಾಮ್. ಈ PDA ಸಮಸ್ಯೆಗಳಿಗೆ ಮೋಸ್ಟ್ ಆಫ್ ದ ಟೈಮ್ ಈ PDA ಡಿವೈಸ್ ಕ್ಲೋಸರ್ ಇಸ್ ಎ ವೆರಿ ಪಾಪ್ಯುಲರ್ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್. ಈಗ ಆಧುನಿಕ ಸಂದರ್ಭದಲ್ಲಿ PDA ಡಿವೈಸ್ ಕ್ಲೋಸರ್ ಇಂದಾನೆ ನಾವು ಮಾಡ್ತೀವಿ ಮೇಡಮ್. ಅದೇನಾದ್ರೂ PDA ತುಂಬಾ ದೊಡ್ಡದಿತ್ತು, ಆ PDA ಜೊತೆಗೆ ಪಲ್ಮರಿ ಆರ್ಟರಿ ಹೈಪರ್ಟೆನ್ಷನ್ ಸಮಸ್ಯೆನು ಇತ್ತು ಅಂದಾಗ ಅಷ್ಟೇ ಅವು ಸರ್ಜರಿ ಟೇಬಲ್ ಮೇಲೆ ಹೋಗುತ್ತೆ. ಇನ್ನು VST ಬಂದಾಗ ಮಸ್ಕ್ಯುಲರ್ ಡಿಫೆಕ್ಟ್ಸ್ ಇದ್ರೆ ಅವು ತಾನಾಗಿ ಕ್ಲೋಸ್ ಆಗುತ್ತೆ. ಇನ್ನು ಸ್ಮಾಲ್ ರಂಧ್ರಗಳಿದ್ದಾಗ ಅದಕ್ಕೂ ಟ್ರಾನ್ಸ್ಕೆಥೀಟರ್ VST ಡಿವೈಸ್ ಕ್ಲೋಸರ್ ಅನ್ನುವ ಒಂದು ಚಿಕಿತ್ಸಾ ಕ್ರಮ ಬಂದಿದೆ. ಅದನ್ನು ಸಹ ನಾವು ಇಕೋಕಾರ್ಡಿಯೋಗ್ರಫಿ ಮಾಡಿ ಆಂಜಿಯೋಗ್ರಾಮ್ ಮಾಡಿ ಫಸ್ಟ್ LV ಆಂಜಿಯೋಗ್ರಾಮ್ ಮಾಡ್ತೀವಿ. ಆ ಆಂಜಿಯೋಗ್ರಾಮ್ ಮೂಲಕ ಆ ರಂಧ್ರದ ಸೈಜು ಮತ್ತು ಸೈಜ್ಗೆ ತಕ್ಕಂತಹ ಡಿವೈಸ್ ನಮ್ಮ ಹತ್ರ ಅದನ್ನು ಆರ್ಡರ್ ಮಾಡಿ ಅಥವಾ ಅದನ್ನು ಉಪಯೋಗಿಸಿ ನಾವು ಅದನ್ನ ಸೇಫ್ ಆಗಿ ವಿತೌಟ್ ಓಪನ್ ಹಾರ್ಟ್ ಸರ್ಜರಿ ಕ್ಲೋಸ್ ಮಾಡ್ತೀವಿ. ಈ ಮಧ್ಯಮವಾದಂಥದ್ದು ಮತ್ತೆ ಈ ದೊಡ್ಡದಾದಂಥದ್ಕೆ ಅದಕ್ಕೆ ಸರ್ಜರಿನೇ ಮುಖ್ಯವಾದಂತಹ ಚಿಕಿತ್ಸಾ ಕ್ರಮ ಆಗಿರುತ್ತೆ. ಕೆಲವು ಸಮಯ ಇಕೋಕಾರ್ಡಿಯೋಗ್ರಫಿಯಲ್ಲಿ ಸಣ್ಣದಾದ ಹೋಲ್ ಇದ್ರೂ ಅದೇನಾದ್ರೂ ವ್ಯಾಲ್ವ್ ನ ಕೆಳಗಡೆ ಇತ್ತು ಅಥವಾ ಔಟಿಕ್ ವ್ಯಾಲ್ವ್ ಪಲ್ಮರಿ ವ್ಯಾಲ್ವ್ಗೆ ಬಹಳಷ್ಟು ಹತ್ತಿರದಲ್ಲಿದ್ರೆ ಆವಾಗ ಸ್ವಚ್ಛ ಚಿಕಿತ್ಸೆನೇ ಅದಕ್ಕೆ ಉತ್ತರ ಮೇಡಮ್. ಅದು ನಾವು ಡಿವೈಸ್ ಕ್ಲೋಸರ್ ಇಂದ ಮಾಡಲಿಕ್ಕೆ ಆಗುದಿಲ್ಲ. ಇನ್ನು ಮಿಕ್ಕಿ ಅದು ಬೆಳವಣಿಗೆಯ ಅನುಸಾರವಾಗಿ ಈಗ ವ್ಯಾಲ್ವ್ ಸ್ಟಿನೋಸಿಸ್ ಅಂತ ಬಂದ್ರೆ ಅದನ್ನ ಬಲೂನ್ ಇಂದ ಓಪನ್ ಮಾಡಬಹುದು ಮೇಡಮ್. ಅದನ್ನ ಬಲೂನ್ ವ್ಯಾಲ್ವುಲೋಪ್ಲಾಸ್ಟಿ ಅಂತ ಹೇಳ್ತೀವಿ. ಅದನ್ನ ಬಲೂನ್ ಪಲ್ಮನರಿ ವ್ಯಾಲ್ವುಲೋಪ್ಲಾಸ್ಟಿ ಅದು ಪಲ್ಮನರಿ ವ್ಯಾಲ್ವ್ ಆದ್ರೆ ಅಥವಾ ಬಲೂನ್ ಔಟಿಕ್ ವ್ಯಾಲ್ವುಲೋಪ್ಲಾಸ್ಟಿ ಅದು ಔಟಿಕ್ ವ್ಯಾಲ್ವ್ ಆದ್ರೆ. ಸೊ ಇವೆರಡು ವ್ಯಾಲ್ವ್ ನ ಸಮಸ್ಯೆಗಳನ್ನು ಸಹ ನಾವು ಕೆಥೀಟರ್ ಮೂಲಕ ಕ್ಯಾತ್ ಲ್ಯಾಬ್ ಅಲ್ಲಿ ಇಂಟರ್ವೆನ್ಷನ್ ಪ್ರೊಸೀಜರ್ ಅಂತ ಹೇಳಿ ಆ ಸಮಸ್ಯೆಗಳಿಗೆ ನಾವು ತಾತ್ಕಾಲಿಕವಾಗಿ ಉಪಶಮನ ಮಾಡಬಹುದು.
1: ಈಗ ಅಲ್ಲದೇನೆ ಬೇರೆ ರೀತಿಯ ಹೃದಯದ ಸಮಸ್ಯೆಗಳು ಕೂಡ ಇರ್ತಾವೆ ಅಂತ ತಾವು ಹೇಳಿದ್ರಿ. ಆ ಸಮಸ್ಯೆಗಳಿಗೂ ಕೂಡ ಶಸ್ತ್ರಚಿಕಿತ್ಸೆನೆ ಬೇಕಾಗ್ತದ ಅಥವಾ ಔಷಧೋಪಚಾರ ಸಾಕಾಗ್ತದ
0: ಮೇಡಮ್? ಮಕ್ಕಳು ಹುಟ್ಟಿದಾಗ ನಾನು ಹೇಳಿದಾಗೆ ಈ ನೀಲಿ ಬಣ್ಣಕ್ಕೆ ತಿರುಗುವಂತಹ ಸಮಸ್ಯೆಗಳು ಬಂದಾಗ ಅವು ಬಹಳಷ್ಟು ಮೇಜರ್ ಹಾರ್ಟ್ ಡಿಸೀಸ್ ಆಗಿರುತ್ತವೆ. ಅದಕ್ಕೆ ಮೋಸ್ಟ್ ಅಂದ್ರೆ 90% ಆಫ್ ದ ಟೈಮ್ ಶಸ್ತ್ರಚಿಕಿತ್ಸೆಯೇ ಅದಕ್ಕೆ ಉಪಾಯ ಮೇಡಮ್. ಆದರೂ ಮಕ್ಕಳು ಸಣ್ಣದಾಗಿರೋದ್ರಿಂದ ಅಂದ್ರೆ 2.5 kg, 3 kg ಆಗಿರೋದ್ರಿಂದ ಅಂತ ಮಕ್ಕಳಲ್ಲಿ ಬಹಳಷ್ಟು ಪಲ್ಮನರಿ ಆರ್ಟರೀಸ್ ಅಂದ್ರೆ ಲಂಗ್ಸ್ಗೆ ಶುದ್ಧೀಕರಣವಾಗಲು ಹೋಗುವಂತಹ ಪಲ್ಮನರಿ ಆರ್ಟರಿ ಸೈಜ್ ಕಡಿಮೆ ಪ್ರಮಾಣದಲ್ಲಿ ಇದ್ದಾಗ ಅವಾಗ PDA ಸ್ಟೆಂಟಿಂಗ್ ಅಂತ ಒಂದು ಟ್ರಾನ್ಸ್ಕೆಥೀಟರ್ ಮೆಥಡ್ ಆಫ್ ಟ್ರೀಟ್ಮೆಂಟ್ ಇದೆ ಮೇಡಮ್. ಅವಾಗ ನಮಗೆ ಒಂದಷ್ಟು 3 ತಿಂಗಳು 6 ತಿಂಗಳ ಕಾಲ ಬೆಳವಣಿಗೆ ಆಗ್ಲಿ ಅನ್ನೋದಕ್ಕೆ ತಾತ್ಕಾಲಿಕವಾಗಿ ನಾವು PDA ಸ್ಟೆಂಟಿಂಗ್ ಅಂತ ಮಾಡ್ತೀವಿ. ಈಗ PDA ಇಲ್ಲದೆ ಇರುವ ಸಂದರ್ಭದಲ್ಲೂ RUOT ಸ್ಟೆಂಟಿಂಗ್ ಅಂತ ಇರುತ್ತೆ. ಅಂದ್ರೆ ರೈಟ್ ವೆಂಟ್ರಿಕಲ್ ಟು ಪಲ್ಮರಿ ಹಾರ್ಟ್ಗೆ ಹೋಗುವಂತಹ ಅಕ್ರಾಸ್ ದ ಪಲ್ಮರಿ ವ್ಯಾಲ್ ಒಂದು ಸ್ಮಾಲ್ ಸ್ಟೆಂಟ್ ಹಾಕಿ ಅದನ್ನ ಹೃದಯ ಅಂದ್ರೆ ಸರಿಯಾಗಿ ರಕ್ತ ಪರಿಚಲನೆ ಆಗ್ಲಿ, ಮಗುವಿಗೆ ತುಂಬಾ ಸೈನೋಸಿಸ್ ಆಗಿದ್ರೆ ಅಂದ್ರೆ ಸ್ಯಾಚುರೇಷನ್ ಲೆವೆಲ್ಸ್ ಬಹಳ ಕ್ರಿಟಿಕಲಿ ಕಡಿಮೆ ಇದ್ದಾಗ ಅವಾಗ ಅವರು ಓಪನ್ ಹಾರ್ಟ್ ಸರ್ಜರಿಗೂ ಅಷ್ಟು ಸ್ಟೇಬಲ್ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಇವೆರಡು ತಾತ್ಕಾಲಿಕವಾಗಿ ಉಪಶಮನ ಮಾಡುತ್ತೆ. ಆದ್ರೆ ಇವೆರಡು ಸಹ ಒಂದು ಮೇಜರ್ ಪ್ರೊಸೀಜರ್ ಆಗಿರುತ್ತೆ, ರಿಸ್ಕ್ ಇರುತ್ತೆ ಮೇಡಮ್. ಇವೆರಡು ಒಂದು ಅಂದ್ರೆ ಎಮರ್ಜೆನ್ಸಿ ಇವಾಗ ಕ್ರಿಟಿಕಲ್ ಹಾರ್ಟ್ ಡಿಸೀಸ್ ಅಲ್ಲಿ ಇದನ್ನ ಸ್ಟೆಂಟಿಂಗ್ ಅಂತ ಹೇಳ್ತೀವಿ. ಇದೇ ರೀತಿಯಾಗಿ ಕೋಆಪ್ಟೇಷನ್ ಆಫ್ ಅವರ್ಟ ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೇನೆ. ಅದು ಸಹ ಸಮಸ್ಯೆ ಮಕ್ಕಳಲ್ಲಿ ಇದ್ರೆ ಬಲೂನ್ ಮಾಡ್ತೀವಿ, ಅದು ಸರ್ಜರಿಗೆ ಸಮಯ ಸಂದರ್ಭ ಒದಗಿ ಬಂದ್ರೆ ಸರ್ಜರಿಯಲ್ಲೂ ಆಗುತ್ತೆ. ಬಟ್ ಒಂದೊಂದ್ಸಲ ಮಕ್ಕಳು 10 ವರ್ಷ 9 ವರ್ಷ ಆಗಿರುತ್ತೆ, ಅವಾಗ ಅವರಿಗೆ ಹೈಪರ್ಟೆನ್ಷನ್ ಆಗಿರುತ್ತೆ. ಹೈಪರ್ಟೆನ್ಷನ್ ಕಾರಣ ಏನು ಅಂತ ಹುಡುಕಿದಾಗ ಅವರಿಗೆ ಕೋಆಪ್ಟೇಷನ್ ಆಫ್ ಅವರ್ಟದ ಸಮಸ್ಯೆ ಇದೆ ಅಂತ ಹೇಳಿದಾಗ ಅದು ಕೋಆಪ್ಟೇಷನ್ ಅವರ್ಟ ಸ್ಟೆಂಟಿಂಗ್ ಅಂತ ಇರುತ್ತೆ ಮೇಡಮ್. ಅದನ್ನು ಸಹ ನಾವು ಕ್ಯಾತ್ ಲ್ಯಾಬ್ ಅಲ್ಲಿ ಇಂಟರ್ವೆನ್ಷನ್ ಮೂಲಕ ಕೋಆಪ್ಟೇಷನ್

0: ಔಟ್ ಸ್ಟೆಂಟಿಂಗ್ ಅಂತ ಮಾಡಬಹುದು. ಇದಾದ ನಂತರವೂ ಇನ್ನೂ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಬರ್ತದೆ ಅಂದಾಗ, ಈಗ ಆಗಲೇ ಸರ್ಜರಿ ಆಗಿರುವಂತಹ ಮಕ್ಕಳು, ಈಗ ನಾವು ಹೃದಯ ರೋಗದ ಬಗ್ಗೆ ಹೆಚ್ಚಿಗೆ ಮಾಹಿತಿ ಸಿಗ್ತಾ ಇದೆ, ಜನರಲ್ಲಿ ಜಾಗೃತಿ ಆಗಿದೆ, ಎಲ್ಲರೂ ಸ್ವಂತ ವಿಚಾರವನ್ನು ಹೊಂದಿ ಶಸ್ತ್ರಚಿಕಿತ್ಸೆ ಒಳಪಡ್ತಾ ಇದ್ದಾರೆ, ಶಸ್ತ್ರಚಿಕಿತ್ಸೆಯನ್ನು ಸಕ್ಸಸ್ ಆಗ್ತಾ ಇದೆ, ಆ ಮಕ್ಕಳುಗಳು ಬೆಳೀತವೆ. ಈಗ ನಾವು ಎಷ್ಟೋ ಸಲ 10ನೇ ವರ್ಷದಲ್ಲಿ ಮಕ್ಕಳನ್ನ ನೋಡ್ತೀವಿ, ಯಾವಾಗ ಆಗಿದೆ ಸರ್ಜರಿ ಅಂದ್ರೆ, ಸರ್ 9 ವರ್ಷ ಮುಂಚೆನೆ ಆಗಿತ್ತು, ಮಗು 1 ವರ್ಷ ಇತ್ತು, 6 ಕೆಜಿ ಇತ್ತು, ಅವಾಗಲೇ ಮಾಡಿದ್ರು ಸರ್. ಆದರೆ ಈಗ ಅದು ಆ ಶಸ್ತ್ರಚಿಕಿತ್ಸೆಗೆ ಅನುಗುಣವಾದಂತಹ ಸಮಯ ಇಷ್ಟು ಒದಗಿದ ಬಂದ ಮೇಲೆ ಕೆಲವು ಚೇಂಜಸ್ ಆಗುತ್ತೆ ಮೇಡಮ್, ಕ್ಯೂಂಕಿ ಅದು ರಿಪೇರ್ಡ್ ಹಾರ್ಟ್ ಆಗಿರೋದ್ರಿಂದ ಅದರಲ್ಲಿ ವ್ಯಾಲ್ವ್ನ ಲೀಕ್ ಆಗುವಂಥ ಸಮಸ್ಯೆ ಇರುತ್ತೆ, ಅಥವಾ ಮತ್ತೆ ಪಲ್ಮರಿ ಆರ್ಟ್ರೀಸು ಸ್ವಲ್ಪ ಸಂಕುಚಿತ ಆಗುವಂಥ ಸಮಸ್ಯೆ ಬರುತ್ತೆ. ಅವಾಗಲೂ ಸಹ ಬಲೂನಿಂದ ನಾವು ಆ ಸಮಸ್ಯೆಗಳನ್ನು ತಾತ್ಕಾಲಿಕವಾಗಿ ಉಪಶಮನ ಮಾಡಬಹುದು. ಮಗು ಇನ್ನೂ ಸ್ವಲ್ಪ ಬೆಳವಣಿಗೆ ಆದ ಮೇಲೆ ನಾವು ಆರ್ಟಿಫಿಷಿಯಲ್ ವ್ಯಾಲ್ವ್ ಸಹ ಹಾಕಲಿಕ್ಕೆ ಸಂದರ್ಭ ಒದಗಿ ಬರಬಹುದು. ಅದನ್ನು ಪರ್ಕ್ಯುಟೇನಿಯಸ್ ಪಲ್ಮರಿ ವ್ಯಾಲ್ವ್ ಇಂಪ್ಲಾಂಟೇಷನ್ ಪ್ರೊಸೀಜರ್ ಫಾರ್ ಪೋಸ್ಟ್ ಟೆಟ್ಟಾಲಜಿ ಆಫ್ ಫ್ಯಾಲೆಟ್ ರಿಪೇರ್ ಅಂತ ಹೇಳ್ತೀವಿ. ಇವೆಲ್ಲ ಅಂಥ ಸಮಸ್ಯೆ ಇರುವಂಥ ಮಕ್ಕಳಿಗೆ ನಾವು ಪ್ರತಿ ವರ್ಷ ಫಾಲೋಅಪ್ಪಲ್ಲಿ ಇಟ್ಟಿರೋದ್ರಿಂದ, ಅಂದರೆ ಒಮ್ಮೆಗೇ ಅವರಿಗೆ ತಂದೆ ತಾಯಿಗಳಿಗೆ ಆಶ್ಚರ್ಯ ಪಡುವಂತೆ ನಾವು ಇವೆಲ್ಲ ಹೇಳುವುದಿಲ್ಲ, ಅವರು ಕ್ರಮೇಣ ವರ್ಷ ವರ್ಷ ಬರೋದ್ರಿಂದ ಅವರಿಗೆ ಎಜುಕೇಷನ್ ಇದ್ದೇ ಇರುತ್ತೆ, ಅಂದರೆ ಈ ಸಮಸ್ಯೆ ಮುಂದೆ ಬರುತ್ತದೆ, ಅದಕ್ಕಾಗಿ ನೀವು ಪೂರ್ಣ ಪ್ರಮಾಣವಾಗಿ ತಯಾರಿ ಆಗಿರಬೇಕು ಅನ್ನುವಂಥ ಆರೋಗ್ಯ ಮಾಹಿತಿ ಕೊಟ್ಟು ಆ ಮಾಹಿತಿಯ ಅನುಸಾರವಾಗಿ ಆ ಮಗುವನ್ನು ನಾವು ಮೇಲ್ವಿಚಾರಣೆ ಅಥವಾ ನಮ್ಮ ರೆಗ್ಯುಲರ್ ಫಾರೋಅಪ್ಪಲ್ಲಿಟ್ಟು ಅವರಿಗೆ ಸರಿಯಾದಂಥ ಸಂದರ್ಭದಲ್ಲಿ ಒದಗಿ ಬರುವಂತಹ ನ್ಯೂಯರ್ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ನ ನಾವು ಕೊಡ್ತೀವಿ ಮೇಡಮ್.
1: ಪಾಲಕರೇ, ಇನ್ನು ಯಾಕೆ ತಡ ಮಾಡ್ತೀರಿ? ಮಕ್ಕಳನ್ನು ನಾವು ತಕ್ಷಣದಲ್ಲೇ ಏನಾದರೂ ನಮ್ಮ ಮಕ್ಕಳಿಗೆ ತೊಂದರೆ ಇತ್ತು ಅಂದರೆ ಮಕ್ಕಳಿಗೆ ನಾವು ಸೂಕ್ತ ವೈದ್ಯರ ಹತ್ರ ಕರ್ಕೊಂಡೋಗಿ ಚಿಕಿತ್ಸೆಯನ್ನು ಕೊಡಿಸೋಣ, ಮಕ್ಕಳಿಗೆ ಉತ್ತಮ ಆರೋಗ್ಯ ಭಾಗ್ಯವನ್ನು ನೀಡೋಣ, ಉತ್ತಮ ನಾಗರಿಕರನ್ನಾಗಿ ಮಾಡೋಣ, ಮಕ್ಕಳು ಕೂಡ ಜೀವನವನ್ನು ಆನಂದಿಸಲಿ, ಅವರು ಖುಷಿ ಪಡಲಿ, ಆವಾಗ ನಮ್ಮ ಪಾಲಕತ್ವದ ಒಂದು ಜವಾಬ್ದಾರಿ ಪರಿಪೂರ್ಣ ಆಗ್ತದ ಅಂತ ಆಶಿಸೋಣ. ಇಷ್ಟೆಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಂತ ಮಕ್ಕಳ ಹೃದಯ ರೋಗ ತಜ್ಞರಾದ ಡಾಕ್ಟರ್ MS ರವೀಂದ್ರ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ ಡಾಕ್ಟರ್.
0: ನಮಸ್ಕಾರ, ಧನ್ಯವಾದಗಳು.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಮಕ್ಕಳ ಹೃದಯಕ್ಕೆ ಬರುವ ತೊಂದರೆಗಳು ಈ ಕುರಿತು ಡಾಕ್ಟರ್ MS ರವೀಂದ್ರ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ MR.
5: ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿತ ಯೋಜನೆ ಅಂತಂತಂದ್ರೆ ವಿಬಿಜಿ ರಾಮ್ಜಿ. ಇದರ ವಿಸ್ತೃತ ರೂಪ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್. ಭಾರತವು 2047 ವೇಳೆಗೆ ವಿಕಸಿತ ರಾಷ್ಟ್ರವಾಗಿ ಮಾರ್ಪಾಟುಗೊಳ್ಳುವ ದೂರದೃಷ್ಟಿಯೊಂದಿಗೆ ಮುನ್ನಡೆಯುತ್ತಿದೆ. ಈ ದೂರದೃಷ್ಟಿಯನ್ನು ಗ್ರಾಮೀಣ ಭಾಗದಲ್ಲಿ ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ಹಲವು ಯೋಜನೆಗಳನ್ನು ರೂಪಿಸ್ತಾ ಇದೆ. ಅಂತಹದ್ದೇ ಒಂದು ಪ್ರಮುಖ ಹೊಸ ಕಾಯ್ದೆ ಎಂದರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್. ಇದನ್ನು ಸಂಕ್ಷಿಪ್ತ ರೂಪದಾಗಿ ಹೇಳಬೇಕು ಅಂತಂದರೆ VBG ರಾಮ್ಜಿ ಅಂತ ಕರೀತಾರೆ. ಇದು 2005 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ, ಇದನ್ನು ನರೇಗಾ ಅಂತಲೂ ಕೂಡ ಕರಿತಾ ಇದ್ರು ಈ ಹಿಂದೆ. ಅದನ್ನು ಜಾರಿಗೆ ತಂದಿದ್ದ ಮೊದಲು ಈ ಹೊಸ ಶಾಸನಬದ್ಧ ಚೌಕಟ್ಟ ಇದನ್ನು ಬದಲಾಯಿಸಿ VBG ರಾಮ್ಜಿ ಅಂತ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. 2025 ಡಿಸೆಂಬರ್ನಲ್ಲಿ ಲೋಕಸಭೆಯಲ್ಲಿ ಅಂಗೀಕಾರಗೊಂಡ ಈ ಕಾಯ್ದೆಯು ಗ್ರಾಮೀಣ ಭಾರತದ ಆದಾಯ ಭದ್ರತೆ, ಶಾಶ್ವತ ಆಸ್ತಿ ನಿರ್ಮಾಣ ಮತ್ತು ತಂತ್ರಜ್ಞಾನ ಆಧಾರಿತ ನಿರ್ವಹಣೆಯನ್ನು ಗುರಿಯಾಗಿಟ್ಟುಕೊಂಡಿದೆ. ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ವಿಕಸಿತ ಭಾರತ 2047 ದೂರದೃಷ್ಟಿಗೆ ಅನುಗುಣವಾಗಿ ಗ್ರಾಮೀಣ ಕುಟುಂಬಗಳಿಗೆ ಹೆಚ್ಚಿನ ಉದ್ಯೋಗ ಖಾತ್ರಿ ನೀಡುವುದು. ಇಂದಿನ ನರೇಗಾ ಯೋಜನೆಯಲ್ಲಿ ವಾರ್ಷಿಕ 100 ದಿನಗಳ ಉದ್ಯೋಗ ಖಾತ್ರಿ ಇದ್ದರೆ VBG ರಾಮ್ಜಿಯಲ್ಲಿ ಇದನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಇದರಿಂದ ಗ್ರಾಮೀಣ ಕುಟುಂಬಗಳ ಆದಾಯ ಸ್ಥಿರತೆ ಹೆಚ್ಚಾಗ್ತದೆ ಮತ್ತು ಕೃಷಿ ಋತುವಿನಲ್ಲಿ ಸೀಡಿಂಗ್ ಮತ್ತು ಹಾರ್ವೆಸ್ಟಿಂಗ್ ಸಮಯ ಅಂತ ಹೇಳ್ತಾರಲ್ಲ ಅದು

60 ದಿನಗಳವರೆಗೆ ಕೆಲಸವಿಲ್ಲದ ಅವಧಿಯಲ್ಲಿ ಖಾತ್ರಿಪಡಿಸಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಹೋದ್ರೆ, ಉದ್ಯೋಗ ಖಾತ್ರಿ ಹೆಚ್ಚಳ. ಪ್ರತಿ ಗ್ರಾಮೀಣ ಕುಟುಂಬಕ್ಕೂ ವಾರ್ಷಿಕ 125 ದಿನಗಳ ಅಕುಶಲ ಕೈಗಾರಿಕೆ ಕೆಲಸದ ಖಾತ್ರಿಯನ್ನು ಇದು ನೀಡುತ್ತದೆ. ಮುಂದಿನದು ಶಾಶ್ವತ ಆಸ್ತಿ ನಿರ್ಮಾಣಕ್ಕೆ ಆದ್ಯತೆ ಕೊಡತಕ್ಕಂಥದ್ದು. ರಸ್ತೆಗಳು, ಚೆಕ್ ಡ್ಯಾಂಗಳು, ಸೇತುವೆಗಳು, ನೀರಾವರಿ ಸೌಲಭ್ಯಗಳು ಮುಂತಾದ ದೀರ್ಘಕಾಲೀನ ಗ್ರಾಮೀಣ ಮೂಲಸೌಕರ್ಯಗಳನ್ನು ನಿರ್ಮಿಸುವುದಕ್ಕೆ ಈ ಯೋಜನೆ ಆದ್ಯತೆ ನೀಡತಕ್ಕಂಥದ್ದು. ತಂತ್ರಜ್ಞಾನ ಆಧಾರಿತ ನಿರ್ವಹಣೆ, ಬಯೋಮೆಟ್ರಿಕ್ ದೃಢೀಕರಣ, ಮೊಬೈಲ್ ಮಾನಿಟರಿಂಗ್, ರಿಯಲ್ ಟೈಮ್ ಡ್ಯಾಶ್ಬೋರ್ಡ್, ಎಐ ಆಧಾರಿತ ವಿಶ್ಲೇಷಣೆ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಲಾಗಿದೆ. ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಬಲಪಡಿಸುವಿಕೆ, ಗ್ರಾಮ ಮಟ್ಟದಲ್ಲಿ ಸಮುದಾಯದ ಭಾಗವಹಿಸುವಿಕೆಯನ್ನು ಉತ್ತೇಜಿಸಿ ಭ್ರಷ್ಟಾಚಾರವನ್ನು ತಡೆಗಟ್ಟುವ ವ್ಯವಸ್ಥೆ, ರಾಜ್ಯಗಳೊಂದಿಗೆ ಹಂಚಿಕೆ. ಕೆಲವು ವರದಿಗಳ ಪ್ರಕಾರ ಯೋಜನೆಯ ಹಣಕಾಸು ಹೊರೆಯಲ್ಲಿ ರಾಜ್ಯಗಳ ಪಾಲು ಸುಮಾರು 40% ಇರಬಹುದು. ಕೂಲಿ ದರ ಹೆಚ್ಚಳ, ಕೆಲವು ರಾಜ್ಯಗಳಲ್ಲಿ ಕೂಲಿಯನ್ನು 370 ರೂಗಳಿಗೆ ಏರಿಸುವ ಪ್ರಸ್ತಾಪ ಈ ಯೋಜನೆಯಲ್ಲಿ ಇದೆ. ನರೇಗಾದಿಂದ ವಿಬಿಜಿ ರಾಮ್ಜಿಗೆ ಬದಲಾವಣೆ ಮಹತ್ವ. ನರೇಗಾ ಯೋಜನೆಯು ಗ್ರಾಮೀಣ ಬಡವರಿಗೆ ಆದಾಯ ಭದ್ರತೆ ನೀಡಿದ್ದರೂ ಅದರಲ್ಲಿ ಕೆಲವು ಲೋಪಗಳಿದ್ದವು. ಉದಾಹರಣೆ, ಕಡಿಮೆ ದಿನಗಳ ಖಾತರಿ, ಆಸ್ತಿಗಳ ಗುಣಮಟ್ಟ ಕಡಿಮೆ ಇರುವುದು, ಭ್ರಷ್ಟಾಚಾರದ ಆರೋಪಗಳು ಇತ್ಯಾದಿ. ಈ ವಿಬಿಜಿ ರಾಮ್ಜಿಯು ಈ ಲೋಪಗಳನ್ನು ಸರಿಪಡಿಸಿ ಹೆಚ್ಚಿನ ದಿನಗಳ ಖಾತ್ರಿ ನೀಡತಕ್ಕಂಥದ್ದು, ಉತ್ತಮ ಗುಣಮಟ್ಟದ ಆಸ್ತಿ ನಿರ್ಮಾಣ, ಡಿಜಿಟಲ್ ಗವರ್ನೆನ್ಸ್ ಮೂಲಕ ಹೊಸ ಆಯಾಮನ ನೀಡತಕ್ಕಂಥದ್ದು. ಇದು ಕೇವಲ ಉದ್ಯೋಗ ಯೋಜನೆಯಲ್ಲದೆ ಗ್ರಾಮೀಣ ಸಬಲೀಕರಣ, ಬೆಳವಣಿಗೆ ಮತ್ತು ಸ್ವಾವಲಂಬನೆಯ ಸಮಗ್ರ ಚೌಕಟ್ಟಾಗಿದೆ. ಈ ಯೋಜನೆಯಿಂದ ಕೋಟ್ಯಾಂತರ ಗ್ರಾಮೀಣ ಕುಟುಂಬಗಳಿಗೆ ಆರ್ಥಿಕ ಆಸರೆ ಸಿಗಲಿದೆ. ಶಾಶ್ವತ ಆಸ್ತಿಗಳ ನಿರ್ಮಾಣದಿಂದ ಗ್ರಾಮಗಳು ದೀರ್ಘಕಾಲೀನ ಅಭಿವೃದ್ಧಿ ಕಾಣುತ್ತದೆ. ಆದರೆ ರಾಜ್ಯಗಳ ಮೇಲೆ ಹೆಚ್ಚುವರಿ ಹಣಕಾಸು ಹೊರೆ, ಅನುಷ್ಠಾನದ ಸವಾಲುಗಳು, ವಿರೋಧ ಪಕ್ಷಗಳ ಟೀಕೆಗಳು, ಇವು ಕೆಲವು ಸವಾಲುಗಳು ಎದುರಿಸತಕ್ಕಂಥದ್ದು. ಭಾರತವು 2047 ಸ್ವಾತಂತ್ರ್ಯದ ಶತಮಾನೋತ್ಸವ ಸಂದರ್ಭದಲ್ಲಿ ವಿಕಸಿತ ದೇಶವಾಗಿ ಅಂದರೆ ಡೆವಲಪ್ಡ್ ನೇಷನ್ ಮಾರ್ಪಟ್ಟುಕೊಳ್ಳುವ ಮಹತ್ವಾಕಾಂಕ್ಷೆಯನ್ನು ಹೊಂದಿತ್ತು. ಇದನ್ನು ವಿಕಸಿತ ಭಾರತ್ ಅಟ್ 2047 ಎಂದು ಕರೆಯಲಾಗುತ್ತದೆ. ಈ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ವಿವಿಧ ಯೋಜನೆಗಳು, ಅಭಿಯಾನಗಳು ಮತ್ತು ಸಂಕಲ್ಪಗಳನ್ನು ರೂಪಿಸಿದೆ. ಅದರಲ್ಲಿ ಪ್ರಮುಖವಾದುದು ವಿಕಸಿತ ಭಾರತ್ ಸಂಕಲ್ಪ ಯಾತ್ರೆ ಮತ್ತು ಸಂಬಂಧಿತ ಯೋಜನೆಗಳು. ಇದು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಆಯುಷ್ಮಾನ್ ಭಾರತ್, ಉಜ್ವಲ, ಪಿಎಂ ಕಿಸಾನ್, ಜಲಜೀವನ್ ಮಿಷನ್, ಪಿಎಂ ಸನ್ನಿಧಿ ಮುಂತಾದವುಗಳನ್ನು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜನರಿಗೆ ತಲುಪಿಸುವ ಉದ್ದೇಶವನ್ನು ಹೊಂದಿದೆ. ಕರ್ನಾಟಕವು ಭಾರತದ ಅತ್ಯಂತ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದ್ದು ತಂತ್ರಜ್ಞಾನ, ಐಟಿ, ಕೃಷಿ, ಉದ್ಯಮ ಮತ್ತು ನವೀಕರಣೀಯ ಶಕ್ತಿಯಲ್ಲಿ ಮುಂಚೂಣಿಯಲ್ಲಿ ಇದೆ. ರಾಜ್ಯವು ವಿಕಸಿತ ಭಾರತ್ನ ಗುರಿಗಳಲ್ಲಿ ಸುಮಾರು 10% ಕೊಡುಗೆ ನೀಡಬೇಕು ಎಂಬ ಗುರಿಯನ್ನು ಹೊಂದಿದೆ. ಇಲ್ಲಿ ವಿಕಸಿತ ಭಾರತ್ ಸಂಕಲ್ಪ ಯೋಜನೆಯ ಅನುಷ್ಠಾನವು ರಾಜ್ಯದ ಅಭಿವೃದ್ಧಿಗೆ ಮಹತ್ವದ್ದಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2023 ನವೆಂಬರ್ 15 ಜಾರ್ಖಂಡ್ನ ಕುಂಟಿಯಿಂದ ಈ ಯಾತ್ರೆಗೆ ಚಾಲನೆ ನೀಡಿದರು. ಇದು ದೇಶಾದ್ಯಂತ 2.7 ಲಕ್ಷ ಗ್ರಾಮ ಪಂಚಾಯತಿಗಳು ಮತ್ತು 15,000 ನಗರ ಪ್ರದೇಶಗಳನ್ನು ಆವರಿಸುವ ದೊಡ್ಡ ಮಟ್ಟದ ಅಭಿಯಾನವಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಅರ್ಹರಾದವರಿಗೆ ಕೇಂದ್ರ ಯೋಜನೆಗಳ ಪ್ರಯೋಜನ ತಲುಪಿಸತಕ್ಕಂಥದ್ದು, ಜನರಲ್ಲಿ ವಿಕಸಿತ ಭಾರತ್ ಸಂಕಲ್ಪದ ಜಾಗೃತಿ ಮೂಡಿಸತಕ್ಕಂಥದ್ದು, ಮಾಹಿತಿ, ಶಿಕ್ಷಣ ಮತ್ತು ಸಂವಹನಗಳ ಮೂಲಕ ಗ್ರಾಮ ಗ್ರಾಮಕ್ಕೆ ತೆರಳತಕ್ಕಂಥದ್ದು, ಮೇರಿ ಕಹಾನಿ ಮೇರಿ ಜಬಾನಿ ಮೂಲಕ ಪ್ರಯೋಜನ ಪಡೆದವರ ಅನುಭವಗಳನ್ನು ಹಂಚಿಕೊಳ್ಳತಕ್ಕಂಥದ್ದು. ಕರ್ನಾಟಕದಲ್ಲಿ ಈ ಯಾತ್ರೆಯನ್ನು 2023 ನವೆಂಬರ್ನಿಂದಲೇ ಆರಂಭಿಸಲಾಗಿತ್ತು. ಮೈಸೂರು, ಚಿಕ್ಕಮಗಳೂರು, ಚಾಮರಾಜನಗರ ಮತ್ತು ಇತರ ಜಿಲ್ಲೆಗಳಲ್ಲಿ ಆದಿವಾಸಿ ಪ್ರದೇಶಗಳ ಮೇಲೆ ವಿಶೇಷ ಗಮನವನ್ನು ನೀಡಲಾಯಿತು. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋತ್ ಅವರು ಮೈಸೂರಿನಲ್ಲಿ ಯಾತ್ರೆಗೆ ಚಾಲನೆ ನೀಡಿದರು. ಚಿಕ್ಕಮಗಳೂರು ಮತ್ತು ಇತರ ಜಿಲ್ಲೆಗಳಿಂದ ಸಹ ಇದೇ ರೀತಿ ಕಾರ್ಯಕ್ರಮಗಳು ಸಹ ನಡೆದವು. ದಕ್ಷಿಣ ಕನ್ನಡದ ಮಂಗಳೂರಿನ ಉಳಾಯಿಬೆಟ್ಟು ಗ್ರಾಮ ಪಂಚಾಯತಿಯಲ್ಲಿ ಯಾತ್ರೆಗೆ ಚಾಲನೆ ಸಹ ನೀಡಲಾಯಿತು. ಗ್ರಾಮೀಣ ಜನರಿಗೆ ಕೇಂದ್ರ ಯೋಜನೆಗಳ ಮಾಹಿತಿ ನೀಡುವಲ್ಲಿ ಈ ಯೋಜನೆ ಯಶಸ್ವಿಯಾಯಿತು. ಇನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮತ್ತು ಇತರ ಪ್ರದೇಶಗಳಲ್ಲೂ ಕೂಡ ಯಾತ್ರೆ ನಡೆದು ಪಿಎಂ ಕಿಸಾನ್, ಜಲಜೀವನ್ ಮಿಷನ್ ಮುಂತಾದ ಯೋಜನೆಗಳ ಪ್ರಯೋಜನಗಳನ್ನು ತಲುಪಿಸಿತು. ರಾಜ್ಯದಲ್ಲಿ ಲಕ್ಷಾಂತರ ಜನರು ಯಾತ್ರೆಯಲ್ಲಿ ಭಾಗವಹಿಸಿ ಸಂಕಲ್ಪ ಪಡೆದುಕೊಂಡರು. ಅನೇಕರು ತಮ್ಮ ಅನುಭವಗಳನ್ನು ಯೋಜನೆ ಬಗ್ಗೆ ಹಂಚಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸಚಿವರು ಮತ್ತು ಸ್ಥಳೀಯ ನಾಯಕರು ಭಾಗವಹಿಸಿದ್ದರು. ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರು ಕರ್ನಾಟಕದಲ್ಲಿ ಯಾತ್ರೆಯಲ್ಲಿ ಭಾಗವಹಿಸಿ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಈ ಯೋಜನೆಯಲ್ಲಿ ಕೃಷಿ ಕ್ಷೇತ್ರದ ಬಗ್ಗೆ ಗಮನ ಕೊಡೋದಾದರೆ, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಮೂಲಕ ರೈತರಿಗೆ ಆಧುನಿಕ ತಂತ್ರಜ್ಞಾನ, ಹೊಸ ಬೀಜಗಳು ಮತ್ತು ಇತರ ಸಹಾಯ ತಲುಪಿಸಲಾಗುತ್ತದೆ. ಉದ್ಯೋಗ ಮತ್ತು ಉದ್ಯಮ ರೋಜ್ಗಾರ್ ಯೋಜನೆಗಳ ಮೂಲಕ ಯುವಕರಿಗೆ ಅವಕಾಶಗಳು. 2025 ಪ್ರಧಾನಮಂತ್ರಿ ವಿಕಸಿತ ಭಾರತ್

0: ರೋಜ್ಗಾರ್ ಯೋಜನೆಯು ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಗೆ ನೆರವಾಗ್ತಾ ಇದೆ. ಈ ರಾಜ್ಯದ ದೃಷ್ಟಿಕೋನ ಏನಾದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಕರ್ನಾಟಕ ಅಟ್ 100 ವಿಷನ್ ಡಾಕ್ಯುಮೆಂಟ್ ಫಾರ್ 2047 ಎಂಬತಕ್ಕಂಥದ್ದು ರೂಪಿಸಿದ್ದು, ಬೆಂಗಳೂರು ಸೇರಿದಂತೆ ನಗರಗಳನ್ನು ನವೀಕರಣೀಯ ಶಕ್ತಿ AI ಸೆಮಿಕಂಡಕ್ಟರ್ಗಳಲ್ಲಿ ಮುಂಚೂಣಿಗೆ ತರುವ ಗುರಿಯನ್ನ ಇದು ಹೊಂದಿದೆ. ರಾಜ್ಯವು ಭಾರತದ ವಿಕಸಿತ ಭಾರತ್ನಲ್ಲಿ 10% ಕೊಡುಗೆ ನೀಡುವ ಗುರಿಯನ್ನ ಇಟ್ಟುಕೊಂಡಿದೆ. ಈ ಯೋಜನೆಯ ಸವಾಲುಗಳು ಮತ್ತು ಭವಿಷ್ಯದ ನಿರೀಕ್ಷೆಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಕರ್ನಾಟಕದಲ್ಲಿ ಯಾತ್ರೆಯು ಯಶಸ್ವಿಯಾದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕೊರತೆ, ಆಡಳಿತದ ವಿಳಂಬಗಳು ಮತ್ತು ಭೌತಿಕ ಸವಲತ್ತುಗಳ ಕೊರತೆ ಇಲ್ಲಿ ಸವಾಲುಗಳಾಗಿವೆ. ಆದರೆ 2026 ಬಜೆಟ್ನಲ್ಲಿ ವಿಕಸಿತ್ ಭಾರತ್ಗೆ ಬಲವಾದ ಬೆಂಬಲ ನೀಡಲಾಗಿದ್ದು, ಕರ್ನಾಟಕಕ್ಕೆ ಹೆಚ್ಚಿನ ನಿಧಿ ಮತ್ತು ಯೋಜನೆಗಳು ಲಭ್ಯವಾಗುತ್ತಿದೆ. ವಿಕಸಿತ್ ಭಾರತ್ ಸಂಕಲ್ಪ ಯೋಜನೆಯ ಕೇವಲ ಒಂದು ಅಭಿಯಾನವಲ್ಲ, ಬದಲಿಗೆ ದೇಶದ ಪ್ರತಿ ನಾಗರಿಕನ ಜೀವನವನ್ನು ಸುಧಾರಿಸತಕ್ಕಂಥ ಸಂಕಲ್ಪವಾಗಿದೆ. ಕರ್ನಾಟಕದಲ್ಲಿ ಇದರ ಅನುಷ್ಠಾನವು ರಾಜ್ಯದ ತಂತ್ರಜ್ಞಾನಿಕ ಮತ್ತು ಆರ್ಥಿಕ ಶಕ್ತಿಯೊಂದಿಗೆ ಸಂಯೋಜನೆಯಾಗಿದೆ. 2047 ವಿಕಸಿತ ಭಾರತ್ಗೆ ಮಹತ್ವದ ಕೊಡುಗೆ ಇದು ನೀಡ್ತಾ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಜನರ ಸಹಯೋಗದೊಂದಿಗೆ ಈ ಗುರಿ ಸಾಧ್ಯವಾಗಲಿದೆ. ಇದು ಕರ್ನಾಟಕದ ಭವಿಷ್ಯಕ್ಕೆ ಮಾತ್ರವಲ್ಲ, ಸಮಗ್ರ ಭಾರತದ ಸಮೃದ್ಧಿಗೆ ಮಹತ್ವದ ಹೆಜ್ಜೆಯಾಗಿದೆ ಅನ್ನೋದನ್ನು ನಾವು ಮನಗಾಣಬಹುದು.
1: ಪ್ರಧಾನಮಂತ್ರಿ ವಿಪಿಜಿ ರಾಮ್ಜಿ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ತಮ್ಮ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನು ಮರೆಯದಂತೆ ಯುವಜನತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ. ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಪ್ರಮಾಣವಚನ ಸ್ವೀಕಾರ. ಎಬೋಲಾ ನಿಯಂತ್ರಣಕ್ಕಾಗಿ ಆಫ್ರಿಕಾಗೆ ಭಾರತದಿಂದ 43 ಟನ್ ವೈದ್ಯಕೀಯ ನೆರವು ರವಾನೆ. ಹಾಗೂ ನಾರ್ವೆ ಚೆಸ್ 7 ಸುತ್ತಿನಲ್ಲಿ ಭಾರತದ ಆರ್ ಪ್ರಜ್ಞಾನಂದ, ಡಿ ಗುಕೇಶ್, ದಿವ್ಯಾ ದೇಶ್ಮುಖ್ಗೆ ಗೆಲುವು. ವಾರ್ತೆಗಳ ವಿವರ. ಕಠಿಣ ಪರಿಶ್ರಮದಿಂದ ಉನ್ನತ ಹುದ್ದೆ ಹಾಗೂ ಉತ್ತಮ ವೇತನ ಪಡೆದು ನಗರಗಳಲ್ಲಿ ನೆಲೆಸಿದ ನಂತರವೂ ಯುವಕರು ತಮ್ಮ ಹಳ್ಳಿಗಳನ್ನು, ಸಂಸ್ಕೃತಿಯನ್ನು ಮತ್ತು ಅಸ್ಮಿತೆಯನ್ನು ಮರೆಯಬಾರದು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇಂದು ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಪ್ರಮುಖ ವಿದ್ಯಾರ್ಥಿ ವೇತನ ಯೋಜನೆಗಳ ಫಲಾನುಭವಿಗಳಾಗಿರುವ ಬುಡಕಟ್ಟು ಸಮುದಾಯದ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಕೇವಲ 25 ವಯಸ್ಸಿನಲ್ಲೇ ಐತಿಹಾಸಿಕ ಹೋರಾಟದ ನೇತೃತ್ವ ವಹಿಸಿದ್ದ ಭಗವಾನ್ ಬಿರ್ಸಾ ಮುಂಡಾ ಹಾಗೂ ದೇಶಕ್ಕಾಗಿ ಬಲಿದಾನಗೈದ ಅಸಂಖ್ಯಾತ ಬುಡಕಟ್ಟು ನಾಯಕರ ತ್ಯಾಗ ಮತ್ತು ಪರಂಪರೆಯನ್ನು ಇಂದಿನ ಯುವ ಪೀಳಿಗೆ ಸದಾ ಸ್ಮರಿಸಬೇಕು ಎಂದು ಕರೆ ನೀಡಿದರು. ಸರ್ಕಾರದ ವಿದ್ಯಾರ್ಥಿ ವೇತನಗಳು ಕೇವಲ ಆರ್ಥಿಕ ನೆರವಲ್ಲ, ಅವು ಸಂಪನ್ಮೂಲಗಳ ಕೊರತೆ ಇರುವ ಪ್ರತಿಭಾವಂತ ಯುವಕರ ಕನಸುಗಳಿಗೆ ರೆಕ್ಕೆ ನೀಡಿ ದೇಶ ವಿದೇಶಗಳ ಉನ್ನತ ಸಂಸ್ಥೆಗಳಲ್ಲಿ ಕಲಿಯಲು ಹೊಸ ಅವಕಾಶಗಳನ್ನು ಸೃಷ್ಟಿಸಿವೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಸರ್ಕಾರದ ಸೌಲಭ್ಯಗಳ ಬಗ್ಗೆ ಗ್ರಾಮೀಣ ಭಾಗದ ಇತರೆ ಪ್ರತಿಭಾವಂತ ಮಕ್ಕಳಿಗೆ ಮಾಹಿತಿ ನೀಡಿ ಸಮಾಜದಲ್ಲಿ ಹಿಂದುಳಿದವರನ್ನು ಕೈಹಿಡಿದು ಮುನ್ನಡೆಸುವುದು ಪ್ರತಿಯೊಬ್ಬ ಯುವ ಸಾಧಕನ ಕರ್ತವ್ಯವಾಗಿದೆ ಎಂದರು. ಭಾರತದಲ್ಲಿ ವಾಸಿಸುವ ವಿದೇಶಿ ಪ್ರಜೆಗಳ ನೋಂದಣಿ ಪ್ರಕ್ರಿಯೆ ಮತ್ತು ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲು ಕೇಂದ್ರ ಗೃಹ ಸಚಿವಾಲಯ ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಹೊಸ ನಿಯಮದ ಪ್ರಕಾರ ಭಾರತಕ್ಕೆ ಆಗಮಿಸುವ ವಿದೇಶಿಯರು ತಮ್ಮ 180 ವಾಸ್ತವ್ಯ ಅವಧಿ ಮುಗಿಯುವ ಮುನ್ನ ಯಾವುದೇ ಸಮಯದಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದಾಗಿದೆ. ಅತ್ಯಂತ ತುರ್ತು ಸಂದರ್ಭಗಳಲ್ಲಿ ಮಾತ್ರ ವಿಳಂಬ ಮಂಡನೆಗೆ ಅವಕಾಶವಿರಲಿದೆ. ಪೋಷಕರಲ್ಲಿ

0: ಒಬ್ಬರು ಭಾರತೀಯ ನಾಗರಿಕರಾಗಿದ್ದು ಮಗುವಿನ ಭಾರತೀಯ ಪೌರತ್ವವನ್ನು ಉಳಿಸಿಕೊಳ್ಳಲು ಬಯಸಿದರೆ ಅಂತಹ ಮಕ್ಕಳಿಗೆ ಈ ವಿದೇಶಿ ನೋಂದಣಿ ನಿಯಮ ಅನ್ವಯಿಸುವುದಿಲ್ಲ. ಆದರೆ ಮಗು ಭಾರತದಲ್ಲಿದ್ದಾಗಲೇ ವಿದೇಶಿ ಪೌರತ್ವ ಪಡೆದರೆ 30 ದಿನಗಳ ಒಳಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದು ಕಡ್ಡಾಯವಾಗಿದೆ. ಯಾವುದೇ ಆದೇಶದ ವಿರುದ್ದ ವಲಸೆ ಬ್ಯೂರೋ ಆಯುಕ್ತರಿಗೆ 30 ದಿನಗಳ ಒಳಗೆ ಆನ್ಲೈನ್ನಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಆಯುಕ್ತರು 60 ದಿನಗಳ ಒಳಗೆ ಈ ಅರ್ಜಿಗಳನ್ನು ಪರಿಶೀಲಿಸಿ ವಿಲೇವಾರಿ ಮಾಡಲಿದ್ದಾರೆ. ಈ ಹೊಸ ತಿದ್ದುಪಡಿಗಳು ವಿದೇಶಿ ಪ್ರಜೆಗಳ ಮೇಲಿನ ನಿಗಾವನ್ನು ಹೆಚ್ಚಿಸುವುದರ ಜೊತೆಗೆ ಆಡಳಿತಾತ್ಮಕ ಪ್ರಕ್ರಿಯೆಯನ್ನು ಸುಗಮಗೊಳಿಸಲಿವೆ. ಸುಪ್ರೀಂಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರುವ 5 ನ್ಯಾಯಾಧೀಶರು ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೂತನ ನ್ಯಾಯಮೂರ್ತಿಗಳಿಗೆ ಅಧಿಕಾರದ ಪ್ರಮಾಣವಚನ ಬೋಧಿಸಿದರು. ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಈ ನೇಮಕಾತಿ ಆದೇಶ ಹೊರಡಿಸಿದ್ದರು. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ ಹಾಗೂ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಪದೋನ್ನತಿಗೊಳಿಸಲಾಗಿದೆ. ಇದರೊಂದಿಗೆ ಹಿರಿಯ ವಕೀಲರಾದ ವೆಂಕಿತ ಸುಬ್ರಹ್ಮಣಿ ಮೋಹನ ಅವರು ಕೂಡ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದಾರೆ. ಆಫ್ರಿಕಾ ಖಂಡದಲ್ಲಿ ಉಲ್ಬಣಿಸುತ್ತಿರುವ ಎಬೋಲಾ ಸಾಂಕ್ರಾಮಿಕ ರೋಗದ ನಿಯಂತ್ರಣಕ್ಕಾಗಿ ಭಾರತ ಸರ್ಕಾರವು ಇಂದು 43 ಟನ್ ತೂಕದ 2ನೇ ಕಂತಿನ ತುರ್ತು ವೈದ್ಯಕೀಯ ನೆರವನ್ನು ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಕ್ಕೆ ರವಾನಿಸಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಈ ಜೀವರಕ್ಷಕ ಸರಕಿನಲ್ಲಿ ಸುರಕ್ಷತಾ ಕವಚಗಳು, ರೋಗ ನಿರ್ಣಯ ಉಪಕರಣಗಳು, ಅಗತ್ಯ ಔಷಧಗಳು ಹಾಗೂ ಪೌಷ್ಟಿಕಾಂಶದ ಪೂರಕಗಳು ಒಳಗೊಂಡಿದ್ದು ಇದು ಆಫ್ರಿಕಾದ ಸಾರ್ವಜನಿಕ ಆರೋಗ್ಯ ಸನ್ನದ್ಧತೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ತಿಳಿಸಿದ್ದಾರೆ. ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಪರಿಸ್ಥಿತಿ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಇದನ್ನು ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿದೆ. ಈ ಸಂಕಷ್ಟದ ಸಮಯದಲ್ಲಿ ಭಾರತ ನೀಡುತ್ತಿರುವ ಸಕಾಲಿಕ ಬೆಂಬಲಕ್ಕೆ ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರ ಧನ್ಯವಾದ ಅರ್ಪಿಸಿದೆ. ಕಳೆದ ಮೇ 24ರಂದು ಭಾರತವು ಮೊದಲ ಕಂತಿನ ನೆರವನ್ನು ಕಳುಹಿಸಿಕೊಟ್ಟಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ CBSE 12ನೇ ತರಗತಿಯ ವಿದ್ಯಾರ್ಥಿಗಳ ಅಂಕಗಳ ಮರುಪರಿಶೀಲನೆ ಮತ್ತು ಮರು ಮೌಲ್ಯಮಾಪನ ಪ್ರಕ್ರಿಯೆಯ ಪೋರ್ಟಲ್ ಅನ್ನು ಅಧಿಕೃತವಾಗಿ ಸಕ್ರಿಯಗೊಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಮಂಡಳಿ, ಅರ್ಜಿ ಸಲ್ಲಿಕೆಯ ಪೋರ್ಟಲ್ ಪ್ರಸ್ತುತ ಮುಕ್ತವಾಗಿದೆ ಎಂದಿದೆ. ಅಂಕಗಳ ಮರುಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕೆ ಹಂತ ಹಂತವಾಗಿ ಅರ್ಜಿ ಸಲ್ಲಿಸುವುದರ ಕುರಿತು ವಿವರಗಳಿರುವ ವಿಡಿಯೋವೊಂದನ್ನು ಮಂಡಳಿ ಹಂಚಿಕೊಂಡಿದ್ದು, ವಿದ್ಯಾರ್ಥಿಗಳು ಈ ವಿಡಿಯೋ ವೀಕ್ಷಿಸಿ ಜಾಗರೂಕತೆಯಿಂದ ಅರ್ಜಿ ಸಲ್ಲಿಸುವಂತೆ ಸಲಹೆ ನೀಡಿದೆ. ತೆಲಂಗಾಣ ರಾಜ್ಯೋತ್ಸವದ ಅಂಗವಾಗಿ ತೆಲಂಗಾಣ ಜನತೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಕಠಿಣ ಪರಿಶ್ರಮಿ ಜನರನ್ನು ಹೊಂದಿರುವ ತೆಲಂಗಾಣ ಹೆಮ್ಮೆಯ ನಾಡಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ತೆಲಂಗಾಣ ನಾವೀನ್ಯತೆ ಹಾಗೂ ಅಭಿವೃದ್ದಿ ವಲಯಗಳಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರಿಂದು ನವದೆಹಲಿಯಲ್ಲಿ ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷ ಪೌಲ್ ಮಾಷಾ ಟಿಲೆ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯ ವೇಳೆ ವ್ಯಾಪಾರ, ಹೂಡಿಕೆ, ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಡಿಜಿಟಲ್ ಹಾಗೂ ಮೂಲಸೌಕರ್ಯ ವಲಯಗಳಲ್ಲಿನ ದ್ವಿಪಕ್ಷೀಯ ಅವಕಾಶಗಳ ಕುರಿತು ಚರ್ಚಿಸಲಾಗಿದೆ ಎಂದಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರಿಂದು ಇಟಲಿ ದೇಶದ ರಾಷ್ಟೀಯ ದಿನದ ಸಂದರ್ಭದಲ್ಲಿ ಆ ದೇಶದ ಸರ್ಕಾರ ಮತ್ತು ಜನತೆಗೆ ಶುಭಾಶಯ ಕೋರಿದ್ದಾರೆ.

ಒಡಿಶಾ ಸರ್ಕಾರ ನಾಳೆಯಿಂದ ಇದೇ 5ರವರೆಗೆ ಪುರಿ ನಗರದಲ್ಲಿ ಬ್ರಿಕ್ಸ್ ಒಕ್ಕೂಟದ ವಿಪತ್ತು ಅಪಾಯ ಕಡಿತ ಕಾರ್ಯಕಾರಿ ಗುಂಪಿನ 2ನೇ ತಾಂತ್ರಿಕ ಸಭೆಯನ್ನು ಆಯೋಜಿಸಲಿದೆ. ಈ ಜಾಗತಿಕ ಸಭೆಯಲ್ಲಿ ಒಟ್ಟು 11 ದೇಶಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ರಾಜ್ಯ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ಸಚಿವ ಸುರೇಶ್ ಪೂಜಾರಿ ತಿಳಿಸಿದ್ದಾರೆ. ಈ ಮಹತ್ವದ ಸಮಾವೇಶದಲ್ಲಿ ಭಾರತ ಸೇರಿದಂತೆ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಸೌದಿ ಅರೇಬಿಯಾ, ಈಜಿಪ್ಟ್, ಯುಎಇ, ಇಥಿಯೋಪಿಯಾ, ಇರಾನ್ ಮತ್ತು ಇಂಡೋನೇಷ್ಯಾ ದೇಶಗಳ ಉನ್ನತ ಪ್ರತಿನಿಧಿಗಳು ಪಾಲ್ಗೊಂಡು ವಿಪತ್ತು ನಿರ್ವಹಣೆಯ ಕುರಿತು ಚರ್ಚಿಸಲಿದ್ದಾರೆ. ಓಸ್ಲೋದಲ್ಲಿ ನಡೆಯುತ್ತಿರುವ ನಾರ್ವೆ ಚೆಸ್ 2026 ಪಂದ್ಯಾವಳಿಯ 7ನೇ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ರಮೇಶ್ ಬಾಬು ಮತ್ತು ದೊಮ್ಮರಾಜು ಗುಕೇಶ್ ಗೆಲುವು ಸಾಧಿಸಿದ್ದು, ಮಹಿಳೆಯರ ವಿಭಾಗದಲ್ಲಿ ಭಾರತದ ದಿವ್ಯಾ ದೇಶ್ಮುಖ್ ಹಿರಿಯ ಆಟಗಾರ್ತಿ ಕೊನೇರು ಹಂಪಿ ವಿರುದ್ಧ ಜಯ ದಾಖಲಿಸಿದ್ದಾರೆ. ಪ್ರಜ್ಞಾನಂದ ಕ್ಲಾಸಿಕಲ್ ವಿಭಾಗದ ಪಂದ್ಯದಲ್ಲಿ ಅಲಿರೆಜಾ ಫಿರೋಜಾ ವಿರುದ್ಧ ಗೆಲುವು ದಾಖಲಿಸಿದರೆ, ವಿಶ್ವ ಚಾಂಪಿಯನ್ ಡಿ ಗುಕೇಶ್ ವೆಸ್ಲಿಸೋ ವಿರುದ್ಧ ಆರ್ಮಗಿಡನ್ ಟೈಬ್ರೇಕರ್ ಪಂದ್ಯದಲ್ಲಿ ಗೆಲುವು ದಾಖಲಿಸಿದರು.

ಮತ್ತು ದೊಮ್ಮರಾಜು ಗುಕೇಶ್ ಗೆಲುವು ಸಾಧಿಸಿದ್ದು, ಮಹಿಳೆಯರ ವಿಭಾಗದಲ್ಲಿ ಭಾರತದ ದಿವ್ಯಾ ದೇಶ್ಮುಖ್ ಹಿರಿಯ ಆಟಗಾರ್ತಿ ಕೊನೇರು ಹಂಪಿ ವಿರುದ್ಧ ಜಯ ದಾಖಲಿಸಿದ್ದಾರೆ. ಪ್ರಜ್ಞಾನಂದ ಕ್ಲಾಸಿಕಲ್ ವಿಭಾಗದ ಪಂದ್ಯದಲ್ಲಿ ಅಲಿರೆಜಾ ಫಿರೋಜಾ ವಿರುದ್ಧ ಗೆಲುವು ದಾಖಲಿಸಿದರೆ, ವಿಶ್ವ ಚಾಂಪಿಯನ್ ಡಿ ಗುಕೇಶ್ ವೆಸ್ಲಿ ಸೋ ವಿರುದ್ಧ ಆರ್ಮಗಿಡನ್ ಟೈಬ್ರೇಕರ್ ಪಂದ್ಯದಲ್ಲಿ ಗೆಲುವು ದಾಖಲಿಸಿದರು. ಏಳನೇ ಸುತ್ತಿನ ಮುಕ್ತಾಯಕ್ಕೆ 12.5 ಅಂಕಗಳೊಂದಿಗೆ ವೆಸ್ಲಿ ಸೋ ಅಗ್ರಸ್ಥಾನದಲ್ಲಿದ್ದರೆ, 10 ಅಂಕಗಳೊಂದಿಗೆ ಫಿರೋಜಾ ಎರಡನೇ ಸ್ಥಾನ ಹಾಗೂ ಮ್ಯಾಗ್ನಸ್ ಕಾರ್ಲ್ಸನ್, ವಿನ್ಸೆಂಟ್ ಕೇಮರ್ ಹಾಗೂ ಪ್ರಜ್ಞಾನಂದ ತಲಾ 9 ಅಂಕಗಳೊಂದಿಗೆ ನಂತರದ ಸ್ಥಾನದಲ್ಲಿದ್ದಾರೆ. ಮಹಿಳಾ ವಿಭಾಗದಲ್ಲಿ ಭಾರತದ ದಿವ್ಯಾ ದೇಶ್ಮುಖ್ ಮತ್ತು ಕೊನೇರು ಹಂಪಿ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದ್ದು, ನಂತರ ನಡೆದ ಟೈಬ್ರೇಕರ್ ಪಂದ್ಯದಲ್ಲಿ ದಿವ್ಯಾ ಗೆಲುವು ಸಾಧಿಸಿದರು. ದಿವ್ಯಾ ದೇಶ್ಮುಖ್ 10 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮ್ಮ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನು ಮರೆಯದಂತೆ ಯುವಜನತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ. ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಪ್ರಮಾಣವಚನ ಸ್ವೀಕಾರ. ಎಬೋಲಾ ನಿಯಂತ್ರಣಕ್ಕಾಗಿ ಆಫ್ರಿಕಾಗೆ ಭಾರತದಿಂದ 43 ಟನ್ ವೈದ್ಯಕೀಯ ನೆರವು ರವಾನೆ. ಹಾಗೂ ನಾರ್ವೆ ಚೆಸ್ 7 ಸುತ್ತಿನಲ್ಲಿ ಭಾರತದ ಆರ್ ಪ್ರಜ್ಞಾನಂದ, ಡಿ ಗುಕೇಶ್ ದಿವ್ಯಾ ದೇಶ್ಮುಖಿಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಇದುವರೆಗೂ ಗಜಕೇಸರಿ, ಪರಿಣಯ, ಪೊಂಗೆದಾಸ, ಲವ್ ಇನ್ ಮಂಡ್ಯ ಮತ್ತು ಪ್ರೀತಿ ಗೀತಿ ಇತ್ಯಾದಿ ಈ ಚಿತ್ರಗಳಿಂದ ಆಯ್ದ ಕೆಲವು ಹಾಡುಗಳನ್ನು ಸಂತೋಷ್ ವೆಂಕಿ, ಸಾರ್ಥಕ್, ವಿಜಯಪ್ರಕಾಶ್, ನಿವಾಸ್, ನಕುಲ್ ಅಭಯಂಕರ್ ಮತ್ತು ರಾಹುಲ್ ನಂಬಿಯಾರ್ ಅವರ ಕಂಠದಲ್ಲಿ ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 12ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ವಾಸುದೇವ.
3: ಸುಧನ್ವನಿಗೆ ಗೊತ್ತಾಯಿತು ಬಂದಿರತಕ್ಕಂಥವನು ಕೃಷ್ಣನ ಮಗನಾಗಿರ್ತಕ್ಕಂತಹ ಪ್ರದ್ಯುಮ್ನ ಅಂತ ಗೊತ್ತಾಯಿತು. ನಿನ್ನ ಹಸುವನ್ನೇ ತೆಗೆಯುವಷ್ಟರಲ್ಲೇ ನನ್ನ ಪ್ರಭುವಾಗಿರ್ತಕ್ಕಂತಹ ಜಿಷ್ಣು, ಆ ಪರಮಾತ್ಮ ಹರಿಯನ್ನು ನೀನು ಕರೆಸು, ತೊಲಗು ಸಾಕು ಅಂತ ಹೇಳಿಬಿಟ್ಟು ಒಂದು ಬಾಣವನ್ನು ಹೊಡೆದ. ಬಾಣವನ್ನು ಹೊಡೆದ ಕೂಡಲೇ ಆ ಬಾಣ ಏಳು ತುಂಡಾಗಿ ಅವನ ಧನಸ್ಸನ್ನು ಕತ್ತರಿಸಿತು. ಅವನು ಯುದ್ಧಕ್ಕೆ ಅಸಮರ್ಥನಾಗಿ ಬಿಟ್ಟ ಪ್ರದ್ಯುಮ್ನ.

ಆಗ ಕೃಷ್ಣನ ಮಗನಾಗಿರ್ತಕ್ಕಂತಹ ಪ್ರದ್ಯುಮ್ನ ಇನ್ನೇನು ತೋಚದೆ ಕೈಯಲ್ಲಿ ಖಡ್ಗ ಹಾಗೂ ಆ ಹಲಗೆಯನ್ನು ಹಿಡಿದುಬಿಟ್ಟು ಗುರಾಣಿಯನ್ನು ಹಿಡಿದುಬಿಟ್ಟು ಅದರ ಮೇಲೆ ನಡೆದುಬಿಟ್ಟ. ಆ ಸಂದರ್ಭದಲ್ಲಿ ಕೃತವರ್ಮಕ ನೋಡ್ತಾ ಇದ್ದಾನೆ, ಇವನನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಬಂದಾಗ ಹೇಳ್ದ, ಅಯ್ಯೋ ವೃಷಧ್ವಜ ಪ್ರದ್ಯುಮ್ನ ಇವರಲ್ಲದೆ ಬೇರೆ ಮಹಾವೀರರಲ್ಲಿಲ್ಲ ಅಂತ ಮಾಡಿಕೊಂಡೆ, ನೀನು ನನ್ನ ಈ ಬಾಣಗಳ ರುಚಿಯನ್ನು ನೋಡಿಬಿಡು ಅಂಥೇಳಿ ಸುಧನ್ವ ಅವನ ಮೇಲೆ ಬಾಣಪ್ರಯೋಗವನ್ನು ಮಾಡ್ತಾ ಇದ್ದಾನೆ.

0: ಸುಧನ್ವ ಹೇಳ್ತಾ ಇದ್ದಾನೆ, ನೀನು ಬಂದಿದ್ದು ಒಳ್ಳೆಯದಾಯ್ತಪ್ಪ, ಯಾದವರಲ್ಲಿ ಕೃತವರ್ಮನೇ ಸಮರ್ಥ ಅಂಥೇಳಿ ಈಗ ಗೊತ್ತಾಗುತ್ತೆ ಅಂತ. ನಾನು ಬಾಣವನ್ನು ಬಿಟ್ಟರೆ ಅಂಥೇಳಿ 10 ಬಾಣದಿಂದ ಅವನನ್ನು ಹೊಡೆದಾಗ ಅವನು ಸುಧನ್ವನ ಮೇಲೆ 15 ಬಾಣಗಳನ್ನು ಹೊಡೆದಿದ್ದಾನೆ. ಆಗ ಅವನಿಗೆ ಸಿಟ್ಟು ಬಂದಿದೆ.
1: ಹಾರ್ದಿ

ಸಿಟ್ಟಿನಿಂದ ಸುಧನ್ವ 24 ಬಾಣಗಳನ್ನು ಹೊಡೆದಿದ್ದಾನೆ. ಆ ಬಾಣಗಳಲ್ಲಿ ಕುದುರೆಗಳ ಕಾಲುಗಳು, ಗಾಲಿಗಳ ಕೀಲು, ಮೂಡಿಗೆಯ ಅಚ್ಚು ಎಲ್ಲವೂ ಕೂಡ ಮುರಿದು ಹೋಗಿದೆ. ಜೊತೆಗೆ ಕೃತವರ್ಮ ಕೈಯಲ್ಲಿ ಹಿಡಿದು ಯುದ್ಧವನ್ನು ಮಾಡ್ತಾ ಇರತಕ್ಕಂಥ ಚಾಪ ಕತ್ತರಿಸಿ ಹೋಗಿದೆ. ಸಾರಥಿಯ ಕೈಗಳನ್ನು ಕತ್ತರಿಸಿದ್ದಾನೆ. ಏನೂ ಇಲ್ಲದೆ ಕೃತವರ್ಮ ಸರಿದಾಗ ಆ ಜಾಗಕ್ಕೆ ಅನುಸಾಲ್ವ ಬರ್ತಾ ಇದ್ದಾನೆ ತನ್ನ ರಥದಲ್ಲಿ ಸುಧನ್ವನಿಗೆ ಎದುರಾಗಿ.

0: ಸುಖಿತು ಸುಧನ್ವನವರೂಥಮಂ ಬಹುಳ ಶರಯೂಥಮಂದು.
1: ಸಾಲ್ವನ ತಮ್ಮ, ನಾನು ಸುರೇಂದ್ರನಿಗೂ ಕೂಡ ನಾನು ಸೋಲತಕ್ಕಂಥವನಲ್ಲ. ನನ್ನಲ್ಲಿ ಸುಮ್ಮನೆ ಹೋರಾಡಿ ಪ್ರಾಣವನ್ನು ಬಿಡಬೇಡ, ಹೋಗಿ ಧರ್ಮರಾಜನಿಗೆ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸು ಸಾಕು ಅಂತ ಹೇಳ್ತಾ ಸುಧನ್ವನ ರಥದ ಮೇಲೆ ಬಾಣಗಳ ಮಳೆಯನ್ನು ಕರೆದಿದ್ದಾನೆ.
0: ಬಲ್

ಗೊತ್ತಪ್ಪ ಗೊತ್ತು, ನಿನ್ನ ಹೆಸರು ಅನುಸಾಲ್ವ ಅಂತ ಹೇಳಿ ನಿನ್ನ ಮಾತು ಕೇಳಿಕೊಂಡು ನಾನೇನಾದ್ರೂ ಧರ್ಮರಾಜನನ್ನ ನೋಡೋದಕ್ಕೆ ಹೋದ್ರೆ ನಾನೇನು ಪರಾಕ್ರಮಿಯೇ, ನಾನು ಧರ್ಮರಾಜನನ್ನ ನೋಡೋದಿಲ್ಲ, ಆದರೆ ನಿನಗೆ ಧರ್ಮರಾಜನನ್ನು ಕಾಣಿಸ್ತೇನೆ ಅಂದರೆ ಯಮಧರ್ಮರಾಜನನ್ನು ಕಾಣಿಸ್ತೇನೆ ಅಂತ. ಆ ಇಂದ್ರನಿಗೂ ಅಸದಳವಾಗಿರ್ತಕ್ಕಂಥ ನಿನ್ನ ಪರಾಕ್ರಮವನ್ನು ಒಮ್ಮೆ ನೋಡಿ ಆನಂತರ ನಿನ್ನನ್ನು ಕಳಿಸ್ತೇನೆ ಅಂಥೇಳಿ ಅವನ ಮೇಲೆ ಬಾಣದ ಮಳೆಯನ್ನೇ ಸುರಿಸಿದ್ದಾನೆ. ಕಾಶಿರಾಜನ ಮಗನಾಗಿರ್ತಕ್ಕಂತಹ ಅನುಸಾಲ್ವ ಮೈಯೆಲ್ಲ ಗಾಯಗೊಂಡಿದ್ದಾನೆ.

ಕವಿ ಬಹಳ ಸೊಗಸಾಗಿರ್ತಕ್ಕಂಥ ಅನುಪ್ರಾಸವನ್ನು ಹೇಳಿದ್ದಾನೆ. ಫಡ ಫಡಲವೋ ತೊಲ ತೊಲಗೋ, ಏನು ಈ ಬಾಣಗಳಿಗೆ ನಾನು ಹೆದರತಕ್ಕಂಥವನಲ್ಲ ಅಂಥೇಳಿ ಅನುಸಾಲ್ವ ಹೇಳ್ತಾ ಇದ್ದಾನೆ. ಗುಡುಗುಡಿಸಿಬಿಟ್ಟು ಅವನ ಮೇಲೆ ಸಿಟ್ಟನ್ನು ಮಾಡ್ತಾ, ಮಳೆಗಾಲದ ಮಳೆಯಂತೆ ಅವನ ಮೇಲೆ ಬಾಣಗಳ ಮಳೆಯನ್ನು ಹೊಸದಾಗಿ ಮಸದಿರ್ತಕ್ಕಂತಹ ಚೂಪಾಗಿರ್ತಕ್ಕಂತಹ ಬಾಣಗಳನ್ನು ಎಡೆಬಿಡದೆ ಹಂಸಧ್ವಜನ ಆತ್ಮಜಂ ಅವನ ಆತ್ಮಜನ ಮೇಲೆ ಬಿಡೋಣ. ಅವನು ಅನುಸಾಲ್ವ ಬಿಟ್ಟಿರ್ತಕ್ಕಂತಹ ಬಾಣಗಳನ್ನು ಇವನು ಕೂಡ ಕಡಿದುಬಿಟ್ಟು ಪರಾಕ್ರಮದಲ್ಲಿ ಬಿಡದೆ ಅವನ ಮೇಲೆ ಬಾಣದಿಂದ ಮಳೆಯನ್ನು ಸುರಿಸ್ತಾ ಇದ್ದಾನೆ. ಆ ಬಾಣಗಳು ಅವನ ಮೈಯಲ್ಲಿ ಹೊಕ್ಕು ಬಿಸಿ ಬಿಸಿಯಾಗಿರ್ತಕ್ಕಂತಹ ನೆತ್ತರನ್ನ ರಕ್ತವನ್ನು ಅವನ ದೇಹದಿಂದ ಹೀರ್ತಾ ಇದೆ. ಅಂತಹ ಬಾಣಗಳನ್ನು ಬಿಟ್ಟಿದ್ದಾನೆ.

ಬಹಳ ಸಿಟ್ಟು ಬಂದ್ಬಿಡ್ತು ಅನುಸಾಲ್ವನಿಗೆ. ಇಡೀ ಸಮುದ್ರವನ್ನೇ ಒಂದೇ ತುತ್ತಿಗೆ ನುಂಗತಕ್ಕಂತಹ ಪರಾಕ್ರಮಶಾಲಿಯಾಗಿರ್ತಕ್ಕಂತಹ ಸತ್ವಯುತವಾದ ಒಂದು ಬಾಣವನ್ನು ತೆಗೆದ, ಇದನ್ನ ಪರಿಹಾರ ಮಾಡು ನೋಡೋಣ ಅಂಥೇಳಿ ಸುಧನ್ವನ ಮೇಲೆ ಬಿಟ್ಟುಬಿಟ್ಟ. ಆ ಬಾಣ ಸುಧನ್ವನ ಎದೆಯನ್ನು ಸೀಳಿ ಹಾಗೆ ಹಿಂಬದಿಯಿಂದ ಹೋಗಿ ಭೂಮಿಯನ್ನು ಪ್ರವೇಶ ಮಾಡಿಬಿಡ್ತು. ಹುತ್ತಿನಲ್ಲಿ ಹೋಗತಕ್ಕಂತಹ ಸರ್ಪದಂತೆ ಆ ಬಾಣ ಭೂಮಿಯನ್ನು ಪ್ರವೇಶ ಮಾಡ್ತು. ಆಗ ಸುಧನ್ವ ಮೈ ಮರೆದು ಮಲಗಿಬಿಟ್ಟ.

ಎಲ್ಲೆಲ್ಲ ಕವಿ ಕವಿ ಅಂತ ಹೇಳ್ತಾ ಇದ್ದಾರಂತೆ. ಇಡೀ ಸೈನ್ಯ ಕುಗ್ತಾ ಇದೆ, ನಮ್ಮ ಸುಧನ್ವನಿಗೆ ಗಾಯವಾಗ್ಬಿಡ್ತು, ಸುಧನ್ವ ಮೈಮರೆತ, ಬೇಗ ರಿಪುವನ್ನು ಕತ್ತರಿಸಿ ಹಾಕಿ ಅಂಥೇಳಿ ಎಲ್ಲ ತಮ್ಮ ತಮ್ಮಲ್ಲಿರ್ತಕ್ಕಂಥ ಕೈದುಗಳಿಂದ ಅನುಸಾಲ್ವನ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಆಯುಧಗಳ ಮಳೆಯೇ ಇವನ ಮೇಲೆ ಬೀಳ್ತಾ ಇದೆ. ಆದರೆ ಅನುಸಾಲ್ವ ಹೆದರಲಿಲ್ಲ, ಅವನು ಕೂಡ ಮಹಾಪರಾಕ್ರಮಿ, ಎಲ್ಲ ಆಯುಧಗಳನ್ನು ಕೂಡ ಕತ್ತರಿಸ್ತಾ ಆ ಸೈನ್ಯವನ್ನು ನಾಶ ಮಾಡ್ತಾ ಇದ್ದಾನೆ. ಈ ಹೊತ್ತಿಗೆ ಸ್ವಲ್ಪ ಎಚ್ಚರವಾಯಿತು ಸುಧನ್ವನಿಗೆ. ಸುಧನ್ವ ಖಾತಿಯಿಂದ ಕಣ್ಣನ್ನು ತೆರೀತಾ ಇದ್ದಾನೆ.

ಸುಧನ್ವ ಕಣ್ಣು ತೆರೆದ ನೋಡ್ತಾ ಇದ್ದಾನೆ, ನನ್ನಂತಹ ಪರಾಕ್ರಮಿ ಎದೆಯನ್ನೇ ಸೀಳಿಬಿಟ್ನಲ್ಲ ಇವನು ಅಂತ ಹೇಳಿ ಅವನಿಗೆ ರೋಷ ಉಕ್ಕಿ ಬಂದುಬಿಡ್ತು. ಎಲ್ಲವೋ ಅನುಸಾಲ್ವ, ಈಗ ನಾನು ಒಂದು ಬಾಣವನ್ನು ಪ್ರಯೋಗ ಮಾಡ್ತೇನೆ, ನೀನೇನಾದರೂ ಪರಾಕ್ರಮಿಯಾಗಿ ನನ್ನ ಬಾಣವನ್ನು ತಡೆದರೆ ಆಯಿತು, ಇನ್ನು ಮುಂದೆ

ಬಾಣ ಪ್ರಯೋಗವನ್ನು ಮಾಡೋದಿಲ್ಲ, ಹೀಗೆ ಬಿಲ್ಲನ್ನು ಬಿಟ್ಟು ಹೊರಟು ಹೋಗ್ಬಿಡ್ತೇನೆ ಅಂತ ಹೇಳಿ ತನ್ನ ಹೆದೆಗೆ ಒಂದು ಸರಳಂಪೂಡಿ ಕಿವಿವರೆಗೆ ಜೋರಾಗಿ ಎಳೆದು ಅದನ್ನು ಅನುಸಾಲ್ವನ ಮೇಲೆ ಪ್ರಯೋಗ ಮಾಡಿದ್ದಾನೆ. ಆ ಅನುಸಾಲ್ವನ ಪೇರುರವನ ವಿಸ್ತಾರವಾಗಿರ್ತಕ್ಕಂಥ ಎದೆಯನ್ನು ಬಗೆದು ಬಿಟ್ಟು ಅವನಿಗೆ ಮೂರ್ಛೆಯನ್ನು ತಂದುಬಿಡ್ತು. ನುಗ್ಗುತ್ತಾ ಇದ್ದ ಪಾರ್ಥನ ಪಡೆಗೆ ನುಗ್ಗುತ್ತಾ ಇದ್ದಾನೆ ಸುಧನ್ವ.

ಸುಧನ್ವ ಈ ರೀತಿಯಲ್ಲಿ ಅನುಸಾಲ್ವನನ್ನು ಕೆಡಗಿಬಿಟ್ಟು ಪಾರ್ಥನ ಪಡೆಯಲ್ಲಿ ನುಗ್ಗಿಬಿಟ್ಟ. ಅವನು ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಆ ಬಾಣಗಳಿಂದ ಅಲ್ಲಿರ್ತಕ್ಕಂತಹ ರಥ ಪದಾತಿ ಆ ಎಲ್ಲವೂ ಕೂಡ ಧ್ವಂಸವಾಗ್ತಾ ಇದೆ. ಆನೆಗಳ ಮೈಯಿಂದ ಕುದುರೆಗಳ ಮೈಯಿಂದ ಅಲ್ಲಿರ್ತಕ್ಕಂತಹ ಪರಾಕ್ರಮಿಗಳಾಗಿರ್ತಕ್ಕಂಥ ಪಟುಭಟರ ಮೈಯಿಂದ ಗಗನಕ್ಕೆ ಶೋಣಿತ ಧಾರೆ ನೆಗಿತಾ ಇದೆಯಂತೆ. ಅದನ್ನು ನೋಡಿ ಎಲ್ಲ ಪ್ರಾಣಿಗಳು ನೋಡ್ತಾ ಇರತಕ್ಕಂಥವರ ಎಲ್ಲರ ಕಣ್ಣಿಗೆ ಆಕಾಶದ ಮೋಡಗಳೆಲ್ಲ ಕೆಂಪಗಾಗಿಬಿಟ್ಟಿದೆ ಅಂಥೇಳಿ ಕಾಣ್ತಾ ಇದೆ. ಆ ಸುಧನ್ವನ ಪರಾಕ್ರಮಾಗ್ನಿಯನ್ನು ಏನು ಹೇಳೋಣ ಅಂತೇಳಿ ಜನಮೇಜಯನಿಗೆ ಜೈಮಿನಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ.

ಸುಧನ್ವನ ಕಾಳಗ ಎಷ್ಟು ಭಯಂಕರವಾಗಿತ್ತು ಅಂತ ಹೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಎಲ್ಲರ ಮೈ ಕತ್ತರಿಸಿ ಕತ್ತರಿಸಿ ಬಿದ್ದುಬಿಟ್ಟಿದೆ. ಕತ್ತರಿಸಿ ಬಿದ್ದಿರತಕ್ಕಂತಹ ತೊಡೆಗಳು, ಕೈಗಳು, ಕಾಲುಗಳು ಎಲ್ಲ ಕಡೆಯಲ್ಲೂ ಕೂಡ ತುಂಬಿಕೊಂಡ್ಬಿಟ್ಟಿದೆ. ಕರುಳುಗಳು ಹೊರಗಡೆ ಬಂದುಬಿಟ್ಟು ಅದೇ ಜೊಂಡಿನಂತೆ ಎಲ್ಲ ಕಡೆಯಲ್ಲೂ ಕೂಡ ಹರಿದುಬಿಟ್ಟಿದೆ. ತುಂಡದಿಂ ತಂಡದಿಂ ರುಂಡದಿಂ ಮುಂಡದಿಂ ಖಂಡದಿಂದ ಅಂತ ಕವಿ ಹೇಳ್ತಾ ಇದ್ದಾನೆ. ಡಕಾರದ ಅನುಪ್ರಾಸದಲ್ಲಿ ಹೊರಗಡೆ ಬಂದಿರತಕ್ಕಂತಹ ಮಾಂಸ ರಕ್ತಗಳು ಎಲ್ಲೆಡೆ ಚೆಲ್ಲಾಡಿದೆ. ಇದನ್ನು ನೋಡಿ ಕಾಕ ಗೃಧ್ರ ಮುಂತಾದ ಎಲ್ಲ ಪ್ರಾಣಿಗಳಿಗೆ ಬಹಳ ಸಂತೋಷವಾಗಿದೆ.

ಯುದ್ಧ ರಂಗದಲ್ಲಿ ಎಲ್ಲಿ ನೋಡಿದರೂ ಕೂಡ ಕಾಗೆಗಳು, ಬಕಗಳು, ಗೃಧ್ರಗಳು, ಗೋಮಾಯು ಸಂತತಿಗಳು, ನರಿ ಇತ್ಯಾದಿಗಳು ಎಲ್ಲ ಕಡೆಯಲ್ಲೂ ಕೂಡ ತುಂಬಿಕೊಂಡಿದೆ. ಶಾಕಿನಿ, ಡಾಕಿನಿ, ಭೇತಾಳ, ಪಿಶಾಚಿಗಳೆಲ್ಲ ಆ ಮಾಂಸವನ್ನು ತಿನ್ನೋದಕ್ಕೆ ಬಂದುಬಿಟ್ಟಿದೆ ಅಂತ. ಲೋಕದ ಅಖಿಲ ಪ್ರಾಣಿಗಳನ್ನು ಕೂಡ ನುಂಗುತ್ತಾ ಬರ್ತಾ ಇರತಕ್ಕಂತಹ ಯಮನಿಗೆ ಅಜೀರ್ಣವಾಗಿ ಎಲ್ಲವೂ ಕೂಡ ಹೊರಗಡೆ ಬಂದು ಓಕರಿಸಿಬಿಟ್ಟು ಹೊರಗಡೆ ಚೆಲ್ಲಿಬಿಟ್ಟನೇ ಅನ್ನುವ ಹಾಗೆ ಎಲ್ಲಿ ನೋಡಿದರೂ ಕೂಡ ಮಾಂಸ ಕರ್ದಮ ರುಧಿರ ನೆಣವಸೆ ಮಿದುಳುಗಳಿಂದ ಅಂತ ಸುಧನ್ವನ ಮಹಾ ಪರಾಕ್ರಮ ಇದರಿಂದ ಗೊತ್ತಾಗ್ತಾ ಇದೆ ಅಂತ ಹೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ.

0: ಸ್ಪರ್ಶಿಸುವಂತೆ ಅವನೊಡಲೊಳು.
1: ಈ ರೀತಿ ಸುಧನ್ವ ಮಾಡ್ತಾ ಇರತಕ್ಕಂತ ಬೀಭತ್ಸವನ್ನ ನೋಡ್ತಾ ಇದ್ದಾನೆ. ಯುದ್ಧರಂಗದಲ್ಲಿ ಅರ್ಜುನನ ಕಡೆಯ ಒಂದು ರಥವಿಲ್ಲ, ಒಂದು ಪದಾತಿ ಇಲ್ಲ, ಒಂದು ಕುದುರೆ ಇಲ್ಲ, ಒಂದು ಆನೆ ನಿಂತಿಲ್ಲ, ಎಲ್ಲವನ್ನು ಕೂಡ ಧ್ವಂಸ ಮಾಡಿದ್ದಾನೆ. ಇದನ್ನ ನೋಡಿದ ಸಾತ್ಯಕಿ ಸುಧನ್ವನ ಆಟೋಪವನ್ನು ನೋಡಿ ಕಣ್ಣುಗಳನ್ನ ಕಿರಿದು ಮಾಡಿಕೊಂಡು ಹುಬ್ಬುಗಳನ್ನ ಗಂಟಿಕ್ಕಿ ಅವನ ಮೇಲೆ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಹೊರಟಿದ್ದಾನೆ. ತನ್ನ ಹೆಸರನ್ನು ಹೇಳ್ತಾ ಇದ್ದಾನಂತೆ, ಅರ್ಜುನನ ಶಿಷ್ಯ ನಾನು, ಸಾತ್ಯಕಿ ಬಂದಿದ್ದೇನೆ ಅಂತ ಹೇಳಿಬಿಟ್ಟು ಅವನ ಮೇಲೆ 30 ಬಾಣವನ್ನ ಪ್ರಯೋಗ ಮಾಡಿದ. ಆ 30 ಬಾಣಗಳು ಅವನ ಒಡಲಲ್ಲಿ ಬಂದು ನಾಟಿಬಿಟ್ಟಿದೆ.

ದೇವಡ ದೆಕ್ಕಲನ ತೆರದಿಂ. ಇವನ ಮೈ ಮೇಲೆ ಬಾಣಗಳನ್ನು ಬಿಟ್ಟಾಗ ಎಲ್ಲ ಬಾಣಗಳು, 30 ಬಾಣಗಳು ಬಂದು ಸುಧನ್ವನಿಗೆ ನಾಟಿಬಿಟ್ಟಿದೆ. ಗಾಯಗೊಂಡಿರ್ತಕ್ಕಂಥ ಹಂದಿಯಂತೆ ಆಗಿಬಿಟ್ಟ ಅಂತ. ಆ ಪ್ರಾಣಿಯ ಸಿಟ್ಟು ಅಂಥದ್ದು ಅಂತ ಹೇಳಿದ್ದಾರೆ. ಆ ಎಕ್ಕಲನಂತೆ ಹಂದಿಯಂತೆ ಕೆರಳಿಬಿಟ್ಟ. ಅವನು 30 ಬಾಣ ಹೊಡೆದ್ರೆ 35 ಬಾಣವನ್ನು ಹೊಡೆದ. ಅವನ ಮೈಯೆಲ್ಲ ರಕ್ತದಿಂದ ತೊಯ್ದು ಹೋಗ್ಬಿಟ್ಟಿದೆ. ಸಾತ್ಯಕಿ 1000 ಸಂಖ್ಯೆಯ ಬಾಣಗಳನ್ನು ಒಟ್ಟಿಗೆ ಹೊಡೆದು ಬಿಟ್ಟ. ಒಂದರ ಹಿಂದೆ ಒಂದು ಹೊಡಿತಾ ಇದ್ದಾನೆ. ಸುಧನ್ವನಿಗೆ ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಏನೇನು ಅವನ ಬಳಿಯಲ್ಲಿತ್ತು ಎಲ್ಲವೂ ಕೂಡ ಕತ್ತರಿಸಿ ಹಾಕಿಬಿಟ್ಟಿದ್ದಾನೆ. ಅವನ ಧ್ವಜ ಛತ್ರಗಳನ್ನು ಎಲ್ಲವನ್ನು ಕೂಡ ಕತ್ತರಿಸಿಬಿಟ್ಟ. ವಿರಥನಾದ. ಅದೇ ಕ್ಷಣದಲ್ಲಿ ಸಾತ್ಯಕಿಯು ಕೂಡ ವಾಣಪ್ರಯೋಗ ಮಾಡಿದ್ದಾನೆ. ಆ ಬಾಣಗಳಿಂದ ಇವನು ಕೂಡ, ಇವನ ರಥವೂ ಕೂಡ ಮುರಿದು ಹೋಗಿದೆ. ಇಬ್ಬರೂ ಕೂಡ ವಿರಥರಾಗಿ ಭೂಮಿಯಲ್ಲಿ ನಿಂತಿದ್ದಾರೆ.

ವಿರಥರಾಗಿ ಭೂಮಿಯಲ್ಲಿ ನಿಂತಿರ್ತಕ್ಕಂತಹ ಅವರು ನೆಲದ ಮೇಲೆ ಕೈಗಳಿಂದ ಮುಷ್ಟಿಗಳಿಂದ ಹೊಡೆದಾಡಿದರು. ಸಮೀಪದಲ್ಲಿ ಸಿಕ್ಕತಕ್ಕಂತಹ ಖಡ್ಗವೋ ಭುಜುಂಡಿ ಇತ್ಯಾದಿ ಆಯುಧಗಳಿಂದ ಕೈದುಗಳನ್ನು ಹಿಡಿದು ಮತ್ತೊಮ್ಮೆ ಹೋರಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಹೊಸ ತೇರುಗಳು ಬಂತು, ಅದರಲ್ಲಿ ಹೋರಾಡ್ತಾ ಇದ್ದಾರೆ. ತಮ್ಮ ಸಮೀಪದಲ್ಲಿ ಶತ್ರುಪಕ್ಷದ ಯಾವ ಸೈನ್ಯವಿದೆಯೋ ಅದನ್ನು ನಾಶ ಮಾಡ್ತಾ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಚಾಕಚಕ್ಯತೆಯಿಂದ ಹೋರಾಡ್ತಾ ಇದ್ದಾರೆ. ಸಾತ್ಯಕಿ ಸುಧನ್ವರು ಸರಿಸಮನಾಗಿ ಹೋರಾಡ್ತಾ ಇದ್ದಾರೆ. ಸುಧನ್ವ ನೋಡ್ದ ಇವನನ್ನು ಉಳಿಸಬಾರದು ಅಂತ ಹೇಳಿ ಬಾಣಪ್ರಯೋಗವನ್ನು ಮಾಡ್ತಾ ಇದ್ದಾನೆ.

ದುರ್ಯೋಧನನಿಗೆ ಸಿಟ್ಟು ಬಂದುಬಿಡ್ತು. ತೀಕ್ಷ್ಣವಾಗಿರತಕ್ಕಂತಹ ಬಾಣಗಳಿಂದ ಅವನ ಸೀಸಕ, ಅವನ ಕವಚ, ಬಾಣ, ಬತ್ತಳಿಕೆ, ಸಿಂಧ, ಸೀಗುರಿ, ಅವನ ಧ್ವಜಗಳು ಎಲ್ಲವನ್ನು ಕೂಡ ಕತ್ತರಿಸಿಬಿಟ್ಟ. ಅದೇ ಕ್ಷಣದಲ್ಲಿ ಅವನ ಕೈಯಲ್ಲಿರತಕ್ಕಂತಹ ಬಿಲ್ಲನ್ನು ಕತ್ತರಿಸಿಬಿಟ್ಟು ರಥದ ಚಕ್ರಗಳನ್ನು ಕೂಡ ಕತ್ತರಿಸಿದ್ದಾನೆ. ಆ ಕ್ಷಣದಲ್ಲಿ ತೀಕ್ಷ್ಣವಾಗಿರತಕ್ಕಂತಹ ಬಾಣಗಳನ್ನು ಬಿಟ್ಟು ಅವನ ಎದೆಯನ್ನು ಬಗೆದುಬಿಟ್ಟ. ಅವನಿಗೆ ಮೂರ್ಛೆ ಬಂದುಬಿಡ್ತು.

ಸತ್ಯಕನ ಮಗನಾಗಿರ್ತಕ್ಕಂತಹ ಸಾತ್ಯಕಿ ಮೂರ್ಛೆ ಹೊಂದಿಬಿಟ್ಟ, ಯುದ್ಧವನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಆಗ ಪರಾಕ್ರಮವನ್ನು ಹೊಂದಿರುವ ಯೌವನಾಶ್ವ ಅಸಿತ ಗದಾದಿತ್ಯ ಭವಸೂನು ಶಠ ವಿಷಠ ಕೃತವರ್ಮ ಎಲ್ಲರೂ ಕೂಡ ಏಕಕಾಲದಲ್ಲಿ ಸುಧನ್ವನ ಮೇಲೆ ನುಗ್ಗಿ ಬರ್ತಾ ಇದ್ದಾರೆ, ಸೈನ್ಯವನ್ನ ಸುಧನ್ವನ ಮೇಲೆ ನುಗ್ಗಿಸ್ತಾ ಇದ್ದಾರೆ. ಇದನ್ನು ಅರ್ಜುನ ನೋಡ್ದ. ಈ ಒಬ್ಬನನ್ನ ಸೋಲಿಸೋದಕ್ಕೆ ಇಷ್ಟೆಲ್ಲ ಪಡೆ ಸಿದ್ಧವಾಗಬೇಕಾಯ್ತೇ, ಎಂತಹ ಪರಾಕ್ರಮಿ ಇವನು ಅಂತ ಹೇಳಿ ಅರ್ಜುನನೇ ತಾನು ಯುದ್ಧಕ್ಕೆ ಬರಬೇಕು ಅಂತ ಹೇಳಿ ಸಿದ್ಧನಾಗಿ ಬರ್ತಾ ಇದ್ದಾನೆ.

ಅರ್ಜುನ ಯುದ್ಧಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಆ ವಸ್ತ್ರವನ್ನ ಸರಿಯಾಗಿ ಬಿಗಿದುಕೊಂಡು ವೀರ ಕಚ್ಚೆಯನ್ನ ಕಟ್ಟುತ್ತಾ ಇದ್ದಾನಂತೆ. ಕವಚ ಬೇಕು, ಕೈಗಳಿಗೆ ಸೀಸಕಗಳು ಬೇಕು, ಎಲ್ಲವನ್ನೂ ಕೂಡ ದೃಢವಾಗಿ ಕಟ್ಟಿಕೊಂಡು ಆನಂತರ ಯುದ್ಧಕ್ಕೆ ಸಿದ್ಧನಾಗಿ ಎಲ್ಲ ದೇವತೆಗಳಿಗೂ ಕೂಡ ಕೈಗಳನ್ನು ಮುಗಿದು ಆನಂತರ ಧ್ವಜದ ಸ್ಥಾನದಲ್ಲಿ ಕುಳಿತುಕೊಂಡಿರತಕ್ಕಂಥ ಹನುಮಂತನಿಗೆ ನಮಸ್ಕಾರವನ್ನು ಮಾಡಿ ಬಲಭಾಗದಿಂದ ಅದನ್ನು ಪ್ರದಕ್ಷಿಣಾಕಾರವಾಗಿ ರಥಕ್ಕೆ ಬಂದು ಹತ್ತುತ್ತಾ ಇದ್ದಾನೆ. ಎಲ್ಲ

0: ಯುದ್ಧದಲ್ಲೂ ಕೂಡ ಜಯವನ್ನು ತಂದು ಕೊಟ್ಟಿರತಕ್ಕಂತಹ ಕುದುರೆಗಳು ಅದಕ್ಕೆ ಕೃತಜ್ಞತೆಯಿಂದ ಅದರ ಮೈಯನ್ನು ಸವರಿಬಿಟ್ಟು ಆ ನಂತರ ತೇರಿಗೂ ಕೂಡ ಒಮ್ಮೆ ನಮಸ್ಕಾರವನ್ನು ಮಾಡಿ, ಯಾಕೆಂದರೆ ಅಗ್ನಿದತ್ತವಾಗಿರ್ತಕ್ಕಂತಹ ರಥ ಅದು ದೇವರಥ, ಆ ರಥಕ್ಕೂ ಕೂಡ ನಮಸ್ಕಾರವನ್ನು ಮಾಡ್ತಾ ಜಯನಿನಾದವನ್ನು ಮಾಡ್ತಾ ಇದ್ದಾರೆ. ಅರ್ಜುನನಿಗೆ ಉಘೆ ಅಂಥೇಳಿ ಸುತ್ತಲೂ ಇರತಕ್ಕಂತಹ ತನ್ನ ಪರಿವಾರದವರು ಕೂಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಧನಂಜಯ ಮನಸ್ಸಿನಲ್ಲಿ ದೇವಪುರದ ಲಕ್ಷ್ಮೀನರಮಣನನ್ನು, ಆ ಮಹಾವಿಷ್ಣುವನ್ನು, ಶ್ರೀಕೃಷ್ಣನನ್ನು ಧ್ಯಾನ ಮಾಡ್ತಾ ಯುದ್ಧಕ್ಕೆ ಅನುವಾಗಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 12ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ HL ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ HR ವಾಸುದೇವ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ, ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: This is Akashwani and I am Valsa Williams with the midday news. The headlines. President Draupadi Murmu addresses tribal beneficiaries of scholarship schemes at Rashtrapati Bhavan, emphasizes social, economic and educational progress of all sections of society for true development. Government notifies Immigration and Foreigners Amendment Rules 2026 with key changes in registration timelines and the appeals mechanism. Chief Justice of India Justice Suryakant administers oath of office to 5 new judges of the Supreme Court. Orange alert issued for thunder squall conditions in Rajasthan, Gujarat, West Madhya Pradesh, Odisha and coastal Andhra Pradesh today. And in women's cricket, third and final T20 international between India and hosts England to be played in Taunton tonight. President Draupadi Murmu has said that education is a powerful means of empowerment as it enables individuals to become self-reliant, aware and capable. Addressing the tribal beneficiaries of scholarship schemes in New Delhi today, the President said, true development can only be achieved when all sections of society progress socially, economically and educationally.
5: युवा हमारे राष्ट्र की शक्ति, आशा और उज्जवल भविष्य की प्रतीक है. मेरे सभी युवाओं, विशेषकर जनजातीय समुदाय के युवाओं से अनुरोध है कि उन्हें अपने जोड़ों और अपने लोगों को नहीं भूलना चाहिए. युवा शक्ति विरासत पर गर्व करते हुए आधुनिक शिक्षा और तकनीकों के बल पर आगे बढ़े तो सशक्त, समृद्ध और आत्मनिर्भर भारत का निर्माण होगा.
4: The President highlighted that the government scholarship schemes have transformed the lives of tribals by enabling access to higher education and new opportunities. President Murmu emphasized that India has no shortage of talent and stressed on the need to identify, nurture and provide the right platform for it to flourish.
5: भारत सरकार जनजातीय समुदाय के युवाओं को आगे बढ़ाने के लिए अनेक योजनाओं के माध्यम से निरंतर प्रयास कर रहे हैं. छात्रवृत्ति योजना केवल आर्थिक सहायता नहीं है, ये युवाओं के सपनों को पंख देने का माध्यम है. ये उन युवाओं के जीवन में नई संभावनाओं का द्वार खोलती है, जिनमें प्रतिभा तो होती ही है परंतु संसाधनों का अभाव उन्हें आगे बढ़ते रोकता. लेकिन मुझे ये जानकर प्रसन्नता हुई कि अपने से अनेक युवाओं ने विभिन्न क्षेत्र में उच्च शिक्षा प्राप्त की.
4: The Ministry of Home Affairs has notified the Immigration and Foreigners Amendment Rules 2026, introducing key changes in registration timelines and the appeals mechanism under the Immigration and Foreigners Rules 2025. The amendment allows registration to be completed at any time before the expiry of 180 days from arrival in India. Previously, registration had to be completed within 14 days after the end of the 180 day period. However, late registration beyond this period will now be permitted only under emergent circumstances.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಳೆ ಪ್ರಮಾಣ ವಚನ. ಲೋಕಭವನದಲ್ಲಿ ಸಿದ್ಧತೆ. ಸರ್ಕಾರದಲ್ಲಿ ಯಾವುದೇ ಹುದ್ದೆ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ನವದೆಹಲಿಯಲ್ಲಿ ನಾಳೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ. ರಾಜ್ಯದ 6 ಪಂಚಾಯಿತಿಗಳಿಗೆ ಪುರಸ್ಕಾರ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಡಿಸಿ ನಾಯಕತ್ವ ಹಸ್ತಾಂತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಜೆಪಿ ಆರೋಪ. ಮುಖ್ಯಮಂತ್ರಿಯಾಗಿ ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಂದಿಗೆ ಮೊದಲ ಹಂತದಲ್ಲಿ 10 ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿದ್ಧತೆಗಳು ನಡೆಯುತ್ತಿದ್ದು ಲೋಕಭವನದ ಬಳಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಯಾವುದೇ ಆಡಂಬರವಿಲ್ಲದೆ ಸರಳವಾಗಿ ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರಲಿದೆ. ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿರುವುದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಜನಸಂದಣಿ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗಲಿದೆ. ಈ ಹಿನ್ನೆಲೆಯಲ್ಲಿ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ವಿಧಾನಸೌಧ, ವಿಕಾಸಸೌಧ ಹಾಗೂ ಬಹುಮಹಡಿ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ನಾಳೆ ಅಪರಾಹ್ನದಿಂದ ರಜೆ ಘೋಷಿಸಲಾಗಿದೆ. ಇದೇ ವೇಳೆ ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲ ರಸ್ತೆಗಳ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕಬ್ಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ವರೆಗೆ ಹಾಗೂ ಸಿಟಿಒ ವೃತ್ತದಿಂದ ಲೋಕಭವನದವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿರುವ ವಾಹನಗಳನ್ನು ಹೊರತುಪಡಿಸಿ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಬೆಂಗಳೂರು ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಬೆಂಗಳೂರು ನಗರ ವ್ಯಾಪ್ತಿ ಪ್ರದೇಶದಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ಸರ್ಕಾರ ಯಾವುದೇ ಜವಾಬ್ದಾರಿ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ ಎಂದು ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾವು ಸಭಾಧ್ಯಕ್ಷರಾಗಿದ್ದು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ ಎಂದು ಹೇಳಿದ್ದಾರೆ. ಯಾರಿಗೆ ಯಾವ ಸ್ಥಾನ ನೀಡಬೇಕು ಎಂಬುದು ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ಬಿಟ್ಟ ವಿಚಾರವಾಗಿದೆ. ಕೊಟ್ಟರೆ ಸಚಿವ ಸ್ಥಾನ, ಇಲ್ಲವಾದರೆ ಸಭಾಧ್ಯಕ್ಷ ಸ್ಥಾನ, ಅದೂ ಇಲ್ಲದಿದ್ದರೆ ಶಾಸಕನಾಗಿ ಜವಾಬ್ದಾರಿ ನಿರ್ವಹಿಸುವೆ ಎಂದು ತಿಳಿಸಿದ್ದಾರೆ. ಪಕ್ಷ ಸೂಚಿಸಿದರೆ ಸಭಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ಧ ಎಂದು ಹೇಳಿದ್ದಾರೆ. ಶಾಸಕರಾದವರು ಒಮ್ಮೆಯಾದರೂ ಜೀವನದಲ್ಲಿ ಸಭಾಧ್ಯಕ್ಷರಾಗಬೇಕು ಎಂದು ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಿಸಿರುವ 2025 ಸಾಲಿನ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ದೇಶಾದ್ಯಂತ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲ

0: ನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡುತ್ತಿದ್ದು, ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಣ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಹೆಬ್ರಿ ತಾಲೂಕಿನ ಮಡಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಕ್ಲಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದ ಪ್ರಕಟಣೆ ಈಗಾಗಲೇ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿದು ಡಿಕೆ ಶಿವಕುಮಾರ್ ಅವರಿಗೆ ನಾಯಕತ್ವ ಹಸ್ತಾಂತರಿಸುವ ಮೊದಲು ರಾಜ್ಯವನ್ನು ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿಸಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸಿದ್ದರಾಮಯ್ಯ ಅವರಿಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವ ಬಗ್ಗೆ ಅರಿವಿತ್ತು. ಈ ಹಿನ್ನೆಲೆಯಲ್ಲಿ ಉದ್ದೇಶಪೂರ್ವಕವಾಗಿಯೇ ಮುಖ್ಯಮಂತ್ರಿ ಹುದ್ದೆಯನ್ನು ಹಸ್ತಾಂತರಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ ಕಂತುಗಳನ್ನು ಸ್ಥಗಿತಗೊಳಿಸಲಾಗಿದೆ. ಶಕ್ತಿ ಯೋಜನೆಗೆ ಹಣ ಲಭ್ಯವಿಲ್ಲ. ಕೆಎಸ್ಆರ್ಟಿಸಿ ನೌಕರರು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದು, ಅನ್ನಭಾಗ್ಯ ಯೋಜನೆ ಹಂಚಿಕೆ ವಿಳಂಬವಾಗಿದೆ ಎಂದು ದೂರಿದ್ದಾರೆ. ಅವೈಜ್ಞಾನಿಕ ಕಲ್ಯಾಣ ಬದ್ಧತೆಗಳು ರಾಜ್ಯದ ಆರ್ಥಿಕ ಸ್ಥಿತಿಗತಿಯನ್ನು ದುರ್ಬಲಗೊಳಿಸಿವೆ ಎಂದು ಆರ್ ಅಶೋಕ ಆರೋಪಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ವನಿಧಿ ಫಲಾನುಭವಿಗಳು ಆಕಾಶವಾಣಿಯೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು, ಯೋಜನೆಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ.
4: ನಮ್ಮ ಪಿಎಂ ಸ್ವನಿಧಿ ಲೋನ್ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿ ನಮಗೆ ಕೊಟ್ಟಿದ್ರು. ಆ ಲೋನ್ ಇಂದ ಮತ್ತೆ 20,000, ಮತ್ತೆ 30,000, ಮತ್ತೆ 50,000 ರೂಪಾಯಿ ವರೆಗೂ ಕೊಟ್ಟಿದ್ದಾರೆ. ಅದು ಲೋನ್ ಇಂದ ನಮ್ಗೆ ಬಹಳ ಅನುಕೂಲ ಆಗಿದೆ. ಯಾಕಂದ್ರೆ ನಾವು ಬಡ್ಡಿ ತಗೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದಿಂದ ಮನವಿ ಏನು ಮಾಡ್ಕೊಳೋದು ಏನಂದ್ರೆ, 1,00,000 ರೂಪಾಯಿ ವರೆಗೂ ಕೊಟ್ರೆ ನಮ್ಗೆ ಬಹಳ ಒಂದು ಹೆಲ್ಪ್, ಒಂದು ಸಹಾಯ ಮಾಡ್ದಂಗೆ ಆಗ್ತದೆ ಸರ್.
5: ಪ್ರಧಾನಮಂತ್ರಿ ಸ್ವಾಧೀನಿ ದಿನ ಕಡೆಯಿಂದ ನಮ್ಗೆ ಹೆಲ್ಪ್ ಆಗೈತೆ. ಮುನ್ಸಿಪಾಲ್ ಆಫೀಸ್ ಕಡೆಯಿಂದ ಫಸ್ಟು 10,000 ಕೊಟ್ಟರು ನಮ್ಗೆ, ಆಮೇಲೆ 20,000 ತಗೊಂಡೆ ಕಟ್ಬಿಟ್ಟೆ. ಇವಾಗ 50,000 ಕಟ್ತಾ ಇದೀನಿ. ಬೇರೆ ಕಡೆಯಿಂದ ಬಡ್ಡಿ ತರಬೇಕಂದ್ರೆ ಜಾಸ್ತಿ ಆಗುತ್ತೆ. ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು, ಕಡಿಮೆ ಬಡ್ಡಿಯಲ್ಲಿ ನಮ್ಗೆ ಲೋನ್ ಕೊಡ್ತಾ ಇದ್ದಾರೆ. ನಾವು ಫುಟ್ಬಾತ್ ಮೇಲೆ ವ್ಯಾಪಾರ ಮಾಡ್ಕೊತಾ ಇದ್ದೀರಿ, ನಮ್ಮ ಜೀವನಗಳು ಇದು ಮಾಡ್ತಾ ಇದ್ದೀರಿ, ಚೆನ್ನಾಗಿ ನಡೀತೈತೆ, ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ, ನಮಗೆಲ್ಲ ಸೌಕರ್ಯ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕಡೆಯಿಂದ.
0: ಹಾವೇರಿ ಜಿಲ್ಲೆಯಲ್ಲಿ ಸುರಿದ ಪೂರ್ವ ಮುಂಗಾರಿನ ಅಕಾಲಿಕ ಮಳೆಯಿಂದಾಗಿ ಹೆಚ್ಚು ಹಾನಿಯಾಗಿದ್ದು, ಈ ಬಗ್ಗೆ ಜಿಲ್ಲಾಡಳಿತ ವರದಿ ಸಿದ್ಧಪಡಿಸಿದೆ. ಜಿಲ್ಲೆಯಾದ್ಯಂತ ವಿದ್ಯುತ್ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆಯಲ್ಲೂ ಅವಘಡಗಳು ಸಂಭವಿಸಿದ್ದು, ಇದರಿಂದಾಗಿ ಹೆಸ್ಕಾಂಗೆ 11,69,00,000 ರೂಪಾಯಿ ನಷ್ಟ ಉಂಟಾಗಿದೆ. ಜಿಲ್ಲೆಯಾದ್ಯಂತ 2026-27 ಪೂರ್ವ ಮುಂಗಾರಿನಲ್ಲಿ ಮೇವರೆಗೆ 1,378.47 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. 1,181 ಹೆಕ್ಟೇರ್ನಷ್ಟು ಕೃಷಿ ಹಾಗೂ 200.47 ಹೆಕ್ಟೇರ್ನಷ್ಟು ತೋಟಗಾರಿಕೆ ಬೆಳೆ ಹಾನಿಯಾಗಿದೆ. ಭತ್ತ, ಬಾಳೆ, ವಿಳೆದೆಲೆ, ಅಡಿಕೆ, ಪಪ್ಪಾಯ್, ಟೊಮೆಟೊ, ಎಲೆಕೋಸು, ತೆಂಗು, ಮಾವು, ಮೆಣಸಿನಕಾಯಿ, ಬೀನ್ಸ್, ಹಾಗಲಕಾಯಿ, ಹೀರೆಕಾಯಿ ಬೆಳೆಯೂ ಮಳೆಗಾಳಿಯಿಂದ ಹಾನಿಯಾಗಿದೆ. ರಾಣೆಬೆನ್ನೂರು ಹಾಗೂ ರಟ್ಟಿಹಳ್ಳಿ ತಾಲೂಕಿನಲ್ಲಿಯೇ ಹೆಚ್ಚು ಹಾನಿ ಉಂಟಾಗಿದೆ. ಬೆಳೆ ಹಾನಿ ಬಗ್ಗೆ ಜಿಲ್ಲಾಡಳಿತವು ಜಂಟಿ ಸಮೀಕ್ಷೆ ನಡೆಸಿದ್ದು, 680.36 ಹೆಕ್ಟೇರ್ ಬೆಳೆ ಹಾನಿಗೆ 117.30 ಲಕ್ಷ ರೂಪಾಯಿ ಪರಿಹಾರ ನಿಗದಿ ಮಾಡಿದೆ. ಉಳಿದ ಬೆಳೆ ಹಾನಿ ಪರಿಶೀಲನೆ ಮುಂದುವರೆದಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ಕೃಷಿ ಹೊಂಡ, ಕೃಷಿ ಬದು, ಪಾಲಿಥೀನ್ ಹೊದಿಕೆ, ತಂತಿಬೇಲಿ, ಪಂಪ್ಸೆಟ್

0: ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಪ್ಯಾಕೇಜ್ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಕೃಷಿ ಹೊಂಡಗಳಲ್ಲಿ ಆಕಸ್ಮಿಕ ಸಾವುಗಳನ್ನು ತಡೆಗಟ್ಟಲು ಹಾಗೂ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಕಡ್ಡಾಯವಾಗಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸಿ ಸೂಚನಾ ಫಲಕ ಪ್ರದರ್ಶಿಸುವಂತೆ ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕಿ ಕಲಾವತಿ ಬಿಜಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಳೆ ಪ್ರಮಾಣವಚನ, ಲೋಕಭವನದಲ್ಲಿ ಸಿದ್ಧತೆ. ಸರ್ಕಾರದಲ್ಲಿ ಯಾವುದೇ ಹುದ್ದೆ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ನವದೆಹಲಿಯಲ್ಲಿ ನಾಳೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ. ರಾಜ್ಯದ 6 ಪಂಚಾಯಿತಿಗಳಿಗೆ ಪುರಸ್ಕಾರ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಡಿಸಿ ನಾಯಕತ್ವ ಹಸ್ತಾಂತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ.
1: ಆಜ್ ಹಿಂದಿ ಕೆ ಕುಚ್ ದೋಹೋಂ ಕೆ ಬಾರೆ ಮೇ ಕಹಿಯೇ ನಾ.
3: ಅಚ್ಚಾ, ಆಜ್ ಕಿ ಇಸ್ ಅವಧಿ ಮೇ ಕುಚ್ ದೋಹೋಂ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋಂ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಚ್ ವಿಚಾರ ಬತಾನಾ ಚಾಹತಾ ಹೂಂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹಿ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋಂ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆಟ್ ತುಮ್ ಕನ್ನಡ ಮೇ ವಿಘ್ನೇಶ್?
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೆ ಸಬ್ಕೋ ಸಂಗೀತ ಔರ್ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೆ ಹೋತೆ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ್ ಉಪನ್ಯಾಸ್ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೆ ಜಾತೆ ಹೈ. ಇನ್ ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೆ ವಾಲಾ ವಿಷಯ, ಪದ್ಯೋ ಕೆ ದ್ವಾರ ಕುಚ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ, ಗದ್ಯ ಥೋಡಾ ಬಹುತ್ ಆಸಾನ್ ಹೈ, ಲೇಕಿನ್ ಪದ್ಯ ಬಡಿ ಆಸಾನಿ ಸೆ ಸಮಝ್ ಮೇ ನಹೀ ಆತಾ. ಇಸೆ ಕನ್ನಡ ಮೇ ಸೀತಾ?
1: ಗದ್ಯ ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೆ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು.
3: ಠೀಕ್ ಹೈ.
1: ಹಿಂದಿ ದೋಹೋಂ ಕೆ ಕವಿ ಕೌನ್ ಕೌನ್ ಹೇ ಗುರುಜಿ?
3: ಸೂರ್ದಾಸ್, ತುಳಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೋನೆ ದೋಹೋಂ ಕಿ ರಚನಾ ಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೂ ಖೂಬ್ ಸಜಾಯ ಹೈ ಸಮಾರ ಹೈ. ಇನ್ ಕವಿಯೋನೆ ಅಪನೆ ದೋಹೋಂ ಕೆ ದ್ವಾರ ಗಾಗರ್ ಮೇ ಸಾಗರ್ ಭರ್ ದಿಯಾ ಹೈ. ಇಸೆ ಕನ್ನಡ ಮೇ ಸೀತಾ?
1: ಸೂರದಾಸರು, ತುಳಸಿದಾಸರು, ಕಬೀರ್, ರಹೀಮ್, ಬಿಹಾರಿ ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
3: ಹೌದು,
1: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
3: ಸರಿ,
2: ದೋಹಂಕೆಯ ಲಕ್ಷಣ ಕ್ಯಾ ಹೋತಾ ಹೈ ಗುರುಜಿ?
3: ವಯಸ್ಸೇ ತೋ ದೋಹ ದೋ ಪಂಕ್ತಿಯೋ ಕಾ ಪದ್ಯ ಹೋತಾ ಹೈ. ಇಸ್ಕೆ ಚಾರ್ ಚರಣ ಹೋತೆ ಹೈ, ಪ್ರಥಮ ಔರ್ ತೃತೀಯ.

0: ಇವತ್ತಿನ ವ್ಯವಹಾರಗಳಿಗೆ ಅಂಟ್ಕೊಂಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಅವನಿಗೆ ಆಗೋದೇ ಇಲ್ಲ.
1: ನೀ ಹೇಳಿ ಸರಿ. ಇಸಿಕೆ ಬಾರೇ ಮೇ ಕಹಾ ಜಾತಾ ಹೈ ರಾಮ ಹೈ ತೋ ಜಗ ನಹಿ, ಜಗ ಹೈ ತೋ ರಾಮ ನಹಿ.
2: ತುಳಸಿದಾಸ್ ಜಿ ಕೆ ಕೋಯ್ ಏಕ್ ದೋಹಾ ಸುನಾಯಿ ನಾ?
1: ಸುನಾ. ತುಳಸಿ ಸಂತ ಸೋಂಬತರು ಫೂಲ ಫಲಹಿ ಪರ ಹೇತ್, ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್. ತುಂಬ ಹೇಗೆ ಬಾರಿಸೀತಾ?
0: ತುಳಸಿ ಸಂತಸು ಅಂಬತರು ಫೂಲ ಫಲಹಿ ಪರಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್.
1: ಯಾತೋ ತುಳಸಿದಾಸಿ ಕಾ ಏಕ್ ಬಹುತ್ ಸುಂದರ ದೋಹಾ ಮಾನಾ ಜಾತಾ ಹೈ. ಉನ್ಕಾ ಕಹನಾ ಹೈ, ಸಂತ ಲೋಗ್ ಇಸ್ ಜಗತ್ ಮೇ ಆಮ್ ಕೆ ಪೇಡ್ ಕೆ ಸಮಾನ ಹೋತೆ ಹೈ, ಜೋ ದೂಸರೋ ಕೆ ಹಿತ್ ಕೆ ಲಿಯೇ ಹಿ ಫಲ್ ಫೂಲ್ ದೇತಾ ಹೈ. ಮಾನವ್ ಜಮೀನ್ ಪರ್ ಖಡೇ ಹೋಕರ್ ಆಮ್ ಕೆ ಪೇಡ್ ಪರ್ ಪತ್ಥರ್ ಮಾರ್ತಾ ಹೈ. ಬೇಚಾರಾ ವೋ ಪೇಡ್ ಚೋಟ್ ಖಾಕರ್ ಪತ್ಥರ್ ಮಾರನೆ ವಾಲೆ ಕೋ ಹಿ ಫಲ್ ದೇತಾ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
0: ಈ ಜಗತ್ತಿನಲ್ಲಿ ಸಂತರು ಮಾವಿನ ಮರದಂತೆ ಇರ್ತಾರೆ. ಆ ಮಾವಿನ ಮರವಾದರೂ ಇತರರಿಗಾಗಿಯೇ ಹಣ್ಣು ಹೂಗಳನ್ನ ಕೊಡ್ತಾ ಇರುತ್ತೆ.
1: ಹೌದು,
0: ಮನುಷ್ಯ ಭೂಮಿ ಮೇಲೆ ನಿಂತ್ಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡಿತಾನೆ, ಅದು ಪೆಟ್ಟು ತಿಂದು ಕಲ್ಲು ಹೊಡೆದವನ್ಗೇನೆ ಹಣ್ಣು ಕೊಡುತ್ತೆ.
1: ತುಂಬ ಠೀಕ್ ಕಹ. ಇಸ್ ದೋಹೆಕೆ ದ್ವಾರ ತುಳಸಿದಾಸ್ ಜಿ ಮಾನವ ಕೋ ಯಹ ಮಹಾನ್ ಸಂದೇಶ ದೇತೆ ಹೈ, ಹಮೇ ಉನ್ಕಿ ಭಿ ಮದದ್ ಕರ್ನಿ ಚಾಹಿಯೆ ಜೋ ಹಮೇ ಕಷ್ಟ ಪಹುಂಚಾತೆ ರಹತೆ ಹೈ. ಐಸಾ ಕರ್ನಾ ಏಕ್ ಮಾನವೋಚಿತ ಗುಣ ಮಾನಾ ಜಾತಾ ಹೈ.
2: ತುಳಸಿದಾಸ್ ಜಿ ಕಾ ಔರ್ ಏಕ್ ದೋಹಾ ಮೈ ಕಹತಾ ಹೂ ಗುರುಜಿ.
1: ಕಹೋ ನಾ.
2: ತುಳಸಿ ಮೀಟೆ ವಚನತೆ ಸುಖ ಉಪಜತ ಚಹು ಓರ್, ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ್ ಕಠೋರ್.
1: ತುಂಬಿ ಏಕ್ ಬಾರ್ ಕಹೋ ಸೀತಾ.
0: ತುಳಸಿ ಮೀಠೆ ವಚನತೆ ಸುಖ ಉಪಜತ್ ಚಹು ಓರ್, ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ ಕಠೋರ್.
1: ಇಸ್ಕಾ ಭಾವ ಸುನೋ. ತುಳಸಿದಾಸ್ ಜಿ ಕಹತೆ ಹೈ ಮೀಠಿ ಬೋಲಿ ಬೋಲನೆ ಸೆ ಸರ್ವತ್ರ ಸುಖ ಮಿಲ್ತಾ ಹೈ, ಯಹ ತೋ ದೂಸರೋ ಕೋ ವಶ ಕರ್ನೆ ಕಾ ಏಕ್ ಸಶಕ್ತ ಮಂತ್ರ ಹೈ, ಇಸ್ಲಿಯೇ ಮಾನವ ಕೋ ಕಠೋರ್ ವಚನ್ ಕಭಿ ನಹಿ ಬೋಲ್ನಾ ಚಾಹಿಯೇ.
0: ಇಸಿ ಕೆ ಬಾರೆ ಮೇ ಕಹಾ ಜಾತಾ ಹೈ ಜಬ್ ಅಪ್ನಾ ಮುಖ ಖೋಲೋ ತುಮ್ ಮೀಠಿ ಬೋಲಿ ಬೋಲೋ ತುಮ್.
1: ತುಮ್ನೆ ಬಿಲ್ಕುಲ್ ಠೀಕ್ ಕಹಾ ಸೀತಾ. ಅಬ್ ರಹೀಮ್ ಜಿ ಸೆ ಲಿಖಾ ಹುವಾ ಯಹ ದೋಹಾ ಸುನೋ. ತರವರ ಫಲ ನಹಿ ಖಾತೆ ಹೈ ಸರವರ ಪಿಯಹಿ ನ ಪಾನ್, ಕಹಿ ರಹೀಮ್ ಪರಕಾಜ ಹಿತ ಸಾಧನ ಧರೆ ಶರೀರ್. ತುಂಬ ಏಕ್ ಬಾರ್ ಸೀತಾ.
0: ತರವರ ಫಲ ನಹಿ ಖಾತ ಹೈ ಸರವರ ಪಿಯಹಿ ನ ಪಾನ್, ಕಹಿ ರಹೀಮ್ ಪರಕಾಜ ಹಿತ ಸಾಧುನ ಧರೈ ಶರೀರ್.
1: ಠೀಕ್ ಹೈ. ರಹೀಮ್ ಜಿ ಕಾ ಕಹನಾ ಹೈ ಇಸ್ ಜಗತ್ ಮೇ ಪೇಡ್ ಪೌಧೆ ಅಪನಾ ಫಲ ಸ್ವಯಂ ನಹಿ ಖಾತೆ, ಸರೋವರ್ ಅಪನಾ ಪಾನಿ ಸ್ವಯಂ ನಹಿ ಪೀತಾ. ಇಸಿ ಪ್ರಕಾರ ಇಸ್ ಜಗತ್ ಮೇ ಸಾಧು ಸಂತ ದೂಸರೋಕೆ ಉಪಕಾರ ಕೆ ಲಿಯೇ ಹಿ ಅಪನಾ ಶರೀರ ಧಾರಣ ಕರ್ತೆ ಹೈ.
2: ಯಹಾ ಮೇರಾ ಏಕ್ ಸಂದೇಹ ಹೈ ಗುರುಜಿ.
1: ಕಹೋ ನಾ.
2: ಆಪ್ನೆ ಕಹಾ ಅಪನಾ ಪಾನಿ, ಪಾನಿ ತೋ ಸ್ತ್ರೀಲಿಂಗ್ ಹೈ ನಾ?
1: ತುಮ್ನೆ ಬಹುತ್ ಸುಂದರ ಪ್ರಶ್ನೆ ಪೂಛಾ ಹೈ ವಿಘ್ನೇಶ್. ಹಿಂದಿ ಮೇ ಈ ಕಾರಾಂತ ಶಬ್ದ ಸಾಧಾರಣತೆಯ ಸ್ತ್ರೀಲಿಂಗ್ ಮಾನೆ ಜಾತೆ ಹೈ, ಲೇಕಿನ್ ಯೇ ಪಾನ್ ಶಬ್ದ ಈ ಕಾರಾಂತ ಹೋತೆ ಹುಯೇ ಭಿ ಪುಲ್ಲಿಂಗ್ ಮಾನೆ ಜಾತೆ ಹೈ. ವೇ ಹೈ ಪಾನಿ, ಘೀ, ದಹಿ, ಮೋತಿ ಔರ್ ಜಿ. ಇಸೆ ಸಮಜನಾ ಬಹುತ್ ಅವಶ್ಯಕ ಹೈ. ಅಬ್ ಅಂತಿಮ ದೋಹಾ ತುಮ್ ಕಹೋ.
0: ಜಿನ ಢೂಂಡಾ ತಿನ್ ಪಾಯಿಯ ಗಹರೆ ಪಾನಿ ಪೈಠ, ಮೈ ಬೂಢಿ ಡೂಬನ ಡರಿ ರಹಿ ಕಿನಾರೇ ಬೈಠ.
1: ಇಸ್ ದೋಹೆ ಕಾ ಭಾವ ಸುನೋ. ಕವಿ ಕಹತೆ ಹೈ ಜೋ ಸಮುದ್ರ ಕೆ ಗಹರೆ ಪಾನಿ ಮೇ ಡುಬ್ಕಿ ಮಾರ್ ಸಕ್ತಾ ಹೈ ಉಸಿ ಕೋ ಮೋತಿ ಮಿಲ್ತಾ ಹೈ. ಏಕ್ ಬೂಢಿ ಡುಬ್ಕಿ ನಹಿ ಮಾರ್ ಸಕಿ, ಕಿನಾರೆ ಪರ್ ಹಿ ಬೈಠಿ ರಹಿ, ಉಸೆ ಕೋಯಿ ಮೋತಿ ನಹಿ ಮಿಲಾ. ಕನ್ನಡ ಮೇ ಸೀತಾ.
0: ಯಾರು ಸಮುದ್ರದ ಅಂತರಾಳದಲ್ಲಿ ಮುಳುಗಬಲ್ಲರೋ ಅವರಿಗೆ ಮುತ್ತು ರತ್ನಗಳು ಸಿಗುತ್ತವೆ, ಯಾರು ಮುಳುಗಲಾರರೋ ಅವರಿಗೆ ಏನೂ ಸಿಗೋದೇ ಇಲ್ಲ.
1: ಹೌದು,
2: ಅಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ.
1: ಹಾ,
0: ಇನ್ ದೋಹೋನ್ ಸೇ ಕ್ಯಾ ಲಾಭ ಹೋ ಸಕ್ತಾ ಹೈ ಗುರುಜಿ?
1: ಪ್ರತ್ಯೇಕ ದೋಹಾ ಮಾನವ ಕೋ ಏಕ್ ನ ಏಕ್ ಮಹಾನ್ ಸಂದೇಶ ದೇತಾ ಹೈ. ಉನ್ಮೇ ಪಾಯ ಜಾನೆ ವಾಲೆ ತತ್ವಂ ಕೋ ಜೀವನ್ ಮೇ ಉತಾರ ಲೇನೆ ಸೆ ಉನ್ಕಾ ಆಚರಣ ಕರ್ತೆ ಜಾನೆ ಸೆ ನರ್ ಹರ್ ಬನ್ ಸಕ್ತಾ ಹೈ, ಮಾನವ್ ಮಾಧವ್ ಬನ್ ಸಕ್ತಾ ಹೈ. ಐಸಾ ಕರ್ತೆ ಹುಯೇ ಮಾನವ್ ಸಚ್ಚೆ ಅರ್ಥ ಮೇ ಭಾರತೀಯ ಕಹಲಾತಾ ಹೈ, ಭವ್ಯ ಭಾರತ ಕಾ ನಿರ್ಮಾಣ ಕರ್ನೆ ಮೇ ಅಪನಾ ಅಮೂಲ್ಯ ಯೋಗದಾನ ದೇ ಸಕ್ತಾ ಹೈ.
0: ತಬ್ ತೋ ಹಮ್ ಭಿ ಇನ್ ದೋಹೋಂ ಕಾ ಕಂಠಸ್ಥ ಕರೆಂಗೆ, ಇನ್ ಮೇ ಪಾಯೇ ಜಾನೆ ವಾಲೆ ದಿವ್ಯ ಸಂದೇಶೋಂ ಕೋ ಅಪನೇ ಜೀವನ್ ಮೇ ಉತಾರತೆ ಹುವೆ ಸಚ್ಚೆ ಮಾನವ್ ಬನ್ನೆ ಕಾ ಪ್ರಯತ್ನ ಕರೆಂಗೆ.
1: ಅಚ್ಛಾ, ಇಸಿ ಕೆ ಸಾಥ್ ಆಜ್ ಕಾ ಪಾಠ ಸಮಾಪ್ತ ಕರೆಂಗೆ.
0: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ಹಿಂದಿ ಪಾಠ ಕೇಳಿದ್ರೆ

0: ನಡೆಸಿಕೊಟ್ಟವರು ಕೆ ವಿ ಶ್ರೀನಿವಾಸಮೂರ್ತಿ, ಇವರೊಂದಿಗೆ ಭಾಗವಹಿಸಿದವರು ಸೀತಾ ತೇಜಸ್ವಿನಿ ಹಾಗೂ ವಿಘ್ನೇಶ್ವರ ಹೆಗಡೆ.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಾಕ್ಷಿ ಜೋಶಿ ಹೇಳುವ ಸ್ನೇಹಮಯ ನಮಸ್ಕಾರ. ಸಮಯ 5:27. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಯುವ ಚಿತ್ರಕಲಾವಿದ ಹಳದಿಪುರದ ಪ್ರಶಾಂತ್ ಗೌಡ ಅವರೊಂದಿಗೆ ಸಂದರ್ಶನ.
5: ಪ್ರಶಾಂತ್ ಗೌಡ ಅವರೇ ನಮಸ್ಕಾರ.
6: ಸರ್ ನಮಸ್ತೆ.
5: ಒಂದು ಚಿತ್ರ ಜೀವಂತಿಕೆಯನ್ನು ಪಡೆಯುವಂತಹದ್ದು ಚಿತ್ರ ಮಾತನಾಡುವುದು ಅಂದರೆ ಏನು?
6: ಚಿತ್ರದಲ್ಲಿ ಮೇನ್ ಮಾತಾಡೋದಂದರೆ ಅದರ ಭಾವನೆಯೇ ಮಾತಾಡಬೇಕು. ಒಬ್ಬ ಚಿತ್ರಕಾರ ಒಂದು ಚಿತ್ರನ ಬಿಡಿಸ್ತಿದ್ದಾನಂದರೆ ಆ ಚಿತ್ರದಲ್ಲಿ ಅವನೇನೋ ಕಂಡಿರ್ತಾನೆ. ಅವನು ಪ್ರೇಕ್ಷಕನಾಗಿ ಕಂಡಿಲ್ಲದೆ ಇದ್ರೂ ಅವನು ಚಿತ್ರಕಾರ ಏನಾದರೂ ಒಂದು ಕಂಡಿರ್ತಾನೆ. ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅವನು ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ಒಂದು ಫೋಟೋದಲ್ಲಿ ಅವನ ಎಕ್ಸ್ಪ್ರೆಷನ್ ಚಂದ ಇರುತ್ತೆ, ಇನ್ನೊಂದು ಫೋಟೋದಲ್ಲಿ ಅವನು ನಿಂತಿರುವ ಭಂಗಿ ಚಂದ ಇರುತ್ತೆ, ಇನ್ನೊಂದು ಫೋಟೋದಲ್ಲಿ ಹೇಗಿರುತ್ತೆ ಅಂದರೆ ಲೈಟಿಂಗ್ ಚಂದ ಇರುತ್ತೆ. ಆ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡೋದನ್ನು ಅವನು ಕಲ್ತಿರ್ತಾನೆ ಅದರಲ್ಲಿ. ಆ ರೀತಿಯಾಗಿ ಒಂದು ಚಿತ್ರನ ಪರಿಪೂರ್ಣವಾಗಿ ಎಕ್ಸ್ಪ್ರೆಸ್ ಮಾಡಿದಾಗ ಒಂದು ಪೂರ್ಣ ಚಿತ್ರ ರೂಪುಗೊಳ್ಳುತ್ತೆ. ಅಂದರೆ ಅದರ ಕಲೆಗಾರ ಏನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಯಸ್ತಿದ್ದಾನೆ ಅದು ಎಲ್ಲರಿಗೂ ಕಾಣುತ್ತೆ. ಒಂದು ವೇಳೆ ಅವನೇನು ಯೋಚನೆ ಮಾಡಿಲ್ಲ, ಬ್ಲೈಂಡ್ ಆಗಿ ಒಂದು ಬಿಡಿಸಿದ ಅಂತ ಹೇಳಿದ್ರೆ ಪ್ರೇಕ್ಷಕನಿಗೂ ಅದನ್ನು ರೀಚ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅದು ಅವನು ಹೇಗೆ ಮನಸ್ಸಿಂದ ಬಿಡಿಸ್ತಾನೆ ಅದು ಪ್ರೇಕ್ಷಕನಿಗೆ ರೀಚ್ ಆಗುತ್ತೆ. ಈ ರೀತಿಯಾಗಿ ಒಂದು ಚಿತ್ರ ಪರಿಪೂರ್ಣಗೊಳ್ತದೆ ಅಂತ ನಾನು ಹೇಳ್ಬೋದು.
5: ಈಗ ವ್ಯಕ್ತಿ ಚಿತ್ರ ಅಥವಾ ಪೋರ್ಟ್ರೇಟ್ ಬರೆಯುವಂತಹದ್ದು ಮತ್ತು ನೇಚರ್ ಅಥವಾ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ಒಂದು ನಿಸರ್ಗದ ಒಂದು ಚಿತ್ರಣವನ್ನು ಮಾಡುವಂತಹದ್ದು ಇದು ಎಷ್ಟು ಮಟ್ಟಿಗೆ ಭಿನ್ನವಾಗಿದೆ?
6: ನಾನು ಹೇಳೋದಾದರೆ ಅದು ಎರಡು ಭಿನ್ನ ಅಲ್ಲ, ಅದೆರಡು ಒಂದು ಇಂಟರ್ಲಿಂಕ್ ಅಂತಲೇ ಹೇಳ್ಬೋದು. ಈಗ ನಾವು ನೇಚರಿಂದ ಕಲಿಯೋದು ತುಂಬ ಇದೆ, ಅಂದರೆ ನೇಚರಲ್ಲಿ ನಾವು ಲೈವ್ ಆಗಿ ಕಲರ್ ಸ್ಟಡಿ ಮಾಡಲಿಕ್ಕೆ ನೇಚರ್ ಪೇಂಟಿಂಗ್ ಮಾಡಲೇಬೇಕು. ಅದನ್ನೇ ಪೋರ್ಟ್ರೇಟ್ ಅಂತ ಹೇಳಿದ್ರೆ ಅದನ್ನೂ ಒಂಥರ ಇದಕ್ಕೆ ಸಿಮಿಲರ್. ನಾವು ಮುಖನ ನೋಡಿ ಬಿಡಿಸೋದು ಮತ್ತು ನೇಚರ್ನ ಬಿಡಿಸೋದು ಎರಡು ಒಂದೇ ಸೇಮಲ್ಲೇ ಬರುತ್ತೆ, ಅದಕ್ಕೇನು ಡಿಫ್ರೆನ್ಸ್ ಇಲ್ಲ. ಈಗ ನೀವು ನೇಚರ್ ಬಿಡಿಸ್ತಿದ್ದೀರ ಅಂತ ಹೇಳಿದ್ರೆ ಅಲ್ಲಿ ಒಂದು ಎಲೆ ಇದೆ, ಒಂದು ಇದು ಇದೆ, ಹಾಗೆ ಒಂದು ಟೊಂಗೆ ಇದೆ, ಅದನ್ನೇ ನಾವು ಪೋರ್ಟ್ರೇಟಲ್ಲೂ ಅಪ್ಲೈ ಮಾಡ್ಬೋದು. ಒಂದು ಕಣ್ಣಿದೆ, ಅವನ ಮೂಗಿದೆ, ಅವನ ಒಂದೊಂದು ಕೂದಲುಗಳಿವೆ, ಅದೇ ರೀತಿಯಾಗಿ ಅದೆರಡು ಡಿಫ್ರೆನ್ಸ್ ಇಲ್ಲ. ಚಿತ್ರ ಅಂದರೆ ಚಿತ್ರನೇ ಅದು ಅಷ್ಟೇ. ಅಂದರೆ ನೇಚರಲ್ಲಿ ನಾವು ಕಲರ್ಫುಲ್ ಆಗಿ ನೋಡ್ತೇವೆ, ಆದರೆ ವ್ಯಕ್ತಿ ಚಿತ್ರದಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಕಲರ್ಸ್ ಅನ್ನು ನೋಡ್ತೇವೆ, ಕಣ್ಣು, ಮೂಗು, ಬಾಯಿ, ಮುಖ, ಅದಷ್ಟೇ ಡಿಫ್ರೆನ್ಸ್. ವಿವಿಧ ಅಂಗಗಳು ನೋಡ್ತೇವೆ ಅಷ್ಟೇ ಡಿಫ್ರೆನ್ಸ್ ಬಿಟ್ಟರೆ ಚಿತ್ರ ಚಿತ್ರ ಎರಡು ಒಂದೇ, ಅದರಲ್ಲಿ ಏನೂ ಡಿಫ್ರೆನ್ಸ್ ಇರಲಿಕ್ಕೆ ಸಾಧ್ಯ ಇಲ್ಲ ಅನಿಸ್ತದೆ. ಅದರಲ್ಲೂ ನಾವು ಅನುಭವಿಸಿನೇ ಬಿಡಿಸ್ಬೇಕು, ಇದೆಲ್ಲೋ ಅನುಭವಿಸಿನಿ ಅವ್ರನ್ನ ರೂಪವನ್ನು ನೋಡಿನೇ ಬಿಡಿಸ್ಬೇಕು. ನಾವು ಅದರಲ್ಲಿ ಮರ ಇದೆ, ಇಲ್ಲಿ ಮೂಗಿದೆ, ಅದು ಬೇರೆ ಇದು ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಚಿತ್ರನೂ ಒಂದೇ ಅಂತ ಹೇಳ್ಬೋದು.
5: ಆಮೇಲೆ ಈಗ ಪ್ರಕೃತಿಯ ಚಿತ್ರವನ್ನು ಬಿಡಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಪ್ರಾಣಿಗಳನ್ನು ಸೇರಿಸುವಂತಹದ್ದು, ಒಂದಷ್ಟು ವ್ಯಕ್ತಿಗಳನ್ನು ಸೇರಿಸುವಂತಹದ್ದು, ಒಂದಷ್ಟು ಮನೆಯೋ ಅಥವಾ ಯಾವುದೊಂದು ಕಟ್ಟಡಗಳನ್ನು ಸೇರಿಸುವಂತಹದ್ದು ಇದೆಲ್ಲ ಹೊಂದಾಣಿಕೆ ಎಲ್ಲ ಮಾಡುವಂತಹದ್ದು ಹೇಗೆ, ಯಾವುದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ?
6: ಅದು ಮೇನ್ ಕಂಪೋಸಿಷನ್ ಬರುತ್ತೆ. ಒಂದು ಚಿತ್ರ ಇದೆ ಅಂತ ಹೇಳಿದ್ರೆ ನಾವು ಮೇನ್ ಫೋಕಸ್ ಆಗಿ ಒಬ್ಬನ್ನ ನೋಡಬೇಕು ಅಂದರೆ ಅವನ್ನ ಫ್ರಂಟಲ್ಲಿ ಬಿಡಿಸ್ತೇವೆ.

0: ಮತ್ತು ಬಾಕಿದನ್ನೆಲ್ಲ ಅದರ ಹಿಂದೆ ಬಿಡಿಸ್ತಾ ಹೋಗ್ತೇವೆ. ಈಗ ಪ್ರೊಸ್ಪೆಕ್ಟಿವಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿ 1 ಪಾಯಿಂಟ್ ಪ್ರೊಸ್ಪೆಕ್ಟಿವ್ ಇದೆ, 2 ಪಾಯಿಂಟ್ ಪ್ರೊಸ್ಪೆಕ್ಟಿವ್ ಇದೆ, ಹಾಗೆ ತುಂಬಾ ಇದೆ ಅದರ ಡಿಫ್ರೆನ್ಸ್ ಇದೆ. ಅಂದರೆ ಒಂದು ವಸ್ತುನ ಹೆಚ್ಚು ದೂರ ತೋರಿಸ್ಬೇಕು ಅಂದರೆ ರಾಶಿ ಹಿಂದ್ಗಡೆ ಬಿಡಿಸಬೇಕಾಗುತ್ತೆ, ಅದನ್ನು ಫ್ರಂಟಲ್ ಅಂದರೆ ನಮಗೆ ಅಟ್ರಾಕ್ಟಿವ್ ಆಗಿ ಬಿಡಿಸ್ಬೇಕು ಅಂದರೆ ಅದನ್ನು ಫ್ರಂಟಲ್ ಬಿಡಿಸ್ಬೇಕು, ಮತ್ತು ಡಾರ್ಕ್ ಕಲರ್ನ ನೀಡಬೇಕಾಗುತ್ತೆ. ನಮ್ದು ಯಾವುದೇ ವಸ್ತು ನಮ್ಮಿಂದ ಹಿಂದೆ ಹೋಗ್ತಾ ಇದೆ ಅಂದರೆ ಅದನ್ನು ಲೈಟಾಗಿ ತೋರಿಸ್ಬೇಕು, ಮುಂದೆ ಬರ್ತಿದೆ ಅಂದರೆ ಫುಲ್ ಡಾರ್ಕ್ ಆಗಿ ಅದನ್ನು ತೋರಿಸ್ಬೇಕು. ಈ ರೀತಿಯಾಗಿ ನಾವು ಒಂದು ಕಂಪೋಸಿಷನಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನು ಎಲ್ಲ ವಿಷಯನೂ ನಾವು ಡಾರ್ಕ್ ಆಗಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಫೋಕಸ್ ಪಾಯಿಂಟ್ ಇರಲೇಬೇಕಾಗುತ್ತೆ, ಅಂದರೆ ಒಂದು ಗುರಿ ಥರ ಒಂದು ಫೋಕಸ್ ಪಾಯಿಂಟ್ ಇರಲೇಬೇಕಾಗುತ್ತೆ, ಮತ್ತೆಲ್ಲ ವಿಷಯಗಳನ್ನು ಅದನ್ನು ಸಪೋರ್ಟಿವ್ ಆಗಿ ಹಿಂದ್ಗಡೆಯಿಂದ ಬಿಡಿಸ್ಬೋದು. ಈ ರೀತಿಯಾಗಿ ಬಿಡಿಸಿದ್ರೆ ಒಂದು ಅಟ್ರಾಕ್ಷನ್ ಬರುತ್ತೆ. ನಾವೆಲ್ಲದಕ್ಕೂ ಫೋಕಸ್ ಪಾಯಿಂಟ್ ಮಾಡಲಿಕ್ಕೆ ಹೋದರೆ ಅದಕ್ಕೆ ಅರ್ಥನೂ ಇರೋದಿಲ್ಲ, ಅದಕ್ಕೆ ಪೂರ್ಣ ಮಾಡಲಿಕ್ಕೂ ಸಾಧ್ಯವೇ ಇಲ್ಲ. ಅದನ್ನು ಒಂದನ್ನು ಫೋಕಸ್ ಇಟ್ಕೊಂಡು ಮತ್ತನ್ನೆಲ್ಲ ಬ್ಲರ್ ಮಾಡಿ ಬಿಡಿಸಿದ್ರೆ ಆ ಚಿತ್ರಕ್ಕೂ ಒಂದು ಡೆಪ್ತ್ ಬರುತ್ತೆ, ಒಂದು ಪೂರ್ಣಗೊಳ್ಳುತ್ತೆ ಅಂತ ಹೇಳ್ಬೋದು.
1: ಪ್ರಶಾಂತ್ ಗೌಡವರೀಗ ಪ್ರಾರಂಭಿಕ ದಿವಸಗಳನ್ನು ಸ್ವಲ್ಪ ಜ್ಞಾಪಕ ಮಾಡಿಕೊಳ್ಳುವ ಈ ಚಿತ್ರಕಲೆಯನ್ನು ಪ್ರಾರಂಭದ ದಿವಸಗಳು ಪ್ರಾಥಮಿಕ ಹಂತದಲ್ಲೋ ಹೈಸ್ಕೂಲ್ ಹಂತದಲ್ಲೋ ಪ್ರಾರಂಭ ಮಾಡಿದಾಗ ಹೇಗಿತ್ತು ಪರಿಸ್ಥಿತಿ?
0: ಅಂದರೆ ಚಿಕ್ಕ ವಯಸ್ಸಿನೂ ಇಂಟ್ರೆಸ್ಟ್ ಇತ್ತು. ಆವಾಗ ನಮ್ಮದು ಪ್ರೈಮರಿಯಲ್ಲಿ ನಲಿಕಲಿ ಅಂತ ಹೊಸದಾಗಿ ಸ್ಟಾರ್ಟ್ ಆಯಿತು. ಆವಾಗ ಡಿ ಜಿ ನಾಯ್ಕ್ ಸರ್ ಅಂತ ಒಬ್ಬರು ಇದ್ದರು, ಅವರು ಶಾಲೆ ತುಂಬ ಎಲ್ಲ ಒಂದು ಹಣ್ಣಿನ ಫೋಟೋ ಎಲ್ಲ ಪ್ರಾಣಿ ಫೋಟೋ ಎಲ್ಲ ಮಾಡಿ ಫುಲ್ ನಲಿಕಲಿ ಕ್ಲಾಸ್ನ ತುಂಬಿಸಿಡ್ತಿದ್ರು. ನಾನು ಫಸ್ಟ್ ಟೈಮ್ 1ನೇ ಕ್ಲಾಸ್ ಹೋದಾಗ ನೋಡ್ತಾ ಇದ್ದೆ. ಫಸ್ಟ್ 1ನೇ ಕ್ಲಾಸಲ್ಲಿ ಅದೇನು ಅರ್ಥ ಆಗ್ತಿರಲಿಲ್ಲ, ನೋಡಿ ಖುಷಿ ಪಡ್ತಿರೋದಾಯಿತು. 2ನೇ ವರ್ಷದಿಂದ ಅದನ್ನು ಸೊಕಾಸ ಬಿಡಿಸ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅದನ್ನು ನೋಡಿ ಸರ್ಗಳು ಅಪ್ರಿಷಿಯೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಾಗೆ ಮೇನ್ ಫೋಕಸ್ ಏನಂತ ಹೇಳಿದ್ರೆ ಒಂದು ಪ್ರತಿಭಾ ಕಾರಂಜಿಯಿಂದ ಕಾಂಪಿಟೇಷನ್ ಆಗ್ತದೆ, ಅದೆಲ್ಲ ವಿದ್ಯಾರ್ಥಿಗೂ ಒಂದು ಸ್ಟಾರ್ಟಿಂಗ್ ಪಾಯಿಂಟೇ ಆಗಿರ್ತದೆ. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ, ಫಸ್ಟ್ ವರ್ಷ ಬಂದಿಲ್ಲ, 2nd ವರ್ಷ ಟ್ರೈ ಮಾಡಿದೆ. ಆವಾಗ ಇಂಪ್ರೂವ್ಮೆಂಟ್ ಆಯಿತು, ಹೋಯಿತು ಅವ್ರು ಹೇಗೆ ಬಿಡಿಸ್ತಾರೆ, ನಾವು ಹೇಗೆ ಬಿಡಿಸ್ಬೇಕು. ಹಾಗೆ ಮೊದಲು ಒಂದು ಕ್ಯಾಲೆಂಡರ್ ಬರ್ತಿತ್ತು, ಕ್ಯಾಲೆಂಡರಲ್ಲಿ ದೇವ್ರ ಚಿತ್ರ ತುಂಬ ಇರ್ತಿತ್ತು. ಮಧ್ಯಾಹ್ನದ ಬಿಡುವಿನ ಟೈಮಲ್ಲಿ ನಾವು ಕೂತ್ಕೊಳ್ಳೋದು, ಅದನ್ನು ಬಿಡಿಸೋದು. ನಾವು ಬಿಡಿಸಿ ಇಟ್ಟಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲ ತೊಗೊಂಡೋಗಿ ಎಲ್ಲರಿಗೂ ತೋರಿಸ್ತಾ ಇದ್ರು, ಈ ರೀತಿ ಬಿಡಿಸಿದ್ದಾನೆ. ಟೀಚರ್ಸ್ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಹಾಗೆ ಕಾಂಪಿಟೇಷನ್ಗಳಲ್ಲಿ ಒಂದು ಕಾಂಪಿಟೇಷನ್ ಹೋಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಒಂದು 2 ದಿನ ಪ್ರಾಕ್ಟೀಸ್ ಮಾಡಬೇಕಿರ್ತಿತ್ತು, ಟೀಚರ್ಸ್ ಗೈಡೆನ್ಸು. ಹೀಗೆ ಮುಂದುವರಿತಾ ಹೈಸ್ಕೂಲಿಗೆ ಬಂತು. ಹೈಸ್ಕೂಲಿಗೆ ಬಂದಾಗ ನಂಗೆ ನಾವು ಫಸ್ಟ್ ಡ್ರಾಯಿಂಗ್ ಸರ್ ಸಿಕ್ಕಿದ್ರು, MD ಶೇಟ್ ಸರ್ ಅಂತ. ಅವರಿಂದ ನಾನು ಡ್ರಾಯಿಂಗ್ನ ಸೂಕ್ಷ್ಮತೆಯನ್ನು ಕಲಿತೆ. ಅಂದರೆ ಒಂದು ಡ್ರಾಯಿಂಗ್ ಅಂತ ಹೇಳಿದ್ರೆ ಕೇವಲ ಒಂದು ಚಿತ್ರ ಅಲ್ಲ, ಅದರಲ್ಲಿ ತುಂಬ ಸೂಕ್ಷ್ಮತೆಗಳಿರುತ್ತೆ. ಒಂದು ವ್ಯಕ್ತಿ ಚಿತ್ರ ಅಂತ ಹೇಳಿದ್ರೆ ಅವನಲ್ಲಿ ತುಂಬ ಇದುಗಳಿರು, ಆ ಲೈನ್ಸ್ ಇರುತ್ತೆ, ಅಂದರೆ ಶ್ಯಾಡೋ ಇರುತ್ತೆ, ಅದನ್ನೆಲ್ಲ ಅವ್ರು ಹೇಳ್ಕೊಟ್ರು. ಅವರ ಗೈಡೆನ್ಸಲ್ಲಿ ನಾನು ಫಸ್ಟ್ ಟೈಮ್ ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದೆ, ಅದರಲ್ಲಿ 3rd ಪ್ಲೇಸ್ ಬಂತು. ಹಾಗೆ ಹೈಸ್ಕೂಲ್ ಮುಗಿಸಿ PUCಗೆ ಬಂದೆ. PUCಲ್ಲಿ ಪೋರ್ಟ್ರೇಟ್ ಕಡೆ ನನಗೆ ಗಮನ ಹೋಯಿತು ಜಾಸ್ತಿ, ಪೋರ್ಟ್ರೇಟ್ನ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನನ್ನ ಕೊರೋನಾ ಶುರು ಆಗಿಬಿಡ್ತು, ಮನೆಯಲ್ಲಿ ಕೂತು ಏನು ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಮತ್ತು ಡ್ರಾಯಿಂಗ್ ಬುಕ್ಸ್ನೆಲ್ಲ ನಾನು ಡೌನ್ಲೋಡ್ ಮಾಡಿಕೊಂಡೆ, ಅದನ್ನು ಓದ್ಲಿಕ್ಕೆ ಶುರು ಮಾಡಿದೆ, ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದೆ. ಹಾಗೆ ಸ್ವಲ್ಪ ಸ್ವಲ್ಪ ಕಲಿತಾ ಕಲಿತಾ ಕಲಿತಾ ಒಂದು ಪರ್ಫೆಕ್ಷನ್ ಬರ್ತಾ ಹೋಯಿತು. ಅಲ್ಲಿಂದಾನೆ ಸ್ಟಾರ್ಟ್ ಆಗಿ ಈಗ ಫುಲ್ ಎಲ್ಲ ಮಾಡ್ತಾ ಇರೋದು.
1: ಈಗ ಪೆನ್ಸಿಲ್ ಡ್ರಾಯಿಂಗ್ ಆಗ್ಬೋದು, ವಾಟರ್ ಕಲರ್ ಪೇಂಟಿಂಗ್ ಆಗ್ಬೋದು, ಅಥವಾ ಕ್ಯಾನ್ವಸ್ನಲ್ಲಿ ಮಾಡುವಂಥ ಒಂದು ಆಯಿಲ್ ಪೇಂಟಿಂಗ್ ಆಗ್ಬೋದು, ಇದಕ್ಕೆ ಇರುವಂಥ ಒಂದು ವ್ಯತ್ಯಾಸ ಏನು? ಮತ್ತು ಪ್ರಾರಂಭಿಕ ಹಂತಗಳಲ್ಲಿ ಪೆನ್ಸಿಲ್ ಡ್ರಾಯಿಂಗ್ನಿಂದ ಪ್ರಾರಂಭ ಮಾಡಿರುವಂಥದ್ದು ಮತ್ತು ಮತ್ತೆ ಹಂತ ಹಂತವಾಗಿ ಮಾಡುವಂಥದ್ದು, ಈ ಆಯಿಲ್ ಪೇಂಟಿಂಗ್ನ ಒಂದು ವಿಶೇಷತೆ ಏನು?
0: ಆಯಿಲ್ ಪೇಂಟಿಂಗ್ ಮತ್ತು ವಾಟರ್ ಕಲರ್ಗೆ ಕಂಪೇರ್ ಮಾಡಿದ್ರೆ ವಾಟರ್ ಕಲರ್ ಸಿಕ್ಕೋದು ಟಫೆಸ್ಟ್ ಮೀಡಿಯಂ ಅಂತ ಹೇಳ್ತಾರೆ ಎಲ್ಲೋದ್ರು. ಅಂದರೆ ಆಯಿಲ್ ಪೇಂಟಿಂಗಲ್ಲಿ ಯಾವ ಥರ ಅಂದರೆ ನಾವು ಡಾರ್ಕ್ ಟು ಲೈಟ್ ಹೋಗಬೇಕು, ಫಸ್ಟ್ ಡಾರ್ಕ್ ಲೇಯರ್ ಮಾಡಿ ಅದಕ್ಕಿಂತ ಲೈಟ್ ಲೈಟ್ ಲೈಟ್ ಮಾಡಿ ಲಾಸ್ಟಿಗೆ ಹೈಲೈಟ್ ಮಾಡಬೇಕು. ಆದರೆ ವಾಟರ್ ಕಲರ್ ಆ ಥರ ಅಲ್ಲ, ಫಸ್ಟೇ ನಾವು ಟ್ರಾನ್ಸ್ಪರೆನ್ಸಿ ಅದರಲ್ಲಿ ಇಂಪಾರ್ಟೆಂಟ್ ಇರುತ್ತೆ. ಫಸ್ಟ್ ನಾವು ಲೈಟಿಂದ ಡಾರ್ಕಿಗೆ ಹೋಗಬೇಕು. ಫಸ್ಟೇ ನಾವು ಏನಾದರೂ ಲೈಟ್ ಏರಿಯಾದಲ್ಲೇ ಡಾರ್ಕ್ ಪೇಂಟ್ ಹೊಡೆದ್ಬಿಟ್ರೆ ಮತ್ತು ಅದನ್ನು ಬದಲಾಯಿಸಿಕ್ಕೆ ಸಾಧ್ಯವೇ ಇಲ್ಲ. ಆಯಿಲ್ ಪೇಂಟಿಂಗಲ್ಲಾದರೆ ನಮಗೆ ಸಿಕ್ಕಾಪಟ್ಟಿ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಾವು ಯಾವಾಗ ಬೇಕಿದ್ರು ಇವತ್ತು ಬಿಡಿಸಿದೆ, ಒಂದು 5 ದಿನ ಆದಮೇಲೂ ಕೂಡ ನಾವು ಅದನ್ನು ಸರಿ ಮಾಡ್ಬೋದು, ಅದ್ರ ಮೇಲೆ ಲೈಟ್ ಕಲರ್ ಹಾಕಿ ಇದು ಮಾಡಿ ಮಾಡ್ಬೋದು. ಆದರೆ ವಾಟರ್ ಕಲರ್ ಆಗಲ್ಲ, ಒಂದ್ಸಲ ನೀನು ಒಂದು ಪೇಂಟ್ ಮಾಡಿಬಿಟ್ರೆ ಮುಗೀತು, ಅದನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆಯಿಲಲ್ಲಿ ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ ನಾವು ನಿಜ ರೂಪತೆಯನ್ನು ತೋರಿಸ್ಬೋದು, ಅಂದರೆ ಮುಂದೆ ಹೇಗೆ ಕಾಣಿಸ್ತಿದ್ದಾನೆ ಅದನ್ನ ಅಷ್ಟೇ ರಿಯಲಿಸ್ಟಿಕ್ ಆಗಿ ಮಾಡ್ಬೋದು. ವಾಟರ್ ಕಲರಲ್ಲಿ ಅದರದ್ದೇ ಲಿಮಿಟೇಷನ್ ತುಂಬ ಇದೆ, ನಾವು ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡಬೇಕು. ಡಿಟ್ಟು ಅವ್ರ ಇದ್ದಾಗಲೇ ಬಿಡಿಸ್ಲಿಕ್ಕೆ ಅದು ವಾಟರಲ್ಲಿ ಸ್ವಲ್ಪ ಸಾಧ್ಯ ಇಲ್ಲ, ಅದನ್ನು ನಾನು ಆರ್ಟಿಸ್ಟಿಕ್ ವೇಯಲ್ಲೇ ಬಿಡಿಸ್ಬೇಕು. ಆದರೆ ಆಯಿಲ್ ಕಲರಲ್ಲಿ ತುಂಬ ಅಂದರೆ ನಾವು ಅವ್ರು ಇದ್ದಾಗಲೇ ಒಂದು ಕೂದಲು ಸಹಿತ ಅವ್ರು ಇದ್ದಾಗಲೇ ಬಿಡಿಸ್ಬೋದು, ಮತ್ತು ಹೆಚ್ಚು ಕಾಲ ಉಳಿಯುತ್ತೆ ಆಯಿಲ್ ಕಲರ್ಸ್ ಮಾಡಿದರೆ. ಆಯಿಲ್ ಕಲರ್ಸಲ್ಲೂ ತುಂಬ ಇದೆ, ಅಂದರೆ ಕ್ಯಾನ್ವಾಸ್ ಮೇಲೆ ಮಾಡ್ಬೋದು, ಆಮೇಲೆ ಬೋರ್ಡ್ ಮೇಲೆ ಮಾಡ್ಬೋದು, ಎಲ್ಲದ್ರ ಮೇಲೆ ಮಾಡ್ಬೋದು. ಆದರೆ ವಾಟರ್ ಕಲರ್ನ ಪೇಪರ್ ಮೇಲೆ ಮಾಡಬೇಕು. ಹಾಗೆ ಚಾರ್ಕೋಲ್ ಕಡೆ ಬಂತು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಚಾರ್ಕೋಲಲ್ಲಿ ಎಲ್ಲರೂ ಚಾರ್ಕೋಲ್ ಪೆನ್ಸಿಲನ್ನು ಮಾಡ್ತಾರೆ, ಆದರೆ ನಾನು ಜಾಸ್ತಿಯಾಗಿ ಚಾರ್ಕೋಲ್ ಪೌಡರ್ನ ಯೂಸ್ ಮಾಡ್ತೇನೆ. ಅಂದರೆ ಚಾರ್ಕೋಲ್ ಪೌಡ್ರಿಂದ ಒಂದು ಡೆಪ್ತ್ ಅಂದರೆ ಒಂದು ತುಂಬ ಶೇಪ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾರೆ. ಸೇಮ್ ಪೇಂಟಿಂಗ್ ಥರನೇ ಅದನ್ನು ಬ್ರಷಿಂದ ತಗೊಂಡು ಚಾರ್ಕೋಲ್ ಪೌಡ್ರನ್ನು ಪೇಪರ್ ಮೇಲೆ ಬಿಡಿಸೋದು. ಎಲ್ಲ ಏನು ಹೇಳ್ತಾರೆ ಅಂದರೆ ಪೆನ್ಸಿಲಲ್ಲೇ ಬಿಡಿಸಿದ್ರೆ ಚೆಂದ ಆಗ್ತದೆ ಅಂತ. ಆದರೆ ಪೆನ್ಸಿಲಲ್ಲಿ ಅಷ್ಟೊಂದು ಕಂಟ್ರೋಲ್ ಮತ್ತು ಪೇಷನ್ಸ್ ಇರೋದಿಲ್ಲ, ಬ್ರಷಿಂದ ಚಾರ್ಕೋಲ್ ಪೌಡ್ರ್ ತೊಗೊಂಡು ಬಿಡಿಸಿದ್ರೆ ಇನ್ನೂ ಚೆಂದ ಬರುತ್ತೆ. ಅದರಿಂದನೇ ಜಾಸ್ತಿ ಬಿಡಿಸೋದು ನಾನು ಅದೇ ಸ್ಟೈಲಲ್ಲಿ.
1: ಈಗ ಚಿತ್ರಕಲೆಗೆ ಹೋಲಿಸಿ ನೋಡಿದಾಗ ಇದರಲ್ಲಿ ಒಂದು ವೈವಿಧ್ಯತೆಯನ್ನು ತರುವುದಕ್ಕಾಗಿ ಈಗ ಮರಳು ಚಿತ್ರ ಅಂತ ಮಾಡ್ತಾರೆ, ಮೇಲೆ ಉಬ್ಬು ಚಿತ್ರ ಅಂತ ಮಾಡ್ತಾರೆ, ಬೇರೆ ಬೇರೆ ಚಿತ್ರ

0: ಅಲ್ಲಿ ಎಷ್ಟು ಮಟ್ಟಿಗೆ ಅವಕಾಶ ಇದೆ?
1: ಆಯಿಲ್ ಪೇಂಟಿಂಗಲ್ಲಿ ತುಂಬ ಅವಕಾಶ ಇದೆ. ಅಂದರೆ ಈಗ ಮಾಡರ್ನ್ ಆರ್ಟ್ ಅಂತ ಬಂದು ಎಲ್ಲದು ಒಂದು ಬಕೆಟಲ್ಲಿ ಮಣ್ಣು ತುಂಬಿ ಬೀಳಿಸಿ ಅದನ್ನು ಮಾಡರ್ನ್ ಆರ್ಟ್ ಅಂತ ಹೇಳ್ತಾರೆ. ಆದರೆ ಆಯಿಲ್ ಪೇಂಟಿಂಗ್ಗೆ ಅದರದೇ ಆದಂಥ ಒಂದು ಪ್ರಾಮುಖ್ಯತೆ ಇದೆ. ಮೊದಲಿನಿಂದಂತೂ ಬೆಳೆ ಬಂದದ್ದು ಅಂದರೆ ಮಾಸ್ಟರ್ಸ್ ಎಲ್ಲ ಆ ಕಾಲದಲ್ಲೇ ಆಯಿಲ್ ಪೇಂಟಿಂಗ್ನ ಅವ್ರು ಮಾಡಿದ ಸಹಿತ ಈಗವರೆಗೆ ನಾವು ನೋಡ್ಬೋದು. ಆಯಿಲ್ ಪೇಂಟಿಂಗ್ಗೆ ಅದರದೇ ಆದಂಥ ತುಂಬ ಪ್ರಾಮುಖ್ಯತೆ ಇದೆ. ಅದನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು. ಮತ್ತು ಆಯಿಲ್ ಪೇಂಟಿಂಗ್ ಯಾವ ಥರ ಅಂದರೆ ಅದು ಯಾವಾಗಲೂ ಸರಿಯಾಗಿ ಒಂದು ಮೇಂಟೈನ್ ಮಾಡಿದ್ರೆ ಹಾಳಾಗೋದಿಲ್ಲ, ಸರಿಯಾಗಿ ವಾರ್ನಿಷ್ ಮಾಡಿಟ್ರೆ ಏನು ಹಾಳಾಗೋದಿಲ್ಲ. ಒಂದು ವೇಳೆ ಅದಕ್ಕೆ ಫಂಗಸ್ ಬರುತ್ತೆ, ಫಂಗಸ್ ಬಂದರೆ ಅದನ್ನು ಕ್ಲೀನ್ ಮಾಡಿ ಇಡಬೇಕಾಗತ್ತೆ. ಆದರೆ ಆಯಿಲ್ ಪೇಂಟಿಂಗ್ ಬೇಗ ಹಾಳಾಗೋದಿಲ್ಲ. ಅದರಲ್ಲಿ ತುಂಬ ನಮಗೆ ವರ್ಸಟೈಲಿಟಿ ಮಾಡ್ಬೋದು. ಅಲ್ಲಿ ತುಂಬ ಅಂದರೆ ಯಾವುದೇ ಚಿತ್ರನ ತಗೊಂಡ್ರು ಅದನ್ನು ನಾವು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಯಿಲ್ ಪೇಂಟಿಂಗ್ ತುಂಬ ಹೆಲ್ಪ್ ಮಾಡ್ತದೆ. ಮತ್ತು ಎಲ್ಲ ಮೀಡಿಯಮ್ಗೂ ಕಂಪೇರ್ ಮಾಡಿದರೆ ಮತ್ತು ಹೆಚ್ಚು ಕಾಲ ಉಳಿತದಂತ ಅದು.
0: ಆಮೇಲೆ ಈಗ ಪೇಂಟಿನ ತುಂಬ ಕಾಲ ಸಂರಕ್ಷಣೆ ಮಾಡಿ ಇಡುವಂತಹದ್ದು ಮತ್ತು ಇದಕ್ಕೆ ಒಂದು ಬಾರ್ಡರ್ ಕೊಡುವಂತಹದ್ದು ಅಥವಾ ಒಂದು ಏನೋ ಕ್ಯಾನ್ವಸ್ಗೆ ಅದಕ್ಕೆ ಫ್ರೇಮ್ ಹಾಕುವಂಥದ್ದು, ಇದರ ಒಂದು ಪ್ರಾಮುಖ್ಯತೆ ಏನು? ಫ್ರೇಮ್ ಹೇಗೆ ಇರಬೇಕು, ಅದರ ಒಂದು ಆಯ್ಕೆ ಎಲ್ಲ ಹೇಗೆ?
1: ಈಗ ಆಯಿಲ್ ಪೇಂಟಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದ್ದೆ ಮೊದಲ ಸ್ಟೆಪ್ ಅಂದರೆ ವಾರ್ನಿಷ್ನ ಆಗದಾಗಲೇ ಮಾಡಬಾರ್ದು. ಅದಕ್ಕೆ ಮಿನಿಮಮ್ ಅಂದರೆ ತುಂಬ ಇದೆ, ಒಂದೊಂದು ಕಡೆ ಪಿಚರ್ ವಾರ್ನಿಷ್ ಅಂತ ಬರುತ್ತೆ, ಅದನ್ನು ಪೇಂಟಿಂಗ್ ಕಂಪ್ಲೀಟ್ ಆದ ಒಂದು 5 ದಿವಸದಲ್ಲಿ ಮಾಡ್ಬೋದು. ಆಮೇಲೆ ಮತ್ತೊಂದು ವಾರ್ನಿಷ್ ಬರುತ್ತೆ, ಅದನ್ನು ಒಂದು 6 ಮಂತ್ ಅಂದರೆ ಆಯಿಲ್ ಪೇಂಟಿಂಗ್ ಯಾವಾಗಲೂ ಒಣಗೋದೇ ಇಲ್ಲ ಅಂತ ಒಂದು ಇದೆ, ಅದು ಡ್ರೈ ಆಗೋದಿಲ್ಲ ಎಷ್ಟು ಬೇಗ. ಆ ಒಳಗಿನ ಲೇಯರ್ ಕೂಡ ಹಸಿನೇ ಇರುತ್ತೆ. ಅದಕ್ಕೆ ಒಂದು 6 ತಿಂಗಳಾದಮೇಲೆ ಅದ್ರ ಮೇಲೆ ವಾರ್ನಿಷ್ ಮಾಡಬೇಕು. ಪ್ರತಿ 6 ತಿಂಗಳ ವಾರ್ನಿಷ್ ಮಾಡಿದ್ರೆ ಅದು ಒಳ್ಳೆ ತುಂಬ ಕಾಲ ಉಳಿಯುತ್ತೆ, ಬಾಳಿಕೆ ಬರುತ್ತೆ. ಈ ಆಯಿಲ್ ಪೇಂಟಿಂಗ್ ಫ್ರೇಮ್ ಹಾಕೋದನ್ನು ಅಂತ ಹೇಳಿದ್ರೆ ನೀವು ಯಾವ ಥರ ಬಿಡಿಸಿದ್ದೀರಾ ಅಂದರೆ ಒಂದು ಲೈಟಾಗಿ ಎನ್ವಿರಾನ್ಮೆಂಟಲ್ಲಿ ನೀವು ಪೇಂಟಿಂಗ್ ಮಾಡಿದರೆ ಅದಕ್ಕೆ ಸ್ವಲ್ಪ ಡಾರ್ಕ್ ಫ್ರೇಮ್ನ ಹಾಕ್ಸ್ಬೇಕು. ನೀವು ಡಾರ್ಕಲ್ಲಿ ಮಾಡಿದರೆ ಅದಕ್ಕೆ ಡಾರ್ಕ್ ಫ್ರೇಮ್ ಹಾಕ್ಸಿದ್ರೆ ಒಂಥರ ಡಿಸ್ಟ್ರಾಕ್ಟ್ ಆಗಿಬಿಡುತ್ತೆ, ಅದಕ್ಕೆ ಲೈಟ್ ಫ್ರೇಮ್ನ ಹಾಕ್ಸ್ಬೇಕು. ಫ್ರೇಮಲ್ಲಿ ತುಂಬ ಇದೆ, ಕಟ್ಟಿಗೆಯಿಂದನೂ ಫ್ರೇಮ್ ಮಾಡ್ತಾರೆ, ಆಮೇಲೆ ಈಗ ಫೈಬರಲ್ಲೂ ಬರುತ್ತೆ. ಕಟ್ಟಿಗೆ ಫ್ರೇಮ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಫಂಗಸ್ ಎಲ್ಲ ಬರುತ್ತೆ, ಈಗ ಫೈಬರ್ ಫ್ರೇಮ್ ಮಾಡಿದ್ರೆ ಒಳ್ಳೆಯದು, ಅದರಿಂದ ತುಂಬ ಏನು ತೊಂದರೆ ಆಗೋದಿಲ್ಲ. ಆದರೆ ಗ್ಲಾಸನ್ನು ಒಬ್ಬೊಬ್ರು ಹಾಕ್ತಾರೆ ಫ್ರೇಮಿಗೆ, ತುಂಬ ಜನ ಹೇಳ್ತಾರೆ ಗ್ಲಾಸ್ನ ಹಾಕಬಾರ್ದು ಅಂತ. ಒಂದು ವೇಳೆ ಪೇಂಟಿಂಗ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಗ್ಲಾಸನ್ನು ತೆಗೆಯೋದೆಲ್ಲ ತುಂಬ ಕೆಲಸ ಆಗುತ್ತೆ. ಅದಕ್ಕಾಗಿ ಗ್ಲಾಸನ್ನು ಅವಾಯ್ಡ್ ಮಾಡಿದ್ರೆ ಬೆಸ್ಟ್ ಆಯಿಲ್ ಪೇಂಟಿಂಗ್ಸ್ಗೆ. ಜಸ್ಟ್ ಒಂದು 6 ತಿಂಗಳಿಗೆ ಒಂದೊಂದು ಸಲ ವಾರ್ನಿಷ್ ಮಾಡಿದ್ರೆ ತುಂಬ ಕಲ ಬರ್ತದೆ ಅದು.
0: ಒಂದು ಪೇಂಟಿಂಗ್ ಅಥವಾ ಒಂದು ಚಿತ್ರವನ್ನು ಡಿಸ್ಪ್ಲೇ ಮಾಡುವಂಥದ್ದು ಅಥವಾ ಒಂದು ಯಾವುದೇ ಒಂದು ರೂಮಿನಲ್ಲೋ ಒಂದು ಕಟ್ಟಡಗಳಲ್ಲೋ ಅದನ್ನು ಡಿಸ್ಪ್ಲೇ ಮಾಡುವಂಥದ್ದು, ಮನೆಯ ಒಳಾಂಗಣದಲ್ಲಿ ಅದನ್ನು ತೋರಿಸ್ಬೇಕು ಅಂತಿದ್ರೆ ಸ್ಥಳದ ಆಯ್ಕೆ ಎಲ್ಲ ಹೇಗೆ?
1: ಮೇನ್ ಆಗಿ ಪೇಂಟಿಂಗ್ಸ್ನ ನಾವು ಒಂದು ಲೈಟಿಂಗ್ ರೂಮಲ್ಲಿ ಮಾಡಿಡ್ತೇವೆ. ಅದನ್ನು ಹೊರಗಡೆ ತೊಗೊಂಡೋಗಿ ನೋಡಿದ್ರೆ ಒಂಥರ ಡಿಫ್ರೆಂಟ್ ಕಾಣುತ್ತೆ, ಅದೇ ಲೈಟಿಂಗಲ್ಲೇ ನೋಡಬೇಕಾಗಿರುತ್ತೆ. ನಾರ್ಮಲ್ ಆಗಿ ಒಂದು ಕಂಫರ್ಟೇಬಲ್ ಡೇ ಲೈಟ್ ಎಲ್ಲಿ ಬರುತ್ತೆ ಅಲ್ಲಿ ಪೇಂಟಿಂಗ್ ಇಟ್ಟರೆ ಸರಿಯಾಗಿ ಕಾಣುತ್ತೆ. ಒಂದು ವೇಳೆ ಕತ್ಲೆಯಲ್ಲೂ ಇಡಬಾರ್ದು, ತುಂಬ ಬೆಳಕಲ್ಲೂ ಇಡಬಾರ್ದು. ತುಂಬ ಬೆಳಕಲ್ಲಿ ಇಟ್ಟರೆ ಶೈನ್ ಹೊಡಿಯೋಕ್ಕೆ ಶುರು ಆಗುತ್ತೆ, ತುಂಬ ಕತ್ಲೆಯಲ್ಲಿ ಇಟ್ಟರೆ ಅದರ ಎಫೆಕ್ಟೇ ಗೊತ್ತಾಗೋದಿಲ್ಲ. ಡೇ ಲೈಟ್ ಎನ್ವಿರಾನ್ಮೆಂಟಲ್ಲಿ ಇಟ್ಟರೆ ಸರಿ ಕಾಣುತ್ತೆ, ಸರಿಯಾದ ವ್ಯವಸ್ಥೆ ಅದು ಅನಿಸುತ್ತೆ.
0: ಈ ಆಯಿಲ್ ಪೇಂಟಿಂಗ್ನಲ್ಲಿ 3D ಎಫೆಕ್ಟ್ ಕೂಡ ಮಾಡ್ಲಿಕ್ಕೆ ಆಗ್ತದೆ?
1: ಆಗುತ್ತೆ. 3D ಎಫೆಕ್ಟ್ ಅಂದರೆ ಏನಂತ ಹೇಳಿದ್ರೆ ನೀವು ಒಂದು ಕಡೆಯಿಂದ ನೋಡಿದಷ್ಟೇ 3D ಎಫೆಕ್ಟ್ ಕಾಣುತ್ತೆ. ಈಗ ನೀವು ಮೊಬೈಲಲ್ಲಿ ನೋಡಿದ್ರೆ 3D ಆಗಿಲ್ಲ, ಯಾವುದು ಕಾಣೋದಿಲ್ಲ. ಆಯಿಲ್ ಪೇಂಟಿಂಗ್ಸಲ್ಲೆಲ್ಲ 3D ಕಾಣಬೇಕು ಅಂದರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಿಂತ್ಕೊಂಡು ನೋಡಿದಷ್ಟೇ 3D ಕಾಣುತ್ತೆ, ಎಲ್ಲ ಸ್ಥಳದಲ್ಲಿ ನಿಂತ್ಕೊಂಡು ನೋಡಿದರೆ 3D ಕಾಣೋದಿಲ್ಲ. ಅಂದರೆ 3D ಕಾಣಬೇಕು ಅಂದರೆ ಒಂದು ಕಡೆ ನಾವು ಸ್ಟ್ರೆಚ್ ಮಾಡಬೇಕಾಗ್ತದೆ, ನಮ್ಮ ಹತ್ತಿರ ಕಾಣಿಸ್ಬೇಕು ಅಂತ ತುಂಬ ಸ್ಟ್ರೆಚ್ ಮಾಡಿದ್ರಷ್ಟೇ ನಮಗೆ 3D ಆಗಿ ಕಾಣ್ತದೆ, ಇಲ್ಲಂತ ಹೇಳಿದ್ರೆ 3D ಎಫೆಕ್ಟ್ ಕೊಡೋದು ಸ್ವಲ್ಪ ಕಷ್ಟನೇ. ಈ ಮೈಸೂರು ಅರಮನೆಯಲ್ಲಿ ತುಂಬ ಪೇಂಟಿಂಗ್ಸ್ ಇದೆ, ನಾವು ಈ ಕಡೆಯಿಂದ ಆ ಕಡೆ ನಡ್ಕೊಂಡು ಹೋದರೆ ನಮ್ಮ ಕಡೆ ನೋಡ್ತಾರೆ. ಅವಾಗ ಏನು ಮಾಡಬೇಕಾಗ್ತದೆ ಅಂದರೆ ಕ್ಯಾನ್ವಾಸ್ನೇ ನಾವು ಒಳಗಡೆ ಸ್ಟ್ರೆಚ್ ಮಾಡಬೇಕಾಗ್ತದೆ, ಒಳಗಡೆ ಪೇಂಟ್ ಮಾಡಬೇಕಾಗ್ತದೆ, ಆವಾಗ ಅದು ನಮಗೆ ಮುಂದೆ ಬಂದಂಗೆ ಅನಿಸ್ತದೆ. ಇಲ್ಲಂತ ಹೇಳಿದ್ರೆ 3D ಎಫೆಕ್ಟ್ ಕೊಡೋದು ತುಂಬ ಕಷ್ಟ ಇದೆ.
0: ಲೇಡಿ ವಿತ್ ಲ್ಯಾಂಪ್, ಬಹುಶಃ ಇದು ಎಲ್ಲರಿಗೂ ಕೂಡ ನೆನಪಿಗೆ ಬರುವಂತಹ ಒಂದು ಚಿತ್ರ ಇದು. ಇದನ್ನು ನೋಡಿದಾಗ ನಿಮ್ಗೆ ಏನಿಸ್ತದೆ?
1: ಅವರು ಆ ಕಾಲದಲ್ಲಿ ಆ ರೀತಿ ಬಿಡಿಸಿದ್ದಾರೆ. ಈ ಕಾಲದಲ್ಲಿ ತುಂಬ ಆರ್ಟಿಸ್ಟ್ಗಳು ಅದನ್ನ ಸ್ವಲ್ಪ ಟಚ್ ಮಾಡ್ಲಿಕ್ಕೂ ತುಂಬ ಕಷ್ಟಪಡ್ತಾರೆ. ಆ ಕಾಲದಲ್ಲಿ ಏನು ಟೆಕ್ನಾಲಜಿ ಇರಲಿಲ್ಲ, ಆದರೂ ಅಷ್ಟು ಪರ್ಫೆಕ್ಷನಿಸ್ಟ್ ಆಗಿ ಮಾಡಿದ್ದಾರೆ. ಅವರ ಒಂದೊಂದು ಸ್ಟ್ರೋಕ್ಸ್ ಕೂಡ ಈಗೂ ತುಂಬ ಮಾದರಿಯಾಗಿದೆ ತುಂಬ ಆರ್ಟಿಸ್ಟ್ಗಳಿಗೆ. ಅದು ಮತ್ತೆ ಈಗ ಆಯಿಲ್ ಪೇಂಟಿಂಗ್ಸ್ಗಳಿಗೆ ಮೀಡಿಯಮ್ಸ್ ಎಲ್ಲ ತುಂಬ ಹೈ ಕ್ವಾಲಿಟಿದೇ ಸಿಗುತ್ತೆ. ಆ ಕಾಲದಲ್ಲಿ ಆ ಥರ ಕ್ವಾಲಿಟಿ ಏನೂ ಇರೋದಿಲ್ಲ, ಅವರೇ ಲಿನ್ಸಿಡ್ ಆಯಿಲ್ ಅಂದರೆ ಅವರೇ ಮಾಡಿರೋ ಲಿನ್ಸಿಡ್ ಆಯಿಲ್ನ ಯೂಸ್ ಮಾಡ್ತಾಯಿದ್ರು. ಆವಾಗಲೇ ಅಷ್ಟು ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿ ಅಷ್ಟು ಒಳ್ಳೆ ಕ್ವಾಲಿಟಿಯನ್ನು ಕೊಡ್ತಿದ್ರು ಅಂದರೆ ಈಗೆಲ್ಲ ಸ್ವಲ್ಪ ಕಷ್ಟನೇ ಅದು.
0: ಆಮೇಲೆ ಈಗ ಇಂಥ ಒಂದು ಪೇಂಟಿಂಗಿನ ಒಂದು ಎಕ್ಸಿಬಿಷನ್ ಇರ್ತದೆ ಅಥವಾ ಒಂದು ವಸ್ತು ಪ್ರದರ್ಶನ ಇರ್ತದೆ ಅಂತ ಇಟ್ಕೊಳ್ಳಿ, ಅಥವಾ ಪೇಂಟಿಂಗ್ನ ಒಂದು ಪ್ರದರ್ಶನ ಇರ್ತದೆ, ಏಕ ವ್ಯಕ್ತಿ ಪ್ರದರ್ಶನ ಆಗ್ಬೋದು ಅಥವಾ ಬೇರೆ ಬೇರೆ ಕಲಾವಿದರು ಸೇರಿಕೊಂಡು ಮಾಡಿರುವಂಥದ್ದು, ಅಥವಾ ಬೇರೆ ಬೇರೆ ಕಲಾವಿದರು ಒಂದೇ ಸಾರಿ ಬಂದು 3-4 ದಿವಸ ಮೊದಲೇ ಬಂದು ಈಗ ಆಳ್ವಾಸ್ ನುಡಿಸಿರಿ ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಡಿಸ್ಪ್ಲೇ ಮಾಡುವಂತ ಒಂದು ಸಂದರ್ಭ ಇರ್ತದೆ. ನೋಡುಗರ ದೃಷ್ಟಿಕೋನ ಹೇಗಿರ್ಬೇಕು, ಅವ್ರು ಏನದ ಅರ್ಥ ಆಗ್ತದೆ ಅವರಿಗೆ?
1: ಒಂದು ಆರ್ಟ್ ವರ್ಕ್ ಮೇಲೆ ಡಿಫೆಂಡ್ ಆಗಿರುತ್ತೆ. ಅಂದರೆ ಬೇರೆ ಬೇರೆ ರೀತಿ ವಿಜುವಲ್ ಆರ್ಟ್ ಇರುತ್ತೆ, ಮತ್ತು ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಇರುತ್ತೆ. ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅಂತ ಹೇಳಿದ್ರೆ ಅವನು ಆರ್ಟಿಸ್ಟ್ ತನ್ನ ಯೋಚನೆಯಲ್ಲಿ ಬಿಡಿಸಿರ್ತಾನೆ, ಅದು ಎಲ್ಲರಿಗೂ ಅರ್ಥ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾರ್ಮಲ್ ಆಗಿ ರಿಯಲಿಸ್ಟಿಕ್ ವರ್ಕ್ ಎಲ್ಲ ನೋಡಿದರೆ ಎಲ್ಲರಿಗೂ ಕಾಮನ್ ಪರ್ಸನಿಗೆ ಕೂಡ ಅರ್ಥ ಆಗುತ್ತೆ. ಒಬ್ಬ ಆರ್ಟಿಸ್ಟಾಗಿ ಅವನು ಏನು ಬಯಸ್ತಾನೆ ಅಂತ ಹೇಳಿದ್ರೆ ಅವನು ಬಿಡಿಸಿರೋ ಚಿತ್ರಕ್ಕೆ ಅಪ್ರಿಸಿಯೇಷನ್ ಸಿಗಬೇಕು, ಮನಸ್ಫೂರ್ತಿಯಾಗಿ ಎಲ್ಲರೂ ಹೊಗಳ್ಬೇಕು. ಅಂದರೆ ಹೊಗಳ್ಬೇಕು ಅಂತಲೇ ಇಲ್ಲ, ಅವನು ಗುರುತಿಸಬೇಕು, ಅದೊಂದು ಆಸೆ ಇರುತ್ತೆ ಎಲ್ಲ ಆರ್ಟಿಸ್ಟ್ಗಳಿಗೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಜಸ್ಟ್ ನೋಡ್ತಾರೆ,

0: ಆ ರೀತಿ ಹೇಳೋದು ತಪ್ಪಾಗ್ತದೆ. ಒಂದು ಬಿಡಿಸಿದಾನೆ ಅಂತ ಹೇಳಿದ್ರೆ ಅದೇನೋ ಒಂದು ಯೋಚನೆಲೆ ಬಿಡಿಸಿರ್ತಾನೆ, ಒಂದು 3-4 ದಿನ ಅದಕ್ಕೆ ಇನ್ವೆಸ್ಟ್ ಮಾಡಿರ್ತಾನೆ ಅಂತ ಹೇಳಿದ್ರೆ ಏನೋ ಒಂದು ಯೋಚನೆ ಇದ್ದೇ ಇರುತ್ತೆ. ಆ ಎಫರ್ಟ್ನ ಅವರು ಗುರುತಿಸಬೇಕು, ಆ ಎಫರ್ಟ್ಗೆ ಅಪ್ರಿಷಿಯೇಷನ್ ಕೊಡಲೇಬೇಕು. ಜಸ್ಟ್ ನೋಡಿ ಹೋಗೋದಲ್ಲ, ಏನಾದರೂ ಒಳ್ಳೆ ಮಾತು ಹೇಳಿ ಹೋದರೆ ಅವನಿಗೂ ಮತ್ತೆ ಮುಂದಿನ ವರ್ಕ್ ಮಾಡಲಿಕ್ಕೆ ಮೋಟಿವೇಶನ್ ಸಿಗ್ತದೆ. ಆ ರೀತಿಯಾಗಿ ಮಾಡಿದರೆ ಆರ್ಟಿಸ್ಟ್ಗೂ ಸಹಿತ ಒಂಥರ ಮುಂದಿನ ಎಕ್ಸಿಬಿಷನಲ್ಲಿ ಮತ್ತು ಇನ್ನೂ ಹೆಚ್ಚಿನ ಪೇಂಟಿಂಗ್ ಮಾಡಲಿಕ್ಕೂ ಹಂಗೆ ಸ್ಫೂರ್ತಿ ಬರ್ತದೆ.
1: ಒಂದು ಚಿತ್ರವನ್ನು ಬಿಡಿಸಿದ ನಂತರ ಅದಕ್ಕೊಂದು ಅಡಿ ಬರಹೋ ತಲೆ ಬರಹೋ ಒಂದು ಬರೆಯುವಂಥದ್ದು ಅವಶ್ಯಕತೆ ಬರ್ತದ?
0: ಒಂದೊಂದ್ಸಲ ಪೇಂಟಿಂಗೇ ಹೇಳುತ್ತೆ, ಪೇಂಟಿಂಗೇ ಮಾತಾಡ್ಬಿಡುತ್ತೆ ಪ್ರೇಕ್ಷಕರ ಜೊತೆಯಲ್ಲಿ. ಆದರೆ ಕೆಲವೊಂದ್ಸಲ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರೇಕ್ಷಕನ ಹತ್ರ ಸಾಧ್ಯ ಇಲ್ಲ. ಆ ಟೈಮಲ್ಲಿ ಒಂದು ಶೀರ್ಷಿಕೆ ಅನ್ನೋದು ಬೇಕಾಗ್ತದೆ. ಒಂದು ರಾಧಾ ಪೇಂಟಿಂಗ್ ಇದೆ ಅಂತ ಹೇಳಿದ್ರೆ ಅವನು ರಾಧಾ ಅಂತಲೇ ನೋಡ್ತಿರೋದಿಲ್ಲ, ಒಂದು ಹೆಣ್ಣಿನ ಭಾವನೆಯನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದರೆ ಪ್ರೇಕ್ಷಕನಿಗೆ ಇವಳು ರಾಧಾ, ಕೊಳ್ಳಲ್ಲಿ ಹಿಡಿದಿದ್ದಾಳೆ, ರಾಧಾ ಇರ್ಬೋದು ಅಂತ ತಿಳ್ಕೊಳ್ತಾರೆ. ಆದರೆ ಹಾಗಿರೋದಿಲ್ಲ, ಅವನು ಆ ಹೆಣ್ಣಿನ ಭಾವನೆಯನ್ನು ತಿಳಿಸ್ಬೇಕು ಅಂತ ಇರ್ತಾನೆ. ಆವಾಗ ಅವನು ಬೇರೆ ಟೈಟಲ್ನ ಕೊಡ್ಬೋದು ಅದಕ್ಕೆ. ಈ ಪ್ರೇಕ್ಷಕ ರಾಧಾ ಅಂತ ಕೊಟ್ಟಿದ್ರೆ ಆದರೆ ಆರ್ಟಿಸ್ಟ್ನ ಯೋಚನೆ ಬೇರೆ ಇರ್ಬೋದು, ಬೇರೆ ಟೈಟಲ್ನ ಕೊಟ್ಟಿರ್ಬೋದು. ಈ ರೀತಿಯಾಗಿ ಆರ್ಟಿಸ್ಟ್ಗೂ ಮತ್ತೆ ವೀವರ್ಸ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಪೇಂಟಿಂಗ್ ಅದರ ಹಾಗೆ ಮಾತಾಡ್ಬಿಟ್ರೆ ಪ್ರೇಕ್ಷಕನಿಗೆ ಗೊತ್ತಾಗ್ಬಿಡುತ್ತೆ. ಒಂದ್ ವೇಳೆ ಆರ್ಟಿಸ್ಟ್ ಅದರಲ್ಲಿ ಏನಿದೆ ಅಂತ ಹೇಳಲಿಕ್ಕೆ ಬಯಸಿದಾಗ ಆ ಶೀರ್ಷಿಕೆ ಬೇಕಾಗುತ್ತೆ.
1: ಇತ್ತೀಚಿನ ವರ್ಷಗಳಲ್ಲಿ ಕೇಳುವಂತಹದ್ದು ಗೀತೆ ಕುಂಚ ಗಾಯನ, ಈ ಪ್ರಯತ್ನ ಏನಾದರೂ ಮಾಡಿದ್ದೀಯಾ?
0: ಇಲ್ಲ, ಇನ್ನೂ ಮಾಡಿಲ್ಲ, ಮುಂದೆ ಮಾಡಬೇಕು ಅನ್ನೋ ಪ್ರಯತ್ನ ಇದೆ.
1: ಅದನ್ನು ನೋಡಿದಾಗ ನಿಮ್ಗೆ ಏನಿಸ್ತದೆ?
0: ಅದನ್ನು ನೋಡಿದಾಗ ಆ ಲಿಮಿಟೆಡ್ ಟೈಮಲ್ಲಿ ಮಾಡಬೇಕು ಅನ್ನೋ ಒಂದು ಟೆನ್ಷನ್ ಇರುತ್ತೆ.
1: 5-10 ನಿಮಿಷ
0: ಮಾಡಬೇಕು ಅಂತ ಟೆನ್ಷನ್ ಇರುತ್ತೆ. ಮತ್ತೆ ನಾವು ಹೇಗೆ ಫೈನಲ್ ಪ್ರಾಡಕ್ಟ್ ನಮಗೆ ಗೊತ್ತಿರೋದಿಲ್ಲ. ಸ್ಟೇಜ್ ಮೇಲೆ ಹೋದಾಗ ಅಷ್ಟು ಜನ ಇರ್ತಾರೆ, ಹೇಗೆ ಬರುತ್ತೆ ಅಂತ ಗೊತ್ತಿರೋದಿಲ್ಲ. ನಾವೇ ಬಿಡಿಸಬೇಕಾಗತ್ತೆ, ಫೈನಲ್ ಪ್ರಾಡಕ್ಟ್ ಹೇಗೆ ಬಂದರೂ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ, ಅದರಿಂದ ಕಲಿಬೇಕಾಗ್ತದೆ. ಹಾಗೆ ಇನ್ನು ಟ್ರೈ ಮಾಡಿಲ್ಲ, ಮಾಡಬೇಕು ಅದನ್ನು.
1: ಸರ್, ಈಗ ಚಿತ್ರಕಲೆ ಬಗ್ಗೆ ಸಾಕಷ್ಟು ಮಾತನಾಡಿದ್ವಿ ಪ್ರಶಾಂತ್ ಗೌಡರಿಗೆ, ಜೊತೆಗೆ ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಕೂಡ ನೀನು ತೊಡಗಿಸಿಕೊಂಡಿದ್ದಿ, ಈ ಬಗ್ಗೆ.
0: ನಾನು 8th ಸ್ಟ್ಯಾಂಡರ್ಡ್ ಮುಗಿಸಿ 9th ಗೆ ಚೆನ್ನಕೇಶವ ಕರ್ಕಿಗೆ ಬಂದೆ. ಅಲ್ಲಿ ಬಂದಾಗ ನನ್ನ ಸೀನಿಯರ್ಸ್ ಎಲ್ಲ ಈ ಪೋಲ್ ವಾಲ್ಟ್ ಇವೆಂಟ್ನ ಮಾಡ್ತಾ ಇದ್ರು. ಅವಾಗ ನಾನು ಬಂದು ನೋಡಿದ್ದಷ್ಟೇ ಆಗಿತ್ತು. ಅದು ನೋಡಿದ್ದೆ ನಂಗೇನೋ ಇಂಟ್ರೆಸ್ಟ್ ಬಂದ್ಬಿಡ್ತು ಅದರಲ್ಲಿ.
1: ನೋಡಿದಾಗ
0: ಹೌದು, ಏನೋ ಒಂದೆಲ್ಲ ಹಾರ್ತಿದ್ದಾರೆ, ಒಂದು ಕೋಲ್ ತಗೊಂಡು ಹಾರ್ತಿದ್ದಾರೆ, ತುಂಬ ಇಂಟ್ರೆಸ್ಟ್ ಬಂತು. ಮನೆಗೆ ಬಂದೆ, ಮನೆಗೆ ಬಂದು ಒಂದು ಬಿದಿರು ತಗೊಂಡೆ, ನಾನೇ 2 ಕೋಲ್ ಕಟ್ಕೊಂಡು ಹಾರ್ಲಿಕ್ಕೆ ಶುರು ಮಾಡಿದೆ. ಪೂರ್ತಿ 9th ಸ್ಟ್ಯಾಂಡರ್ಡ್ ಫುಲ್ ನಾನು ಮನೆಯಲ್ಲೇ ಹಾರಿದ್ದೆ. 10th ಸ್ಟ್ಯಾಂಡರ್ಡಲ್ಲಿ ನಮ್ಮ ಸೀನಿಯರ್ಸ್ ಎಲ್ಲ ಹೋಗಿದ್ರು ಪೋಲ್ ವಾಲ್ಟ್ ಇವೆಂಟ್ಗೆ ಯಾರೂ ಇರಲಿಲ್ಲ. ಆ ಸಮಯದಲ್ಲಿ ಸರ್ ಹುಡುಕ್ತಿದ್ದಾಗ ನಾನು ಆ ಸ್ಟ್ಯಾಂಡ್ ತಗೊಂಡು ನಾನು ಹೋಗಿ ಸರ್ ನಾನು ಹಾರ್ದೇನೆ ಅಂತ ಹೇಳ್ಕೊಂಡು ಹಾರಿದೆ. ಫಸ್ಟ್ ಅಟೆಂಪ್ಟಲ್ಲಿ ಆಗಿಲ್ಲ, ಅಲ್ಲಿ ನಾವು ಮನೇಲಿ ಹಾರಿದ್ದು ಇಷ್ಟಿಷ್ಟು ಹೈಟ್ ಆಗಿತ್ತು, ಅಲ್ಲಿ ತುಂಬ ಹೈಟ್ ಇರ್ತಿತ್ತು. ಹಾಗೆ ಪ್ರತಿ ಒಂದು 6 ತಿಂಗಳಲ್ಲೇ ಪ್ರಾಕ್ಟೀಸ್ ಮಾಡಿ ಎಸ್ಎನ್ಗಡೆ ಸರ್ ಅಂತ ನನ್ನ ಕೋಚ್ ಇದ್ರು, ಅವರು ಪ್ರಾಕ್ಟೀಸ್ ಮಾಡಿಸಿ ಹಾಗೆ ಅದರಲ್ಲಿ ನ್ಯಾಷನಲ್ಲಿ 64th ನ್ಯಾಷನಲ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ.
1: ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿ?
0: ಹೌದು, ದೆಹಲಿಯಲ್ಲಿ ನಡೆದಿತ್ತು ಅದು. ಎಸ್ಎನ್ ಹೆಗಡೆ ಸರ್ ತುಂಬ ಸಪೋರ್ಟ್ ಮಾಡಿದ್ರು ಅದಕ್ಕೆ, ಅವರ ಮಾರ್ಗದರ್ಶನದಲ್ಲಿ ಹೋದೆ. ಅದನಂತರ ಕಾಲೇಜಿಗೆ ಬಂದಮೇಲೆ ಆರ್ಕೆ ಸರ್ ಸಿಕ್ಕಿದ್ರು, ಯೂನಿವರ್ಸಿಟಿ ಲೆವೆಲ್ ಕೂಡ ಪಾರ್ಟಿಸಿಪೇಟ್ ಮಾಡಿದೆ. ಅದನಂತರ ಕೊರೋನಾ ಬಂತು, ಕೊರೋನಾ ಬಂದಮೇಲೆ ಫಿಸಿಕ್ಸ್ ಎಲ್ಲ ಹೋಗಿಬಿಡ್ತು, ಅದನ್ನು ಬಿಡಬೇಕಾಯಿತು. ಈಗ ಅಷ್ಟೊಂದು ಹೈಟ್ ಹಾರ್ಲಿಕ್ಕೆ ಆಗೋದಿಲ್ಲ, ಆದರೂ ಹಾರ್ತೇನೆ ಅಷ್ಟೇ.
1: ಈಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಈ ಒಂದು ಗ್ರೌಂಡ್ಗಳಲ್ಲಿ ಇದೆಲ್ಲ ವ್ಯವಸ್ಥೆ ಇರ್ತದೆ ಪೋಲ್ ವಾಲ್ಟಿಗೆ ಬೇಕಾಗಿರುವಂಥದ್ದು?
0: ಇಲ್ಲ, ಇಲ್ಲಿ ಏನೂ ಇರೋದಿಲ್ಲ, ಮರಳು ಹಾಕೊಂಡೆ ಹಾರೋದಾಗ್ತದೆ, ಬಿದಿರು ಮತ್ತೆ ಮರಳು. ನಾವು ನ್ಯಾಷನಲ್ ಹೋದ್ರೆ ಅಲ್ಲಿ ಫೈಬರ್ ಪೋಲ್ ಅಂತ ತರ್ತಾರೆ. ಈಗ ಮೇನ್ ಆಗಿ ಆಳ್ವಾಸ್ ಅಲ್ಲಿ ತುಂಬಾ ಇದೆ ಅದು, ಫೈಬರ್ ಪೋಲ್ಸ್ ಅಂದ್ರೆ ತುಂಬಾ ಬೆಂಡ್ ಆಗಿ ಹಾರುತ್ತೆ. ಇಲ್ಲಿ ಎಲ್ಲೂ ಇಲ್ಲ, ನಮ್ಮ SDM ಕಾಲೇಜಲ್ಲಿ ಒಂದಷ್ಟೇ ಇದೆ, ಮತ್ತೆ ಇದು ಬಿಟ್ರೆ ಮತ್ತೆ ಎಲ್ಲೂ ಇಲ್ಲ. ನಾನು ಸ್ಟೇಟ್ ಹೋಗುವಾಗ SDM ಕಾಲೇಜಿಂದಾನೇ ತಗೊಂಡೋಗಿದ್ದೆ. ಆದರೂ ಇದು ಅಷ್ಟೊಂದು ಫ್ಲೆಕ್ಸಿಬಲ್ ಇಲ್ಲ, ಆದರೆ ಅಂದರೆ 1,00,000 ಗಟ್ಟಲೆ ಇರುತ್ತೆ ಅವನೊಂದು ಪೋಲಿಗೆ. ನಾನು ಹಾರಿದ್ದೆಲ್ಲ ಬಿದಿರು ಪೋಲಲ್ಲೇ ಪ್ರಾಕ್ಟೀಸ್ ಮಾಡಿದ್ದು, ನಂತರ ಇಲ್ಲಿ ಬಂದಮೇಲೆ ಈ ಪೋಲೆಲ್ಲ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಈಗ ಅದಕ್ಕೆ ಅಡ್ಜಸ್ಟ್ ಆಗಿದ್ದೇನೆ. ಆದರೆ ಬಿದಿರು ಪೋಲಲ್ಲಿ ಹಾರಿ ಒಂದೇ ಸಲ ಫೈಬರ್ ಪೋಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗ್ತದೆ. ಬಿದಿರು ಪೋಲಲ್ಲಿ ಸ್ಟಿಫ್ ಆಗಿರುತ್ತೆ, ನಮ್ಮನ್ನ ತೊಗೊಂಡೋಗಿ ಒಂದೇ ಆ ಕಡೆ ಬಿಡ್ತದೆ. ಆದರೆ ಫೈಬರ್ ಪೋಲ್ ಆದರೆ ಅಲ್ಲೇ ನಿಂತ್ಕೊಂಡು ಕೆಳಗೆ ಬೆಂಡ್ ಆಗಿ ಮತ್ತೆ ಕರ್ಕೊಂಡು ಹೋಗ್ತದೆ. ಅದು ಫಸ್ಟ್ ಟೈಮ್ ಮಾಡಿದ್ರೆ ಸ್ವಲ್ಪ ಹೆದರಿಕೆನೇ ಆಗ್ತದೆ, ಬಿದ್ದಿದ್ದು ತುಂಬ ಸಲ ಇದೆ, ಕಲ್ತಿದ್ದು ತುಂಬ ಇದೆ.
1: PUC ಹಂತದಲ್ಲಿ ಆಗ್ಬೋದು ಅಥವಾ ಡಿಗ್ರಿ ಹಂತದಲ್ಲಿ ಆಗ್ಬೋದು, ಕ್ರೀಡೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ. ಇತ್ತೀಚಿನ ವರ್ಷಗಳಲ್ಲಂತೂ ಕ್ರೀಡೆ ಬಗ್ಗೆ ಯಾರು ತಿರುಗಿಯೂ ಕೂಡ ನೋಡುವುದಿಲ್ಲ. ಈ ಒಂದು ಹಂತದಲ್ಲಿ ನಿಮ್ಗೆ ಏನಿಸ್ತದೆ?
0: ಇಲ್ಲ, ಕ್ರೀಡೆ ಅಂತ ಹೇಳಿದ್ರೆ ಬರೀ ಮೆಡಲ್ಗೋಸ್ಕರ ಮಾಡೋದಂತಲ್ಲ. ನೀವು ವರ್ಷ ಪೂರ್ತಿ ಓದ್ತಾ ಇದ್ರೆ ನಿಮ್ಗೆ ಏನೂ ತಲೆಗೆ ಹೋಗೋದಿಲ್ಲ, ಮಧ್ಯದಲ್ಲಿ ಏನಾದರೂ ರಿಫ್ರೆಶ್ಮೆಂಟ್ ಬೇಕಾಗಿರುತ್ತೆ. ಅದನ್ನು ನೀವು ಉಪಯೋಗಿಸ್ಕೊಳ್ಳೋಕೆ ನೀವು ಕ್ರೀಡೆ ಮತ್ತು ಡ್ರಾಯಿಂಗ್ ಆ ಕಡೆ ಹೋಗಬೇಕು. ಬರೀ ಓದ್ತಾ ಇದ್ರೆ ಓದೋದ್ರಲ್ಲೇ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಕ್ರೀಡೆ ಅಂತ ಇದ್ರೆ ನಿಮ್ಮ ಮೈಂಡ್ ಫ್ರೆಶ್ ಆಗುತ್ತೆ, ಮತ್ತು ಓದಲಿಕ್ಕೂ ಮನ್ಸು ಬರುತ್ತೆ. ಕ್ರೀಡೆ ಅಂದರೆ ನ್ಯಾಷನಲ್ ಲೆವೆಲ್ಗಳಲ್ಲಿ ಮೆಡಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದರೂ ಲೋಕಲ್ ಲೆವೆಲ್ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿ ನಮ್ಮ ಕ್ರೀಡಾ ಸ್ಫೂರ್ತಿನ ಹೆಚ್ಚಿಸ್ಕೊಳ್ಬೋದು. ಅದರಿಂದಾಗಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲದರಲ್ಲೂ ಅಂತ.
1: ದೈಹಿಕವಾಗಿಯೂ ಕೂಡ ಒಂದು ರೀತಿಯ ವ್ಯಾಯಾಮ?
0: ಹೌದು ಹೌದು, ದೈಹಿಕವಾಗಿ ವ್ಯಾಯಾಮ ಆಗ್ತದೆ, ಮತ್ತು ಫಿಟ್ ಆಗಿರಲಿಕ್ಕೆ ಸಾಧ್ಯ ಇರ್ತದೆ. ಕೂತ್ಕೊಂಡು ಹೊಟ್ಟೆ ಬಂದು ತುಂಬ ಜನ ಇದ್ದಾರೆ, ಈಗ ಆಕ್ಟಿವ್ ಆಗಿರ್ಲಿಕ್ಕೆ ಆಗುತ್ತೆ, ಆಕ್ಟಿವ್ ಆಗಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗುತ್ತೆ. ಬರೀ ಓದೋದ್ರಿಂದ ಆಗೋದಿಲ್ಲ ಅಂತಲ್ಲ, ಕ್ರೀಡೆ ಅದ್ರ ಜೊತೆಯಲ್ಲಿದ್ದರೆ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿ ಬೇಗ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ.
1: ಸಂಪಾದನೆಗೋಸ್ಕರ ಅದಕ್ಕೋಸ್ಕರ ಬೇರೆ ಬೇರೆ ಉದ್ಯೋಗವನ್ನ ಸೇರ್ಕೊಳ್ತಾರೆ, ಜೊತೆಗೆ ಇಂತಹ ಒಂದು ಹವ್ಯಾಸಗಳು ಕೂಡ ಬೇಕು ಅಂತ ಹೇಳ್ತೀರಿ ನೀವು?
0: ಹೌದು, ಅದು ಬೇಕೇ ಬೇಕು. ಕೇವಲ ಹಣದಿಂದ ಮನುಷ್ಯನ

0: ತೃಪ್ತಿ ಆಗೋದಿಲ್ಲ, ಅದ್ರ ಜೊತೆಲಿ ಏನಾದ್ರೂ ಒಂದು ಹವ್ಯಾಸ ಇರಲೇಬೇಕು. ಮನುಷ್ಯ ಅಷ್ಟೇ ದುಡ್ಡು ಮಾಡಿದ್ರು ಸಹಿತ ಆಮೇಲೆ ನೆಮ್ಮದಿಗೋಸ್ಕರ ಏನಾದ್ರೂ ಹವ್ಯಾಸನ ಹುಡುಕ್ತಾನೆ ಇರ್ತಾನೆ.
1: ದುಡ್ಡು ಕೊಟ್ಟು ನೆಮ್ಮದಿ ಕಂಡ್ಕೊಳ್ಳೋಕೆ ಸಾಧ್ಯ
0: ಇಲ್ಲ. ಈ ರೀತಿ ಒಂದು ಹವ್ಯಾಸ ಇರಲೇಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರವಾಸಕ್ಕೆ ಹೋಗ್ಬಿಡ್ತಾರೆ, ಟೂರಿಗೆ ಹೋಗ್ಬಿಡ್ತಾರೆ. ಅದೇ ರೀತಿ ಒಂದು ಈ ತರ ಚಿತ್ರಕಲೆಯಿಂದ ಒಂದು ನೆಮ್ಮದಿ ಸಿಗುತ್ತೆ. ನೆಮ್ಮದಿ ಪ್ರತ್ಯಕ್ಷವಾಗಿ ಕಾಣದೆ ಇದ್ರೂ ಸಹಿತ ಒಂದು ಸೈಕಲಾಜಿಕಲಿ ಇದ್ದೇ ಇರುತ್ತೆ ಮೈಂಡಲ್ಲಿ, ಬಿಡಿಸೋದ್ರಿಂದ ನೆಮ್ಮದಿ ಸಿಗುತ್ತೆ. ಆ ಥರ
1: ಸಮಯ ಹಾಳಾಗೋದಿಲ್ಲ,
0: ಇಲ್ಲ ಸಮಯ ಹಾಳಾಗತ್ತೆ ಅಂತಲ್ಲ, ಈ ಸಮಯನ ಮುಂದೆಲ್ಲಾದ್ರೂ ಹೆಲ್ಪ್ ಆಗ್ಬೋದು ಅಂತ.
1: ಇಲ್ಲದಿದ್ರೆ ಸಮಯ ಹಾಳಾಗ್ತದೆ,
0: ಸಮಯ ಅವನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅಡ್ಡಿಲ್ಲ, ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಹೋದ ಆ ಥರ ಮಾಡಿದ್ರೆ ಇಲ್ಲ, ಇಲ್ಲಾಂದ್ರೆ ಸಮಯ ಹಾಳೆ ಆಗುತ್ತೆ.
1: ಒಳ್ಳೆಯದು ಪ್ರಶಾಂತ್ ಗೌಡ ಅವರೇ, ಚಿತ್ರಕಲೆಯಲ್ಲಿ ತೊಡಗಿಸಿಕೊಂಡಿದ್ರಿ, ಜೊತೆಗೆ ಕ್ರೀಡೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ರಿ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು.
2: ಇದುವರೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದ ಯುವ ಚಿತ್ರಕಲಾವಿದ ಹಳದಿಪುರದ ಪ್ರಶಾಂತ್ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಈಗ ಕೇಳಿ ಭಾವಗೀತೆಗಳು. ಆ ಬಾನಲಿ ನವ ಸಂಭ್ರಮ, ಹಾಡಿದ್ದಾರೆ ಬಿ ಕೃಷ್ಣ ಕಾರಂತ್, ರಚನೆ ಜಿ ರಾಮ ಉಡೂರ್.

ಪೋತಿ ನರಸಿಂಹಾಚಾರ್ಯವರ ರಚನೆ, ಹಾಡಿದ್ದಾರೆ ಎಸ್ ಶಾರದಾ. ಕೇಳಿ, ಆಡುಬಾ ಮುದ ನೀಡುಬಾ.

ಇದಾಗಿದ್ದು ಇಂದಿನ ಯುವಧ್ವನಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 5:30. ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ.

ಆಕಾಶವಾಣಿ ಕಾರವಾರ ಸಂದೇಶ ಸಂಗಮ ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ

ಸಂದೇಶ ಸಂಗಮ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಂದೇಶ ಸಂಗಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲು ಸ್ಟುಡಿಯೋನಲ್ಲಿ ನಾನು ಸಂಧ್ಯಾ ಮಂಗೇಶ್ಕರ್ ನಿಮ್ಮ ಜೊತೆಯಾಗಿದ್ದೇನೆ. ಇಂದಿನ ಸಂದೇಶ ಸಂಗಮದ ವಿಷಯ ಮಾತನಾಡುವ ಪುಸ್ತಕಗಳು. ಈಗಾಗಲೇ ನಮ್ಮ ಹಲವಾರು ಕೇಳುಗರು ತಮ್ಮ ಸಂದೇಶಗಳನ್ನು ನಮ್ಮ ನಿಲಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇನ್ನೂ ಕಳಿಸುವ ಹಾಗೆ ಇದ್ದವರು ನಮ್ಮ ವಾಟ್ಸಪ್ ಸಂಖ್ಯೆ 9480249740. ಸಂದೇಶ ಕಳಿಸುವ ವಾಟ್ಸಪ್ ಸಂಖ್ಯೆ 9480249740. ಈ ಸಂಖ್ಯೆಗೆ ನಾವು ಹೇಳಿದಂತಹ ವಿಷಯ ಮಾತನಾಡುವ ಪುಸ್ತಕಗಳು, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂದೇಶಗಳನ್ನು ಕಳಿಸಬಹುದು ಅಂತ ಕೇಳ್ಕೊಳ್ತೀನಿ. ಕೆಲವೊಬ್ಬರು ಅಂದ್ಕೊಳ್ಬಹುದು ಪುಸ್ತಕಗಳು ಮಾತಾಡ್ತಾವ ಅಂತ, ಇದೇನಪ್ಪ ಇಂಥ ವಿಷಯನ ಇವತ್ತು ಕೊಟ್ಟಿದ್ದಾರೆ ಅಂತ. ಎಸ್, ಇಂದಿನ ವಿಷಯ ತುಂಬ ಆಳವಾದ ಒಳಾರ್ಥವನ್ನು ಹೊಂದಿರುವಂತಹ ವಿಷಯ. ಮಾತು ಬೆಳ್ಳಿ ಮೌನ ಬಂಗಾರ ಅನ್ನುವ ಗಾದೆಯು ಎಲ್ರಿಗೂ ಗೊತ್ತು. ಇಲ್ಲಿ ಮಾತಿನ ಮತ್ತು ಮೌನದ ಬೆಲೆಯನ್ನು ಬೆಳ್ಳಿ ಮತ್ತು ಬಂಗಾರಕ್ಕೆ ಹೋಲಿಸಲಾಗಿದೆ. ಮಾತಿನ ಮೂಲಕ ವ್ಯಕ್ತಪಡಿಸಿದ ಭಾವನೆಗಳಿಗಿಂತ ಮೌನದ ಮೂಲಕ ವ್ಯಕ್ತಪಡಿಸಲ್ಪಟ್ಟ ಭಾವನೆಗೆ ಬಂಗಾರದಷ್ಟೇ ಬೆಲೆಯಿದೆ. ಆ ಮೌನಕ್ಕೆ ಅಷ್ಟು ತೂಕವಿದೆ. ಈ ಮಾತುಗಳನ್ನು ನಾನು ಇಲ್ಲಿ ಏಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಮನಸ್ಸಿನಲ್ಲಿ ಅವ್ಯಕ್ತವಾಗಿರುವಂತಹ ಭಾವನೆಗಳನ್ನು ಬರವಣಿಗೆಯ ರೂಪದಲ್ಲಿ ವ್ಯಕ್ತಪಡಿಸುವ ಫಲವೇ ಕಾವ್ಯಗಳು, ಕವನಗಳು, ಬರಹಗಳು, ಕಥಾ ಸಂಕಲನಗಳು, ಕಾದಂಬರಿಗಳು. ಒಟ್ಟಾರೆಯಾಗಿ ಹೇಳುವುದಾದರೆ ಇವೆಲ್ಲ ಪುಸ್ತಕದ ಮೂಲ ರೂಪಗಳು. ಸಂದೇಶವನ್ನು ಓದೋಕ್ಕಿಂತ ಮುಂಚೆ ಒಂದು ಗೀತೆಯನ್ನು ಕೇಳೋಣ ಅಲ್ವಾ?

ಈಗಾಗಲೇ ನಮಗೆ ಹಲವಾರು ಸಂದೇಶಗಳು ನಮ್ಮ ಕೇಳುಗರನ್ನು ಕಳಿಸಿದ್ದಾರೆ. ಹಾಗೆಯೇ ಜೆ ಪ್ರೇಮಾನಂದ ಅಂಕೋಲಾದವರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಕವಿಗಳು, ಇವರು ನಮಗೆ ಕಳಿಸಿರುವ ಸಂದೇಶ ಹೀಗಿದೆ. ಉತ್ತಮ ಪುಸ್ತಕಗಳು ಹೊಂದಿರುವುದು ಸನ್ಮಿತ್ರರನ್ನು ಸಂಪಾದಿಸಿದಷ್ಟೇ ಶ್ರೇಷ್ಠವಾದುದು. ಜಗತ್ತನ್ನು ಬೆಳಗಿಸಲು ಒಬ್ಬ ಸೂರ್ಯ ಬೇಕು, ಹಾಗೆಯೇ ಬದುಕನ್ನು ಬೆಳಗಿಸಲು ಒಂದು ಪುಸ್ತಕ ಸಾಕು. ಪುಸ್ತಕ ನಮಗೆ ತಂದೆಯಂತೆ, ತಾಯಿಯಂತೆ, ಗುರುವಿನಂತೆ, ಅದಕ್ಕಿಂತ ಮಿಗಿಲಾಗಿ ಓರ್ವ ಮಾರ್ಗದರ್ಶಕನಂತೆ ಅಂತ ತಮ್ಮ ಒಂದು ಒಳ್ಳೆಯ ಸಂದೇಶವನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಇವ್ರ ಪ್ರಕಾರ ಪುಸ್ತಕಗಳು ನಮಗೆ ಒಬ್ಬ ಒಳ್ಳೆಯ ಸ್ನೇಹಿತನಂತೆ ಸನ್ಮಾರ್ಗವನ್ನು ತೋರಿಸುವತ್ತ ಕೊಂಡೊಯ್ಯುತ್ತವೆ. ಯಾರ ಬಳಿಯೂ ಹೇಳಿಕೊಳ್ಳಲಾರದಂತಹ ಸಮಸ್ಯೆಗಳು ಬಂದಾಗ ನಮ್ಮ ಸ್ನೇಹಿತರು ತಮ್ಮ ಸಲಹೆಯ ಮೂಲಕ ಆ ಸಮಸ್ಯೆಗಳ ನಿವಾರಣೆಯ ದಾರಿ ತೋರಿಸುತ್ತಾರೆಯೋ, ಹಾಗೆಯೇ ಒಳ್ಳೆಯ ಪುಸ್ತಕಗಳನ್ನು ಓದುವುದರಿಂದ ನಮಗೆ ಸನ್ಮಾರ್ಗದ ದಾರಿ ಗೋಚರವಾಗುತ್ತದೆ, ಮನಸ್ಸು ಸನ್ನಡತೆಯತ್ತ ವಾಲುತ್ತದೆ ಅಂತ ಹೇಳ್ತಾ ಇರೋ ಇವರ ಸಂದೇಶ ತುಂಬಾ ಚೆನ್ನಾಗಿದೆ. ಹಾಗೆಯೇ ಈಗ ಇನ್ನೊಂದು ಸಂದೇಶ ನಾವು ಓದ್ತಾ ಇದ್ದೀನಿ. ಗಜಾನನ ಭಟ್ ಬೋಳನ್ಮಕ್ಕಿ ಹೊನ್ನಾವರ ಇವರು, ನಮಸ್ಕಾರ. ಮಾತನಾಡುವ ಪುಸ್ತಕಗಳು ಮೊದಲು ಎಲ್ಲರ ಜೊತೆ ಮಾತನಾಡುತ್ತಿತ್ತು, ಆದರೆ ಈಗ ಮೊಬೈಲ್ ಮಾತನಾಡ್ತಾ ಇದೆ. ಕ್ಷಮಿಸಿ, ಮೊಬೈಲ್ನಲ್ಲೂ ಓದಬಹುದು, ಆದರೆ ಪುಸ್ತಕ ಹಿಡಿದು ಓದುವ ಅನುಭವವೇ ಬೇರೆ ಖುಷಿ ಕೊಡ್ತಾ ಇದೆ. ನಾವು ಗ್ರಂಥಾಲಯದಿಂದ ತಂದು ಓದುವುದು ಮೂರ್ನಾಲ್ಕು ದಿನವಾದರೂ ಪುಸ್ತಕ ಓದಿ ಮುಗಿಯದಿದ್ದರೂ ಸಹ ಪಟಪಟ ಓದಿ ತೆಗೆದುಕೊಂಡು ಹೋಗಿ ಕೊಡುವುದು ಇವೆಲ್ಲ ಹಿಂದಿನ ಕಥೆಯಾಗಿ ಉಳಿದಿದೆ. ಈಗ ಕೆಲಸದ ಒತ್ತಡದ ನಡುವೆಯೋ ಏನೋ ಓದಲು ಪುರುಸುತ್ತಿಲ್ಲ. ಬಾಲ್ಯದಲ್ಲಿ ಮಕ್ಕಳ ಕುರಿತಾದ ಪುಸ್ತಕ ಓದುತ್ತಿದ್ದೆ. ಪ್ರತಿ ತಿಂಗಳು ಮಾಸಿಕೆ ಪತ್ರಿಕೆ ಬರ್ತಾ ಇತ್ತು. ಕೃಷಿಪೇಟೆ, ಮಂಜುವಾಣಿ, ವಿವೇಕ ಸಂಪದ, ಹೀಗೆ ಹಲವಾರು. ಸಂಜೆ ಸಮಯದಲ್ಲಿ ಪೂರ್ತಿ ಓದಲು ಆಗದಿದ್ದರೂ ಹಾಗೆ ಕಣ್ಣಾಡಿಸಿ ಇಡುವುದು ರೂಢಿಯಿದೆ. ಇತ್ತೀಚೆಗೆ ಆಕಾಶವಾಣಿ ಬೆಂಗಳೂರಿನ ಬಿ ಕೆ ಸುಮತಿ ಅವರು ಬಾನುಲಿ ಕಲಿಗಳು ಕಾರ್ಯಕ್ರಮದ ಮಾತುಗಳನ್ನು ಬರಹದ ರೂಪದಲ್ಲಿ ಪ್ರಕಟ ಮಾಡಿದರು. ಆದರೆ ಪುಸ್ತಕ ಅವರ ಹತ್ತಿರ ಕೇಳಿ ಅಂಚೆ ಮುಖಾಂತರ ತರಿಸಿ ಮೂರ್ನಾಲ್ಕು ತಿಂಗಳಾಯಿತು, ಇನ್ನೂ ಪೂರ್ತಿ ಓದಿ ಮುಗಿಸಿಲ್ಲ. ಹೀಗೆ ಇತರ ಪುಸ್ತಕ ಓದುವುದು ಒಂದು ಒಳ್ಳೆಯ ಹವ್ಯಾಸ, ನಮ್ಮ ಜ್ಞಾನ ವರ್ಧನೆಗೆ ಸಹಾಯಕ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಅಂತ ಗಜಾನನ ಭಟ್ ಬೋಳನ್ಮಕ್ಕಿ ಅವರು ಹೊನ್ನಾವರದಿಂದ ನಮಗೆ ಸಂದೇಶನ ಕಳಿಸಿದ್ದಾರೆ. ಇವರ ಪ್ರಕಾರ ಈಗ ಮೊಬೈಲ್ ಪುಸ್ತಕದ ಜಾಗವನ್ನು ಆಕ್ರಮಿಸಿಕೊಳ್ತಾ ಇದೆ. ನಾವು ಹೇಗೆ ಪುಸ್ತಕದಲ್ಲಿ ಈ ಪುಟಗಳಲ್ಲಿ ಪೆನ್ನಿನಿಂದ ಬರಿತಾ ಇದ್ರೋ ಹಾಗೆ ಮೊಬೈಲಲ್ಲೂ ಕೂಡ ಟೈಪ್ ಮಾಡಿ ನಮ್ಮ ಭಾವನೆಗಳನ್ನು ಬರೀಬಹುದು ಅಂತಲೂ ಹೇಳ್ತಾ ಇದ್ದಾರೆ. ಅದೇ ಏನು ಹೇಳಿ, ಈ ಕಾಲಗಳು ಹೇಗೆ ಬದಲಾಗ್ತಾ ಇವೆ ಅಲ್ಲ, ಹಾಗೆ ಮನುಷ್ಯನೂ ಕೂಡ ಬದಲಾಗ್ತಾ ಇರ್ತಾನೆ. ಇಲ್ಲಿ ನಾವು ಪುಸ್ತಕ ಇರಲಿ ಮೊಬೈಲ್ ಇರಲಿ, ಇಲ್ಲಿ ಭಾವನೆಗಳನ್ನು ಬರವಣಿಗೆಯ ರೂಪದಲ್ಲಾಗಬಹುದು ಅಥವಾ ಟೈಪಿಂಗ್ ರೂಪದಲ್ಲಾಗಬಹುದು, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದೇ ಒಂದು ಮುಖ್ಯ ಗುರಿ. ಅದು ನಮ್ಮ ಪುಟಗಳಲ್ಲಾಗಬಹುದು, ಕಾಗದದ ಪುಟಗಳಲ್ಲಾಗಬಹುದು ಅಥವಾ ಮೊಬೈಲ್ನ ಸ್ಕ್ರೀನ್ನಲ್ಲಾಗಬಹುದು. ನಮ್ಮ ಮನಸ್ಸಿನ ಅವ್ಯಕ್ತವಾಗಿರುವ ಭಾವನೆಗಳನ್ನು ನಾವು ಸಂದೇಶದ ರೂಪದಲ್ಲಿ, ಬರವಣಿಗೆಯ ರೂಪದಲ್ಲಿ ನಾವು ಏನು ಪ್ರಕಟ ಮಾಡ್ತಾ ಇದ್ದೀವಲ್ಲ, ಅದು ಮುಖ್ಯವಾಗುವುದು. ಈಗ ನೋಡಿ, ಇವರು ಹೇಳ್ತಾ ಇದ್ದಾರೆ ಮುಂಚೆ ಎಲ್ಲ ನಾವು ಅವರು ಚಿಕ್ಕಂದಿನಲ್ಲಿ ಲೈಬ್ರರಿಗೆ, ಅಂದರೆ ಇವ್ರ ಪ್ರಕಾರ ಕೇಂದ್ರ ಗ್ರಂಥಾಲಯ ಅಂತ ಜಿಲ್ಲಾ ಕೇಂದ್ರದಲ್ಲಿ, ಹಾಗೆ ಹಳ್ಳಿಗಳಲ್ಲೂ ಕೂಡ ಗ್ರಂಥಾಲಯಗಳು ಇರ್ತಾ ಇದ್ವು. ಅಲ್ಲಿ ಬೇರೆ ಬೇರೆ ಹೆಸರಾಂತ ಕಾದಂಬರಿಕಾರರು ಬರೆದಿರುವಂತಹ ಕಾದಂಬರಿಗಳು ಅಥವಾ ಇನ್ಯಾವುದೋ ಇತರ ಕವನ ಸಂಕಲನಗಳು, ಹಲವಾರು ನಾಯಕರ ಜೀವನ ಚರಿತ್ರೆಗಳ ಪುಸ್ತಕಗಳು ಅಲ್ಲಲ್ಲಿ ಸಾಲಾಗಿ ಇಡ್ತಾ ಇದ್ರು.

ನಾವೊಂದು ಕಾರ್ಡ್ ಅಂತ ಮಾಡ್ಕೊಳ್ತಾ ಇದ್ವಿ, ಮತ್ತೆ ಪ್ರತಿ ಅದಕ್ಕೆ ರಿನಿವಲ್ ಅಂತ ಇತ್ತು. ವರ್ಷದಲ್ಲಿ ಒಂದ್ಸಲ ಅದಕ್ಕೊಂದು ಫೀನ ತುಂಬಿ ಅದನ್ನು ರಿನಿವಲ್ ಮಾಡಬೇಕಾಗಿತ್ತು. ಆ ಕಾರ್ಡ್ನಲ್ಲಿ ಒಂದು ಕಾರ್ಡಿಗೆ ಒಂದು ಪುಸ್ತಕವನ್ನು ಕೊಡ್ತಾ ಇದ್ರು, ಅಲ್ಲಿ ಲೈಬ್ರರಿಯನ್ನು ಇರ್ತಾ ಇದ್ರು. ಇವರು ಹೇಳಿ ನಾವು ಗ್ರಂಥಾಲಯದಲ್ಲಿ ಪಟಪಟ ಓದಿ ಅದನ್ನು ವಾಪಸ್ ಕೊಡಬೇಕು ಅಂದಾಗ ನನಗೆ ಈ ಮಾತು ನೆನಪಾಯಿತು. ಆಮೇಲೆ ಆ ಕಾರ್ಡಿಗೆ ಈಗ ನಾನು ಇವತ್ತು ಹೋಗಿ ಆ ಲೈಬ್ರರಿನ ಹತ್ತಿರ ಕಾರ್ಡ್ ಕೊಟ್ಟರೆ ಅವನು ನನಗೆ ನೆಕ್ಸ್ಟ್ ನನಗೆ ಏನೋ ಒಂದು ಕಾದಂಬರಿ ಓದಬೇಕು ಅಂತ ಅನಿಸಿದರೆ ಆ ಕಾದಂಬರಿನ ತಗೊಂಡು ಅವ್ರ ಲೈಬ್ರರಿನ ಹತ್ರ ಹೋದರೆ ಅವರು ಕೌಂಟ್ರಲ್ಲಿ ಇವತ್ತಿನ ಒಂದು 8 ಡೇ ಬಿಟ್ಟು ಅದನ್ನು ನಾನು ಅವರಿಗೆ ತಿರುಗಿಸಿ ಕೊಡಬೇಕಾಗಿತ್ತು, ಮರಳಿ ಅವರಿಗೆ ಕೊಡಬೇಕಾಗಿತ್ತು. ಆಮೇಲೆ ಅದನ್ನು ನಾವು ತರ್ತಿದ್ವಿ. ಆಮೇಲೆ ಆ ಇದು ನಮಗೆ ಅವಾಗ ಟೈಮ್ ಇರ್ತಿತ್ತು, ಓದ್ತಾ ಇದ್ವಿ ಪಟ ಪಟ ಒಳ್ಳೆ ಒಳ್ಳೆ ನಾವೆಲ್ಸ್ಗಳು, ಹಾಗೆಯೇ ಜೀವನ ಚರಿತ್ರೆಗಳು, ಒಳ್ಳೆ ಕಥೆಗಳು. ಒಂದೊಂದ್ಸಲ ನಮಗೆ ಟೈಮ್ ಇಲ್ಲ ಅಂದಾಗ ನಾವು ಆ ತಂದಿದ್ದು ನಮಗೆ ಒಂದೊಂದ್ಸಲ ನೆನಪಿರ್ತಾ ಇರಲಿಲ್ಲ. ಒಂದ್ಸಲ ಪಟ್ಟಂತ ನಮಗೆ ಹಾಂ ಅಯ್ಯೋ ನಾನು ಬುಕ್ ತಂದಿದ್ದೆ ಅಲ್ಲ, ಈ ನಂದು ಆಗಿರಲಿಲ್ಲ ಓದಿ ಅಂದಾಗ ಇವರು ಹೇಳಿದ್ರು ನೋಡಿ, ನಾವು ಪಟಪಟ ಓದಿ ಮುಗಿಸ್ತಾ ಇದ್ವಿ ಅಂದರೆ ಡೇಟ್ ಆಗ್ತಾಯಿತ್ತು, ಇಲ್ಲಾದರೆ ಅದು ದಿನಕ್ಕೆ ಒಂದು 5 ರೂಪಾಯಿನೋ 10 ರೂಪಾಯಿನೋ ಅಂತ ಹೇಳಿ ಆ ದಿನದ ಒಂದು ಇದ್ರ ಮೇಲೆ ನಮಗೆ ಅದಕ್ಕೆ ಫೈನ್ ಹಾಕ್ತಾಯಿದ್ರು. ಅದಕ್ಕೆ ಅವರು ಹೇಳಿದ್ದಾರೆ ನೋಡಿ, ಗಜಾನನ್ ಭಟ್ ಬಾಲ್ಯದ ನಾವು ಹೋಗಿ ತೆಗೆದುಕೊಂಡ ಪುಸ್ತಕವನ್ನು ಪಟಪಟ ಓದಿ ವಾಪಸ್ ಕೊಡೋದು ಅಂತ. ಅದೇ ನನಗೆ ಅವರು ಆ ಮಾತು ಸಂದೇಶದ ಸಾಲುಗಳನ್ನು ಓದಿದಾಗ ನನಗೆ ನೆನಪಾಯಿತು. ಆಮೇಲೆ ನಾಳೆನೇ ರಿಟರ್ನ್ ಕೊಡಬೇಕು ಅಂದಾಗ ಇಡೀ ಕಾದಂಬರಿಯನ್ನು ಒಂದೇ ಒಂದು 1/2 ಗಂಟೆಯಲ್ಲಿ ಓದಿ ಮುಗಿಸುವಂತಹದ್ದು ಇದೆ ಇದೆ ಗಜಾನನ್ ಭಟ್ ಅವರ ಅನುಭವಗಳನ್ನು ಅವರು ಬರೆದಿದ್ದಾರೆ. ಅದಕ್ಕೆ ಆ ಕಾಲ ಹಾಗಿತ್ತು. ಈಗ ನಮಗೆ ಏನು ಬೇಕು ಎಲ್ಲ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗ್ತಾ ಇದೆ. ಆದರೆ ಪುಸ್ತಕ ಪುಸ್ತಕಗಳೇ, ಜಾಲತಾಣಗಳು ಜಾಲತಾಣಗಳೇ. ಪುಸ್ತಕ ಅದರದೇ ಆದ ಒಂದು ಘನತೆಯನ್ನು ಎತ್ತಿ ಹಿಡಿದಿದೆ, ಈ ಸಾಮಾಜಿಕ ಜಾಲತಾಣಗಳು ಅದರದೇ ಆದ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸಂದೇಶವನ್ನು ಕಳಿಸಿಕೊಟ್ಟಂತಹ ಜೆ ಪ್ರೇಮಾನಂದ ಮತ್ತು ಗಜಾನನ್ ಭಟ್ ಬೋಳನ್ಮಕ್ಕಿ ಅವರಿಗೆ ಧನ್ಯವಾದಗಳು. ಈಗ ನಾನು ಹೇಳೋದಾದರೆ ಪುಸ್ತಕದಲ್ಲಿ ಬರೆದಿರುವಂತಹ ಒಂದೊಂದು ಅಕ್ಷರಗಳನ್ನು ಓದುವಾಗ ಅದು ನಮಗೆ ಓದು ಅಂತ ಅನಿಸಿದರೆ ಖಂಡಿತ ತಪ್ಪು. ಅದು ಓದು ಓದಾಗಿರುವುದಿಲ್ಲ, ಅದು ನಮ್ಮ ಮತ್ತು ಪುಸ್ತಕದ ನಡುವಿನ ಸಂವಹನ ಆಗಿರುತ್ತದೆ. ಅಲ್ಲಿನ ಒಂದೊಂದು ಅಕ್ಷರವೂ ಕೂಡ ನಮ್ಮ ಜೊತೆ ಮಾತನ್ನು ನಡೆಸುವುದರಿಂದ ನಾವು ಆ ಪದದ ಆ ವಾಕ್ಯದ ಆ ಸಾಲಿನ ಪ್ರತಿಯೊಂದು ಅರ್ಥದ ಅರಿವು ನಮಗಾಗುತ್ತದೆ. ಪ್ರೇಮಾನಂದ ಅವರು ಹೇಳಿದರು ನೋಡಿ, ಸೂರ್ಯ ಜಗತ್ತನ್ನು ಬೆಳಗಿಸಿದರೆ ಪುಸ್ತಕ ಓದಿನ ಮೂಲಕ ಬದುಕನ್ನು ಬೆಳಗಿಸುತ್ತದೆ. ತಂದೆಯಂತೆ, ತಾಯಿಯಂತೆ, ಗುರುವಿನಂತೆ, ಉತ್ತಮ ಮಾರ್ಗದರ್ಶಕನಂತೆ, ಒಳ್ಳೆಯ ಸಂಗಾತಿಯಂತೆ ಸಿಕ್ಕಿರುವ ಈ ಪುಸ್ತಕಗಳ ಓದು ನಿರಂತರವಾಗಿ ಸಾಗ್ತಾ ಇರಲಿ.

ಪ್ರತಿಭಾ ಟಿ ಅನ್ನುವರು ತಮ್ಮ ಸಂದೇಶವನ್ನು ಹೀಗೆ ಬರಹಗಳ ರೂಪದಲ್ಲಿ ನಮಗೆ ಕಲಿಸ್ಕೊಟ್ಟಿದ್ದಾರೆ. ನಾನು ಕಥೆ ಪುಸ್ತಕ ಓದುವಾಗ ಆ

ಕಥೆ ಓದಿ ಆ ಒಂದು ಸನ್ನಿವೇಶದಲ್ಲಿ ಕಳೆದು ಹೋಗಿ ಆ ಕಥೆಯ ಮೂಲಕ ನಾನು ಆ ಪುಸ್ತಕದೊಂದಿಗೆ ಮಾತಾಡ್ತೇನೆ ಅಂತ ಕಳಿಸಿದ್ದಾರೆ. ಸಂದೇಶ ಕಳಿಸಿದ ಪ್ರತಿಭಾ ಅವರಿಗೆ ಧನ್ಯವಾದಗಳು. ನೋಡಿ, ನಾನು ಹೇಳಿದೆ ಅಲ್ಲ, ನಾವು ಪುಸ್ತಕವನ್ನು ಓದು ಅಂತ ಅಂದ್ಕೊಳ್ಳದೆ ಆ ಪ್ರತಿಯೊಂದು ಪದದ ಸಾಲಿನ ವಾಕ್ಯದೊಂದಿಗೆ ನಾವು ಓದುಗದೊಂದಿಗೆ ಮಾತಾಡ್ತಾ ಇದ್ದೇವೆ ಅಂತ ಭಾವನೆಯಿಂದ ಅದನ್ನು ಓದ್ತಾ ಇದ್ದರೆ, ನಾವು ಅದ್ರ ಜೊತೆಗೆ ಸಂವಹನ ಮಾಡ್ತಾ ಇದ್ದರೆ ಆ ವಿಷಯಗಳು ನಮಗೆ ಸ್ಫುಟವಾಗಿ ಅರ್ಥ ಆಗ್ತಾ ಇದೆ ಅನ್ನೋದನ್ನು ಇವರು ತಮ್ಮ ಒಂದು ಸಂದೇಶದ ಮೂಲಕ ನಮಗೆ ಅರಿವು ಮೂಡಿಸಿದ್ದಾರೆ. ನೋಡಿ, ಇವಾಗ ಬಿ ಸಿ ಬಸವರಾಜ್, ಮರಬನಹಳ್ಳಿ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ, ಕಾರವಾರ ಆಕಾಶವಾಣಿಗೆ ಶುಭ ಸಂಜೆ. ಈ ದಿನದ ವಿಷಯ ಮಾತನಾಡುವ ಪುಸ್ತಕಗಳು. ನಮ್ಮನ್ನು ಮೊದಲು ಮಾತನಾಡಿಸಿದ್ದು ಪಾಟಿ ಅಂದರೆ ಸ್ಲೇಟು. ನಂತರ ಒಂದನೇ ತರಗತಿಯ ಪುಸ್ತಕ 1975 ಒಂದನೇ ತರಗತಿಯಲ್ಲಿ ಆತ ಗಣಪ, ಈತ ಈಶ, ಈಶನ ಮಗ ಗಣಪ, ಮ ನ ಪ ಇನ್ನೂ ಅಚ್ಚಲಿಯದೇ ಉಳಿದಿದೆ. ಮಗ್ಗಿ ಪುಸ್ತಕ ಅ ಆ ಇ ಒಂದೊಂದು ಅಕ್ಷರ ಹೋಲುವಂತಹ ಉದಾಹರಣೆ. ರ ಠ ಇ ಶ ಅ ಅಂ ಆ ಹಾಗೂ ಮಗ್ಗಿಗಳು, ಮೀಟರ್ ಅಳತೆಯ ಲೆಕ್ಕಗಳು ಮತ್ತು ಗಣಿತದ ತೂಕದ ಅಳತೆಯ ಬಗ್ಗೆ ಮಾಹಿತಿ ದೊರೆಯಿತು. ಮುಂದೆ 5ನೇ ತರಗತಿಯಿಂದ ಆಂಗ್ಲ ಮಾಧ್ಯಮ ಪುಸ್ತಕ ಬಂದಿತು. 6ನೇ ತರಗತಿಯಿಂದ ಹಿಂದಿ ಮಾಧ್ಯಮ ಬಂದಿತು. ಸಮಾಜ ಪಾಠದಿಂದ ನಮ್ಮ ದೇಶದ ಹಿಂದಿನ ರಾಜಕೀಯ ಸಂಸ್ಕೃತಿ ಕಲೆ ತಿಳಿದಂತೆ ಆಯಿತು. ವಿಜ್ಞಾನದಿಂದ ಬಾಹ್ಯಾಕಾಶದ ಬಗ್ಗೆ ಮಾಹಿತಿ ದೊರೆಯಿತು. ಈಗ ಮೊಬೈಲ್ ಬಂದ ಮೇಲೆ ಪುಸ್ತಕದ ನಂಟು ಕಡಿಮೆಯಾಗುತ್ತಾ ಬಂದಿದೆ. ಅಂದು ನಾವು ಕಥೆ ಕಾದಂಬರಿಗಳನ್ನು ಓದುತ್ತಿದ್ದೆವು, ವಾರ ಪತ್ರಿಕೆಗಳನ್ನು ಓದುತ್ತಿದ್ದೆವು. ಪುಸ್ತಕದಿಂದಲೇ ಭಾವಗೀತೆ, ಚಿತ್ರಗೀತೆ, ಜಾನಪದ ಗೀತೆ ಕಲಿತಿದ್ದು ಈಗ ನಿಮ್ಮ ಈ ಮಂಗಳವಾರದ ಕಾರ್ಯಕ್ರಮವೂ ಸಹ ಪುಸ್ತಕದ ನಂಟು ಇದ್ದಂತೆ. ಹೊಲಗಳಲ್ಲಿ ಕೆಲಸ ಮಾಡುವಾಗ ಬಿಡುವಿನ ಸಮಯದಲ್ಲಿ ಕಾದಂಬರಿ ಕಥೆಗಳನ್ನು ಓದುತ್ತಿದ್ದೆವು ಅಂತ ಟಿ ಸಿ ಬಸವರಾಜ್ ಅವರು ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸಿದ್ದಾರೆ. ಇವರ ಈ ಸಂದೇಶವನ್ನು ಓದಿದರೆ ಇವರು ಬಾಲ್ಯದ ದಿನಗಳಲ್ಲಿ ಸ್ಕೂಲ್ಗಳಲ್ಲಿ, ಇವಾಗ LKG ಅಂತ ನಾವು ನರ್ಸರಿ LKGಗಳಲ್ಲಿ ಏನು ವಿಷಯಗಳನ್ನು ಓದ್ತಾ ಇದ್ವಿ ಅಲ್ವಾ, ಅದನ್ನು ಅವರು ಬಾಲ್ಯದ ದಿನಗಳಲ್ಲಿ ತಾವು ಓದಿದಂತಹ ವಿಷಯಗಳನ್ನು ಎಷ್ಟು ನೆನಪಿಟ್ಟು ಇಲ್ಲಿ ಬರೆದಿದ್ದಾರೆ ಅಂದರೆ, ಆತ ಗಣಪ, ಈತ ಈಶ, ಈಶನ ಮಗ ಗಣಪ ಅಂದರೆ ನೋಡಿ, ನಮ್ಮ ಒಂದು ಸ್ಮೃತಿ ಪಟಲದಲ್ಲಿ ಇನ್ನೂ ಆತ ಗಣಪ, ಈತ ಈಶ, ಈಶನ ಮಗ ಗಣಪ, ಮ ನ ಪ ಇದು ಅಚ್ಚಳಿಯದೆ ಉಳಿದಿದೆ ಅನ್ನುವಂತಹ ಒಂದು ಸಂದೇಶ ಹಾಕಿದ್ದಾರೆ. ನೋಡಿ, ಒಂದು 30-40 ವರ್ಷಗಳ ಹಿಂದೆ ಕಲಿತಂತಹ ವಿಷಯಗಳನ್ನು ಇನ್ನೂ ಅಚ್ಚಳಿಯದೆ ಹೇಗೆ ನಮ್ಮ ಸ್ಕೂಲ್ಗಳಲ್ಲಿ ನಾವು ಕಲಿತಾ ಇದ್ವಿ ಅಲ್ವಾ, ಅದೇ ಥರ ಇವರು ನಮಗೆ ಸಂದೇಶದ ಮೂಲಕ ಹಾಕಿದ್ದಾರೆ. ಅಂದರೆ ಇವರ ಅಕ್ಷರಗಳ ಜೊತೆಗೆ ಹೇಗೆ ಮಾತಾಡ್ತಾ ಇದ್ರು ಅನ್ನೋದು ಈ ಒಂದು ಅವರ ಸಂದೇಶದ ಮುಖಾಂತರ ಅರಿವಾಗ್ತಾ ಇದೆ. ನೋಡಿ, ನಾನು ವಿದ್ಯಾರ್ಥಿಗಳ ಒಂದು ದಶೆಯಲ್ಲಿ ಹೇಳ್ತಾ ಇದ್ದರೆ, ವಿದ್ಯಾರ್ಥಿ ಏನು ಅರಿಯದ 4-5 ವರ್ಷದ ಚಿಕ್ಕ ಮಗುವನ್ನು ಶಾಲೆಗೆ ಸೇರಿಸಿ ಅವನ ಮುಂದಿನ ಭವಿಷ್ಯವನ್ನು ಉಜ್ವಲವಾಗಿಸುವ ಪ್ರಮುಖ ಅಸ್ತ್ರವೇ ಅವನು ಕಲಿಯುವಂತಹ ಪಠ್ಯಪುಸ್ತಕಗಳ ಓದು. ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ವಿಷಯವಾಗಿರುವ ಪಠ್ಯಗಳನ್ನು ಕೇವಲ ಓದು ಎಂದು ಭಾವಿಸದೆ ಆ ಪಠ್ಯಗಳ ಜೊತೆ ಮಾತಿನ ಮೂಲಕ ನಂಟನ್ನು ಬೆಳೆಸಿಕೊಂಡು ಪಠ್ಯದ ವಿಷಯಗಳನ್ನು ಏಕಾಗ್ರ ಚಿತ್ತದಿಂದ ಅನುದಿನವೂ ಓದಿನ ಮೂಲಕ ಮಾತಾಡ್ತಾ ಇದ್ದರೆ ಅವನು ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಹೊರಹೊಮ್ಮಲು ಎರಡು ಮಾತಿಲ್ಲ ಅಂತ ಹೇಳ್ತೀನಿ. ಸಹಪಾಠಿಗಳನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ತೇವೆಯೋ ಹಾಗೆಯೇ ಪಠ್ಯದ ವಿಷಯಗಳನ್ನು ನಾವು ಓದಿನ ಮೂಲಕ ಅದರೊಟ್ಟಿಗೆ ಮಾತಾಡ್ತಾ ಓದನ್ನು ಮುಂದುವರಿಸಿದರೆ ಯಾವ ವಿದ್ಯಾರ್ಥಿಯೂ ಓದಿನಲ್ಲಿ ಹಿಂದೆ ಬೀಳುವುದಿಲ್ಲ ಅಂತ ಹೇಳ್ತೀನಿ. ಹಾಗೆಯೇ ಬಾಲ್ಯದ ತಮ್ಮ ಅನುಭವದ ಜೊತೆಗೆ ಈಗ ಹೊಲದಲ್ಲಿ ಕೆಲಸ ಮಾಡ್ತಾ ಇರುವಾಗ ನಮ್ಮ ರೇಡಿಯೋ

ಕಾರ್ಯಕ್ರಮವು ಕಾರ್ಯಕ್ರಮಗಳ ಮೂಲಕ ತಮಗೆ ಜ್ಞಾನ ಬರ್ತಾ ಇದೆ, ಹಲವಾರು ಮಾಹಿತಿ ಮನರಂಜನೆ ಆಗರ ಈ ನಮ್ಮ ರೇಡಿಯೋ. ಹಾಗೆ ನಾವು ಕೆಲಸ ಮಾಡ್ತಾ ಮಾಡ್ತಾ ರೇಡಿಯೋವನ್ನು ಕೇಳ್ತಾ ಇದ್ದೀವಿ, ಅದು ಒಂದು ನಮಗೆ ಪಠ್ಯ ಪುಸ್ತಕದಂತೆ ಅಂತಲೂ ಕೂಡ ಹೇಳಿದ್ದಾರೆ. ಹಾಗೆ ಸಮಾಜ ವಿಜ್ಞಾನದ ಮೂಲಕ ನಾವು ಬಾಹ್ಯಾಕಾಶದ ಬಗ್ಗೆ ಮತ್ತು ಸಾಮಾಜಿಕ ಒಂದು ವಿಜ್ಞಾನ ನಮ್ಮ ಸಮಾಜ ಪಾಠದಿಂದ ರಾಜಕೀಯ ಸಾಂಸ್ಕೃತಿಕ ಕಲೆಯನ್ನು ನಾವು ಅರಿತಂತೆ ಅಂತ ಹೇಳಿ ಇವರು ನಮಗೆ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸಿದ್ದಾರೆ. ಟಿ ಸಿ ಬಸವರಾಜ್ ಅವರೇ ಸಂದೇಶ ಕಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಸಂದೇಶ, ನನ್ನ ಹೆಸರು ವಿಶಾಲ ರವೀಂದ್ರಾಚಾರಿ ಅಂತ. ನೀವು ಕೊಟ್ಟಿರುವ ವಿಷಯ ಮಾತನಾಡುವ ಪುಸ್ತಕಗಳು. ಈಗಿನ ಕಾಲಮಾನದಲ್ಲಿ ಪುಸ್ತಕಗಳ ಓದು ಅಂದರೆ ಸಮಯ ಇಲ್ಲ ಅಂತ ಹೇಳುವವರೇ ಜಾಸ್ತಿ. ಯಾಕೆಂದರೆ ಮೊಬೈಲ್ ಅಷ್ಟೊಂದು ಜನಗಳನ್ನು ಆವರಿಸಿಕೊಂಡು ಬಿಟ್ಟಿದೆ. ಅದರಲ್ಲೂ ಈ ಓದುಗ ಅಂತ ಹೇಳಿ ಹೊಸ ಆ್ಯಪ್ಗಳೆಲ್ಲ ಬಂದಿದೆ, ಆದರೆ ಮೊಬೈಲಲ್ಲೇ ಕಥೆ ಕಾದಂಬರಿಗಳು ಎಲ್ಲ ಬರುತ್ತವೆ. ಅಂಥದ್ರಲ್ಲಿ ಪುಸ್ತಕಗಳಿಗೆ ಬಾಯಿ ಇಲ್ಲ ಅನ್ನೋ ಹಾಗಾಗಿದೆ. ಒಂದು ನಾಣ್ಣುಡಿ ಇದೆ, ಪುಸ್ತಕ ಮನುಷ್ಯನಿಗೆ ಹೇಳತ್ತೆ, ನನ್ನನ್ನು ನೀನು ತಲೆಬಗ್ಗಿಸಿ ಓದಿದರೆ ನಿನ್ನನ್ನು ನಾಲ್ಕು ಜನರ ಮುಂದೆ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡ್ತೇನೆ ಅಂತ. ಇದು ಎಷ್ಟು ಸತ್ಯ ಅಲ್ವಾ? ಜ್ಞಾನವನ್ನು ನಾವು ಹೇಗೆ ಸಂಪಾದನೆ ಮಾಡಿದರೆ ಹಾಗೆ ಅದು ನಮಗೆ ಗೌರವವನ್ನು ತಂದುಕೊಡುತ್ತದೆ ಅಂತ. ನನಗೆ ತುಂಬ ಇಷ್ಟವಾದ ಪುಸ್ತಕ ಅಂದರೆ ಹೂವು ಹಣ್ಣು ಎಂಬ ಪುಸ್ತಕ ಹಿಂದೆ ಓದಿದ್ದೆ. ಅದು ಚಲನಚಿತ್ರವಾಗಿ ಕೂಡ ಬಂದಿದೆ, ಲಕ್ಷ್ಮಿ ಅವರು ನಟಿಸಿದ್ದಾರೆ. ಬಳಿಕ ಸೊಗಸಾದ ಕಾದಂಬರಿ, ಬಹಳ ಸೊಗಸಾದ ಕಾದಂಬರಿ. ಅದನ್ನು ಓದುವಾಗ ನಾನಂತೂ ನಿದ್ದೆ ಊಟ ಎಲ್ಲನ ಮರೆತಿದ್ದೆ ಅನಿಸತ್ತೆ, ಅಷ್ಟು ನನ್ನ ಮೈ ಮರೆಸಿತ್ತು ಆ ಪುಸ್ತಕ. ಓದು ಹವ್ಯಾಸ ಬೆಳೆಸ್ಕೊಳ್ಬೇಕು, ಅದು ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ, ಇದು ನನ್ನ ಅನಿಸಿಕೆ ಅಂತ ವಿಶಾಲ ರವೀಂದ್ರಾಚಾರಿ ಅವರು ನಮಗೆ ಒಂದು ಒಳ್ಳೆ ಸಂದೇಶವನ್ನು ಕಳಿಸಿದ್ದಾರೆ. ನೋಡಿ ವಿಶಾಲ್ ಅವರೇ, ನೀವು ಹೇಳಿದ್ರಲ್ಲ ಒಂದು ವಾಕ್ಯನ ನಿಮ್ಮ ಒಂದು ಸಂದೇಶದಲ್ಲಿ ಟೈಪ್ ಮಾಡಿದ್ದೀರಲ್ಲ, ಇವತ್ತು ನೀನು ನೀನು ತಲೆಬಗ್ಗಿಸಿ ಓದಿದರೆ ಅಂದರೆ ನಾವು ಪುಸ್ತಕವನ್ನು ಒಂದು ವಿದ್ಯಾರ್ಥಿ ದೆಸೆಯಲ್ಲಿ ನಾವು ತಲೆಬಗ್ಗಿಸಿ ಓದು ಅಂದರೆ ಏನು ಹೇಳಿ? ತಲೆ ಬಗ್ಗಿಸ್ಕೊಂಡು ಓದೋದಂದರೆ ಅಷ್ಟು ನಾವು ಓದನ್ನು ಮನನ ಮಾಡ್ಕೊಳ್ಬೇಕು ಅಂತ. ತಲೆ ಬಗ್ಗಿಸಿ ಅಂದರೆ ದಿನಾಲೂ ಓದ್ತಾ ಇರಬೇಕು ಅಂದರೆ ನಾಳೆ ಸಮಾಜದ ಮುಂದೆ ನಿನ್ನನ್ನು ತಲೆ ಎತ್ತುವ ಒಂದು ಗೌರವ ಸ್ಥಾನಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಪುಸ್ತಕ ಹೇಳ್ತಾ ಇದೆ ಅಂತ. ವಿದ್ಯಾರ್ಥಿಗಳು ಈ ದಿಸೆಯಲ್ಲಿ ತುಂಬ ಒಂದು ಪ್ರಯತ್ನ ಮಾಡಬೇಕು. ಅವರ ಜೀವನದ ಮುಖ್ಯ ಉದ್ದೇಶವೇ ಓದು. ಇಂತಹ ಓದನ್ನು ಅದು ಅವರಿಗೆ ಹೆಚ್ಚು ಕಾಲ ಆಗೋದಿಲ್ಲ. ಅದಷ್ಟೇ ಒಂದು ವಯಸ್ಸಲ್ಲಿ ಓದು ಅನ್ನೋದು ಅದೊಂದು ಅಷ್ಟೇ ವಯಸ್ಸಲ್ಲಿರುತ್ತೆ. ವಯಸ್ಸು ಹೋದ್ಮೇಲೆ ಓದೋಕ್ಕಾಗಲ್ಲ. ಓದು ಎಲ್ಲ ಟೈಮಲ್ಲಿ ಓದ್ಬೋದು, ಆದರೆ ಒಂದು ವಾಣಿಜ್ಯ ಅಂದರೆ ನಾಳೆ ನಾನು ನೌಕರಿ ಹಿಡಿಬೇಕು ಅನ್ನೋ ಒಂದು ಒಳ್ಳೆ ಹುದ್ದೆಗೆ ಹೋಗಬೇಕು ಅನ್ನೋದಾದರೆ ಇವತ್ತವನು ಒಳ್ಳೆ ಮಾರ್ಕ್ಸ್ ತೊಗೊಂಡು ಒಳ್ಳೆ ಒಂದು ಡಿಗ್ರಿಯನ್ನು ತೊಗೊಂಡು ಒಂದು ಒಳ್ಳೆ ಪದವಿಗೆ ಹುದ್ದೆಗೆ ಹೋಗಲಿಕ್ಕೆ ಅಷ್ಟೇ ಅಂತ ಒಂದು ಟೈಮ್ ಇರುತ್ತೆ. ಅದನ್ನು ಯಾವತ್ತೂ ವೇಸ್ಟ್ ಮಾಡ್ಕೊಳ್ಬೇಡಿ, ಆ ಟೈಮನ್ನು ಕಾಲಹರಣ ಮಾಡಬೇಡಿ. ನಿಮ್ಮ ಒಂದು ಟೈಮಲ್ಲಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ನಾಳೆ ಒಂದು ಒಳ್ಳೆ ಉದ್ಯೋಗಕ್ಕೆ ಸೇರಿ ಅಂತ ಹೇಳ್ತಾ ಮುಂದಿನ ಸಂದೇಶ ಯಾರ್ದು ಅಂತ ನೋಡ್ತಾ ಇದ್ದೀನಿ. ನನ್ನ ಹೆಸರು ರವೀಂದ್ರ ಆಚಾರಿ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಮಾತನಾಡುವ ಪುಸ್ತಕ ಎಂದರೆ ಪುಸ್ತಕಗಳೇ ಮಾತಾಡಬೇಕೆಂದಿಲ್ಲ, ನಮ್ಮ ಕಾವ ಭಾವ ಮನಸ್ಸು ಎಲ್ಲ ಸೇರಿ ಒಂದು ಪಠ್ಯ ರೂಪದಲ್ಲಿ ಬರುತ್ತದೆ. ಅಲ್ಲಿ ನಮ್ಮ ಎಲ್ಲ ಅಭಿಲಾಷೆಗಳನ್ನು, ಅದರಲ್ಲೂ ಕಾದಂಬರಿ ತರಾನು ಅವರ ದುರ್ಗಸ್ತಮಾನ ಇದು ದುರ್ಗದ ಇತಿಹಾಸವನ್ನೇ ಸಾರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇವರು ಹೇಳಿದ್ದು ಅದೇ ನಾನು ಈ ಹಿಂದೆ ಓದಿ ಹೇಳಿದವರು ಕೂಡ ಇದೇ ಥರ ವಿಶಾಲ್ ಅವರು ಕೂಡ ಹೇಳಿದರು. ಹೂವು ಹಣ್ಣು ಅನ್ನೋ ಒಂದು ಕಾದಂಬರಿ, ತಾನು ಆ ಕಾದಂಬರಿಯನ್ನು ಎಲ್ಲ ನಿದ್ದೆ ಬಿಟ್ಟು ನಿದ್ದೆ ಊಟ ಬಿಟ್ಟು ಓದಿದ್ದೀನಿ ಅಂದರೆ. ಹೌದು, ಹೂವು ಹಣ್ಣು ಅದು ಒಂದು ಚಲನಚಿತ್ರವಾಗಿ ಮಾರ್ಪಾಡಾಗಿದೆ. ಈ ಹೂವು ಹಣ್ಣು ಕಾದಂಬರಿಯಲ್ಲಿ ಒಬ್ಬ ಹೆಣ್ಣಿನ ಒಂದು ಅಬಲೆ ಹೆಣ್ಣಿನ ಸುತ್ತ ಹೆಣೆದಿರುವಂತಹ ಕತೆ. ಈ ಕಾದಂಬರಿಯನ್ನು ನಾನು ಕೂಡ ಓದಿದ್ದೀನಿ. ಇಂತಹ ಇವರು ಕೂಡ ದುರ್ಗಸ್ತಮಾನ ಕಾದಂಬರಿಯಲ್ಲಿ ದುರ್ಗದ ಇತಿಹಾಸವನ್ನು ನಮ್ಮ ಮುಂದೆ ತೆರೆದಿಡ್ತಾ ಇದೆ ಅಂತ. ಇದೇ ನಾವು ಪುಸ್ತಕಗಳು ಮಾತಾಡ್ತಾ ಇದ್ದೇವೆ ಅಂದರೆ ಈ ಕಾದಂಬರಿಗಳು, ಕವನ ಸಂಕಲನಗಳು ಇವೆಲ್ಲ ಏನು ಗೊತ್ತಾ, ಈ

ಕಥಾ ಸಂಕಲನಗಳು, ಹಾಗೇನೆ ಪ್ರವಾಸ ಕಥನಗಳು. ಈಗ ನೋಡಿ, ಅಮೆರಿಕಾದಲ್ಲಿ ಯಾರೋ ಒಬ್ರು ಪ್ರವಾಸ ಹೋಗಿರ್ತಾರೆ, ಅಲ್ಲಿನ ಒಂದು ಒಂದು ಚಿತ್ರಣದ ಬಗ್ಗೆ ಅವರು ಬರೀತಾರೆ. ಬಟ್ ಆದರೆ ನಾವು ಅಮೆರಿಕಾಗೆ ಹೋಗ್ಬೇಕಂತ ಇಲ್ಲ. ಯಾವಾಗ ಈ ಪ್ರವಾಸ ಕಥನಗಳನ್ನು ಓದ್ತೀವಿ ಅಲ್ವಾ, ಆವಾಗ ನೋಡಿ ಓದ್ತಾ ಓದ್ತಾ ನಾವೇ ಅಮೆರಿಕಾದಲ್ಲಿ ಯಾವುದೋ ಒಂದು ಜಾಗಕ್ಕೆ ಹೋಗಿ ಆ ಜಾಗವನ್ನು ನೋಡ್ತಾ ಇದ್ದೀವಿ ಅನ್ನೋ ಥರ ನಾವು ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇದೆ. ನಾವು ಓದ್ತಾ ಇರಬೇಕಾದ್ರೆ ಅಮೆರಿಕಾನೋ, ಈಗ ಕಾಶ್ಮೀರದ ಬಗ್ಗೆ ಯಾರೋ ಬರೆದಿದ್ದಾರೆ, ಆ ಪ್ರವಾಸ ಕಥನವನ್ನು ನಾನು ಓದ್ತಾ ಇರಬೇಕಾದ್ರೆ ಹಾ ನಾನೇ ಕಾಶ್ಮೀರಕ್ಕೆ ಹೋಗಿದ್ದೀನಿ ಅನ್ನೋ ಥರ ನಮಗೆ ಭಾವನೆ ಮೂಡ್ತದೆ ಈ ಪುಸ್ತಕದಿಂದ ಅಂತ ಹೇಳ್ತಾ ಇದ್ದಾರೆ. ಸಂದೇಶವನ್ನು ಕಳಿಸಿಕೊಟ್ಟ ವಿಶಾಲ್ ಹಾಗೂ ರವೀಂದ್ರ ಆಚಾರ್ಯ ಅವರಿಗೆ ಧನ್ಯವಾದಗಳು. ಹಾಗೆಯೇ ಸದಾನಂದ ನಾಯಕ್ ಬಂಟಕಲ್ಲು ಉಡುಪಿ ಜಿಲ್ಲೆ, ಇವರು ಮಾತನಾಡುವ ಪುಸ್ತಕಗಳ ಮಾತುಗಳನ್ನು ಕೇಳುವುದಕ್ಕಿಂತ ಪುಸ್ತಕ ಓದುವಾಗ ಅದರಲ್ಲಿರುವ ಪಾತ್ರ ಮಾತನಾಡುತ್ತೇವೆ ಅಂತ ಅಂದುಕೊಳ್ಳುವುದು ಮನಸ್ಸಿಗೆ ಖುಷಿ ಕೊಡುತ್ತದೆ. ಪುಸ್ತಕಗಳನ್ನು ಓದುವಾಗ ಅದರಲ್ಲಿ ಇರುವ ನಮಗೆ ಇಷ್ಟವಾದ ಪಾತ್ರ ನಾವಾಗುತ್ತೇವೆ. ಈಗ ಪುಸ್ತಕ ಓದುವವರ ಸಂಖ್ಯೆ ಕಡಿಮೆಯಾಗಿದೆ. ಇತ್ತೀಚೆಗೆ ಒಬ್ಬ ಲೇಖಕರು ಅವರ ಪುಸ್ತಕದ ಬೆಲೆ ಕೇಳಿದಾಗ ಹಣ ಕೊಡುವುದು ಬೇಡ, ನೀವು ಓದುತ್ತೀರಿ ಆದರೆ ನಾನು ಪುಸ್ತಕ ಕಳುಹಿಸಿ ಕೊಡುತ್ತೇನೆ ಅಂತ ಹೇಳಿದರು ಅಂತ ಹೇಳಿದ್ದಾರೆ. ಅದೇ ಸದಾನಂದ ನಾಯಕ್ ಅವರು ಹೇಳ್ತಾ ಇದ್ದಾರೆ, ಈಗ ಒಂದು ನಾಟಕದ ಪುಸ್ತಕನೇ ತಗೊಂಡ್ರೆ ಆ ನಾಟಕದಲ್ಲಿ ನಮಗೆ ಇಷ್ಟವಾದ ಪಾತ್ರದಲ್ಲೇ ನಾವೇ ಅಭಿನಯ ಮಾಡ್ತಾರೆ, ಆ ನಾಯಕನೇ ನಾವು ಅಂತ ಅಂದ್ಕೊಂಡು ಪುಸ್ತಕ ಓದುವಾಗ ನಾವು ಅಂದ್ಕೊಳ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆಯೇ ಈಗ ಪುಸ್ತಕದ ಒಂದು ಪುಸ್ತಕದ ಬೆಲೆ ಯಾವ ಮಟ್ಟಿಗೆ ಅಂದರೆ, ಈಗ ಬರೆದಂತಹ ಪುಸ್ತಕಗಳನ್ನು ಲೇಖಕರು ಹೇಳ್ತಾ ಇದ್ದಾರೆ ನೀವು ದುಡ್ಡು ಕೊಡೋದು ಬೇಡ, ಅದನ್ನು ಓದಿ ಅಂತ. ನಾವು ಇಲ್ಲಿ ಬೆಲೆ ಅನ್ನೋಕ್ಕಿಂತ ಅವರ ಒಂದು ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಅವರು ಬೆಲೆಗೆ ಅಂತ ಬರೆದಿರೋದಿಲ್ಲ, ತಮ್ಮ ಓದುಗ ತಮ್ಮ ಮನಸ್ಸಿನ ಭಾವನೆಗಳನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳಲಿ ಅನ್ನೋ ಉದ್ದೇಶದಿಂದ, ಹಾಗೆ ತಾವು ಬರೆದಂಥ ಬರಹಗಳನ್ನು ಇನ್ನೊಬ್ಬರು ಓದಿ ಅದನ್ನು ಅರ್ಥ ಮಾಡಿಕೊಳ್ಳಿ, ತನ್ನ ಮನಸ್ಸಿನ ಭಾವನೆಗಳನ್ನು ಆ ಪುಸ್ತಕದಲ್ಲಿ ಬರೆದಿದ್ದೀವಲ್ಲ ಅದನ್ನು ಇನ್ನೊಬ್ಬ ಓದುಗ ಓದಲಿ ಅನ್ನೋ ಅಭಿಲಾಷೆಯಿಂದ ಅವರು ಆ ಪುಸ್ತಕಕ್ಕೆ ಬೆಲೆ ಕೊಟ್ಟಿಲ್ಲ ಅಂತಲೂ ಹೇಳ್ಬೋದು. ಸಂದೇಶ ಕಳುಹಿಸಿಕೊಟ್ಟ ಸದಾನಂದ ನಾಯಕ್ ಬಂಟಕಲ್ಲು ಇವರಿಗೆ ಧನ್ಯವಾದಗಳು. ಹಾಗೆಯೇ ಮನದಾಳದಲ್ಲಿ ಹುದುಗಿದ ಭಾವನೆಗಳನ್ನು ಹೊರತರುವ ಸಾಧನವಿದು. ಆಡು ಮುಟ್ಟದ ಗಿಡವಿಲ್ಲ, ಕವಿ ಕಾಣದ ಸ್ಥಳವಿಲ್ಲ. ಪುಸ್ತಕವೇ ಜಗತ್ತಿನ ಅತ್ಯಮೂಲ್ಯ ವಸ್ತುಗಳಲ್ಲಿ ಒಂದು. ನನ್ನ ಜೀವನದಲ್ಲಿ ಕಲಿಸುವ ಶಕ್ತಿ ನನಗೆ ಪುಸ್ತಕ ನೀಡಿದೆ. ಈಗಲೂ ನಾನು ಪ್ರವಾಸದಲ್ಲಿ ರೈಲಿನಲ್ಲಿ ನನ್ನ ಜೊತೆಗಾರ್ತಿ ಪುಸ್ತಕ. ನಾನು ನನ್ನ 3ನೇ ತರಗತಿಯಿಂದ ಓದುತ್ತಿದ್ದೆ, ಈಗಲೇ ಅದೇ 65 ವರ್ಷ ಮೀರಿದೆ. ಆದರೆ ಪುಸ್ತಕ ಅಂದರೆ ಅತ್ಯಂತ ಪ್ರೀತಿ, ಓದಿದವರು ಜೀವನದಲ್ಲಿ ದುಃಖಿಯಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರು ಮುಂಬೈನಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನೋಡಿ, ಕೆಲವೊಬ್ಬರಿಗೆ ಜೀವನದಲ್ಲಿ ಸಂಗಾತಿನೇ ಬೇಡ ಅಂತಾರೆ. ಅಂದರೆ ಸಂಗಾತಿ ಅಂದರೆ ನಾವು ಹೇಳ್ತಾ ಇರೋ, ಈಗ ಯಾವುದಾದ್ರೂ ಪ್ರವಾಸಕ್ಕೆ ಹೋದಾಗ ಪುಸ್ತಕನ ಹಿಡ್ಕೊಂಡು ಹೋಗಿರ್ತಾರೆ. ಇವರು ಲತಾ ನಾಯ್ಕ್, ಈಗ ನಮಗೆ ಸಂದೇಶವನ್ನು ಕಳಿಸಿದವರು ಲತಾ ನಾಯ್ಕ್ ಮುಂಬೈಯಿಂದ. ರೈಲ್ನಲ್ಲೋ ಬಸ್ನಲ್ಲೋ, ಈಗ ಬಸ್ಸಲ್ಲಿ ಓದುವಾಗ ಸ್ವಲ್ಪ ಕಣ್ಣಿಗೆಲ್ಲ ತೊಂದರೆ ಆಗ್ತದೆ, ಅದಕ್ಕೆ ಜನರೆಲ್ಲ ರೈಲಲ್ಲಿ ಪ್ರವಾಸ ಮಾಡುವಾಗ ಈ ಥರದ ಪುಸ್ತಕಗಳನ್ನು ತಮ್ಮ ಸಂಗಾತಿಯಾಗಿ ಕೊಂಡೊಯ್ತಾರೆ. ಅಂದರೆ ಒಳ್ಳೆ ಒಳ್ಳೆ ವಿಷಯಗಳು ಒಂದು ಕೂಲಾದ ವಾತಾವರಣದಲ್ಲಿ ಕೂತ್ಕೊಂಡು ಓದುವಾಗ ಖುಷಿಯಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಲತಾ ಅವರು ತಮ್ಮ 65 ವರ್ಷದ ಅನುಭವಗಳನ್ನು ಈ ಒಂದು ಸಂದೇಶದ ಮೂಲಕ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ನಮಗೆ ಟೈಮ್ ಆಗ್ತಾ ಇದೆ, ಕೊನೆಯದಾಗಿ ಗಂಗಾವತಿ ಈರಣ್ಣ ಅವರದು ಒಂದು ಸಂದೇಶನ ಓದ್ತಾ ಇದ್ದೀನಿ. ಪುಸ್ತಕಗಳ ಬಗ್ಗೆ ಕಾರ್ಯಕ್ರಮ ರೀ, ನಾವೆಲ್ಲರೂ ಪುಸ್ತಕ ಓದಿಕೊಂಡೇ ಬೆಳೆದವರು. ಇವಾಗಲೂ ಆಗಾಗ ಪುಸ್ತಕ ಓದ್ತಾ ಇರ್ತೇವೆ. ಪುಸ್ತಕವನ್ನು ತಲೆ ತಗ್ಗಿಸಿ ಓದಿದರೆ ಮುಂದೆ ನಮಗೆ ತಲೆ ಎತ್ತಿ ನಡೆಯುವಂತೆ ಮಾಡುತ್ತೆ. ರೇಡಿಯೋ ನಮ್ಮ ಸದಾಕಾಲವು ನಮ್ಮ ಜೊತೆಯಾಗಿ ಇರುವ ಒಂದು ಪುಸ್ತಕ. ಒಳ್ಳೆಯ ವಿಷಯ, ಒಳ್ಳೆಯ ಸಂದೇಶಗಳು ರೀ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ. ಕಿಷ್ಕಿಂಧ ನಗರ, ಭತ್ತದ ನಾಡು, ಹನುಮನಬೀಡು, ಗಂಗಾವತಿ ಈರಣ್ಣ. ಸಂದೇಶ ಕಳಿಸಿದ ಈರಣ್ಣ, ನಿಮಗೆ ಧನ್ಯವಾದಗಳು. ಹಾಗೆಯೇ

0: ನೋಡಿ, ಎಲ್ಲರೂ ಪುಸ್ತಕ ತಲೆ ತಗ್ಗಿಸಿ ಓದಿದ್ರೆ ಮುಂದೆ ಅದು ನಮ್ಮನ್ನ ತಲೆ ಎತ್ತಿ ನಡೆಯುವ ಹಾಗೆ ಮಾಡುತ್ತೆ ಅನ್ನೋ ಸಂದೇಶನ ಈರನ್ ಅವರು ಕೂಡ ಕಳಿಸ್ಕೊಟ್ಟಿದ್ದಾರೆ. ಈ ದಿಶೆಯಲ್ಲಿ ವಿದ್ಯಾರ್ಥಿಗಳಾಗಲಿ ನಮ್ಮ ಕೇಳುಗರಲ್ಲಿ ಹಲವಾರು ಜನರು ಈವಾಗಲೇ ಕಾಂಪಿಟೇಟಿವ್ ಎಕ್ಸಾಮಿಗೆಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆಲ್ಲ ತಯಾರಿ ನಡೆಸ್ತಾ ಇರೋರು. ಇವರೆಲ್ಲ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಆದಷ್ಟು ಇಂತಹ ನಿಮಗೇನು ಅವಕಾಶ ಸಿಕ್ಕಿದೆಯಲ್ಲ, ಆ ಅವಕಾಶಗಳಲ್ಲಿ ಹೆಚ್ಚೆಚ್ಚು ಓದಿ ಜ್ಞಾನವನ್ನು ಸಂಪಾದನೆ ಮಾಡಿ ಗಳಿಸಿ ನಮ್ಮ ಉಜ್ವಲ ಭವಿಷ್ಯಕ್ಕೆ ಮುಂದಾಗಿ ಅಂತ ಹೇಳ್ತಾ ಇವತ್ತಿನ ಸಂದೇಶ ಸಂಗಮ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
1: ಇದುವರೆಗೆ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ ಸಂದೇಶ ಸಂಗಮ ಪ್ರಸಾರವಾಯಿತು.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನು ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನು ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನು ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನು ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದ.
0: ಆಕಾಶವಾಣಿ ಕಾರವಾರ. ಇನ್ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇಂದು ಸಂಜೆ 6:30 ಅವಲೋಕನ, 6:50 ಕಿಸಾನವಾಣಿಯಲ್ಲಿ ಮುಂಗಾರಿನಲ್ಲಿ ಜಾನುವಾರುಗಳ ಆರೋಗ್ಯ ಸಮಸ್ಯೆಗಳಿಂದ ನಿರ್ವಹಣೆ ಈ ಕುರಿತು ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಯಾಗಿರುವ ಡಾ ರಂಗನಾಥ್ ಜಿ

ಅವರೊಂದಿಗೆ ಸಂದರ್ಶನವಿದೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಪ್ಪ ಕುಶಾಲಗೌಡ ಮತ್ತು ಸಂಗಡಿಗರಿಂದ ಗುಮ್ಮಟೆ ಪಾಂಗ, 7:45 ಗಜಲ್ಸ್, 8:00 ಸಿರಿಗಂಧ, 8:30 ಭಾವಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, 9:30 ಮನಿ ಟಾಕ್, ನಂತರ ಮಂಥನ ಕಾರ್ಯಕ್ರಮ, 10:00 ಅಧಿಕ ಮಾಸದ ಮಹತ್ವ, ಅನಘಾ ಪ್ರಸಾದ್ ಅವರಿಂದ ಕಥಾ ಪ್ರಸಾರವಾಗಲಿದೆ.

ಇಂದು ಹಾಗೂ ನಾಳೆ ರಾತ್ರಿ 10:30 ಕೇಂದ್ರ ಸರ್ಕಾರವು 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಲಿದ್ದೀರಿ.

ಅನ್ನ ದೇವರ ಸ್ವರೂಪ. ಆಹಾರ ಸೇವಿಸುವ ಮೊದಲು ಅದಕ್ಕೆ ವಂದಿಸಿ ನಂತರ ಸೇವಿಸುವ ಜನ ಸಮಾಜದಲ್ಲಿ ಇನ್ನೂ ಇದ್ದಾರೆ. ನೆಲಕ್ಕೆ ಬಿದ್ದ ಅನ್ನವನ್ನು ಎತ್ತಿ ತಟ್ಟೆಯಲ್ಲಿ ಇಟ್ಟು ತಿನ್ನುವ ಅದೆಷ್ಟೋ ಜನರಿದ್ದಾರೆ. ಆದರೆ ಇಂದು ಬಹಳಷ್ಟು ಆಹಾರ ಪೋಲಾಗುತ್ತಿದೆ. ಒಂದೆಡೆ ಮನೆ, ಹೋಟೆಲ್, ಮದುವೆ ಸಮಾರಂಭಗಳಲ್ಲಿ ಟನ್ ಗಟ್ಟಲೆ ಆಹಾರ ಕಸದ ಬುಟ್ಟಿಗೆ ಸೇರುತ್ತಿದ್ದರೆ, ಇನ್ನೊಂದೆಡೆ ದೇಶದಲ್ಲಿ ಲಕ್ಷಾಂತರ ಜನರು ಆಹಾರವಿಲ್ಲದೆ ಹಸಿವಿನಿಂದ ಬಳಲುತ್ತಿದ್ದಾರೆ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಎಂಬಂತೆ ಅನ್ನದಾತ ಒಂದು ಅಗಳು ಬೆಳೆಯಲು ವರುಷ ತೆಗೆದುಕೊಂಡರೆ ಅದನ್ನು ಎಸೆಯಲು ನಾವು ಹಿಂದೆ ಮುಂದೆ ನೋಡುವುದಿಲ್ಲ. ಆಹಾರ ಪೋಲು ಮಾಡುವುದನ್ನ ಹಿಂದೆ ನಿಲ್ಲಿಸೋಣ. ತಟ್ಟೆಗೆ ಎಷ್ಟು ಬೇಕೋ ಅಷ್ಟನ್ನೇ ಪ್ರೀತಿಯಿಂದ ಬಡಿಸಿಕೊಳ್ಳೋಣ. ಹೆಚ್ಚಿದ್ದ ಅನ್ನವನ್ನ ಹಸಿದ ಹೊಟ್ಟೆಗೆ ತಲುಪಿಸೋಣ. ಅನ್ನದಾತನ ಶ್ರಮಕ್ಕೆ ಗೌರವವನ್ನ ಸಲ್ಲಿಸೋಣ.

ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಕರುನಾಳು ಬಾಬೆಳಕ್ಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಎಫ್ಎಸ್ ಕಲ್ಲಪ್ಪಣ್ಣ ಮಠ ಅವರಿಂದ ಚಿಂತನ. 6:35 ರೈತರಿಗೆ ಸಲಹೆ. 6:40 ಗಾನಸುಧೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ನಾಳೆ ಬೆಳಿಗ್ಗೆ 8:35 ಆಕಾಶಬುಟ್ಟಿ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರಾದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಇವರೊಂದಿಗೆ ಡಾಕ್ಟರ್ ನಾಗರಾಜ್ ರಾವ್ ಹವಾಲ್ದಾರ್ ನಡೆಸುವ ಸಂದರ್ಶನ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:15 ಹೊಸ ಕನ್ನಡ ಚಿತ್ರಗೀತೆಗಳು. 9:30 ಮಂಜುಳಗಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಇನ್ನು 10:00 ಹಿಂದಿ ಗೀತೆಗಳನ್ನು ಕೇಳುವಿರಿ. ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ. 12:05 ವನಿತಾ ವಿಹಾರ. ಸಾವಿತ್ರಿ ಮನೋಹರ್ ಅವರಿಂದ ಲಘುಧಾಟಿಯ ಭಾಷಣ. ಅಕ್ಕ ಭಾವನ ಹೊಸ

ದೀಪಾವಳಿ ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಜೀವನ್ ಥೆರಪಿ ಕುರಿತು ಭಾಷಣ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮದಲ್ಲಿ ಪಿಎಂ ಲೈಫ್ ಸ್ಟಾಕ್ ಮಿಷನ್ ಕುರಿತು ಮಾಹಿತಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮ ಸಖಿ ಸಹೇಲಿ. 4:00 ಆಜ್ ಕೆ ಮೆಹಮಾನ್. 5:00 ಮಹಿಳಾ ರಂಗ. ಆರಾಧನಾ ಭಜನಾ ತಂಡದಿಂದ ಭಜನಾ ಪದಗಳು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ವಾಣಿ ಪರಮೇಶ್ವರ ಹೆಗಡೆ ಮತ್ತು ಸಂಗಡಿಗರಿಂದ. 5:30 ಚಿತ್ರಗೀತೆಗಳು. 6:30 ರಸವಾರ್ತೆ. 6:50 ಕಿಸಾನವಾಣಿಯಲ್ಲಿ ಅರಿವಿನಂಗಳ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮದ ವಿಷಯ ಗ್ರಾಹಕರ ಹಕ್ಕುಗಳ ಕಾಯ್ದೆ. ಭಾಗವಹಿಸುತ್ತಾರೆ ದಿವ್ಯಶ್ರೀ, ಸಿಎಂ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು. ನಂತರ ಕೃಷಿ ಮಾಹಿತಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗುಡ್ಡಪ್ಪ ಜೋಗಿ ಮತ್ತು ಸಂಗಡಿಗರಿಂದ ಕಿಂದರಿ ಜೋಗಿ ಪದಗಳು.

7:45 ಸ್ನೇಹ ಜೋಶಿ ಅವರಿಂದ ಸ್ವರಚಿತ ಕವನ ವಾಚನ. 8:00 ಸಿರಿಗಂಧ. 8:30 ಭಾವಗೀತೆಗಳು. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಸಂದೇಶ, ಉಪ್ಪಾರ್ ಅವರೊಂದಿಗೆ ಸಂದರ್ಶನ. ನಂತರ ಕ್ರೀಡಾ ವಾರ್ತೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಸ್ವಾಗತ ಘೋಷ್ ಅವರಿಂದ ವಯೋಲಿನ್ ವಾದನ. 10:30 ಕೇಂದ್ರ ಸರ್ಕಾರವು 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಲಿದ್ದೀರಿ.

ಇದುವರೆಗೆ ನಿಲಯದಿಂದ ಇನ್ನು ಮುಂದಿನ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಮಾಹಿತಿ ತಿಳಿದುಕೊಂಡಿರಿ. ಆಕಾಶವಾಣಿ ಕಾರವಾರ, ಸಮಯ 6:20 ವಾಗಲಿದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಆಕಾಶವಾಣಿ ಅವಲೋಕನ ವಿಷಯ ಸರತಿ ಸಾಲಿನಿಂದ ಕ್ಯೂಆರ್ ಕೋಡ್ವರೆಗೆ ಭಾರತದ ಪಾವತಿ ಕ್ರಾಂತಿ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಕೆಲವು ವರ್ಷಗಳ ಹಿಂದೆ ಒಂದು ಸರಳ ಆರ್ಥಿಕ ವಹಿವಾಟು ಸಮಯ, ಶ್ರಮ ಮತ್ತು ತಾಳ್ಮೆಯನ್ನು ಬಯಸುತ್ತಿತ್ತು. ಬಿಲ್ ಪಾವತಿಸುವುದು ಎಂದರೆ ಉದ್ದನೆಯ ಸರತಿ ಸಾಲಿನಲ್ಲಿ ನಿಲ್ಲುವುದು ಎಂದರ್ಥವಾಗಿತ್ತು. ಹಣ ಕಳುಹಿಸಲು ಬ್ಯಾಂಕಿಗೆ ಭೇಟಿ ನೀಡುವುದು, ಫಾರ್ಮ್ಗಳನ್ನು ಭರ್ತಿ ಮಾಡುವುದು ಮತ್ತು ದೃಢೀಕರಣಕ್ಕಾಗಿ ದಿನಗಟ್ಟಲೆ ಕಾಯುವುದು ಅನಿವಾರ್ಯವಾಗಿತ್ತು. ಬ್ಯಾಂಕಿಂಗ್ ಸೌಲಭ್ಯವಿಲ್ಲದ ಭಾರತದ ಲಕ್ಷಾಂತರ ಜನರು ಹಣಕಾಸು ವ್ಯವಸ್ಥೆಯಿಂದಲೇ ಹೊರಗುಳಿದಿದ್ದರು. ಆದರೆ ಅಂತಹ ಭಾರತ ಈಗ ಇತಿಹಾಸ. ಭಾರತದ ಆರ್ಥಿಕ ಪ್ರಯಾಣವು ಶತಮಾನಗಳಿಂದ ವಿಕಸನಗೊಂಡಿದೆ. ವಿನಿಮಯ ಪದ್ಧತಿಯಿಂದ ಹಿಡಿದು ನಾಣ್ಯಗಳು, ಕಾಗದದ ಕರೆನ್ಸಿ ಮತ್ತು ಚೆಕ್ಗಳವರೆಗೆ

ಪ್ರದೇಶಕ್ಕೆ ಅದು ಬೆಳೆದಿದೆ. ಆಧುನಿಕ ಇತಿಹಾಸದ ಬಹುಪಾಲು ಅವಧಿಯಲ್ಲಿ ನಗದು ಹಣವೇ ವಹಿವಾಟಿನ ಪ್ರಬಲ ಮಾಧ್ಯಮವಾಗಿತ್ತು. ಚೆಕ್ಗಳು ಮತ್ತು ಡಿಮ್ಯಾಂಡ್ ಡ್ರಾಫ್ಟ್ಗಳು ಪಾವತಿಗಳನ್ನು ಔಪಚಾರಿಕಗೊಳಿಸಿದರೂ ಅವು ನಿಧಾನಗತಿಯದಿದ್ದವು ಮತ್ತು ಸೀಮಿತ ವರ್ಗದವರಿಗೆ ಮಾತ್ರ ಲಭ್ಯವಿದ್ದವು. ಬ್ಯಾಂಕಿಂಗ್ ಮೂಲಸೌಕರ್ಯವು ಹೆಚ್ಚಾಗಿ ನಗರ ಕೇಂದ್ರಿತವಾಗಿದ್ದು ಗ್ರಾಮೀಣ ಮತ್ತು ದೂರದ ಪ್ರದೇಶದ ಜನರಿಗೆ ಸೇವೆಗಳು ಸರಿಯಾಗಿ ತಲುಪುತ್ತಿರಲಿಲ್ಲ. 2000ದ ದಶಕದ ಆರಂಭವು ಪಾವತಿಗಳಲ್ಲಿ ಡಿಜಿಟಲ್ ರೂಪಾಂತರದ ಆರಂಭವನ್ನು ಸೂಚಿಸಿತು. ಭಾರತೀಯ ರಿಸರ್ವ್ ಬ್ಯಾಂಕ್ 2004ರಲ್ಲಿ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಮತ್ತು 2010ರಲ್ಲಿ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ನಂತಹ ವ್ಯವಸ್ಥೆಗಳನ್ನು ಪರಿಚಯಿಸಿತು. ಇದು ವೇಗವಾಗಿ ಮತ್ತು 24 ಗಂಟೆಯೂ ಹಣ ವರ್ಗಾವಣೆಯನ್ನು ಸಾಧ್ಯವಾಗಿಸಿತು. ಇವು ಪ್ರಮುಖ ಮೈಲುಗಲ್ಲುಗಳಾಗಿದ್ದವು. ಆದರೆ ಇವುಗಳ ವ್ಯಾಪ್ತಿಯು ಈಗಾಗಲೇ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿದ್ದವರಿಗೆ ಮಾತ್ರ ಸೀಮಿತವಾಗಿತ್ತು ಮತ್ತು ಅನೇಕರಿಗೆ ಔಪಚಾರಿಕ ಹಣಕಾಸು ಸೇವೆಗಳ ಪ್ರವೇಶವು ಸೀಮಿತವಾಗಿಯೇ ಇತ್ತು. ಭಾರತದ ಜನಸಂಖ್ಯೆಯ ಒಂದು ದೊಡ್ಡ ಭಾಗವು ಔಪಚಾರಿಕ ಹಣಕಾಸು ವ್ಯವಸ್ಥೆಯಿಂದ ಹೊರಗಿದ್ದು ಸಾಲ, ವಿಮೆ ಅಥವಾ ಸುರಕ್ಷಿತ ಉಳಿತಾಯದ ಸೌಲಭ್ಯವನ್ನು ಹೊಂದಿರಲಿಲ್ಲ. ವಿಸ್ತರಿಸಬಹುದಾದ ಒಳಗೊಳ್ಳುವ ಮತ್ತು ನೈಜ ಸಮಯದ ಡಿಜಿಟಲ್ ಮೂಲಸೌಕರ್ಯದ ಕೊರತೆಯು ಆರ್ಥಿಕ ಬೆಳವಣಿಗೆಯ ಪ್ರಯೋಜನಗಳು ಎಲ್ಲರಿಗೂ ಪೂರ್ಣವಾಗಿ ತಲುಪಲು ಸಾಧ್ಯವಾಗುತ್ತಿರಲಿಲ್ಲ. ಈ ಹಂತದಲ್ಲಿ ಒಂದು ಅಮೂಲಾಗ್ರ ಬದಲಾವಣೆಯ ಅಗತ್ಯವು ಸ್ಪಷ್ಟವಾಗಿತ್ತು ಮತ್ತು ಇದೇ ಅಗತ್ಯವು ಭಾರತದ ಡಿಜಿಟಲ್ ಪಾವತಿ ಕ್ರಾಂತಿಗೆ ವೇದಿಕೆಯನ್ನು ಸಿದ್ಧಪಡಿಸಿತು. ಭಾರತದ ಡಿಜಿಟಲ್ ಪಾವತಿ ರೂಪಾಂತರವು 3 ಪ್ರಮುಖ ಸ್ತಂಭಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಆಧಾರ್ ಮತ್ತು ಮೊಬೈಲ್ ಸಂಪರ್ಕ, ಇವುಗಳನ್ನು ಒಟ್ಟಾಗಿ ಜಾಮ್ ಟ್ರಿನಿಟಿ ಎಂದು ಕರೆಯಲಾಗುತ್ತದೆ. ಪ್ರತಿಯೊಂದು ಸ್ತಂಭವೂ ಒಂದು ವಿಶಿಷ್ಟ ಉದ್ದೇಶವನ್ನು ಹೊಂದಿದೆ. ಆದರೆ ಇವೆಲ್ಲವೂ ಒಟ್ಟಾಗಿ ಸೋರಿಕೆಗಳನ್ನು ಕಡಿಮೆ ಮಾಡುವ ಮೂಲಕ ಔಪಚಾರಿಕ ಬ್ಯಾಂಕಿಂಗ್ನಲ್ಲಿ ವಿಶ್ವಾಸವನ್ನು ಹೆಚ್ಚಿಸುವ ಮೂಲಕ ಮತ್ತು ನಾಗರಿಕರನ್ನು ಡಿಜಿಟಲ್ ಸೇವೆಯೊಂದಿಗೆ ತೊಡಗಿಸಿಕೊಳ್ಳಲು ಸಿದ್ಧಪಡಿಸುವ ಮೂಲಕ ಹಣಕಾಸಿನ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಿವೆ. 2016ರಲ್ಲಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯುನೈಟೆಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅನ್ನು ಪ್ರಾರಂಭಿಸಿತು. ಈ ವ್ಯವಸ್ಥೆಯು ಭಾರತದಲ್ಲಿ ಹಣದ ಚಲಾವಣೆಯ ವಿಧಾನವನ್ನೇ ಮೂಲಭೂತವಾಗಿ ಸರಳೀಗೊಳಿಸಿತು. ಯುಪಿಐನ ಪರಿಕಲ್ಪನೆಯು ಅದರ ಸರಳತೆಯಿಂದಾಗಿಯೇ ಅತ್ಯಂತ ಅಮೂಲಾಗ್ರವಾಗಿತ್ತು. ಇಲ್ಲಿ ನೆನಪಿಟ್ಟುಕೊಳ್ಳಲು ಯಾವುದೇ ಖಾತೆ ಸಂಖ್ಯೆಗಳಿಲ್ಲ. ಬಳಕೆದಾರರು ತಕ್ಷಣದ ಹಣ ವರ್ಗಾವಣೆಯನ್ನು ಪ್ರಾರಂಭಿಸಲು ಕೇವಲ ಒಂದು ಮೊಬೈಲ್ ಸಂಖ್ಯೆ, ಯುಪಿಐ ಐಡಿ ಮತ್ತು ಸುರಕ್ಷಿತ ದೃಢೀಕರಣವನ್ನು ಹೊಂದಿದ್ದರೆ ಸಾಕು. ವಹಿವಾಟುಗಳು ನೈಜ ಸಮಯದಲ್ಲಿ ಪ್ರಕ್ರಿಯೆಗೊಳ್ಳುತ್ತವೆ. ದಿನದ 24 ಗಂಟೆಯೂ ಲಭ್ಯವಿರುತ್ತವೆ ಮತ್ತು ವಿವಿಧ ಬ್ಯಾಂಕ್ಗಳು ಹಾಗೂ ಅಪ್ಲಿಕೇಶನ್ಗಳ ನಡುವೆ ಸುಲಭವಾಗಿ ಕಾರ್ಯನಿರ್ವಹಿಸುತ್ತವೆ. 2026ರ ಜನವರಿ 1ರಲ್ಲೇ ನಡೆದ ಒಟ್ಟು 21.70 ಶತಕೋಟಿ ಯುಪಿಐ ವಹಿವಾಟುಗಳು ನಡೆದಿವೆ. ಯುಪಿಐ ವಹಿವಾಟು ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಶೇಕಡ 24ರಷ್ಟು ಹೆಚ್ಚಾಗಿ 23.20 ಶತಕೋಟಿಗೆ ತಲುಪಿದೆ ಮತ್ತು ವಹಿವಾಟು ಮೌಲ್ಯ ಮೇ ತಿಂಗಳಲ್ಲಿ 30 ಲಕ್ಷ ಕೋಟಿ ರೂಪಾಯಿಗಳಾಗಿವೆ ಎಂದು ಭಾರತೀಯ ರಾಷ್ಟೀಯ ಪಾವತಿ ನಿಗಮ ತಿಳಿಸಿದೆ. ಬೀದಿ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ಉದ್ಯಮಿಗಳವರೆಗೆ ಜನಸಂಖ್ಯೆಯ ಬಹುತೇಕ ಜನರು ಯುಪಿಐ ಬಳಸುತ್ತಿದ್ದಾರೆ. ಡಿಜಿಟಲ್ ಪಾವತಿ ರೂಪಾಂತರವು ಹಣಕಾಸು ವ್ಯವಹಾರವನ್ನು ಸುಲಭಗೊಳಿಸಿದೆ. ಇಲ್ಲಿಯವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಬೆಂಗಳೂರು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕ್ಕೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿ

0: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ತಂದೆ ಮಕ್ಕಳ ಸಂಬಂಧ ಒಂದು ಸುಂದರ ಪಯಣ.
4: ಅಪ್ಪ ಸೂತ್ರಧಾರ ಕೇಳು ಕನಸು ಕಣ್ಣೀರೆ.
3: ಅಪ್ಪ ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ.
5: ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ.
3: ಪಿತೃದೇವೋ ಭವ, ಇದು ಭಾರತೀಯ ಸಂಸ್ಕೃತಿ ತೋರಿದ ಪರಮ ಗೌರವ.
6: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ.
3: ತನ್ನ ಮಗುವನ್ನು ತಂದೆಯಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು, ಇದು ಶೇಕ್ಸ್ಪಿಯರ್ ಹೇಳಿರುವ ಮಾತು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್, ನಾಳೆ ಸಂಜೆ ಪ್ರಮಾಣ ವಚನ, ಇಂದು ರಾತ್ರಿ ವೇಳೆಗೆ ಸಚಿವರ ಪಟ್ಟಿ ಅಂತಿಮ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶ, ವಿಧಾನಸೌಧ ಸುತ್ತಮುತ್ತಲ ರಸ್ತೆ ಸಂಚಾರ ನಿರ್ಬಂಧ. ವಿಧಾನಮಂಡಲದಲ್ಲಿ ಕಾಗದ ರಹಿತ ವ್ಯವಸ್ಥೆ 6 ತಿಂಗಳಲ್ಲಿ ಜಾರಿ, ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ಆಳಂದ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರ, ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿ ನಿಯೋಗ. ಇದೇ 4ರಂದು ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶ, ಹವಾಮಾನ ಇಲಾಖೆ ಮುನ್ಸೂಚನೆ, ರಾಜ್ಯದಲ್ಲೂ ಮಳೆ ಸಂಭವ. ವಾರ್ತೆಗಳ ವಿವರ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಕಭವನದ ಗಾಜಿನ ಮನೆಯಲ್ಲಿ ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಂದಿಗೆ ಮೊದಲ ಹಂತದಲ್ಲಿ 10ರಿಂದ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಲೋಕಭವನದ ಬಳಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಯಾವುದೇ ಆಡಂಬರ ಇಲ್ಲದೆ ಸರಳವಾಗಿ ಪ್ರಮಾಣ ವಚನ ಕಾರ್ಯಕ್ರಮ

0: ಸಮರ್ಪಕಲಿದೆ. ಸಮಾರಂಭದಲ್ಲಿ ಆದಿ ಚುಂಚನಗಿರಿ ಮಠದ ನಿರ್ಮಲಾನಂದ ನಾಥ ಸ್ವಾಮೀಜಿ ಸೇರಿದಂತೆ ಸುಮಾರು 55 ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರನ್ನು ಆಹ್ವಾನಿಸಲಾಗಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ರಾಜಭವನದಲ್ಲಿ ಭರದ ಸಿದ್ದತೆ ನಡೆಯುತ್ತಿದ್ದರೆ ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರ ಜೊತೆ ಸಮಾಲೋಚನೆ ನಡೆದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನವದೆಹಲಿಯ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಪಕ್ಷದ ಹಿರಿಯ ನಾಯಕರನ್ನು ಒಳಗೊಂಡಂತಹ ಸರಣಿ ಸಭೆಗಳ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಇಂದು ರಾತ್ರಿಯ ಒಳಗಡೆ ಪ್ರಮಾಣ ವಚನ ಸ್ವೀಕರಿಸುವ ಸಚಿವರ ಪಟ್ಟಿಯನ್ನು ಅಂತಿಮಗೊಳಿಸುವ ನಿರೀಕ್ಷೆ ಇದೆ. ನಾಳೆ ಮೊದಲ ಹಂತದಲ್ಲಿ 10-12 ಹಿರಿಯ ನಾಯಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದು ವಿಧಾನ ಪರಿಷತ್, ರಾಜ್ಯಸಭೆ ಚುನಾವಣೆ ಬಳಿಕ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಈಗಾಗಲೇ ತಮ್ಮ ಶಿಫಾರಸುಗಳನ್ನು ಪಕ್ಷದ ವರಿಷ್ಠರಿಗೆ ಸಲ್ಲಿಸಿದ್ದಾರೆ. ವರಿಷ್ಠರು ಪಟ್ಟಿಗಳನ್ನು ಪರಿಶೀಲಿಸಿ ಸಚಿವರ ಹೆಸರುಗಳನ್ನು ಅಂತಿಮಗೊಳಿಸಲಿದ್ದಾರೆ. ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿರುವುದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಜನಸಂದಣಿ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗಲಿದೆ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶ ಇರುವುದಿಲ್ಲ. ಈ ನಡುವೆ ಲೋಕಭವನದ ಆವರಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಸಿದ್ದತೆಗಳನ್ನು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಖುದ್ದು ಪರಿಶೀಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಪಾಸ್ಗಳನ್ನು ಹೊಂದಿರುವವರಿಗೆ ಮಾತ್ರ ಲೋಕಭವನದ ಆವರಣ ಪ್ರವೇಶಕ್ಕೆ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲ ರಸ್ತೆಗಳ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ವರೆಗೆ ಹಾಗೂ ಸಿಟಿಒ ವೃತ್ತದಿಂದ ಲೋಕಭವನದವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಕಲ್ಪಿಸಿರುವ ವಾಹನಗಳನ್ನು ಹೊರತುಪಡಿಸಿ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ವಿಧಾನಮಂಡಲದ ವಿವಿಧ ಪ್ರಕ್ರಿಯೆಗಳಿಗೆ ಕಾಗದರಹಿತ ವ್ಯವಸ್ಥೆ ಜಾರಿಗೊಳಿಸುವ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಳಸಿ ವಿಧಾನಮಂಡಲದ ಪ್ರಕ್ರಿಯೆಗಳ ಡಿಜಿಟಲೀಕರಣ ಕೈಗೊಳ್ಳುವ ಕುರಿತು ಸಂಪತ್ತು ಹಾಗೂ ಕರ್ನಾಟಕ ವಿಧಾನಮಂಡಲಗಳ ಸಚಿವಾಲಯಗಳು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ದು 6 ತಿಂಗಳ ಒಳಗೆ ಅನುಷ್ಠಾನಗೊಳ್ಳಲಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಳಸಿದರೆ ಅನುಷ್ಠಾನದ 60% ಪಾಲನ್ನು ಕೇಂದ್ರ ಸರ್ಕಾರ ನೀಡಲಿದೆ. ವಿಧಾನಸಭೆಯ ಡಿಜಿಟಲೀಕರಣಕ್ಕೆ 72 ಕೋಟಿ ರೂಪಾಯಿ ಹಾಗೂ ವಿಧಾನ ಪರಿಷತ್ತಿನ ಡಿಜಿಟಲೀಕರಣಕ್ಕೆ 52 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಡಿಜಿಟಲೀಕರಣದಿಂದ ವಿಧಾನಮಂಡಲದ ಕಲಾಪಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು, ಉತ್ತರಗಳು, ಬಜೆಟ್ ಪ್ರತಿಗಳು, ಮಸೂದೆಗಳ ಪ್ರತಿ, ಮುದ್ರಣ ಸಾಗಾಟ ಮತ್ತು ಅದಕ್ಕೆ ಬಳಸುವ ಕಾಗದದ ವೆಚ್ಚ ಉಳಿಕೆಯಾಗಲಿದೆ ಎಂದು ಯುಟಿ ಖಾದರ್ ವಿವರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ರಾಜ್ಯ ಸರ್ಕಾರದ ನಿರ್ಧಾರ ರದ್ದುಗೊಳಿಸಲು ಸೂಚನೆ ನೀಡಬೇಕು ಎಂದು ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ಇಂದು ಮನವಿ ಮಾಡಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ದೂರು ಸಲ್ಲಿಸಿದೆ. ಪ್ರಕರಣ ಹಿಂಪಡೆದ ನಿರ್ಣಯ ರದ್ದುಗೊಳಿಸಲು ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬಳಿಕ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಗಲಭೆ ವೇಳೆ ಪೊಲೀಸರು ಹಾಗೂ ಜಿಲ್ಲಾಧಿಕಾರಿ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಹೀಗಿದ್ದರೂ ಮತ ಬ್ಯಾಂಕಿಗಾಗಿ ಕಾಂಗ್ರೆಸ್ ಸರ್ಕಾರ ಪ್ರಕರಣ ಹಿಂಪಡೆದಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಿಸಿರುವ 2025ನೇ ಸಾಲಿನ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ನಾಳೆ ನವದೆಹಲಿಯಲ್ಲಿ ಜರುಗಲಿದೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ರಾಜ್ಯದ 6 ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯತ್ಗಳಲ್ಲಿ

ಐದು ಪಂಚಾಯತ್ಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಭಾಜನವಾಗಿದೆ. ಇನ್ನು ಹವಾವರ್ತಮಾನ. ಗುರುವಾರದ ವೇಳೆಗೆ ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶಿಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ನಡುವೆ ರಾಜ್ಯದ ಹಲವೆಡೆ ಮಳೆಯಾಗುತ್ತಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಕೆಲವೆಡೆ ಇಂದು ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಧಾರವಾಡ, ಗದಗ, ಹಾವೇರಿ, ಬೆಳಗಾವಿ ಜಿಲ್ಲೆಗಳಲ್ಲಿ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಇಂದು ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು, ಅರೆಮಲೆನಾಡು ಭಾಗದಲ್ಲಿ ಕಳೆದ 4 ದಿನಗಳಿಂದ ವ್ಯಾಪಕ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು ನಗರ, ಲಕ್ಯ, ಸಖರಾಯಪಟ್ಟಣ, ಆಲ್ಡೂರು, ವಸ್ತಾರೆ, ಮಲ್ಲಂದೂರು, ಶೃಂಗೇರಿ, ಕಳಸ ಸೇರಿ ಹಲವೆಡೆ ಗಾಳಿ ಸಹಿತ ಮಳೆಯಾಗುತ್ತಿದ್ದು ಹಲವೆಡೆ ವಿದ್ಯುತ್ ಕಂಬಗಳು, ಮರಗಳು ಉರುಳಿ ಬಿದ್ದಿದ್ದು ದುರಸ್ತಿ ಕಾರ್ಯ ಜರುಗುತ್ತಿದೆ. ಮಳೆಯ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಮಳೆಯಿಂದ ಉಂಟಾಗುವ ಅಪಾಯ, ಹಾನಿ ತಡೆಗಟ್ಟಲು ತುರ್ತು ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲ ಎದುರಿಸಲು ಜಿಲ್ಲಾಡಳಿತ ಸಕಲ ಸಿದ್ದತೆಯನ್ನು ನಡೆಸಿದೆ. ತಹಸೀಲ್ದಾರ್ ಹಂತದಲ್ಲಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ತುರ್ತು ಪರಿಹಾರ ಕ್ರಮಗಳಿಗಾಗಿ ಒಟ್ಟು 3,25,00,000 ರೂಪಾಯಿ ಲಭ್ಯವಿದ್ದು ಅಗತ್ಯವಿದ್ದಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಒದಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಇದೇ 4 ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಸಂಭವನೀಯ ಕೃತಕ ನೆರೆ ಪ್ರವಾಹ ಸೇರಿದಂತೆ ಪ್ರಾಕೃತಿಕ ವಿಕೋಪದಂತಹ ಪರಿಸ್ಥಿತಿಗಳನ್ನು ಎದುರಿಸಲು ಜಿಲ್ಲಾಡಳಿತ ಸಿದ್ದವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 115 ಕಾಳಜಿ ಕೇಂದ್ರಗಳನ್ನು ಗುರುತಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮಂಗಳೂರಿಗೆ ಮಹಾನಗರ ಪಾಲಿಕೆಯ 60 ವಾರ್ಡ್ಗಳಿಗೆ ಎಂಜಿನಿಯರ್ಗಳನ್ನು, 223 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿಡಿಒಗಳು, 13 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮುಖ್ಯಾಧಿಕಾರಿಗಳನ್ನು ಇನ್ಸಿಡೆಂಟ್ ಕಮಾಂಡರ್ಗಳಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಆರೋಗ್ಯ ಕೇಂದ್ರದ ವತಿಯಿಂದ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಇಂದು ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ ಮತ್ತು ನೇತ್ರದಾನ ನೋಂದಣಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಉದ್ಘಾಟಿಸಿದರು. ಕೊಡಗು ಜಿಲ್ಲೆಯ ಮೂಲಕ ಹಾದು ಹೋಗುವ ರೈಲು ಮಾರ್ಗಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಸಚಿವಾಲಯದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿದ ಬಳಿಕ ಈ ವಿಷಯವನ್ನು ಅವರು ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಇದೇ 30 ಜುಲೈ 29 ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯಲಿದೆ ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ಯಾವುದೇ ಅರ್ಹ ನಾಗರಿಕರನ್ನು ಕೈ ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಮಳೆಗಾಲದಲ್ಲಿ ಸಾರ್ವಜನಿಕರು ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಸೊಳ್ಳೆಗಳಿಂದ ಹರಡುವ ರೋಗಗಳಾದ ಡೆಂಘಿ, ಚಿಕುನ್ಗುನ್ಯಾ, ಮಲೇರಿಯಾ ಮತ್ತು ಆನೆಕಾಲು ರೋಗಗಳ ವಿರುದ್ದ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ ಪ್ರಮಾಣ ವಚನ. ಇಂದು ರಾತ್ರಿ ವೇಳೆಗೆ ಸಚಿವರ ಪಟ್ಟಿ ಅಂತಿಮ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶ. ವಿಧಾನಸೌಧ ಸುತ್ತಮುತ್ತಲ ರಸ್ತೆ ಸಂಚಾರ ನಿರ್ಬಂಧ. ವಿಧಾನ ಮಂಡಲದಲ್ಲಿ ಕಾಗದ ರಹಿತ ವ್ಯವಸ್ಥೆ 6 ಜಾರಿ, ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ಆಳಂದ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರ, ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿ ನಿಯೋಗ. ಇದೇ 4 ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶ. ಹವಾಮಾನ ಇಲಾಖೆ ಮುನ್ಸೂಚನೆ, ರಾಜ್ಯದಲ್ಲೂ ಮಳೆ ಸಂಭವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

0: ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಮುಂಗಾರಿನಲ್ಲಿ ಜಾನುವಾರುಗಳ ಆರೋಗ್ಯ ಸಮಸ್ಯೆಗಳು ಮತ್ತು ನಿರ್ವಹಣೆ, ಈ ಕುರಿತು ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳು ಆಗಿರುವ ಡಾಕ್ಟರ್ ರಂಗನಾಥ್ ಜೆ ಜೆ ಅವರೊಂದಿಗೆ ಸಂದರ್ಶನ.
1: ಇತ್ತೀಚಿನ ದಿನಗಳಲ್ಲಿ ಕುರಿ ಮತ್ತು ಹಾಡುಗಳು ಸಾಕಾಣಿಕೆ ಪ್ರಮಾಣವೂ ಹೆಚ್ಚಿನದಾಗಿ ಪ್ರಚಲಿತದಲ್ಲಿದೆ. ಹಾಗಾಗಿ ಪ್ರಮುಖವಾಗಿ ನಾನು ಮಳೆಗಾಲದಲ್ಲಿ ಮುಂಗಾರಿನಲ್ಲಿ ಪ್ರಮುಖವಾಗಿ ಕಂಡುಬರ್ತಕ್ಕಂಥ ಸಾಮಾನ್ಯ ಸಮಸ್ಯೆಗಳು ಮತ್ತು ಅವುಗಳಿಗೆ ನಿರ್ವಹಣೆ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಪ್ರಮುಖವಾಗಿ ನಾನು ಹೇಳೋದಾದರೆ ಒಂದು ಸಜೆಷನ್ ರೈತರಿಗೆ, ಈ ಒಂದು ನಾವು AIR ಕಾರ್ಯಕ್ರಮ ಮುಖಾಂತರ ಒಂದು ಸಜೆಷನ್ ಕೊಡೋದಂದರೆ, ಈಗ ಕಾಲೊಡೆ ಮತ್ತು ಬಾಯಿ ಒಡೆಯೋದು ಲಸಿಕಾ ಕಾರ್ಯಕ್ರಮ ನಡೀತಾ ಇದೆ, ನಮ್ಮ ಪಶುಸಂಗೋಪನೆ ಇಲಾಖೆ ಮುಖಾಂತರ ನಡೀತಾ ಇದೆ. ಇನ್ನೂ 15-16 ದಿನಗಳ ಕಾಲ ಅದು ಪ್ರಚಲಿತದಲ್ಲಿರುತ್ತೆ. ಅದು ದೇಶಾದ್ಯಂತ ನಡೀತಿದೆ, ವರ್ಷದಲ್ಲಿ 2 ಬಾರಿ ಆಗ್ತೀವಿ. ಅಂದರೆ ಈ ಉದ್ದೇಶ ಏನಂತಂದರೆ, ಇದು ಪ್ರಮುಖ ಉದ್ದೇಶ, ನಾವು ಈ ಕಾಲೊಡೆ ಬಾಯಿ ಒಡೆಯನ್ನು ನಮ್ಮ ದೇಶದಿಂದ ಅಂದರೆ ನಮ್ಮ ಜಾನುವಾರುಗಳ ಸಮಸ್ಯೆಗಳನ್ನು ನಿರ್ವಹಣೆಗೋಸ್ಕರ ಮಾಡ್ತಿರ್ತಕ್ಕಂಥದ್ದು. 2019 ಇದನ್ನು ಚಾಲನೆಯಲ್ಲಿದೆ. ಕಡ್ಡಾಯವಾಗಿ ಎಲ್ಲ ರೈತರೂ ಯಾವುದೇ ಏನು ಹಿಂಜರಿಕೆ ಇಲ್ಲದೇ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಲಸಿಕೆ ಹಾಕ್ಸ್ಕೊಳ್ಳೋದ್ರಿಂದ. ಹಾಲಿನ ಇಳುವರಿನಲ್ಲಿ ಇರಲಿ ಅಥವಾ ಕೆಲವು ಕಂದಾಗುತ್ತೆ ಅನ್ನೋ ಭಯ ಇರುತ್ತೆ. ಆದರೆ ತುಂಬ ಅಡ್ವಾನ್ಸ್ ಪ್ರೆಗ್ನೆನ್ಸಿನಲ್ಲಿದ್ದರೆ ಅಂದರೆ ತುಂಬ ಗರ್ಭಿಣಿ ಆಗಿರ್ತಕ್ಕಂಥ ಆಕಳುಗಳಿಗೆ ಹೊರತುಪಡಿಸಿ ಉಳಿದಂಥ ಎಲ್ಲ ಜಾನುವಾರುಗಳಿಗೆ, 4 ತಿಂಗಳು ತುಂಬಿದಂಥ ಎಲ್ಲ ಜಾನುವಾರುಗಳಿಗೆ ನೀವು ಲಸಿಕೆಗಳನ್ನು ಕಡ್ಡಾಯವಾಗಿ ಹಾಕ್ಸ್ಕೊಳ್ಬೇಕು. ಇನ್ನೊಂದು ವಿಚಾರ ಅಂತಂದರೆ, ನಾವು ಪ್ರಮುಖವಾಗಿ ಇದ್ರ ಜೊತೆಗೆ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ NADCP ವತಿಯಿಂದ ಇದೇ ನಮ್ಮ ಎಲ್ಲ ಇಲಾಖಾ ವತಿಯಿಂದ ಈ ಬ್ರುಸೆಲಸಿಸ್ ಅಂತಂದರೆ ಸಾಂಕ್ರಾಮಿಕ ಗರ್ಭಪಾತದ ವಿರುದ್ಧನೂ ಲಸಿಕೆ ಹಾಕ್ತಾರೆ. 4 ತಿಂಗಳು ತುಂಬಿದಂಥ ಎಲ್ಲ ಹೆಣ್ಣು ಕರುಗಳಿಗೆ ಕಡ್ಡಾಯವಾಗಿ ಲಸಿಕೆಯನ್ನು ಹಾಕ್ಸ್ಕೊಳ್ಬೇಕು. ಇದು ಒಂದು ಕಳಕಳಿಯ ಮನವಿ. ಒಂದು ಇನ್ನೊಂದು ಏನಂತಂದರೆ, ಈ ಮುಂಗಾರಿನಲ್ಲಿ ಪ್ರಮುಖವಾಗಿ ಕಂಡುಬರ್ತಕ್ಕಂಥದ್ದು ಈಗ ಹೊಸದಾಗಿ ಮಳೆ ಬೀಳ್ತಾ ಇರೋದ್ರಿಂದ ಎಲ್ಲ ಅಂದರೆ ನಮ್ಮ ಹುಲ್ಲು ಇರ್ಬೋದು ಅಥವಾ ಗಿಡಗಳು ಹೊಸದಾಗಿ ಚಿಗುರು ಬರ್ತಾ ಇದೆ. ಆ ಚಿಗುರು ಬರ್ತಾ ಇರೋದ್ರಿಂದ ತಿನ್ನತಕ್ಕಂಥ ಆಕಳುಗಳಿರ್ಬೋದು ಅಥವಾ ಸೊಪ್ಪು ತಿಂದಂಥ ಕುರಿಯ ಹಾಡುಗಳಿರ್ಬೋದು, ಪ್ರಮುಖವಾಗಿ ಕುರಿ ಮತ್ತು ಹಾಡುಗಳಲ್ಲಿ ಇದು ದೊಡ್ಡ ಸಮಸ್ಯೆಯಾಗಿ ಕಂಡುಬರ್ತಕ್ಕಂಥದ್ದು. ಯಾಕಂದರೆ ನಾನು ಇದು ಅಂದರೆ ಇದರಿಂದ ಭಾಳ ದುಷ್ಪರಿಣಾಮಗಳು ಆಗಿರ್ತಕ್ಕಂಥದ್ದನ್ನು ನಾನು ಕಂಡಿದ್ದೀನಿ. ಏನಂದರೆ ಈ ಹೊಸದಾಗಿ ಚಿಕ್ಕಿರ್ತಕ್ಕಂಥ ಸೊಪ್ಪನ್ನು ಅಥವಾ ಹುಲ್ಲನ್ನು ತಿಂದಾಗ ಏನಾಗುತ್ತೆ, ಅವು ಭಾಳ ರುಚಿಯಾಗಿರುತ್ತೆ ಮೊದಲನೇದಾಗಿ. ಯಾಕಂದರೆ ಒಣಮೇವು ಕೊಟ್ಟಿರ್ತೀವಿ ಬೇಸಿಗೆನಲ್ಲೆಲ್ಲ, ರುಚಿಯಾಗಿರುತ್ತೆ ಭಾಳ ಗಬಗಬನೆ ಬೇಗನೆ ಭಾಳಷ್ಟು ಆಹಾರವನ್ನು ಹೊಸದಾಗಿ ಚಿಕ್ಕಿರ್ತಕ್ಕಂಥ ಆಹಾರ ತಿಂದಾಗ ಅದರಲ್ಲಿರ್ತಕ್ಕಂಥ ಪತ್ರ ಹರಿತಿರುತ್ತೆ, ಅದು ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಒಂದು ಪ್ರೋಟೀನ್ ಅಂಶಗಳಿರ್ಬೋದು ಅಥವಾ ಕಾರ್ಬೋಹೈಡ್ರೇಟ್ ಅಂಶಗಳೇನಿದೆಯಲ್ಲ, ಅದು ಭಾಳ ಬೇಗನೆ ಜೀರ್ಣ ಆಗಿ ಅದು ಗ್ಯಾಸ್ ಆಗಿ ಪರಿವರ್ತನೆ ಆಗುತ್ತೆ. ಅದನ್ನು ನಾವೇನು ಹೇಳ್ತೀವಿ, ಫ್ರಾತಿ ಬ್ಲೋಟ್ ಅಂತ ಕರಿತೀವಿ. ಈ ಒಂದು ಸಮಸ್ಯೆಯಿಂದ ಪ್ರಮುಖವಾಗಿ ಹೊಟ್ಟೆ ಹುಬ್ಬೋದ್ರಿಂದ ಆಕಳುಗಳಿರ್ಬೋದು, ಪ್ರಮುಖವಾಗಿ ಕುರಿ ಮತ್ತು ಹಾಡುಗಳಲ್ಲಿ ದೊಡ್ಡ ಒಂದು ಸಮಸ್ಯೆ ಇದು. ಹೊಟ್ಟೆ ಹುಬ್ಬಿ ತಕ್ಷಣ ಹುಬ್ಬಿತ್ತಿನ 1/2 ಗಂಟೆ 1 ಗಂಟೆ ಒಳಗಡೆ ಮರಣವಂತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದು ಭಾಳ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಯಾಕಂದರೆ ತುಂಬ ರೈತರು ತಮ್ಮ ಹಾಡುಗಳನ್ನು ಕುರಿಗಳನ್ನು ಕಳ್ಕೊಂಡಿದ್ದಾರೆ. ಇದರಲ್ಲಿ ನಾವು ಮುನ್ನೆಚ್ಚರಿಕೆ ಏನು ವಹಿಸ್ಬೇಕು ಅಂತಂದರೆ, ಇಲ್ಲಿ ಪ್ರಮುಖವಾಗಿ ನಾವು ಈ ರೀತಿ ತುಂಬ ಹೊಸದಾಗಿ ಚಿಗಿರತಕ್ಕಂಥ ಆಹಾರನ ತಿನ್ನಲಿಕ್ಕೆ ಭಾಳಷ್ಟು ಬಿಡಬಾರ್ದು. ಅದು ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಬೆಳಗ್ಗೆ ಸಾಯಂಕಾಲ ಟೈಮ್ ಇರ್ಬೋದು ಅಥವಾ ಬೆಳಗಿನ ಜಾವ ನೀವು ಹೊರಗಡೆ ಅಂದರೆ ಮೇಲಕ್ಕೆ ಬಿಡೋದಕ್ಕಿಂತ ಮುಂಚಿತವಾಗಿ ಒಣಮೇವನ ಕೊಡ್ತಕ್ಕಂಥದ್ದು ಬಹಳ ಸೂಕ್ತ. ಒಣಮೇವು ಅಂತಂದರೆ ನಿಮ್ಮಲ್ಲಿ ಯಾವುದೇ ಇರ್ಬೋದು, ಸಾಧಾರಣವಾಗಿ ನಮ್ಮ ಉತ್ತರ ಕನ್ನಡದಲ್ಲಿ ದೊರೆತಕ್ಕಂಥದ್ದು ಅಂತಂದರೆ ಈ ಬಿಳಿ ಹುಲ್ಲು. ಬಿಳಿ ಒಂದು ಬಾರಿ ಬಿಳಿ ಹುಲ್ಲನ್ನು ಕೊಟ್ಟು ನಂತರ ನೀವು ಸಂಜೆ ರಾತ್ರಿ ಟೈಮ್ ಇರ್ಬೋದು ಅಥವಾ ಬೆಳಗಿನ ಊಟನಲ್ಲಿ ಕೊಡೋದು ಭಾಳ ಸೂಕ್ತ. ಕೊಟ್ಟು ನಂತರ ಮೇಲಿಕ್ಕೆ ಬಿಟ್ಟಾಗ ಏನಾಗುತ್ತೆ, ಒಣಮೇವನು ಮತ್ತು ಹೊಸದಾಗಿ ತಿಂದಂಥದ್ದೆಲ್ಲ ಮಿಶ್ರಣ ಆಗುತ್ತೆ. ಜೊತೆಗೆ ಹಸಿವಿನಿಂದ ಬಹಳಷ್ಟು ಹೊಸದಾಗಿ ಚಿಗಿರತಕ್ಕಂಥ ಆಹಾರವನ್ನು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಅಂತಂದರೆ ಏನಾಗುತ್ತೆ, ಸಾಂದ್ರತೆ ಕಡಿಮೆ ಆಗೋದ್ರಿಂದ ಈ ಒಂದು ಸಮಸ್ಯೆಯನ್ನು ನಾವು ನೀಗಿಸ್ಬೋದು. ಅದರಲ್ಲೂ ಏನು ತೀವ್ರತೆ ಕಡಿಮೆ ಇದ್ದಾಗ ನಾವು ಉಳಿಸ್ಕೊಳ್ಬೋದು, ಏನು ಕುರಿ

ಹಾಡಿರ್ಬೋದು ಅಥವಾ ಹಕ್ಕಳಗಳನ್ನು ಹೇಗೆ ಏನು ಕ್ರಮಗಳು ತಗೊಳ್ಬೇಕು? ಮೊದಲನೇದಾಗಿ ನಾವು ಅಂತಂದರೆ ಮನೆಯಲ್ಲಿ ಏನು ಮಾಡಬಹುದು ಅಂದರೆ, ನಾವು ಭಾಳ ಸುಲಭವಾಗಿ ಸಿಗ್ತಕ್ಕಂಥದ್ದು ಶೇಂಗಾ ಎಣ್ಣೆ ನಮ್ಮಲ್ಲಿ. ಯಾಕಂದರೆ ಅದು ನಾವು ಲೈಫ್ ಸೇವಿಂಗ್ ಅಂತ ಒಂದು ಆಯಿಲ್ ಅಂತ ಕರಿತೀವಿ. ಮುಖ್ಯವಾಗಿ ಕುರಿ ಮತ್ತು ಹಾಡುಗಳಲ್ಲಿ ಮತ್ತು ಚಿಕ್ಕ 6 ತಿಂಗಳಿಗಿಂತ ದೊಡ್ಡದಂಥ ಹಾಕಳಗಳಲ್ಲಿ ಇದು ಶೇಂಗಾ ಎಣ್ಣೆ ಎಷ್ಟು ಕುಡಿಸ್ಬೇಕು? ಶೇಂಗಾ ಎಣ್ಣೆ ಕುಡಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಸರ್ಫ್ಯಾಕ್ಟ್ ಆ್ಯಂಡ್ ಟೆನ್ಷನ್ ಕಡಿಮೆ ಮಾಡುತ್ತೆ. ಜೊತೆಗೆ ಏನಾಗುತ್ತೆ, ಅದು ಎರಡು ಥರ ಕೆಲಸ ಮಾಡುತ್ತೆ. ಒಂದು ಪ್ರಾತಿ ಬ್ಲೋಟ್ ಅಂತ ಕರಿತಲ್ಲ, ಅಂದರೆ ನೀರಿನ ಒಳಗಡೆನೇ ಗುಳ್ಳೆಗಳು ತುಂಬಿ ತುಂಬಿಕೊಂಡಿರುತ್ತೆ. ಅದು ಸುಲಭವಾಗಿ ಅಂದರೆ ಬಾಯಿ ಮುಖಾಂತರ ಅಂದರೆ ಅಥವಾ ಇನ್ನು ರಕ್ತ ಮುಖಾಂತರ ಹೋಗೋದಿಲ್ಲ. ಅದನ್ನು ನಾವು ಟ್ರ್ಯಾಪ್ ಮಾಡಿರತಕ್ಕಂಥದ್ದನ್ನು ಶೇಂಗಾ ಎಣ್ಣೆ ಕೊಡೋದ್ರಿಂದ ಏನಾಗುತ್ತೆ, ಅದು ಸುಲಭವಾಗಿ ಬಿಡುಗಡೆ ಗ್ಯಾಸ್ ಬಿಡುಗಡೆ ಆಗಿ ಹೊಟ್ಟೆ ಉಬ್ಬರ ಕಡಿಮೆ ಆಗತಕ್ಕಂಥದ್ದು. ಎಷ್ಟಪ್ಪ ಕೊಡಬೇಕು ಅಂತಂದರೆ, ಸಾಧಾರಣವಾಗಿ 15-20 ಕೆಜಿ ಇರತಕ್ಕಂಥ ಕುರಿಗಳಿಗೆ ನಾವೇನು ಹೇಳ್ತೀವಿ, 100-150-200 ml ಕುಡಿಸ್ಬೇಕಾಗುತ್ತೆ. ಬರೀ ಇಲ್ಲ ನಾನು 1 ಚಮಚ ಕುಡಿಸ್ದೆ 2 ಚಮಚ ಕುಡಿಸೋದ್ರೆ ಪ್ರಯೋಜನ ಆಗಂಗಿಲ್ಲ. ಅಷ್ಟು ಕುಡಿಸಿದಾಗ ಏನಾಗುತ್ತೆ, ಅದು ಈ ಪ್ರಾತಿ ಬ್ಲೋಟ್ ಏನಿರುತ್ತಲ್ಲ ಅದನ್ನು ರಿಲೀವ್ ಮಾಡುತ್ತೆ. ಇದನ್ನು ಇವನ್ ಮಾಡಬೇಕು, ಸಾಧಾರಣವಾಗಿ ಒಂದು ಈ ಥರ ಸಮಸ್ಯೆ ಇದ್ದಂಥ ಕುರಿಗಳಿಗೆ ಒಂದು 2 ತಾಸು ಒಂದೂವರೆ ತಾಸು ಅಥವಾ 2 ತಾಸಿನ ಅಂತರದಲ್ಲಿ ನಾವು 3 ಅಥವಾ 4 ಬಾರಿ ಕೊಡಬೇಕಾಗುತ್ತೆ. ಭಾಳ ತೀವ್ರತೆ ಸಮಸ್ಯೆ ಹೆಚ್ಚಿಂದಾಗಿದ್ದಾಗ, ಇಲ್ಲಾಂದರೆ 1 ಅಥವಾ 2 ಬಾರಿ ಸಾಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ನಾವು ಇದು 2 ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ತಿಂದಂಥ ಆಹಾರ ಮುಂದಕ್ಕೆ ಅಂದರೆ ಪಾಸ್ ಆಗಲಿಕ್ಕೆ, ಎರಡನೇದು ಆ ಪ್ರಾತಿ ಬ್ಲೋಟನ್ನು ರಿಲೀವ್ ಮಾಡಲಿಕ್ಕೆ ಅನುಕೂಲ ಮಾಡುತ್ತೆ. ಇನ್ನೊಂದು ವಿಚಾರ ಏನಂತಾರೆ, ನಾವು ನಿಮ್ಮಲ್ಲಿ ಏನಾದರೂ ಔಷಧಿಗಳಿದ್ದಲ್ಲಿ, ಸಾಧಾರಣವಾಗಿ ಈ ಬ್ಲೋಟಸ್ ಇಡ್ಲ ಅಂತ ಕರಿತೀವಿ ಅಂತ ಸಿಮಿತಿಕಾನ್ ಇರ್ತಕ್ಕಂಥದ್ದು, ಬ್ಲೋಟರ್ ಇಡ್ ಇರ್ಬೋದು, ಈ ರೀತಿ ಔಷಧಿಗಳು ಸಿಗ್ತದೆ. ಆ ಔಷಧಿಗಳನ್ನು 50-100 ml ಅಂದರೆ ಯಾವುದು ತೀವ್ರತೆ ಪ್ರಮಾಣದಲ್ಲಿ ಭಾಳ ತೀವ್ರವಾದಂಥ ಸಮಸ್ಯೆ ಇದ್ದಲ್ಲಿ 100 ml ಅವ್ರು ಕುಡಿಸ್ಬೇಕಾಗುತ್ತೆ. ಕಡಿಮೆ ತೀವ್ರತೆ ಇದ್ದಾಗ 50 ml, ಮತ್ತು ಇನ್ನೊಂದು ದೊಡ್ಡ ಕುರಿಗಳಾದರೆ 100 ml ವರೆಗೂ ಕುಡಿಸ್ಬೇಕಾಗುತ್ತೆ ಒಂದು ಈ ಒಂದು ದ್ರಾವಣವನ್ನು, ಅದು ಬ್ಲೋಟೋ ರೀಡ್ ಇರ್ಬೋದು ಅಥವಾ ಬ್ಲೋಟೋ ಸೀಲ್ ಇರ್ತಕ್ಕಂಥದ್ದು. ಇದನ್ನು ಅಷ್ಟೇ, ನಾವು ತೀವ್ರತೆ ಆಧಾರದ ಮೇಲೆ 2 ಗಂಟೆಗೆ ಒಮ್ಮೆ ಅಥವಾ 2.5 ಗಂಟೆಗಳ ಅಂತರದಲ್ಲಿ 2-3 ಬಾರಿ ಕೊಡಬೇಕಾಗುತ್ತೆ. ಇದು ಪ್ರಮುಖವಾಗಿ ನೀವು ಗಮನವಹಿಸ್ತಕ್ಕಂಥದ್ದು. ಇದು ಇನ್ನೊಂದು ಏನಂದರೆ, ಈ ಒಂದು ಈ ಬ್ಲೋಟ್ ಅಂತ ಏನು ಕರೆದ್ನಲ್ಲ, ಅಂದರೆ ಫ್ರಾತಿ ಬ್ಲೋಟ್ ಅಂತ ಏನು ಕರೆದ್ನಲ್ಲ, ಅಂದರೆ ಹೊಟ್ಟೆ ಉಬ್ಬತಕ್ಕಂಥದ್ದು, ಆ ಹೊಟ್ಟೆ ಉಬ್ಬೋದು ಒಂದು ನೇರವಾಗಿ ದುಷ್ಪರಿಣಾಮ ಉಂಟು ಮಾಡತಕ್ಕಂಥದ್ದು. ಏನಂದರೆ ಹೊಟ್ಟೆ ಭಾಳನೇ ತೀವ್ರವಾಗಿ ಹೊಟ್ಟೆ ಉಬ್ಬಿದಾಗ ಒಂದು ಉಸಿರಾಟಕ್ಕೆ ಭಾಳಷ್ಟು ಒತ್ತಡ ಆಗುತ್ತೆ, ಶ್ವಾಸಕೋಶದ ಮೇಲೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಎರಡನೇದು ಏನಂದರೆ, ಅದರಿಂದ ರಿಲೀಸ್ ಬಿಡುಗಡೆ ಆದಂಥ ಆಮ್ಲಗಳು, ಅಂದರೆ ಅದು ರಕ್ತದಲ್ಲಿ ಆಮ್ಲೀಯತೆಯೇ ಉಂಟು ಮಾಡಿದಾಗ ಏನಾಗುತ್ತೆ, ಈಗ ನಾವು ಇನ್ನು ಶ್ವಾಸಕೋಶದ ಮೇಲೆ ಮತ್ತು ರಕ್ತ ಪರಿಚಲನೆಯಲ್ಲಿ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಬೇಗ ಕುರಿ ಅಥವಾ ಹಾಡುಗಳು ಜಾನುವಾರುಗಳು ಮರಣ ಹೊಂದತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಇದು ನೀವು ಭಾಳ ಮುತುವರ್ಜಿಯಿಂದ ಕಾಳಜಿ ವಹಿಸಬೇಕಾಗುತ್ತೆ, ಅಂದರೆ ಗಮನ ವಹಿಸಬೇಕಾಗುತ್ತೆ ಒಂದು, ಯಾಕಂದರೆ ಈ ರೀತಿ ಭಾಳಷ್ಟು ಕುರಿ ಹಾಡುಗಳು ಇದರಿಂದ ಮರಣವಂತಕ್ಕಂಥ ಸಾಧ್ಯತೆಗಳಿರುತ್ತೆ. ಎರಡನೇ ವಿಚಾರ ಅಂತಂದರೆ, ನಾವು 1 ದಿನ 2 ದಿನ ಈ ಹೊಸದಾಗ ಆಹಾರ ಏನು ಕೊಟ್ಟಿರ್ತದಲ್ಲ, ಈ ಆಹಾರ ಕೊಟ್ಟಾಗ ಏನಾಗುತ್ತೆ, ಹೊಟ್ಟೆ ಒಳಗಡೆ ಇರತಕ್ಕಂಥ ಪರಿಸರ ಬದಲಾಗುತ್ತೆ. ಪರಿಸರ ಬದಲಾದಾಗ ಇಲ್ಲಿ ನಾವು ಏನು ಹೇಳ್ತೀವಿ, ಪ್ಯಾಥೋಜೆನಿಕ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ, ಅಂದರೆ ರೋಗವನ್ನು ಉಂಟು ಮಾಡ್ತಕ್ಕಂಥ ಸಾಕಷ್ಟು ರೋಗಾಣುಗಳು. ಪ್ರಮುಖವಾಗಿ ನಾವು ಕಂಡುಬರ್ತಕ್ಕಂಥದ್ದು ಅಂತಂದರೆ ಎಂಟರೋಟಾಕ್ಸಿಮಿಯಾ, ಅಂದರೆ ಕರುಳು ಬೇನೆ. ಇದು ಕ್ಲಾಸ್ಟ್ರಿಡಿಯಂ ಪರ್ಫ್ರಿನಿಯನ್ಸ್ ಅಂತ ಒಂದು ಅಂದರೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು, ಅದು ಏನು ಕರುಳಿನಲ್ಲೇ ವಿಷ ಪದಾರ್ಥವನ್ನು ಬಿಡುಗಡೆ ಮಾಡುತ್ತೆ. ಆ ವಿಷ ಪದಾರ್ಥ ಬಿಡುಗಡೆ ಅಂದರೆ ಅದೇನು ಎನ್ವಿರಾನ್ಮೆಂಟ್ ಅಂದರೆ ಪರಿಸರ ಬದಲಾವಣೆ ಆಗಿರೋದ್ರಿಂದ ಆ ಈ ರೋಗ ಕಾರಕಗಳು ಉಲ್ಬಣ ಆಗುತ್ತೆ. ಉಲ್ಬಣ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಹೊಟ್ಟೆ ಒಳಗಡೆ ಬೆಳವಣಿಗೆ ಆಗಿ ವಿಷ ಪದಾರ್ಥಗಳನ್ನ ರಿಲೀಸ್ ಆಗುತ್ತೆ. ಈ ರೀತಿ ರಿಲೀಸ್ ಆದಂಥ ವಿಷ ಪದಾರ್ಥಗಳು ಈ ಮುಖ್ಯವಾಗಿ ಚೆನ್ನಾಗಿ ಅಂದರೆ ಒಳ್ಳೆ ದಷ್ಟಪುಷ್ಟ ಆಗಿರ್ತಕ್ಕಂಥ ಕುರಿ ಮತ್ತು ಹಾಡುಗಳಲ್ಲೇ ಇದು ಈ ಸಮಸ್ಯೆ ಹೆಚ್ಚಿಂದಾಗಿ, ಮತ್ತು ನಾವು ಆಹಾರ ಬದಲಾವಣೆ ಅಥವಾ ಹೊಟ್ಟೆ ಉಬ್ಬಿದ್ದಂಥ ಕಾರಣಗಳಿಂದ ಈ ಸಮಸ್ಯೆಗಳು ಉಲ್ಬಣ ಆಗೋದ್ರಿಂದ ಕುರಿ ಯಾವುದೇ ಲಕ್ಷಣಗಳನ್ನು ತೋರಿಸೋದಿಲ್ಲ. ಸಾಧಾರಣವಾಗಿ ಏನಾಗುತ್ತೆ, ಕುರಿ ಹಾಡುಗಳು ಸುತ್ತ ನಿಂತಲ್ಲೇ ತಿರುಗ್ತಾ ಇರತಕ್ಕಂಥದ್ದು ಆ ರೀತಿ ಲಕ್ಷಣ ಬರುತ್ತೆ. ಇಲ್ಲ ಅಂತಂದರೆ ಚೆನ್ನಾಗಿದ್ದಂಥ ಹಾಡುಗಳು ಒಂದೇ ಬೆಳಗ್ಗೆ ಚಲೋ ಇತ್ತು ಅಂತಂದರೆ ಇನ್ನು ಸಂಜೆ ಅಷ್ಟೊತ್ತಿಗೆ ಅದು ಹಡ್ಡು ಬಿದ್ದುಬಿಡ್ತವೆ. ಹಡ್ಡು ಬಿದ್ದುಬಿಟ್ಟು ಹೊಟ್ಟೆ ಉಬ್ಬಿರುತ್ತೆ, ಹಡ್ಡು ಬಿದ್ದು ಮರಣವಂತಕ್ಕಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಇದು ಒಂದು ಬ್ಲೋಟಿಂದ ನೇರವಾಗಿ ಮರಣವಂತಕ್ಕಂಥ ಸಮಸ್ಯೆ. ಅದು ಎರಡನೇದು ಸೆಕೆಂಡ್ರಿ ಆಗಿ ಇನ್ನೊಂದು ಅಂದರೆ ಈ ಎಂಟರೋಟಾಕ್ಸಿಮಿಯಾ. ಎಂಟರೋಟಾಕ್ಸಿಮಿಯಾ ಅಂತ ಹೇಳಿದ್ರೆ ಕರುಳು ಬೇನೆ. ಇದು ಭಾಳ ತೀವ್ರತರವಾದಂಥ ಕಾಯಿಲೆಯನ್ನು ಉಂಟು ಮಾಡತಕ್ಕಂಥ ಒಂದು ಸೂಕ್ಷ್ಮಾಣುಜೀವಿ. ಇಲ್ಲಿ ಇನ್ನೊಂದು ಏನು ಮಾಡಬೇಕು ಅಂದರೆ, ಈ ಎಸ್ಪೆಷಲಿ ಎಂಟರೋಟಾಕ್ಸಿಮಿಯಾ, ಈ ಎಂಟರೋಟಾಕ್ಸಿಮಿಯಾ ಅಂದರೆ ಕರುಳು ಬೇನೆಯನ್ನು ಹೇಗೆ ತಡೆಗಟ್ಟಬೇಕು ಅದು ಪ್ರಮುಖವಾಗಿ. ಯಾಕಂದರೆ ನಾವು ಬಂದಂಥ ರೋಗ ಬಂದಂಥ, ಯಾಕಂದರೆ ಭಾಳ ತೀವ್ರವಾಗಿ ಬರುತ್ತೆ ಅಂದರೆ ಭಾಳ ಶಾರ್ಟ್ ಟೈಮ್ ಇರುತ್ತೆ, ಭಾಳ ಕಡಿಮೆ ಸಮಯ ಇದ್ದಿದ್ದರಿಂದ ನಮ್ಗೆ ಡಾಕ್ಟರ್ಗಳು ಲಭ್ಯತೆ ಇರೋದಿಲ್ಲ. ನಾವು ಔಷಧ ಔಷಧೋಪಚಾರ ಮಾಡಿದ್ರೂ ಕೂಡ ಬದುಕಿ ಉಳಿತಕ್ಕಂಥ ಸಾಧ್ಯತೆ ಭಾಳ ಕಡಿಮೆ.
ಹಾಗಾಗಿ ಇದನ್ನು ಹೇಗೆ ನಾವು ತಡೆಗಟ್ಟಬೇಕು ಅನ್ನೋದು ಬಹಳ ಪ್ರಮುಖವಾದಂಥ ವಿಚಾರ ಇಲ್ಲಿ ನಾವು ಯಾವಾಗಲೂ ಏನು ಹೇಳ್ತೀವಿ, ಈ

ಎಂಟ್ರೋಟಾಕ್ಸಿಮಿ ಆಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಾವು ಕುರಿಗಳಿಗೆ ಕಡ್ಡಾಯವಾಗಿ ಲಸಿಕೆ ಹಾಕಿಸ್ಬೇಕು. ಇಟಿ ಮತ್ತು ಟಿಟಿ ಎರಡೂ ಒಟ್ಟಿಗೆ ಬರುತ್ತೆ. ಇಲ್ಲಾಂದರೆ ನಮ್ಮ ಪಶುಸಂಗೋಪನೆ ಇಲಾಖೆಯಿಂದ ಎಂಟ್ರೋಟಾಕ್ಸಿಮಿಯ ಲಸಿಕೆ ಇದ್ದಲ್ಲಿ ನೀವು ಲಸಿಕೆನ ಹಾಕ್ಸ್ಕೊಳ್ಳಿ, ಇಲ್ಲ ಸಿಗಲಿಲ್ಲ ಅಂತಂದರೆ ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಇಟಿ ಮತ್ತು ಟಿಟಿ ಇರತಕ್ಕಂಥದ್ದು. ಎಂಟ್ರೋಟಾಕ್ಸಿಮ ಮತ್ತು ಟೆಟಾನಸ್ ಟಾಕ್ಸೈಡ್ ಅಂತ ಎರಡೂ ಒಟ್ಟಿಗೆ ಇರತಕ್ಕಂಥ ಲಸಿಕೆಗಳು ಲಭ್ಯ ಇರುತ್ತೆ. ಏಪ್ರಿಲಲ್ಲಿ ಹಾಕಿಲ್ಲ, ಮೇನಲ್ಲಿ ನೀವು ಲಸಿಕೆ ಹಾಕಿಲ್ಲ ಅಂದರೆ ಈಗ ತೊಂದರೆ ಇಲ್ಲ. ಈಗ ಕೊನೆ ಪಕ್ಷ ಈ ಸಮಯದಲ್ಲಾದರೂ ನೀವು ಲಸಿಕೆನ ಹಾಕಿರ್ತಕ್ಕ. ಅದು ಲಸಿಕೆ ಹೇಗೆ ಹಾಕ್ತಕ್ಕಂಥದ್ದು ಅಂದರೆ, ಈಗ ಹಿಂದೆ ಇರತಕ್ಕಂಥ ದೊಡ್ಡ ಮರಿಗಳು ಮೊದಲಿಂದನೂ ನೀವು ಲಸಿಕೆ ಹಾಕ್ಕೊಂಬಂದಿದ್ರೆ ಆರು ತಿಂಗಳಿಗೊಮ್ಮೆ ನಾವು ರಿಪೀಟ್ ಮಾಡಿ ಅಂತ ಹೇಳ್ತೀವಿ. ಆ ರೀತಿ ಮೊದಲು ಲಸಿಕೆ ಹಾಕಿದ್ದಲ್ಲಿ ಒಂದು ಡೋಸ್ ಸಾಕಾಗುತ್ತೆ. ಮೊದಲಿಗೆ ಲಸಿಕೆ ಹಾಕಿಲ್ಲ ಅಂತಂದರೆ ಮೂರು ತಿಂಗಳು ಮರಿಗಳು ಹೊಸದಾಗಿ ಹುಟ್ಟಿದ್ದಿರ್ಬೋದು ಅಥವಾ ಹೊಸದಾಗಿ ತಂದಂಥ ಕುರಿಗಳು ಅಥವಾ ಹಾಡುಗಳಿಗೆ ನೀವೇನು ಮಾಡಬೇಕು, ಮರಿಗಳಾದರೆ ಮೂರು ತಿಂಗಳ ನಂತರ ಈ ಒಂದು ಲಸಿಕೆನ ಹಾಕಬೇಕು, ಅಥವಾ ಹೊಸದಾಗಿ ಖರೀದಿ ಮಾಡಿದರೆ ಈಗ ಲಸಿಕೆ ಹಾಕಿ ನಂತರ 21 ರಿಂದ 28 ದಿನಗಳ ಒಳಗೆ ಮತ್ತೊಂದು ಬೂಸ್ಟರ್ ಡೋಸ್ ಅಂತ ಕರೀತೀವಿ, ಬೂಸ್ಟರ್ ಡೋಸ್ ಲಸಿಕೆನ ಹಾಕಬೇಕು. ಇದು ಬಹಳ ಮುಖ್ಯ, ಯಾಕಂದರೆ ಲಸಿಕೆನ ನಾವು ಹಾಕೋದ್ರಿಂದನೇ ಈ ಒಂದು ಸಮಸ್ಯೆನ ನಾವು ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ನಾವು ತಡೆಗಟ್ಟತಕ್ಕಂಥ ಸಾಧ್ಯತೆ ಬಹಳ ಹೆಚ್ಚು. ಅದನ್ನು ಹೊರತಾಗಿ ನಾವು ಈಗ ಆಗುವ ಸಮಸ್ಯೆ ಆಗ್ತಾ ಇದೆ ಅಂದರೆ ಅಲ್ಲಿ ಈಗ ಯಾರಲ್ಲಿ ಸಮಸ್ಯೆ ಕಂಡು ಬಂದಲ್ಲಿ ನೀವೇನು ಮಾಡಬಹುದು ಅಂತಂದರೆ, ತಕ್ಷಣ ನೀವು ಏನು ಔಷಧೋಪಚಾರ ಮನೆಯಲ್ಲಿ ಮಾಡ್ಕೊಳ್ಬೋದು ಅಂದರೆ, ತಕ್ಷಣಕ್ಕೆ ನಾವು ಈ ಡಾಕ್ಸಿಸೈಕ್ಲಿನ್ ಪೌಡ್ರು ಸಿಗುತ್ತೆ, ಆ ಡಾಕ್ಸಿಸೈಕ್ಲಿನ್ ಪೌಡರನ್ನು ನಾವು ನೀರಿನಲ್ಲಿ ಬೆರೆಸ್ಕೊಡ್ಬೇಕು. ಅದ್ರ ಮೇಲೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಇಲ್ಲ ನಿಯೋಡಾಕ್ಸ್ ಅಂತ ಪೌಡ್ರ್ ಬರುತ್ತೆ ನಾವು ಕೋಳಿಗಳಲ್ಲಿ ಹಾಕ್ತಕ್ಕಂಥದ್ದು, ಅದಾದಿರ್ಬೋದು ಅಥವಾ ಡಾಕ್ಸಿಸೈಕ್ಲಿನ್ ಪೌಡರನ್ನು ನಾವು ಸಾಧಾರಣವಾಗಿ 10 ಗ್ರಾಮ್ವರೆಗೂ ಕೊಡಬೇಕಾಗುತ್ತೆ. ಆ್ಯಕ್ಚುಲಿ 5 ದಿನಗಳ ಕಾಲ, ಬೆಳಗ್ಗೆ 1 ಡಾಕ್ಸಿಸೈಕ್ಲಿನ್ ಅಂದರೆ 1 ಟೈಮ್ 5 ದಿನಗಳ ಕಾಲ ಕೊಡಬೇಕಾಗುತ್ತೆ. ಅಂದರೆ ಅಂದರೆ ಉಲ್ಬಣ ಸಮಸ್ಯೆ ಉಲ್ಬಣ ಆದಾಗ ಇದನ್ನು ಕೊಡಬೇಕು. ಇಲ್ಲ ಅಂತಂದರೆ ಸಾಧಾರಣವಾಗಿ ನಾವು ಈ ರೆಕಮೆಂಡ್ ಮಾಡಲ್ಲ. ಯಾಕಂದರೆ ಏನು ಸಮಸ್ಯೆ ಆಗುತ್ತೆ ಅಂದರೆ, ಈ ಕೊಟ್ಟಿರ್ತೀರಿ 5 ದಿನಗಳ ನಂತರ ಮತ್ತು ರೋಗಾಣು ಮತ್ತು ಉಲ್ಬಣ ಆಗೋ ಸಾಧ್ಯತೆಗಳಿರುತ್ತೆ. ಅಂದರೆ ನಾವು ಮತ್ತೆ ಎಫೆಕ್ಟಿವಾಗಿ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ. ಹಾಗಾಗಿ ಲಸಿಕೆ ಕಾರ್ಯಕ್ರಮ ಲಸಿಕೆ ಮಾಡಿಸ್ಕೊಳ್ಳೋದೇ ಭಾಳ ಸೂಕ್ತವಾದಂಥದ್ದು. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂತಂದರೆ, ಯಾವಾಗಲೇ ಹೇಳಿದಾಗೆ ಒಣಮೇವು ಜೊತೆಗೆ ಹಸಿಮೇವು ಮಿಕ್ಸ್ ಮಾಡಿಕೊಡ್ಬೇಕು. ಎರಡನೇ ವಿಚಾರ ಅಂತಂದರೆ, ನೀವು ಯಾವುದೇ ಸೊಪ್ಪನ್ನು ಅಥವಾ ಮೇವನ್ನು ಕೊಡಬೇಕಾದ್ರೆ ಒದ್ದೆ ಆಗಿರ್ತಕ್ಕಂಥದ್ದು ಮೇವು ಆಹಾರವನ್ನು ಮೇವನ್ನು ಕೊಡಬಾರ್ದು. ಇನ್ನೊಂದು, ಒಂದು ದಿನ ಬಾಡಿಸಿ ಸೊಪ್ಪು ಅಂದರೆ ಮರದ ಸೊಪ್ಪು ಇರ್ಬೋದು, ಯಾವುದೇ ರೀತಿ ಸೊಪ್ಪು ಅಥವಾ ಹುಲ್ಲನ್ನು ಒಂದು ದಿನ ಬಾಡಿಸಿ. ಈಗ ಇವತ್ತು ಕಟಾವು ಮಾಡಿದ್ದನ್ನು ನಾಳೆ ಕೊಡೋದು ಸೂಕ್ತ. ಆ್ಯಕ್ಚುಲಿ ಅದು ಭಾಳ ಎಫೆಕ್ಟಿವ್ ಕಂಟ್ರೋಲ್ ಮೆಷರ್ಸ್, ಅದು ಅಂದರೆ ತುಂಬ ಪರಿಣಾಮಕಾರಿಯಾಗಿ ನಾವು ಅದನ್ನು ಈ ಒಂದು ಸಮಸ್ಯೆಗಳನ್ನು ಬ್ಲೋಟ್ ಅಂದರೆ ಎಸ್ಪೆಷಲಿ ಈ ಹೊಟ್ಟೆ ಉಬ್ಬನ್ನು ಜೊತೆಗೆ ಅದರಿಂದ ಸೆಕೆಂಡ್ರಿಯಾಗಿ ದುಷ್ಪರಿಣಾಮ ಆಗ್ತಕ್ಕಂಥದ್ದು ಎಂಟ್ರೋಟಾಕ್ಸಿಮಿ ಎರಡನ್ನೂ ನಾವು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ಬೋದು. ಅದು ಒಂದು ವಿಚಾರ. ಇನ್ನೊಂದು, ಅದಾದ ನಂತರ ನೀವು ರೆಗ್ಯುಲರಾಗಿ ಅಂದರೆ ಅದನ್ನು ಹತೋಟಿನಲ್ಲಿ ಇಡಬೇಕು, ಒಳ್ಳೆ ಸುಲಭವಾಗಿ ಜೀರ್ಣ ಆಗಬೇಕು ಅನ್ನೋದಾದರೆ, ಈ ನಾವು ಸೂಕ್ಷ್ಮಾಣುಜೀವಿಗಳಿರ್ತಕ್ಕಂಥ ಕೆಲವು ಪೌಡರ್ ಬರುತ್ತೆ, ಪ್ರೋಬಯೋಟಿಕ್ಸ್ ಪೌಡರ್ ಅಂತ ಕರಿತೀವಿ. ಪ್ರಮುಖವಾಗಿ ಹೆಚ್ಚಿನದಾಗಿ ಸಿಗ್ತಕ್ಕಂಥದ್ದು ಅಂದರೆ ನಾವು ಇದು ಬಯೋವೆಟ್ ಒಯ್ಸಿಗೋಲ್ಡ್ ಅನ್ನೋದು ಒಂದು ನಾನು ಸುಲಭವಾಗಿ ಭಾಳ ಕಾಮನಾಗಿ ಬಳಸ್ತಾ ಇರತಕ್ಕಂಥದ್ದು. ಅದು ಏನಂತಂದರೆ, ಈ ರೋಗಕಾರಕಗಳನ್ನು ಬೆಳವಣಿಗೆ ಆಗೋದನ್ನ ತಡೆಗಟ್ಟುತ್ತೆ ಮತ್ತು ಚೆನ್ನಾಗಿ ಜೀರ್ಣ ಆಗುತ್ತೆ. ಅಂದರೆ ಇದನ್ನು ಬಳಸ್ಬೋದು ನೀವು, ಅಂದರೆ ರೆಗ್ಯುಲರಾಗಿ ಆಲ್ಟರ್ನೇಟ್ ಡೇ ಏನಾದರೂ ಬಳಸ್ಬೋದು ಅಥವಾ ಡೈಲಿನೂ ಬಳಸ್ಬೋದು. ಕುರಿ ಹಾಡುಗಳಲ್ಲಾದರೆ 5 ಗ್ರಾಮ್ ಅಂದರೆ ಒಂದು ಚಮಚ ಒಂದು ಪ್ರತಿದಿನ, ಅಥವಾ ಆಲ್ಟರ್ನೇಟ್ ಡೇ ಬಿಟ್ಟು ದಿನ ಆದರೂ ಬಳಸಿದರೆ ಭಾಳ ಸೂಕ್ತವಾದಂಥದ್ದು. ಯಾಕಂದರೆ ಇದೆಲ್ಲ ಈಗ ಏನು ಎಂಟ್ರಿಕ್ ಪ್ಯಾಥೋಜನ್ ಅಂತ ಏನು ಕರಿತೀವಲ್ಲ, ಕರುಳಿಗೆ ಸಂಬಂಧಿಸಿದಂಥ ಎಲ್ಲ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಮತ್ತು ಜೀರ್ಣ ಸಮತೋಲನವಾಗಿ ಅಂದರೆ ಸಂಪೂರ್ಣ ಜೀರ್ಣ ಛಲ ಜೀರ್ಣ ಆಗಲಿಕ್ಕೆ ಅನುಕೂಲ ಮಾಡುತ್ತೆ. ಅದನ್ನು ಈ ಒಂದು ಕ್ರಿಯೆ ಮಾಡ್ಕೊಳ್ಬೋದು. ಇನ್ನೊಂದು, ಎರಡನೇ ಸಮಸ್ಯೆ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ಅಂದರೆ, ಕುರಿ ಆಡುಗಳಲ್ಲಿ ನಾವು ಈ ಮಳೆಗಾಲದಲ್ಲಿ ನಿಮೋನಿಯ ಅಥವಾ ಅಂದರೆ ಕೆಮ್ಮು, ನೆಗಡಿ, ಶೀತ ಇದೆಲ್ಲ ಭಾಳ ಕಾಮನಾಗಿ ಕಂಡುಬರುತ್ತೆ. ಯಾಕಂದರೆ ಈಗ ಏನು ಸಡನ್ನಾಗಿ ಏನಕ್ಕೆ ಈ ಪರಿಣಾಮ ಹೆಚ್ಚಂದರೆ, ಅದು ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ. ಯಾಕಂದರೆ ಇದು ಮನುಷ್ಯನಿಗೆ ಬರ್ತಕ್ಕಂಥದ್ದು ವಾತಾವರಣ ಬದಲಾವಣೆ ಆಗ ತಕ್ಷಣ ಏನಾಗುತ್ತೆ, ಒಂದು ವಾತಾವರಣದಲ್ಲಿ ಇರ್ತಕ್ಕಂಥ ಪೋಲನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಂಡೀಷನ್ಸ್ ಇರ್ಬೋದು. ಅಂದರೆ ವಾತಾವರಣದಲ್ಲಿ ಟೆಂಪ್ರೇಚರ್ ಬದಲಾವಣೆ ಆಗಿರತಕ್ಕಂಥದ್ದು, ಸೂಕ್ಷ್ಮಾಣುಜೀವಿಗಳ ಪಾಪ್ಯುಲೇಷನ್ ಬದಲಾವಣೆ ಆಗಿರ್ತಕ್ಕಂಥದ್ದು ಅಥವಾ ಸೂಕ್ಷ್ಮಾಣುಜೀವಿಗಳ ಸಾಂದ್ರತೆ ಹೆಚ್ಚಾಗಿ ಇನ್ಫೆಕ್ಷನ್ ಆಗಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ವಾತಾವರಣ ಬದಲಾವಣೆ ಆಗುತ್ತೆ, ಪ್ರಮುಖವಾಗಿ ಟೆಂಪ್ರೇಚರ್ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ, ಒಂದು ಹ್ಯುಮಿಡಿಟಿ ಹೆಚ್ಚಾಗುತ್ತೆ, ತೇವಾಂಶ ಹೆಚ್ಚಾಗುತ್ತೆ. ಆದ್ದರಿಂದ ಒಂದು ಸ್ಟ್ರೆಸ್ ಅಂದರೆ ಸಡನ್ನಾಗಿ ಯಾವುದೇ ವಾತಾವರಣ ಬದಲಾವಣೆ ಇದ್ದಾಗ ಒತ್ತಡ ಸಾಧಾರಣವಾಗಿ ಸರ್ವೇ ಸಾಮಾನ್ಯವಾಗಿ ಒತ್ತಡಕ್ಕೆ ಒಳಗಾಗ್ತವೆ ಪ್ರಾಣಿಗಳು. ಈ ಒತ್ತಡಕ್ಕೆ ಒಳಗಾದಾಗ ತಾನಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಕುಂದುತ್ತೆ. ಎರಡನೇ ವಿಚಾರ ಅಂತಂದರೆ, ಈ ಒಂದು ಎನ್ವಿರಾನ್ಮೆಂಟ್ ಹೇಗೆಂದರೆ, ಭಾಳ ಸೂಕ್ಷ್ಮಾಣುಜೀವಿಗಳ ಅಂದರೆ ಬೆಳವಣಿಗೆಗೆ ಅಂದರೆ ವೃದ್ಧಿ ಆಗಲಿಕ್ಕೆ ತುಂಬ ಆರೋಗ್ಯಕರ ವಾತಾವರಣ. ಹಾಗಾಗಿ ಅವುಗಳ ಸಂಖ್ಯೆ ಹೆಚ್ಚಾದಾಗ ಸಾಧಾರಣವಾಗಿ ಈ ಒಂದು ಅಂದರೆ ನೆಗಡಿ, ಶೀತ, ಕೆಮ್ಮು, ನ್ಯೂಮೋನಿಯಾ ಇವೆಲ್ಲ ಸಮಸ್ಯೆಗಳು ಸಾಧಾರಣವಾಗಿ ಸರ್ವೇ ಸಾಮಾನ್ಯ ಕಂಡು ಬರ್ತವೆ.

ಹಾಗಾಗಿ ಇದರಲ್ಲಿ ಪ್ರಮುಖವಾಗಿ ಎಚ್ ಎಸ್ ಅಂತ ಕರಿತೀವಿ, ಹೆಮರೇಜಿಕ್ ಸೆಪ್ಟಿಸಿಮಿಯಾ. ಸಾಧಾರಣ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮಲ್ಲಿ ಉತ್ತರ ಕನ್ನಡದಲ್ಲಿ ಏನು ಕಂಡು ಬಂದಿಲ್ಲ. ಆದರೂ ಕೂಡ ಭಾಳ ಡೇಂಜರ್ ಕಾಯಿಲೆ ಅದು, ಯಾಕಂದರೆ ಒಮ್ಮೆ ಭಾಳ ಏನು ತೀವ್ರವಾಗಿ ಮರಣವನ್ನು ಉಂಟು ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆ ಇದು. ಹೇಗೆ ಅಂತಂದರೆ ಲಕ್ಷಣಗಳು ಭಾಳ ಸಡನ್ನಾಗಿ ಹೆಚ್ಚಿನದಾಗಿ ಒಂದೇ ದಿನದಲ್ಲಿ ಜ್ವರ ಬಂದು ನೆಕ್ಸ್ಟ್ ಡೇನೇ ಮರಣವಂತಕ್ಕಂಥ ಸಾಧ್ಯತೆ ಇರುತ್ತೆ, ಇಲ್ಲಾಂದರೆ ಏನೂ ಲಕ್ಷಣಗಳೇ ಇಲ್ಲದ ಹಾಗೆ ಮರಣವಂತಕ್ಕಂಥ ಸಾಧ್ಯತೆಗಳು ಇದ್ದಾವೆ ಈ ಒಂದು ಕಾಯಿಲೆದಿಂದ. ಅದ್ರ ಜೊತೆಗೆ ಬೇರೆ ಬೇರೆ ಅಂದರೆ ಇದು ತೀವ್ರವಾಗಿ ಬರ್ತಕ್ಕಂಥ ಸಮಸ್ಯೆ. ಅದರ ಜೊತೆಗೆ ಬೇರೆ ಬೇರೆ ನೆಗಡಿ, ಶೀತ, ಕೆಮ್ಮು ಮತ್ತು ನ್ಯೂಮೋನಿಯಾ, ನ್ಯೂಮೋನಿಯಾ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳಿಂದನೂ ಬರುತ್ತೆ ಮತ್ತು ವೈರಸ್ಸಿಂದನೂ ಬರ್ತಕ್ಕಂಥದ್ದು ತುಂಬ ವೈರಸ್ಗಳನ್ನು. ಜೊತೆಗೆ ಇನ್ನೊಂದು ನಾವು ಮೈಕೋಪ್ಲಾಸ್ಮಾದಿಂದ ಪ್ರಮುಖವಾಗಿ ಮೈಕೋಪ್ಲಾಸ್ಮಾ ನ್ಯೂಮೋನಿಯಾನು ಹೆಚ್ಚಿಂದ ಕಂಡು ಬರ್ತಕ್ಕಂಥದ್ದು ಸಾಧ್ಯತೆ ಇದೆ. ಇಲ್ಲಿ ಏನು ಮಾಡಬೇಕು ನೀವು, ಒಂದು ಹೆಚ್ ಎಸ್ ಲಸಿಕೆಯನ್ನು ಮೇ ತಿಂಗಳಲ್ಲಿ ಹಾಕ್ಸ್ಕೊಳ್ಳಿ. ಎರಡನೇದು ಪ್ರಮುಖವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ನೀವು ನಿರ್ವಹಣೆ. ಇದು ನಿರ್ವಹಣೆ ಅಂದರೆ ಅವುಗಳ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡಬೇಕು. ಈ ರೋಗ ನಿರೋಧಕ ಶಕ್ತಿ ಹೇಗೆ ಇಂಪ್ರೂವ್ ಮಾಡ್ತಕ್ಕಂಥದ್ದು ಇಲ್ಲಿ ಅಂತಂದರೆ, ಒಂದು ಲಸಿಕೆ ಹಾಕ್ಸಿದ್ರಿ, ಎರಡನೇದು ಸಮತೋಲನ ಆಹಾರ ಕೊಡ್ತಕ್ಕಂಥದ್ದು. ಪ್ರಮುಖವಾಗಿ ನಾವು ಖನಿಜ ಮತ್ತು ಜೀವಸತ್ವಗಳ ಮಿಶ್ರಣ, ವೈಟಮಿನ್ ಮತ್ತು ಟಾನಿಕ್ಗಳಿರ್ಬೋದು ಅಥವಾ ಖನಿಜ ಮತ್ತು ಜೀವಸತ್ವಗಳ ಮಿಶ್ರಣನ ಕೊಡ್ತಕ್ಕಂಥದ್ದು ಬಹಳ ಸೂಕ್ತ. ಯಾಕಂದರೆ ಈ ಖನಿಜ ಸಮತೋಲನ ಆಹಾರ ಒಂದು, ಯಾಕಂದರೆ ಒಳ್ಳೆ ಆಹಾರ ಇದ್ದರೆ ನಾವು ಸದೃಢವಾಗಿರ್ತೀವಿ. ಎರಡನೇ ವಿಚಾರ ಅಂತಂದರೆ ಆವಾಗಲೇ ಹೇಳಿದೆ ಪ್ರೋಬಯೋಟಿಕ್ಸು. ಪ್ರೋಬಯೋಟಿಕ್ಸನ್ನು ನೀವು ಆಹಾರದಲ್ಲಿ ಕೊಡೋದ್ರಿಂದ ಏನಾಗುತ್ತೆ, ಚೆನ್ನಾಗಿ ಜೀರ್ಣ ಆಗುತ್ತೆ, ಒಳ್ಳೆ ಪೋಷಕಾಂಶಗಳು ದೊರೆಯುತ್ತದೆ, ಅದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡ್ತಾವೆ ಪ್ರೋಬಯೋಟಿಕ್ಸು. ಮೂರನೇ ವಿಚಾರ ಅಂದರೆ ಈಗ ಖನಿಜ ಅಂಶಗಳು ಮತ್ತು ಲೋ ಏನು ನಾವೇನು ಹೇಳ್ತೀವಿ ಎಸೆನ್ಷಿಯಲ್ ಮಿನರಲ್ಸು ಮತ್ತು ಮೈಕ್ರೋ ಮಿನರಲ್ಸ್ ಅಂತ ಕರಿತೀವಿ, ಎಸ್ಪೆಷಲಿ ಜಿಂಕು, ಸೆಲಿನಿಯಮ್ಮು, ಮಾಲಿಬ್ಡಿನಮ್ಮು ಮತ್ತು ಕಾಪರು, ಇವೆಲ್ಲ ಏನು ಐರನ್ ಇರ್ಬೋದು, ಈ ಥರ ಏನು ರೋಗ ನಿರೋಧಕ ಶಕ್ತಿ, ಮ್ಯಾಂಗನೀಸ್, ಇವೆಲ್ಲ ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಜೀವಸತ್ವಗಳು ಕೂಡ, ಜೀವಸತ್ವ ಎ, ಜೀವಸತ್ವ ಇ, ಜೀವಸತ್ವ ಡಿ, ಇವೆಲ್ಲ ಬಿ ಕಾಂಪ್ಲೆಕ್ಸ್ಗಳು, ಅಂದರೆ ಒಂದು ಬೆಳವಣಿಗೆ ಕೂಡ ರೋಗ ನಿರೋಧಕ ಶಕ್ತಿನೂ ಇಂಪ್ರೂವ್ ಮಾಡೋದ್ರಿಂದ ನೀವು ಈ ಒಂದು ಅಂದರೆ ಈ ಟ್ರಾನ್ಸಿಷನ್ ಪೀರಿಯಡಲ್ಲಿ ಒಳ್ಳೆ ಆಹಾರ ಕೊಡಿ, ಖನಿಜ ಮತ್ತು ಜೀವಸತ್ವಗಳ ಮಿಶ್ರಣ ನೆಕ್ಕು ಬಿಲ್ಲೆ ಮುಖಾಂತರನ ಕೊಡಿ ಅಥವಾ ಟಾನಿಕ್ ಮುಖಾಂತರನಾದ್ರೂ ಒಂದು ವಾರ ಅಥವಾ 10 ಡೇಸ್ ಕೊಟ್ಟರೆ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗತಕ್ಕಂಥದ್ದು. ಎರಡನೇದು ಲಸಿಕೆ ಅಂತ ಹಾಕಿಸ್ಕೊಳ್ತೀರಿ. ಮೂರನೇದು ನೀವು ಕೊಟ್ಟಿಗೆನಲ್ಲಿ ಏನು ನಿರ್ವಹಣಾ ಕ್ರಮಗಳನ್ನು ಮಾಡಬೇಕು. ಇಲ್ಲಿ ಭಾಳಷ್ಟು ಏನು ರೈತರು ಏನು ಮಾಡ್ತೀರಿ ಅಂತಂದರೆ ಎಲಿವೇಟೆಡ್ ಪ್ಲಾಕ್ ಅಂದರೆ ಎತ್ತರ ಅಂದರೆ ಅಟ್ಟಣಿಗೆ ಇರತಕ್ಕಂಥ ಕೊಟ್ಟಿಗೆ ಆದರೆ ಭಾಳ ಸೂಕ್ತ. ಯಾಕಂದರೆ ಸರಾಗವಾಗಿ ಗಾಳಿ ಆಡ್ತಾ ಇರುತ್ತೆ ಮತ್ತು ಗಾಳಿ ಪರಿಚಲನೆ ಇರೋದ್ರಿಂದ ತೇವಾಂಶ ಬಿಲ್ಡಪ್ ಆಗಲ್ಲ, ಅಂದರೆ ನೀರಿನ ಅಂಶ ಕೊಟ್ಟಿಗೆ ಒಳಗಡೆ ಬಿಲ್ಡಪ್ ಆಗೋದಿಲ್ಲ. ಇನ್ನೊಂದು ಭಾಳಷ್ಟು ಏನು ಮಳೆ ಬರ್ತಾಯಿದೆ ಅಂತಂದ್ಬಿಟ್ಟು ನಮ್ಮ ರೈತರೆಲ್ಲ ಸಂಪೂರ್ಣ ಕವರ್ ಮಾಡಿಟ್ಟಿರ್ತಾರೆ. ಈ ಅಂದರೆ ಮಳೆ ಬರೋದನ್ನ ಅಂದರೆ ಒಳಗಡೆ ಬರೋದನ್ನ ತಡಿಬೇಕು, ಅದಕ್ಕೆ ಕ್ರಮ ತಗೊಳ್ಬೇಕು. ಗಾಳಿ ಆಡಲಿಕ್ಕೆ ಅವಕಾಶ ಕೊಡೋದಿಲ್ಲ ನಮ್ಮಲ್ಲಿ. ಅದು ಏನಾಗುತ್ತೆ ಅಂದರೆ ಮೊದಲೇ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿರುತ್ತೆ, ಮತ್ತು ನಾವು ಏನು ಗಾಳಿ ಆಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ಕೊಟ್ಟಿಗೆ ಒಳಗಡೆ ತೇವಾಂಶ ಹೆಚ್ಚಿರುತ್ತೆ, ಮತ್ತು ಅದಕ್ಕೆ ಏನು ಒಂದು ತೇವಾಂಶ ಹೆಚ್ಚಾಗೋದ್ರಿಂದ ಜೊತೆಗೆ ಈ ತೇವಾಂಶ ಹೆಚ್ಚಾದರೆ ಏನಾಗುತ್ತೆ ಸೂಕ್ಷ್ಮಾಣು ಜೀವಿಗಳ ಹುಲ್ ವೃದ್ಧಿ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದರೆ ಸರಿಯಾದಂಥ ಗಾಳಿ ಆಡೋದಿಲ್ಲ, ಗಾಳಿ ಪರಿಚಲನೆ ಇರಲ್ಲ. ಗಾಳಿ ಪರಿಚಲನೆ ಇಲ್ಲ ಅಂತಂದರೆ ಏನಾಗುತ್ತೆ, ಯೂರಿನ್ ಅಂದರೆ ನಾವು ಮೂತ್ರ ಮಾಡಿದ್ದು, ಗಂಜಲ ಮಾಡಿದ್ದು ಅಥವಾ ಸಗಣಿ ಹಾಕಿದ್ರಲ್ಲಿ ಏನು ಯೂರಿಯಾ ಅಂಶ ಇರುತ್ತಲ್ಲ, ಆ ಯೂರಿಯಾ ಅಂಶ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗಿದ್ದು ಹೊರಗಡೆ ಹೋಗೋದಿಲ್ಲ, ಅದು ಗಾಳಿ ಪರಿಚಲನೆ ಅಂದರೆ ಹೊರಗಡೆ ಹೋಗೋದಿಲ್ಲ, ಅಲ್ಲೇ ಬಿಲ್ಡಪ್ ಆಗೋದ್ರಿಂದ ಏನಾಗುತ್ತೆ ಅದು ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ನಾವು ಉಸಿರಾಟದ ಏನು ಟ್ರ್ಯಾಕ್ ಇರುತ್ತಲ್ಲ, ಮೂಗಿನಿಂದ ಇನ್ನು ಲಂಗ್ಸ್ವರೆಗೂ ಅಲ್ಲಿ ಸೂಕ್ಷ್ಮ ಕಣಗಳಿರುತ್ತೆ, ಅಂದರೆ ಕೋಶಗಳಿರುತ್ತೆ. ಆ ಕೋಶಗಳ ಮೇಲೆ ಏನು ಈಗ ಒಂದು ಫ್ಲಾಜೆಲ್ಲ ರೀತಿ ಅಂತಂದರೆ ಸಣ್ಣ ಸಣ್ಣ ಒಂದು ಕೂದಲ ರೀತಿ ಕೋಶ ಇದಿರುತ್ತೆ, ಕೋಶಕ್ಕೆ ಅಂಗಗಳಿರುತ್ತೆ, ಅದು ಬಂದಂಥ ಸೂಕ್ಷ್ಮಾಣು ಜೀವಿಗಳನ್ನು ಹೊರಗೆ ಹಾಕ್ತಾ ಹೋಗುತ್ತೆ. ಅದೇನಾಗುತ್ತೆ, ನಾವು ಅಮೋನಿಯಾ ಪ್ರಮಾಣ ಹೆಚ್ಚಾದಾಗ ಈ ಒಂದು ಕೋಶಗಳು ಕೆಲಸ ಮಾಡೋದು ಕಡಿಮೆ ಮಾಡುತ್ತೆ ಮತ್ತು ಡ್ಯಾಮೇಜ್ ಆಗುತ್ತೆ. ಅಂದರೆ ಆ ಒಂದು ಲೈನಿಂಗಿಗೆ ಡ್ಯಾಮೇಜ್ ಆದಾಗ ಏನಾಗುತ್ತೆ, ಸೂಕ್ಷ್ಮಾಣು ಜೀವಿಗಳು ಸುಲಭವಾಗಿ ಸೋಂಕನ್ನು ಉಂಟು ಮಾಡ್ತದೆ, ಇದು ಆಗ್ತಕ್ಕಂಥ ಸಮಸ್ಯೆ. ಹಾಗಾಗಿ ನೀವು ಇಲ್ಲಿ ಕೊಟ್ಟಿಗೆನಲ್ಲಿ ಸರಾಗವಾಗಿ ಗಾಳಿ ಆಡಬೇಕು, ಜೊತೆಗೆ ಮಳೆ ನೀರು ಹೊರಗಡೆ ಇಂದ ಬರದ ಹಾಗೆ ನೋಡಿಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಪದ್ಧತಿ ಇದು, ನೀವು ಗಮನಹರಿಸ್ತಕ್ಕಂಥದ್ದು. ಇನ್ನೂ ಒಂದು ಸಮಸ್ಯೆ ಕುರಿಯ ಹಾಡುಗಳಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಅಂದರೆ ಹೊರಗಡೆ ಮೇಲೆ ಬಿಡ್ತಕ್ಕಂಥವ್ರು ಕಾಲು ಕೊಳೆಯ ರೋಗ. ಅಂದರೆ ಅದು ಕಾಲು ಕೊಳೆಯೋದು ಅಂದರೆ ನಿಮಗೆ ಗೊತ್ತಾಗುತ್ತೆ ಏನು, ರಾಡಿ ಅಂದರೆ ಸಗಣಿ ಇರ್ಬೋದು ಅಥವಾ ರಾಡಿ ಕೆಸರು ಈ ಗೊರಸಿನ ಮಧ್ಯೆ ಅಕ್ಯುಮಿಲೇಷನ್ ಆಗಿ ಅಂದರೆ ಅಲ್ಲೇ ಸೇರಿಕೊಂಡು ಅಲ್ಲಿ ಬ್ಯಾಕ್ಟೀರಿಯಾ ವೃದ್ಧಿ ಆಗಿ ಆ ಒಂದು ಕಾಲನ್ನು ಕೊಳೆಯನ್ನು ತಿಂತಾ ಬರುತ್ತೆ. ಅದೇನಾಗುತ್ತೆ, ಕಾಲನ್ನು ತಿಂತ ಬರತಕ್ಕಂಥದ್ದು ಅಂದರೆ ಅಲ್ಲಿ ವಿಷ ಪದಾರ್ಥಗಳನ್ನು ತುಂಬ ವಿಷಕಾರಿ ಪದಾರ್ಥಗಳನ್ನು ಬಿಡುಗಡೆ ಮಾಡೋದ್ರಿಂದ ಕಾಲನ್ನು ಎಲ್ಲ ತಿಂತ ಬರುತ್ತೆ, ತಿಂದು ಹೊಟ್ಟೆ ಎಲ್ಲ ಕೊಳೆಯುತ್ತದೆ. ಜೊತೆಗೆ ಕೊಳೆಯೋದ್ರ ಜೊತೆಗೆ ಏನಾಗುತ್ತೆ, ಆ ವಿಷ ಪದಾರ್ಥ ದೇಹಕ್ಕೆ ಸೇರುತ್ತೆ. ದೇಹಕ್ಕೆ ಸೇರೋದ್ರಿಂದ ಕುರಿಗಳು ಒಂದು ಕುಂಟ್ಲಿಕ್ಕೆ ಶುರು ಮಾಡುತ್ತೆ ಮೊದಲನೇದಾಗಿ, ಎರಡನೇದು ಜ್ವರ

ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮೂರನೇದು ವಿಷ ಪದಾರ್ಥಗಳು ರಿಲೀಸ್ ಆಗೋದ್ರಿಂದ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತಕ್ಕಂಥದ್ದು. ಅಂದರೆ ಈ ಒಂದು ಸಮಸ್ಯೆಗೆ ಆಂಟಿಬಯೋಟಿಕ್ಕಿಂದ ನಾವು ಟ್ರೀಟ್ಮೆಂಟ್ ಮಾಡೋದು ಬಹಳ ಕಷ್ಟ. ಯಾಕಂದರೆ ಒಂದು ಗೊರಸಿನ ಮಧ್ಯೆ ರೀಚ್ ಆಗ್ತಕ್ಕಂಥ ಆಂಟಿಬಯೋಟಿಕ್ಸು ಭಾಳ ಕಡಿಮೆ. ಅಂದರೆ ಭಾಳ ಅಂದರೆ ಏನಾಗುತ್ತೆ, ಅದನ್ನು ರೆಗ್ಯುಲರಾಗಿ ಕೊಡಬೇಕು, ಡೈಲಿ 2 ಟೈಮ್ಸ್ ಕೊಡಬೇಕು. ನಾವು 10-15 ಡೇಸ್ ಆಗ್ತೀವಿ ಅಂತ ಹೇಳ್ತೀವಿ, ಅವೆಲ್ಲ ರೈತರು ಯಾರು ಮಾಡಲಿಕ್ಕೆ ಸಾಧ್ಯ ಆಗ ಕಷ್ಟ ಆಗುತ್ತೆ. ಹಾಗಾಗಿ ನಿಯಂತ್ರಣ ಕ್ರಮಗಳೇ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಇಲ್ಲಿ ಏನು ಮಾಡಬೇಕು ನೀವು ಅಂದರೆ, ಸಾಧಾರಣ ಹೆಚ್ಚಿನದಾಗಿ ರಾಡಿನಲ್ಲಿ ಬಿಡೋದನ್ನು ಕಡಿಮೆ ಮಾಡಿ. ಪ್ರಮುಖವಾಗಿ ಹೆಚ್ಚಿನ ಮಳೆಗಳು ಅಥವಾ ರಾಡಿ ಇರತಕ್ಕಂಥ ಪ್ರದೇಶದಲ್ಲಿ ಮೇಲಕ್ಕೆ ಬಿಡಬೇಡಿ. ಮಳೆಗಾಲದಲ್ಲಿ ಬೆಸ್ಟ್ ಅಂತಂದರೆ ಈ ಅಟ್ಟಣಿಗೆ ಅಂದರೆ ಎತ್ತರ ಕೊಟ್ಟಿಗೆ ಇರತಕ್ಕಂಥ ಅಲ್ಲೇ ಮೇವು ತಂದು ಸಾಕೋದು ಭಾಳ ಉತ್ತಮ. ಕೊನೆ ಪಕ್ಷ ಏನು ಜೂನ್ ಜುಲೈ ಮತ್ತು ಆಗಸ್ಟ್ ಮಧ್ಯದವರೆಗೂ ಆ ಥರ ಮಾಡಿದಾಗ ಏನಂದು ಅಂದರೆ ರೆಗ್ಯುಲರಾಗಿ ಹಟ್ಟೆ ಮಧ್ಯೆ ಏನು ಈ ಸಗಣಿ ಅಥವಾ ರಾಡಿ ಏನು ತುಂಬಿರುತ್ತಲ್ಲ ಅದನ್ನು ಕ್ಲೀನ್ ಮಾಡ್ತಕ್ಕಂಥದ್ದು, ಅದನ್ನು ನೀವು ಮಾಡಬೇಕಾಗುತ್ತೆ. ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಭಾಳ ಎಫೆಕ್ಟಿವ್ ಆಗಿ ನಿಮಗೇನಾದ್ರು ಸಮಸ್ಯೆ ಆಯಿತು ಅಂದಲ್ಲಿ ನಾವು ಡಿಪ್ ಅಂತ ಕರಿತೀವಿ, ಎಸ್ಪೆಷಲಿ ಪೊಟ್ಯಾಷಿಯಂ ಪರ್ಮಂಗ್ನೇಟ್ ಡಿಪ್ ಅನ್ನು ರೆಗ್ಯುಲರಾಗಿ ಸೋಂಕು ನಿವಾರಕಗಳನ್ನು ಹಾಕಬೇಕು. ಬೆಳಗ್ಗೆ ಮತ್ತು ಸಾಯಂಕಾಲ 5 ನಿಮಿಷನಾದರೂ ನಿಲ್ಲಬೇಕು, ಅದರಲ್ಲಿ ಪೊಟ್ಯಾಷಿಯಂ ಪರ್ಮಂಗ್ನೇಟ್ ದ್ರಾವಣದಲ್ಲಿ ನಿಲ್ಲಬೇಕು. ಅದಕ್ಕಿಂತ ಎಫೆಕ್ಟಿವ್ ಮೆಥಡ್ ಅಂದರೆ ನಾವು ಫಾರ್ಮಲಿನನ್ನು ಬಳಸ್ತೀವಿ. ಸಾಧಾರಣವಾಗಿ 5% ಫಾರ್ಮಲ್ಡೈಡ್ ಅಂದರೆ ಫಾರ್ಮಲ್ಡೈಡ್ ಸೊಲ್ಯೂಷನ್ ಅಂದರೆ 40% ಇರುತ್ತೆ. ಅದನ್ನು ನಾವು 5% ಮಾಡಿಕೊಡ್ತಕ್ಕಂಥದ್ದು. ಸಾಧಾರಣವಾಗಿ 5% ಅಂದರೆ ತುಂಬ ತೀವ್ರವಾಗಿದ್ದರೆ ಜಸ್ಟ್ 1-2 ಮಿನಿಟ್ಸ್ ಡಿಪ್ ಮಾಡಿ ತೆಗೆಯೋದು, ಇಲ್ಲಾಂದರೆ ನಾವು 2% ಆದರೂ ನಾವು ಮಾಡ್ಕೊಳ್ಬೋದು. 2% ಅಂದರೆ ಹೇಗೆ, 1 ಲೀಟರ್ ನೀರಿಗೆ 20 ml. 5% ಅಂದರೆ ಹೇಗೆ, 1 ಲೀಟರ್ ನೀರಿಗೆ 50 ml. ಆ್ಯಕ್ಚುಲಿ 5% ಹೋಗಬೇಡಿ, ಮೊದಲಿಗೆ 2% ಸಾಕಾಗುತ್ತೆ. ಅಂದರೆ 1 ಲೀಟರ್ ನೀರಿಗೆ 20 ml ಹಾಕಿ ಕಾಲನ್ನು ಹದ್ದಿಡಬೇಕು. ಒಂದು 2 ನಿಮಿಷನಾದರೂ ಹದ್ದಿಡಬೇಕು. ಅಂದರೆ ಬಹಳ ಎಫೆಕ್ಟಿವಾಗಿ ಈ ಒಂದು ಸಮಸ್ಯೆ ಕಂಟ್ರೋಲ್ ಆಗುತ್ತೆ. ಅದ್ರ ಹೊರತಾಗಿ ನಿಮಗೆ ಯಾವಾಗಲೇ ಹೇಳಿದ್ರೆ ಪೊಟ್ಯಾಷಿಯಂ ಪರ್ಮಂಗ್ನೇಟ್ ದ್ರಾವಣದಲ್ಲಿ ಅದನ್ನು ಬರೀ ತೊಳೆದ್ರೆ ಪ್ರಯೋಜನ ಆಗೋದಿಲ್ಲ, ನಿಲ್ಲಬೇಕು. 2-5 ನಿಮಿಷದವರೆಗೂ ನಿಲ್ಲಬೇಕು. ಹೌದು, ಯಾಕಂದರೆ ಅದು ಸೂಕ್ಷ್ಮಜೀವಿ ಇರ್ತಕ್ಕಂಥ ಜಾಗಕ್ಕೆ ತಗೋಬೇಕಲ್ಲ. ಅದಕ್ಕೆ ಈಗ ಯಾವುದೇ ನೋಡಿ, ನಾವು ಡಿಸ್ಇನ್ಫೆಕ್ಟೆಂಟ್ ಯಾವುದೇ ಆಗಿದ್ರೆ ಕಾಂಟ್ಯಾಕ್ಟ್ ಪೀರಿಯಡ್ ಅಂತ ಇರುತ್ತೆ. ಆ ಕಾಂಟ್ಯಾಕ್ಟ್ ಪೀರಿಯಡ್ ಅಂದರೆ ಈಗ ಸೂಕ್ಷ್ಮಾಣುಜೀವದ್ದು 5 ನಿಮಿಷನಾದರೂ ಕಾಂಟ್ಯಾಕ್ಟಲ್ಲಿ ಇರಬೇಕು, ಅಥವಾ 2 ನಿಮಿಷನಾದರೂ ಕಾಂಟ್ಯಾಕ್ಟಲ್ಲಿ ಇರಬೇಕು. ಆಗ ಮಾತ್ರ ಸೂಕ್ಷ್ಮಾಣುಜೀವಿ ಡೆತ್ ಆಗುತ್ತೆ, ಇಲ್ಲಾಂತಂದರೆ ಆ ಸೂಕ್ಷ್ಮಾಣುಜೀವಿ ಡೆತ್ ಆಗೋದಿಲ್ಲ, ಮತ್ತೆ ವೃದ್ಧಿ ಆಗ್ತಾನೆ ಇರುತ್ತೆ. ಅದನ್ನು ನೀವು ಮಾಡ್ಬೋದು. ಅಂದರೆ ಇದು ಪ್ರಮುಖವಾಗಿ 3 ಸಮಸ್ಯೆಗಳು ಕುರಿ ಹಡಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಹಾಕಳಗಳಲ್ಲಿ ಸಾಧಾರಣವಾಗಿ ನಾವು ಕರುಗಳಲ್ಲಿ ಪ್ರಮುಖವಾಗಿ ಹೆಚ್ಚಿನ ಕಂಡು ಬರ್ತಕ್ಕಂಥದ್ದು ಬೇದಿ. ಅಂದರೆ ಈ ಮಳೆಗಾಲದಲ್ಲಿ ಅಂದರೆ ಏನಾಗುತ್ತೆ, ಅಜೀರ್ಣ ಅಂದರೆ ಬೇದಿ ಅಂತಂದರೆ ಅದು 108 ಕಾರಣ ಇರುತ್ತೆ. ಅದು ಅಜೀರ್ಣದಿಂದ ಹಾಗೆ ಆಗಿರ್ಬೋದು, ಇಲ್ಲ ಹೆಚ್ಚಿನದಾಗಿ ಹಾಲು ಕೊಡೋದ್ರಿಂದನೂ ಹಾಗಾಗಿರ್ಬೋದು, ಇಲ್ಲ ಸೂಕ್ಷ್ಮ ಏನು ಪ್ಯಾರಾಸೈಟ್ಸಿಂದನೂ ಆಗಿರ್ಬೋದು, ಅಂದರೆ ಜಂತು ಹುಳುಗಳಿಂದನೂ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾ ನಂಜು ಆಗಿರತಕ್ಕಂಥದ್ದು ಆಗಿರ್ಬೋದು, ಅಂತ ಮೇವಿನಲ್ಲಿ ವ್ಯತ್ಯಾಸ ಆದ್ರೂ ಆಗಿರ್ಬೋದು. ಅಂದರೆ ಈಗ ಪ್ರಮುಖವಾಗಿ ಏನು ಆಗ್ತಕ್ಕಂಥದ್ದು ಅಂದರೆ ಕರುಗಳಲ್ಲಿ ಹೆಚ್ಚಿನದಾಗಿ ಬೇದಿ. ಅಂದರೆ ಈಗ ಸೂಕ್ಷ್ಮಾಣುಜೀವಿ, ಯಾಕಂದರೆ ತೇವಾಂಶ ಇದ್ದರಿಂದ ಸೂಕ್ಷ್ಮಾಣುಜೀವಿಗಳ ಸಾಂದ್ರತೆ ಹೆಚ್ಚಿರುತ್ತೆ. ಸಾಧಾರಣವಾಗಿ ನೀರಿನಲ್ಲಿರ್ಬೋದು ಅಥವಾ ಈ ರಾಡಿನಲ್ಲಿ ಸಂಪರ್ಕಕ್ಕೆ ಬರತಕ್ಕಂಥದ್ದು, ಮೇವಿನಲ್ಲಿ ಸಂಪರ್ಕಕ್ಕೆ ಬರತಕ್ಕಂಥದ್ರಿಂದ ಬೇದಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು. ಈ ಬೇದಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರೋದ್ರಿಂದ ಏನು ಮಾಡಬೇಕು, ಆವಾಗಲೇ ಹೇಳಿದಂಗೆ ಕ್ರಮಗಳು ಸೇಮೆ. ಅದು ಯಾವುದೇ ಪ್ರಾಣಿ ಆಗಲಿ, ಕುರಿ ಅಥವಾ ಹಾಡಾಗಲಿ, ಆಕಳ ಆಗಲಿ ಅಥವಾ ಕರು ಆಗಲಿ, ಯಾವುದೇ ಎಲ್ಲ ಕ್ರಮಗಳು ಒಂದು ಪ್ರಮುಖವಾಗಿ ಏನು ಹೇಳಿದೆ, ಒಂದು ಹೆಚ್ಚಿನದಾಗಿ ಹಾಲನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ಬಹಳ ಮುಖ್ಯ ಕರುಗಳಲ್ಲಿ. ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಕೊಟ್ಟರು ಅದು ಸರಿಯಾಗಿ ಒಂದು ಹಾಲೇ ಲ್ಯಾಕ್ಸೇಟಿವ್ ಅಂತಂದರೆ ಬೇದಿ ಮಾಡಿಸುತ್ತೆ, ತುಂಬ ಹಾಲು ಕೊಟ್ಟರೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಸೂಕ್ಷ್ಮಾಣುಜೀವಿಗಳು ವೃದ್ಧಿ ಆಗ್ತಾ ಹೋಗುತ್ತೆ. ಹಾಗೆ ಒಂದು ಹಾಲಿಂದ ಬೇದೆ ಆಗ್ತಕ್ಕಂಥ ಅದರ ಜೊತೆಗೆ ಸೂಕ್ಷ್ಮಾಣುಜೀವಿಗಳು ವೃದ್ಧಿ ಆದಾಗ ಏನು ಸಾಧಾರಣವಾಗಿ ನಾವು ಏನು ಈಕೊಲೆ ಇರ್ಬೋದು, ಸಲಮನೆಲ್ಲ ಇರ್ಬೋದು, ಕೊರೋನಿ ಬ್ಯಾಕ್ಟೀರಿಯಮ್ ಇದಂದರೆ ಸುಮಾರು ಬ್ಯಾಕ್ಟೀರಿಯಾಗಳು, ಮತ್ತು ಅದರಿಂದ ರೋಟಾವೈರಸ್ ಇರ್ಬೋದು, ಕರೋನಾ ವೈರಸ್ ಈ ಥರ ಎಲ್ಲ ವೈರಾಣುಗಳಿಂದನೂ ಬೇದೆ ಆಗೋದ್ರಿಂದ ಕ್ರಮಗಳನ್ನು ಏನು ತೊಗೊಳ್ಬೇಕು ಆಕಳಗಳಲ್ಲಿ ಅಂತಂದರೆ, ನಾವು ಎಷ್ಟು ಹಾಲು ಬೇಕು ಅಷ್ಟೇ ಕೊಡಬೇಕು. ಮತ್ತು ಇನ್ನೊಂದು, ಅವಕ್ಕೆ ಸಮತೋಲನ ಆಹಾರ ಕೊಡೋರ ಜೊತೆಗೆ ಆವಾಗಲೇ ಹೇಳಿದಾಗೆ ಯಾವಾಗ್ಲೂ ಖನಿಜ ಮತ್ತು ಜೀವಸತ್ವ ಮಿಶ್ರಣಗಳನ್ನು ಎಲ್ಲ ಜಾನುವಾರುಗಳಿಗೆ ಕೊಡ್ತಕ್ಕಂಥದ್ದು ಬಹಳ ಸೂಕ್ತ ನೆಕ್ಕು ಬೆಲೆ ಜೊತೆಗೆ. ಇನ್ನೊಂದು ಅಂತಂದರೆ ಇಲ್ಲಿ ನಾವು ಸಾಧಾರಣವಾಗಿ HS ಅಥವಾ BQ ಬರ್ತಕ್ಕಂಥ ಸಾಧ್ಯತೆ ಇದೆ. BQ ಅಂದರೆ ನಾವು ಏನಾಗಿರ್ತೀವಿ, ಚಪ್ಪೆ ರೋಗ ಹೆಚ್ಚಿನದಾಗಿ ಕಂಡು ಬಂದಿರ್ತಕ್ಕಂಥ ಗಮನಿಸಿದ್ವಿ. ಆದರೆ HS ಸಾಧಾರಣವಾಗಿ ಆಕಳು ಮತ್ತು ಎಮ್ಮೆಗಳಲ್ಲಿ ಹೆಚ್ಚು ತೀವ್ರತರವಾಗಿ, ಆದರೆ ಉತ್ತರ ಕನ್ನಡದಲ್ಲಿ ನಾವು ಕಂಡು ಬಂದಿಲ್ಲ. ಅಂದರೆ ಅಷ್ಟು ಸಾಮಾನ್ಯವಾಗಿ ಫ್ರೀಕ್ವೆನ್ಸಿ ಇಲ್ಲ. ಆದರೂ ಕೂಡ ನೀವು HS ಮತ್ತು BQ ಲಸಿಕೆ ಹಾಕ್ಸ್ತಕ್ಕಂಥದ್ದು ಭಾಳ ಸೂಕ್ತ ನಾವು ಮೇ ತಿಂಗಳಲ್ಲಿ. ಯಾಕೆ ಇದರಲ್ಲಿ ಆಕಳಗಳಿರ್ಬೋದು ಅಥವಾ ಎಮ್ಮೆಗಳಿರ್ಬೋದು ಅಥವಾ ಕರುಗಳಿಗಿರ್ಬೋದಕ್ಕಂಥದ್ದು, ಅದು ನೀವು ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ. ಜೊತೆಗೆ ಇನ್ನೊಂದು ಅಂದರೆ ಬೇದಿ ಆದಾಗ ಏನು ಮಾಡಬೇಕು, ಯಾಕಂದರೆ ಸಾಧಾರಣವಾಗಿ ನಿಮ್ಮ ಮನೆಯಲ್ಲಿ ಯಾವ ಕ್ರಮಗಳನ್ನು ತಗೊಳ್ಬೋದು ಅಂದರೆ, ಸಾಧಾರಣವಾಗಿ ಏನು ಹೇಳ್ತೀವಿ ನಾವು, ಕೆಲವು ಗಿಡಮೂಲಿಕೆಗಳನ್ನು ಪ್ರಮುಖವಾಗಿ ಹೇಳ್ತೀವಿ. ಈಗ ತಗಟೆ ಸೊಪ್ಪು ರೋಡ್ ಸೈಡೆಲ್ಲ ಬೆಳೀತದೆ, ಹಳದಿ ಕಲರು
ಹೂವಾಗುತ್ತೆ. ಆ ತಕ್ಕೆ ಸೊಪ್ಪನ್ನು ತಿನ್ನಿಸೋದು

0: ಇಂದನೂ ಕಡಿಮೆ ಆಗುತ್ತೆ, ಇನ್ನೊಂದು ಪೇರ್ಲೆ ಸೊಪ್ಪು ತಿನ್ನಿಸೋದ್ರಿಂದನು ಕಡಿಮೆ ಆಗುತ್ತೆ. ಎಷ್ಟು ಪೇರ್ಲೆ ತಿನ್ಬೇಕು ಅಂದರೆ ಅದರ ಗಾತ್ರದ ಮೇಲೆ. ಕರುಗಳಾಗಾದರೆ ಸಾಧಾರಣವಾಗಿ ನಾವು ಒಂದು ಹಿಡಿಯುವಷ್ಟು ಸೊಪ್ಪನ್ನು ತಿನ್ನಿಸ್ಬೇಕು. ಆದರೆ ಈಗ ಬೇದಿನಲ್ಲಿ ರಕ್ತ ಮಿಶ್ರಿತ ಇದ್ದರೆ ನೀವು ಇನ್ನೊಂದೇನು ಮಾಡ್ಬೋದು, ಈ ನಾವು ಒಗ್ಗರಣೆಗೆ ಹಾಕ್ತೀವಲ್ಲ ಕರಿಬೇವನು ಸೊಪ್ಪನ್ನು ಮಿಶ್ರಣ ಮಾಡಿ ತಿನ್ನಿಸ್ತಕ್ಕಂಥದ್ದು, ಇದು ಮನೆಯಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಮತ್ತು ಹೈಜಿನ್ ಬಹಳ ಮುಖ್ಯ, ಹೈಜಿನ್ ಅಂದರೆ ಸ್ವಚ್ಛತೆ ಬಹಳ ಮುಖ್ಯ. ಇಲ್ಲ ಇನ್ನೊಂದೇನೆಂದರೆ ನೀವು ಈಗ ಈಗೆಲ್ಲ ಸಾಕಷ್ಟು ಟಾನಿಕ್ಗಳು ಬರುತ್ತವೆ. ನಾವು ಏನು ನಾಫ್ಲಕ್ಸ್ ಟಿ ಝಡ್ಡು, ಓಫ್ಲಕ್ಸ್ ಟಿ ಝಡ್ಡು, ಸಿಫ್ಲಕ್ಸ್ ಟಿ ಝಡ್ಡು, ಅಂದರೆ ಯಾಕಂದರೆ ನಾವು ಬ್ಯಾಕ್ಟೀರಿಯಾ ನಾಶಕಗಳು ಪ್ಲಸ್ ಏನು ಪ್ರೋಟೋಜೋವಾ ನಾಶಕಗಳು ಎರಡನ್ನೂ ಬಳಸಿ ಸಾಧಾರಣವಾಗಿ ಅಂದರೆ ನೀರು ಮತ್ತು ಕಲುಷಿತವಾದಂಥ ಆಹಾರದಿಂದ ಹರಡ್ತಕ್ಕಂಥ ಸಾಧ್ಯತೆ ಹೆಚ್ಚು. ಆ ಟಾನಿಕ್ಗಳನ್ನ ಡಾಕ್ಟರ್ಗಳ ಸಜೆಷನ್ ಮೇರೆಗೆ ನೀವು ಹಾಕೊಳ್ಬೇಕಾಗುತ್ತೆ. ಈ ಹಂಗೆ ಭಾಳ ತೀವ್ರವಾಗಿತ್ತಂದರೆ ಡಾಕ್ಟರ್ಗಳ ಸಂಪರ್ಕ ಮಾಡಿ ಅದಕ್ಕೆಲ್ಲ ಸೂಕ್ತವಾದಂಥ ಚಿಕಿತ್ಸೆಯನ್ನು ಮಾಡಬೇಕಾಗುತ್ತೆ.
1: ಬಹಳ ಸಂತೋಷ ಡಾಕ್ಟರ್ ರಂಗನಾಥ್ ಅವರೇ. ಜಾನುವಾರುಗಳಲ್ಲಿ ವಿಶೇಷವಾಗಿ ಕುರಿ ಮತ್ತು ಆಡುಗಳಲ್ಲಿ ಕಂಡುಬರುವಂತಹ ಒಂದು ಆರೋಗ್ಯ ಸಮಸ್ಯೆಗಳು, ವಿಶೇಷವಾಗಿ ಮಳೆಗಾಲದಲ್ಲಿ ಕಂಡುಬರುವಂತಹ ಆರೋಗ್ಯ ಸಮಸ್ಯೆಗಳು ಮತ್ತು ಅವುಗಳ ಒಂದು ಸಮಗ್ರ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಎನ್ನುವ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು. ಧನ್ಯವಾದಗಳು.
2: ಇದುವರೆಗೆ ಮುಂಗಾರಿನಲ್ಲಿ ಜಾನುವಾರುಗಳ ಆರೋಗ್ಯ ಸಮಸ್ಯೆಗಳಿಂದ ನಿರ್ವಹಣೆ ಈ ಕುರಿತು ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಯಾಗಿರುವ ಡಾಕ್ಟರ್ ರಂಗನಾಥ್ ಜಿಜೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
3: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಜನಪದ ಸಂಗೀತ ಕಾರ್ಯಕ್ರಮ.
3: ಹಲೋ
4: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ನಿಂದ ಮಾತಾಡ್ತಿದ್ದೀನಿ.
3: ಮತ್ತೆ?
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
5: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
4: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ
2: ಏನಾಯ್ತಪ್ಪ?
5: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
4: ಅರೆ,
5: ಕಟ್ ಮಾಡಿದ್ರು.
2: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
5: ಫ್ರಾಡ್?
2: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
6: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಪ್ಪ ಕುಶಾಲ್ಗೌಡ ಮತ್ತು ಸಂಗಡಿಗರಿಂದ ಗುಮಟೆ ಪಾಂಕ್.
8: ನಾವು ದೇವ್ರ ಕಾರ್ಯದಲ್ಲಿ ಹಾಡು ಪದ್ಧತಿ

0: ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
1: ಆಕಾಶವಾಣಿ ಕಾರವಾರ, ಸಮಯ 7:34. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ವಾರ್ತೆಗಳು.

0: ಅನುಷ್ಠಾನಗೊಳಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ಉಭಯ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಅಲ್ಲದೆ ಒತ್ತುವರಿದಾರರೆಂದು ಗುರುತಿಸಲಾದಂತಹ 118 ಹಾಲಿ ಮತ್ತು ನಿವೃತ್ತ ಸರ್ಕಾರಿ ನೌಕರರ ವಿರುದ್ಧ ಶಿಸ್ತು ಹಾಗೂ ಕಾನೂನು ಕ್ರಮ ಜರುಗಿಸುವಂತೆ ಸೂಚನೆ ನೀಡಲಾಗಿದೆ. ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ನ್ಯಾಯಪೀಠ ಈ ಹಿಂದೆ ಹೈಕೋರ್ಟ್ ಮತ್ತು ಸುಪ್ರೀಂಕೋರ್ಟ್ ನೀಡಿದ ಆದೇಶಗಳ ಹೊರತಾಗಿಯೂ ದಶಕಗಳಿಂದ ಒತ್ತುವರಿ ಮುಂದುವರೆದಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಒತ್ತುವರಿ ತೆರವುಗೊಳಿಸಿದ ಬಳಿಕ ಆ ಪ್ರದೇಶದ ಪರಿಸರ ಮರುಸ್ಥಾಪನೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನ್ಯಾಯಾಲಯ ಹೇಳಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹಾಗೂ ಜರ್ಮನಿಯ ತುರಿಮ್ಗಿಯಾ ಪ್ರಾಂತ್ಯದ ಮುಖ್ಯಸ್ಥ ಮಾರಿಯೋ ವಾಯ್ಟ್ ಅವರು ನವದೆಹಲಿಯಲ್ಲಿ ಇಂದು ಕ್ವಾಂಟಮ್ ಸಂವಹನ, ಫೋಟೋನಿಕ್ಸ್ ಮತ್ತು ಉದ್ಯಮ ಆಧಾರಿತ ಡೀಪ್ಟೆಕ್ ಸಹಭಾಗಿತ್ವದ ಕುರಿತು ಮಹತ್ವದ ಚರ್ಚೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಭಾರತ ಇಂದು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದ್ದು ಜೈವಿಕ ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಜಲತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನಗಳಲ್ಲಿ ಅಂತಾರಾಷ್ಟೀಯ ಸಹಯೋಗಕ್ಕಾಗಿ ವ್ಯಾಪಕ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ಜರ್ಮನಿ ದೇಶಗಳು ವಿಜ್ಞಾನ, ತಂತ್ರಜ್ಞಾನ, ನಾವೀನ್ಯತೆ ಹಾಗೂ ಉಭಯ ದೇಶಗಳ ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾದ ಪಾಲುದಾರಿಕೆಯನ್ನು ಹೊಂದಿವೆ. ಉಭಯ ರಾಷ್ಟಗಳ ನಡುವಿನ ವೈಜ್ಞಾನಿಕ ಸಹಯೋಗದ ದ್ವಿಪಕ್ಷೀಯ ಬಾಂಧವ್ಯದ ಪ್ರಬಲ ಸ್ತಂಭಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಸಂಶೋಧನೆ, ನಾವೀನ್ಯತೆ ಹಾಗೂ ಕೈಗಾರಿಕಾ ಅಭಿವೃದ್ಧಿಯ ಮುಂಚೂಣಿ ಕ್ಷೇತ್ರಗಳಲ್ಲಿ ನೂತನ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂಥ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ 5 ಪ್ರಮುಖ ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ದೆಹಲಿ ನ್ಯಾಯಾಲಯ ಈ ತಿಂಗಳ 15ರವರೆಗೆ ವಿಸ್ತರಿಸಿದೆ. ಆರೋಪಿಗಳ ಬಂಧನ ಅವಧಿ ವಿಸ್ತರಿಸುವಂತೆ ತನಿಖಾ ಸಂಸ್ಥೆ ಸಿಬಿಐ ಸಲ್ಲಿಸಿದಂಥ ಮನವಿಯನ್ನು ವಿಶೇಷ ನ್ಯಾಯಾಲಯ ಪುರಸ್ಕರಿಸಿದೆ.

ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಇಬ್ಬರು ಬೌದ್ಧಶಾಸ್ತ್ರ ಉಪನ್ಯಾಸಕರು ಹಾಗೂ ಒಬ್ಬ ವೈದ್ಯರನ್ನು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸಿಬಿಐ ಇದುವರೆಗೆ ಒಟ್ಟು 13 ಮಂದಿಯನ್ನು ಬಂಧಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಮೇ 3ರಂದು ನಡೆದಿದ್ದಂತಹ ನೀಟ್ ಪರೀಕ್ಷೆಯನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ರದ್ದುಪಡಿಸಿದ್ದು ಬರುವ ಜೂನ್ 21ರಂದು ಮರುಪರೀಕ್ಷೆ ನಡೆಯಲಿದೆ. ಮ್ಯಾನ್ಮಾರ್ ಅಧ್ಯಕ್ಷ ಯುಮಿನ್ ಆಂಗ್ ಹ್ಯಾಂಗ್ ಅವರು ತಮ್ಮ 4 ದಿನಗಳ ಭಾರತ ಪ್ರವಾಸದ ಅಂಗವಾಗಿ ಇಂದು ಮುಂಬೈಗೆ ಆಗಮಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟ್ರ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಮ್ಯಾನ್ಮಾರ್ ಅಧ್ಯಕ್ಷರನ್ನು ಸ್ವಾಗತಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ವಿವಿಧ ಉದ್ಯಮ ಮತ್ತು ವಾಣಿಜ್ಯ ರಂಗದ ಸಂವಾದಗಳಲ್ಲಿ ಭಾಗಿಯಾಗಿದ್ದರು. ಇಂದು ಲೋಕಭವನದಲ್ಲಿ ಅವರ ಗೌರವಾರ್ಥವಾಗಿ ಆಯೋಜನೆ ಮಾಡಲಾದಂತಹ ವಿಶೇಷ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಉಪಸ್ಥಿತರಿರಲಿದ್ದಾರೆ. ಕೇರಳ ವಿಧಾನಸಭೆಯ ಉಪಸಭಾಪತಿಯಾಗಿ ಕಾಂಗ್ರೆಸ್ ನಾಯಕಿ ಶಾನಿಮೋಲ್ ಉಸ್ಮಾನ್ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ಅವರು 99 ಮತಗಳನ್ನು ಪಡೆಯುವ ಮೂಲಕ ಜಯಶೀಲರಾದರು. ಇವರ ವಿರುದ್ದ ಸ್ಪರ್ಧಿಸಿದ್ದಂತಹ ವಿರೋಧ ಪಕ್ಷದ ಅಭ್ಯರ್ಥಿ ಮೊಹಮ್ಮದ್ ಮೊಯ್ಸಿನ್ 34 ಮತಗಳನ್ನು ಪಡೆದರು. ಬಿಜೆಪಿಯ 3 ಶಾಸಕರು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿದಿದ್ದರು. ಇಂಗ್ಲೆಂಡ್ನ ಟೌನ್ಟೌನ್ನ ಕೂಪರ್ ಅಸೋಸಿಯೇಟ್ಸ್ ಕೌಂಟಿ ಮೈದಾನದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ಮಹಿಳಾ ತಂಡಗಳು 3ನೇ ಮತ್ತು ಅಂತಿಮ ಟಿ20 ಅಂತಾರಾಷ್ಟೀಯ ಪಂದ್ಯ ಜರುಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ಆರಂಭವಾಗಲಿದೆ. ಪ್ರಸ್ತುತ 2 ತಂಡಗಳು 1-1 ಅಂತರದಿಂದ ಸಮಬಲವನ್ನು ಹೊಂದಿವೆ. ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ ಚಾಲಿತ ಹೆದ್ದಾರಿಗಳ ಅಭಿವೃದ್ಧಿಯ ಮೂಲಕ ಭಾರತ ಸ್ಮಾರ್ಟ್ ಸಂಪರ್ಕಿಸ ಮತ್ತು ಸುಸ್ಥಿರ ಚಲನಶೀಲತೆಯ ನೂತನ ಯುಗದತ್ತ ಸಾಗುತ್ತಿದೆ ಎಂದು ವಿದ್ಯುತ್ ವಾಹನಗಳ ರಾಷ್ಟೀಯ ಹೆದ್ದಾರಿಗಳ ನಿರ್ದೇಶಕ ಅಭಿಜಿತ್ ಸಿನ್ಹಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಭಾರತದ ವಿದ್ಯುತ್ ಚಲನಶೀಲ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದರ ಜೊತೆಗೆ ಚಲನಶೀಲತೆಯ ಸುಲಭತೆ, ರಸ್ತೆ ಸುರಕ್ಷತೆ ಮತ್ತು ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದ್ದಾರೆ. ಎನ್ಎಚ್ಇವಿ 2018-19ರಿಂದ ದೇಶದ ಮಾದರಿ ವಿದ್ಯುತ್ ಹೆದ್ದಾರಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಪ್ರಸ್ತಾವಿತ ಹೆದ್ದಾರಿ ಪರಿಸರ ವ್ಯವಸ್ಥೆಯು ಸುರಕ್ಷಿತ, ಹೆಚ್ಚು ಪರಿಣಾಮಕಾರಿ ಮತ್ತು ತಂತ್ರಜ್ಞಾನ ಚಾಲಿತ ಸಾರಿಗೆ ಜಾಲಗಳನ್ನು ರಚಿಸಲು ವಿದ್ಯುತ್ ಚಾರ್ಜಿಂಗ್ ಮೂಲಸೌಕರ್ಯ, ಡಿಜಿಟಲ್ ವ್ಯವಸ್ಥೆಗಳು ಮತ್ತು ತುರ್ತು ಪ್ರಕ್ರಿಯೆ ಕಾರ್ಯವಿಧಾನಗಳನ್ನು ಸಂಯೋಜಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ 3ನೇ ರಾಷ್ಟ್ರದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರ. ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷರೊಂದಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮಾತುಕತೆ. ಅಗಸ್ತ್ಯಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿ ತೆರವುಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ. ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ 3ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7 ಗಂಟೆ 5 ನಿಮಿಷಕ್ಕೆ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಕುಮಾರ್ ಸಾನುವರು ಹಾಡಿರುವ ಗಜಲ್ಸ್. ಮೊದಲಿಗೆ ಪಿ ಕೆ ಶರಾಬ್ ರೋಲಿಯಾ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೆ ಕುಮಾರ್ ಸಾನು ಅವರ ಧ್ವನಿಯಲ್ಲಿ ಗಜಲ್ಸ್ ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ ಸಮಯ 8 ಗಂಟೆಯಾಗಲಿದೆ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಿರಿಗಂಧ ಕಾರ್ಯಕ್ರಮ ಮೂಡಿಬರುವುದು.

ತಿಳ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ಇಲ್ಲದೆ ಇರ್ಬೋದು. ಆದರೆ ಅವನೂ ಕೂಡ ಅವನಿಗೆ ಗೊತ್ತಿಲ್ಲದ ಹಾಗೆ AI ತಂತ್ರಜ್ಞಾನ ಉಪಯೋಗಿಸ್ತಾ ಇದ್ದಾನೆ ಅಂತಂದರೆ ಇದು AI ತಂತ್ರಜ್ಞಾನದ ಕಮಾಲ್ ಅಲ್ಲದೆ ಮತ್ತಿನ್ನೇನು. ಬೆಂಗಳೂರಂತಹ ನಗರಗಳಲ್ಲಿ ವಾಸಿಸುವಂತಹ ನಮಗೆ AI ತಂತ್ರಜ್ಞಾನ ನಿತ್ಯದ ಸಂಗಾತಿಯೇ ಆಗಿಬಿಟ್ಟಿದೆ. ಎಷ್ಟೋ ಸಲ ನಮಗೆ ಆಶ್ಚರ್ಯ ಆಗ್ತಾ ಇರುತ್ತೆ, ಬೆಳಿಗ್ಗೆ ಎಲ್ಲಾದರೂ ಹೋಗಬೇಕು ಅನ್ನುವಾಗ ನಾವು ಏನು ಮಾಡ್ತೀವಿ, ಕ್ಯಾಬನ್ನು ಬುಕ್ ಮಾಡ್ತೀವಿ. ಕ್ಯಾಬ್ ಬುಕ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಕಂಪನಿಯ ಒಂದು ಆ್ಯಪನ್ನು ಓಪನ್ ಮಾಡ್ತೀವಲ್ಲ, ಆ ಓಪನ್ ಮಾಡುವಾಗ ನಮಗೆ ಅಲ್ಲಿ ನಾವು ಹೋಗುವಂತಹ ಒಂದು ಡಿಸ್ಟೆನ್ಸ್ ಎಷ್ಟಿದೆ ಅನ್ನೋದರ ಕ್ಯಾಲ್ಕುಲೇಷನ್ ಅದು ತೋರಿಸ್ತಾ ಇರುತ್ತೆ. ಅಷ್ಟೇ ಅಲ್ಲ, ನಾವು ಈಗ ಬುಕ್ ಮಾಡಿ ಕ್ಯಾಬ್ನಲ್ಲಿ ಹೊರಟರೆ ನಾವು ಯಾವ ಊರನ್ನು ಅಥವಾ ಯಾವ ಸ್ಥಳವನ್ನು ನಾವು ತಲುಪಬೇಕು ಅನ್ನೋದನ್ನು ಅದು ತೋರಿಸುತ್ತೆ. ಜೊತೆಗೆ ಅದಕ್ಕೆ ಹೋಗುವಂತಹ ಮಾರ್ಗ ಶಾರ್ಟ್ಕಟ್ ವೇ ಯಾವುದು ಅಂತ ತೋರಿಸುತ್ತೆ. ಅಷ್ಟೇ ಅಲ್ಲ, ಭಾಳ ವಿಶೇಷ ಅಂತಂದರೆ ಎಷ್ಟೊತ್ತಿಗೆ ನಾವು ಆ ಸ್ಥಳವನ್ನು ಈಗ ಇರುವಂತಹ ಈ ಒಂದು ಟ್ರಾಫಿಕ್ ಜಾಮ್ಗಳ ನಡುವೆ ನಾವು ತಲುಪಬಹುದನ್ನು ಕ್ಯಾಲ್ಕುಲೇಟ್ ಮಾಡಿ ಆ ಆ್ಯಪ್ ತೋರಿಸ್ತಾ ಇರುತ್ತೆ. ಇನ್ನೂ ಒಂದು ವಿಶೇಷ ಅಂತಂದರೆ ನೋಡಿ, ನಾವು ಹೊರಡುವಂತಹ ಹೊತ್ತಲ್ಲಿ ಮಳೆ ಬರ್ತಾ ಇದ್ದರೆ ಆವಾಗ ಒಂದು ತರಹದ ದರವನ್ನು ಅದು ತೋರಿಸ್ತಾ ಇರುತ್ತೆ. ಅಥವಾ ವಾತಾವರಣ ಶುದ್ಧವಾಗಿದೆ, ಏನು ತೊಂದರೆ ಇಲ್ಲ ಅಂತಂದರೆ ಇನ್ನೊಂದು ರೀತಿ ಅಂದರೆ ಕಡಿಮೆ ದರವನ್ನು ತೋರಿಸ್ತಾ ಇರುತ್ತೆ. ನಾವು ಪೀಕ್ ಅವರ್ ಅಂತ ಹೇಳ್ತೀವಲ್ಲ, ಪೀಕ್ ಅವರ್ ಅಂದರೆ ಸಾಮಾನ್ಯವಾಗಿ ಸಾಯಂಕಾಲದ ಹೊತ್ತಲ್ಲಿ ಯಾವ ಹೊತ್ತಲ್ಲಿ ರಸ್ತೆಯಲ್ಲಿ ಹೆಚ್ಚು ಸಂಚಾರ ಇರುತ್ತೆ, ಯಾವ ಹೊತ್ತಲ್ಲಿ ಜನ ಹೆಚ್ಚು ಹೊರಗಡೆಗೆ ಹೋಗೋದಕ್ಕೆ ಅಥವಾ ಬೇರೆ ಬೇರೆ ಸ್ಥಳಗಳಿಗೆ ಹೋಗೋದಕ್ಕೆ ಬಯಸ್ತಾ ಇರ್ತಾರೆ, ಆ ಸಮಯಗಳಲ್ಲಿ ನೋಡಿ ಈ ಕ್ಯಾಬ್ ಬುಕ್ಕಿಂಗ್ ಆ್ಯಪ್ಗಳು ಹೆಚ್ಚೆಚ್ಚು ದರವನ್ನು ತೋರಿಸ್ತಾ ಇರುತ್ತೆ. ಇದು ಹೇಗೆ ಸಾಧ್ಯ, ಯಾವ ಸಮಯದಲ್ಲಿ ಇದು ಹೆಚ್ಚಾಗುತ್ತೆ, ಯಾವ ಸಮಯದಲ್ಲಿ ಇದು ಕಡಿಮೆ ಆಗುತ್ತೆ ಅನ್ನೋದನ್ನು ಯಾರು ನಿರ್ಧರಿಸ್ತಾರೆ ಅಂತ ನಿಮಗೂ ಕೂಡ ತಲೆ ನೀವು ಕೂಡ ಕೆಡಿಸ್ಕೊಂಡಿರ್ಬೋದು. ಹೌದು, ನಿಜ,

ಇದರಲ್ಲೂ ಕೂಡ AI ತಂತ್ರಜ್ಞಾನ ಕೆಲಸ ಮಾಡ್ತಾ ಇರುತ್ತೆ. ಈ ಆ್ಯಪಲ್ಲಿ AI ತಂತ್ರಜ್ಞಾನ ಕೆಲಸ ಮಾಡ್ತಾ ಇರೋದ್ರಿಂದ ಬಳಕೆದಾರರಾಗಿರುವಂತಹ ನಮಗೆ ಎಷ್ಟು ಸಹಾಯಕ ಆಗುತ್ತೋ ಅಷ್ಟೇ ಆ ಒಂದು ಆ್ಯಪನ್ನು ನಡೆಸ್ತಾ ಇರುವಂತಹ ಓನರ್ಸ್ಗಳಿಗೂ ಕೂಡ ಸಾಕಷ್ಟು ಅದರಿಂದ ಸಹಾಯ ಆಗ್ತಾ ಇರುತ್ತೆ. ನಾವು ಎಷ್ಟೇ ಹೊತ್ತಿಗೆ ತಲುಪಬೇಕು ಅನ್ನೋದನ್ನು ನಿರ್ದಿಷ್ಟವಾಗಿ ಅದು ಕ್ಯಾಲ್ಕುಲೇಟ್ ಮಾಡಿ ಈ ಹೊತ್ತಿಗೆ ನಾವು ಆ ಊರನ್ನು ಆ ಸ್ಥಳವನ್ನು ತಲುಪ್ತೀವಿ ಅನ್ನೋದು ಗೊತ್ತಾದಾಗ ಎಲ್ಲವನ್ನು ಕೂಡ ನಾವು ನಿರ್ದಿಷ್ಟವಾಗಿ ಸರಿಯಾಗಿ ಪ್ಲ್ಯಾನ್ ಮಾಡಿ ನಾವು ಹೊರಡ್ಬೋದು. ಅದಕ್ಕೆ ಸಾಕಷ್ಟು ಈ AI ತಂತ್ರಜ್ಞಾನ ಸಹಾಯಕವಾಗಿ ಇದೆ. ಏನಂತೀರಿ? ಬನ್ನಿ, ಸಿರಿಗಂಧ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನು ಕೇಳುವಂತಹ ಹೊತ್ತಾಯಿತು. ಆರ್ಕೆಸ್ಟ್ರಾ ಮೈಸೂರು, ಇದು ಚಿತ್ರದ ಹೆಸರು. ಈ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಗಾಯಕ ಸಿದ್ಧಾರ್ಥ ಬೆಳಮಣ್ಣು. ಡಾಲಿ ಧನಂಜಯ ಬರೆದಿರುವ ಗೀತೆಗೆ ರಘು ದೀಕ್ಷಿತ್ ಅವರ ಸಂಗೀತ.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ
2: ಕೃತಕ ಬುದ್ಧಿಮತ್ತೆ ಅಥವಾ ಎಐ ಅದರ ಸುತ್ತಮುತ್ತ ಎಷ್ಟೆಲ್ಲ ಅನುಕೂಲತೆ ನಮಗೆ ಇದೆ, ಅದಕ್ಕೆ ಅನುಗುಣವಾಗಿ ನಮ್ಮ ಜೀವನವನ್ನು ನಾವು ಅದರೊಟ್ಟಿಗೆ ಕಳೀತಾ ಇದ್ದೇವೆ. ಆ ಅನುಕೂಲಗಳಿಗೆ ಮಾರು ಹೋಗಿ. ಹೌದು ಸ್ನೇಹಿತರೆ, ನಮಗೆ ಗೊತ್ತಿಲ್ಲದ ಹಾಗೆ ಎಐ ನಮ್ಮ ಲೈಫನ್ನು ಎಷ್ಟು ಸರಳ ಮಾಡಿದೆ ಅಂತಂದರೆ ನೋಡಿ, ನಾನಾಗಲೇ ಹೇಳಿದೆ, ಎಐ ತಂತ್ರಜ್ಞಾನದ ಬಳಕೆಯಿಂದಲೇ ನಾವು ಬಳಸುವಂತಹ ಮ್ಯಾಪಲ್ಲಿ ನಮಗೆ ನಾವು ಹೋಗುವಂತಹ ದಾರಿ ಶಾರ್ಟ್ಕಟ್ ವೇ ಯಾವುದು ಅನ್ನೋದನ್ನು ತೋರಿಸುತ್ತೆ. ನಾವು ಹೋಗುವಂತಹ ದಾರಿಯಲ್ಲಿ ಒಂದು ವೇಳೆ ಟ್ರಾಫಿಕ್ ಜಾಮ್ ಇದ್ದರೆ ಅದನ್ನು ಅವಾಯ್ಡ್ ಮಾಡಿ ಬೇರೆ ದಾರಿಯಿಂದ ಹೋಗಿ ಅಂತ ತೋರಿಸುತ್ತೆ. ಅಷ್ಟೇ ಅಲ್ಲ, ಈಗ ನೀವು ಹೊರಡೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಡೆಸ್ಟಿನಿ ಅಂದರೆ ನೀವು ತಲುಪುವಂತಹ ಸ್ಥಳವನ್ನು ಇಂತಿಷ್ಟೇ ಹೊತ್ತಿಗೆ ನೀವು ತಲುಪ್ತೀರಿ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಡುತ್ತೆ. ಒಟ್ಟಾರೆಯಾಗಿ ನಮ್ಮ ದಿನದ ಆರಂಭ ಬಹಳ ಅಚ್ಚುಕಟ್ಟಾಗಿ ಇರುವಂತೆ ಈ ಒಂದು ಕೃತಕ ಬುದ್ಧಿಮತ್ತೆ ನಮಗೆ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ ನೋಡಿ, ಆಫೀಸಿಗೆ ನೀವು ಹೋಗಿ ತಲುಪಿದ್ರು ಅಂದರೂ ಕೂಡ ನೀವು ಮೊಬೈಲ್ ಫೋನಲ್ಲೋ ಅಥವಾ ಸಿಸ್ಟಮ್ಗಳ ಎದುರುಗಡೆ ಕುತ್ಕೊಂಡ್ರೆ ಮತ್ತೆ ಅದೇ ಎಐ ತಂತ್ರಜ್ಞಾನ ಕಮಾಲ್ ಮಾಡ್ತಾ ಇರುತ್ತೆ ನಮ್ಮ ಕೆಲಸದಲ್ಲಿ. ಹೇಗೆ ಅಂತೀರಾ? ನಾವು ಯಾವುದಾದ್ರೂ ಒಂದು ಇಮೇಲನ್ನು ಟೈಪ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ನಾವು ಟೈಪ್ ಮಾಡುವಂತಹ ಒಂದು ಇಮೇಲ್ ಕಂಟೆಂಟ್ ಏನಿರುತ್ತೆ ಆ ಕಂಟೆಂಟ್ಗಳಿಗೆ ಅದು ವರ್ಡ್ಸ್ಗಳನ್ನು ಸಜೆಸ್ಟ್ ಮಾಡುತ್ತೆ. ಅಂದರೆ ನಾವು ಯಾವುದೋ ಒಂದಿಷ್ಟು ಶಬ್ದಗಳನ್ನು ನಾವು ಟೈಪ್ ಮಾಡ್ತಾ ಇದ್ದ ಹಾಗೆ ಮುಂದಿನ

ಶಬ್ದ ಇದೇ ಇದ್ದಿರಬಹುದು ಅಂತ ಅದು ನಮಗೆ ಈ ಶಬ್ದವನ್ನು ನಾನು ಸೇರಿಸ್ಲಾ ಅಂತ ನಮಗೆ ಅದು ಕೇಳ್ತಾ ಇರುತ್ತೆ, ಪ್ರಾಂಪ್ಟ್ ಮಾಡ್ತಾ ಇರುತ್ತೆ. ಆ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಈ ಲೋಕ. ಅಷ್ಟೇ ಅಲ್ಲ, ಎಷ್ಟೋ ಸಲ ನಾವು ಗಮನಿಸ್ತೀವಿ ಮೊಬೈಲ್ ಫೋನ್ಗಳಲ್ಲೂ ಕೂಡ ನಮ್ಮ ವಾಯ್ಸ್, ನಾವು ವಾಯ್ಸ್ಗಳ ಮೂಲಕವಾಗಿ ಹೇಳಿದ್ರು ಕೂಡ ಆ ಪ್ರಾಂಪ್ಟನ್ನು ಅದು ಕೇಳಿಸ್ಕೊಂಡು ನಮಗೆ ಸರ್ಚ್ ಮಾಡಿ ಕೊಡುತ್ತೆ. ಅಷ್ಟೇ ಅಲ್ಲ, ನಾವು ವಾಯ್ಸಲ್ಲಿ ಹೇಳಿದ್ದನ್ನು ಅದು ಅಕ್ಷರಗಳಲ್ಲಿ ಮಾಡಿಕೊಡುತ್ತೆ. ಆಹಾ, ಎಷ್ಟು ಕೆಲಸ ಕಠಿಣ ಅಂತ ಇರೋದೆಲ್ಲವೂ ಕೂಡ ಸರಳ ಆಗ್ತಾ ಇದೆ ಈ AI ತಂತ್ರಜ್ಞಾನದ ಮೂಲಕ. ಇನ್ನು ಈ ಪ್ರಾಂಪ್ಟ್ ವ್ಯವಸ್ಥೆ ಅಂತ ನಾನು ಹೇಳಿದ್ನಲ್ಲ, ಅಂದರೆ ಮೊಬೈಲ್ ಫೋನ್ಗಳಿರ್ಬೋದು ಅಥವಾ ಸಿಸ್ಟಮ್ಗಳಲ್ಲಿ ಇರ್ಬೋದು, ನಾವು ಏನಾದರೂ ಒಂದು ವಿಷಯವನ್ನು ಹೇಳಿದರೆ ಅದು ಹಾಗೆ ಮಾಡುತ್ತೆ ಅನ್ನೋದು ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ, ಎಷ್ಟೋ ಜನ ಮನೆಯಲ್ಲಿ ಏಕಾಂತವಾಗಿ ಇರೋದಕ್ಕೆ ಬಯಸಲ್ಲ ಅನ್ನೋರು, ಕೊನೆಗೆ ಮನೆಯಲ್ಲಿ ಯಾರೂ ಇಲ್ಲ ಅಂತಂದರೆ ಈ AI ಜೊತೆಗೆ ಕೂಡ ನಾವು ಕಾಲ ಕಳಿಬೋದು ಅಂತ. ಅದರ ಜೊತೆಗೆ ಮಾತಾಡ್ತಾ ಅದಕ್ಕೆ ಒಂದಿಷ್ಟು ಪ್ರಾಂಪ್ಟ್ಸ್ಗಳನ್ನು ಕೊಡ್ತಾ ಅದರಿಂದ ಒಂದಿಷ್ಟು ಕೆಲಸವನ್ನು ತೆಗೆದುಕೊಳ್ತಾ ಕಾಲ ಕಳೆಯುವವರು ಕೂಡ ಇವತ್ತಿನ ಜಗತ್ತಲ್ಲಿ ಇದ್ದಾರೆ ಅಂದರೆ ನಂಬಿ, AI ನಮ್ಮ ಜೀವನದಲ್ಲಿ ನಮಗೇ ಗೊತ್ತಿಲ್ಲದ ಹಾಗೆ ಯಾವ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇದೆ, ಎಷ್ಟು ಪರಿಣಾಮಕಾರಿಯಾಗಿ ಅದು ಕೆಲಸ ಮಾಡ್ತಾ ಇದೆ, ಹೇಗೆ ಅದು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ ಅಂತ. ಹೌದು, ಪ್ರಾಂಪ್ಟ್ ಮಾಡುತ್ತೆ. ನಾವು ಹೇಳಿದಂತಹ ಕೆಲಸವನ್ನು ಕೂಡ AI ತಂತ್ರಜ್ಞಾನದ ಮೂಲಕವಾಗಿ ನಾವು ಯಂತ್ರಗಳ ಮೂಲಕವಾಗಿ ಮಾಡಿಸ್ಬೋದು ಅನ್ನೋದಕ್ಕೆ ಅನೇಕಾನೇಕ ಯಂತ್ರಗಳು ಇವತ್ತು ನಮಗೆ ಉದಾಹರಣೆಗೆ ಸಿಗುತ್ತೆ. ಮನೆಯಲ್ಲಿ ರೋಬೋಟ್ ಅನ್ನುವಂಥದ್ದು ವೆರಿ ಕಾಮನ್ ಆಗಿ ಇವತ್ತು ಬಳಕೆ ಆಗ್ತಾ ಇದೆ. ಆ ರೋಬೋಟ್ ತಂತ್ರಜ್ಞಾನದಲ್ಲೂ ಕೂಡ AI ತಂತ್ರಜ್ಞಾನದ ಮೂಲಕವಾಗಿ ರೋಬೋಟ್ ಯಂತ್ರವನ್ನು ನಡೆಸಲಾಗುತ್ತೆ. ಅಷ್ಟೇ ಅಲ್ಲ, ನಾವು ಒಂದು ಚಿಕ್ಕ ಅಲರಾಮ್ ಇಡುವಂತಹ ವಿಷಯದಲ್ಲೂ ಕೂಡ ನಾವು ಪ್ರಾಂಪ್ಟ್ ಕೊಟ್ಟರೆ ಸಾಕು, ಅದು ಇಷ್ಟು ಗಂಟೆಗೆ ಅಲರಾಮ್ ಸೆಟ್ ಮಾಡಬೇಕು ಅಂತಂದರೆ ಆ ಹೊತ್ತಿಗೆ ಅದು ಅಲರಾಮ್ ಸೆಟ್ ಮಾಡಿಬಿಡುತ್ತೆ. ಇಂಥ ವಸ್ತು ಅಲ್ಲಿಂದ ತೆಗೆದುಕೊಂಡು ಬರಬೇಕು ಅಂತಂದರೆ ಆ ರೋಬೋಟ್ ಅಲ್ಲಿಂದ ಹೋಗಿ ಒಂದು ವಸ್ತುವನ್ನು ತೆಗೆದುಕೊಂಡು ಬರುತ್ತೆ. ಇಲ್ಲೆಲ್ಲವೂ ಕೂಡ AI ತಂತ್ರಜ್ಞಾನದ ಬಳಕೆ ಆಗ್ತಾ ಇದೆ. ನಿತ್ಯದ ಬದುಕಲ್ಲಿ ಇವೆಲ್ಲ ಯಂತ್ರೋಪಕರಣಗಳ ಬಳಕೆ ಕೂಡ ತುಂಬ ಕಾಮನ್ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಅಲ್ಲೆಲ್ಲ ಕೂಡ ನಾವು AI ತಂತ್ರಜ್ಞಾನದ ಮೊರೆ ಹೋಗಿದ್ದೇವೆ.

0: ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಈಗ ಒಂದು ವಾಣಿಜ್ಯ ಪ್ರಕಟಣೆ ಇದೆ, ನಂತರ ಒಂದು ಗೀತೆಯನ್ನು ನಾವು ಕೇಳೋಣ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಮುಂದಿನ ಗೀತೆ ಪದವಿ ಪೂರ್ವ ಚಿತ್ರದಿಂದ ಆಯ್ದದ್ದು. ಅರ್ಜುನ್ ಜನ್ಯ, ಸೃಷ್ಟಿ ಶಾಮನೂರು ಗೀತೆಯನ್ನು ಹಾಡಿದ್ದಾರೆ. ಯೋಗರಾಜ್ ಭಟ್ ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರದೇ ಸಂಗೀತ ಸಂಯೋಜನೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಹೌದು, ಈ ಎಐ ತಂತ್ರಜ್ಞಾನ ಎಷ್ಟೆಲ್ಲ ರೀತಿಯಿಂದ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ ಅಂತಂದ್ರೆ, ನಾವು ಏನನ್ನಾದರೂ ಖರೀದಿ ಮಾಡಬೇಕು ಅಂತ ನಮ್ಮ ಮೊಬೈಲ್ ಫೋನ್ನಲ್ಲಿ ಇರುವಂತಹ ಆಪ್ ಅನ್ನು ಓಪನ್ ಮಾಡ್ತೀವಲ್ಲ, ಹಾಗೆ ಖರೀದಿ ಮಾಡುವಂತಹ ವಸ್ತುಗಳಿರುವಂತಹ ಪ್ಲಾಟ್ಫಾರ್ಮ್ ಅವುಗಳನ್ನು ಹೊಂದಿರುವಂತಹ ಆ್ಯಪ್ಗಳಲ್ಲೂ ಕೂಡ ಈ ಎಐ ತಂತ್ರಜ್ಞಾನ ಅಥವಾ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಸಾಕಷ್ಟು ಕೆಲಸ ಮಾಡುತ್ತೆ. ನಾವು ಅಂತಹ ಖರೀದಿ ಮಾಡುವಂತಹ ಅಂದರೆ ನಮಗೆ ಬೇಕಾದಂತಹ ವಸ್ತುಗಳನ್ನ, ಅದು ಬಟ್ಟೆ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯಾದಂತಹ ದಿನಸಿ ವಸ್ತುಗಳು, ಹಾಲು, ಹಣ್ಣು, ತರಕಾರಿ, ಹೀಗೆ ನಾವು ದಿನನಿತ್ಯ ನಮಗೆ ಬೇಕಾಗುವಂತಹ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ನಾವು ಆ ಖರೀದಿಸುವಂತಹ ಪ್ಲಾಟ್ಫಾರ್ಮ್ ಅಂದರೆ ಆ ಆ್ಯಪ್ಗಳನ್ನು ಉಪಯೋಗಿಸ್ತೀವಲ್ಲ, ಅಲ್ಲೂ ಕೂಡ ಎಐ ನಮಗೆ ಗೊತ್ತಿದ್ದಕ್ಕೆ ಸಾಕಷ್ಟು ರೀತಿಯಿಂದ ಕೆಲಸ ಮಾಡ್ತಾ ಇರುತ್ತೆ. ಯಾವ ರೀತಿ ಕೆಲಸ ಮಾಡ್ತಾ ಇರುತ್ತೆ ನೋಡೋದಾದರೆ, ಅಲ್ಲಿ ನಾವು ಆ ಆ್ಯಪ್ಗಳನ್ನು ಓಪನ್ ಮಾಡ್ತಾ ಇದ್ದ ಹಾಗೆ ನಮಗೆ ಕಣ್ಣು ಕುಕ್ಕಿಸೋ ಹಾಗೆ ಅಥವಾ ನಮ್ಮಲ್ಲಿರುವಂತಹ ಆಸೆಯನ್ನು ಉಕ್ಕಿಸೋ ಹಾಗೆ ನಾನಾ ಬಗೆಯ ಪ್ರಾಡಕ್ಟ್ಸ್ಗಳು ನಮ್ಮ ಕಣ್ಣು ಮುಂದೆ ಬರ್ತಾ ಇರ್ತವೆ. ಅಂದರೆ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳ ಕಂಪನಿಯವರು ತಮ್ಮ ಪ್ರಾಡಕ್ಟ್ಸ್ಗಳನ್ನು ಸೇಲ್ ಮಾಡೋದಕ್ಕೆ ಈ ಎಐ ತಂತ್ರಜ್ಞಾನದ ಮೊರೆ ಹೋಗಿರ್ತಾರೆ. ಆ ಮೂಲಕವಾಗಿ ನಮಗೆ ನಮ್ಮ ಆಸಕ್ತಿಗನುಗುಣವಾಗಿ ಅಂದರೆ ನಾವು ಆ ಆ್ಯಪ್ಗಳನ್ನು ಉಪಯೋಗಿಸ್ತಾ ಇರ್ತೀವಲ್ಲ, ಹಾಗೆ ಉಪಯೋಗಿಸುವಾಗ ಯಾವುದನ್ನು ನಾವು ಹೆಚ್ಚೆಚ್ಚು ಸರ್ಚ್ ಮಾಡ್ತಾ ಇರ್ತೀವಿ ಅನ್ನೋದರ ಆಧಾರದ ಮೇಲೆ ಅಥವಾ ಯಾವ ವಸ್ತುವನ್ನು ನಾವು ಹೆಚ್ಚೆಚ್ಚು ನೋಡ್ತಾ ಇರ್ತೀವಿ, ವಿಸಿಟ್ ಮಾಡ್ತಾ ಇರ್ತೀವಿ, ಪರ್ಚೇಸ್ ಮಾಡ್ತಾ ಇರ್ತೀವಿ, ಅವುಗಳ ಆಧಾರದ ಮೇಲೆ ಬೇರೆ ಬೇರೆ ಕಂಪನಿಯ ಆಯಾ ವಸ್ತುಗಳು ನಮ್ಮ ಕಣ್ಣು ಮುಂದೆ ಆ್ಯಪ್ಗಳಲ್ಲಿ ನಮಗೆ ಬಿತ್ತರಗೊಳ್ತವೆ. ಇದರಿಂದ ನಮಗೂ ಕೂಡ ಸಾಕಷ್ಟು ಸಹಾಯ ಆಗುತ್ತೆ. ನಾವು ನಮ್ಮ ಆಯ್ಕೆಯ ವಸ್ತುವನ್ನು ನಾವು ಬೇರೆ ಬೇರೆ ಆಪ್ಷನ್ಸ್ ಇದ್ದಾಗ ಒಂದು ಉತ್ತಮ ಆಯ್ಕೆಯನ್ನು ನಾವು ಆಯ್ದುಕೊಳ್ಳಬಹುದು, ಅದಕ್ಕೆ ನಮಗೆ ಸಹಾಯಕ್ಕಾಗುತ್ತೆ. ಇನ್ನು ಆಯಾ ಕಂಪನಿಗಳ ಮಾಲೀಕರಿಗೂ ಕೂಡ ಅದರಿಂದ ಸಹಜವಾಗಿಯೇ ಬಹಳ ಸರಳ ರೀತಿಯಿಂದ ತಮ್ಮ ಒಂದು ಪ್ರಾಡಕ್ಟ್ಸ್ಗಳ ಸೇಲ್ ಬಹಳ ಸರಳವಾಗಿ ಆಗ್ತಾ ಇರುತ್ತೆ ಎಐ ತಂತ್ರಜ್ಞಾನದ ಬಳಕೆಯಿಂದ.

ಆಯ್ಕೆಯ ಗೀತೆಗಳಿರ್ಬೋದು ಅಥವಾ ನಮ್ಮ ಆಯ್ಕೆಯ ಮನರಂಜನೆಯ ವಿಷಯಗಳು ನಮಗೆ ಸರಳವಾಗಿ ಆ ಆ್ಯಪ್ಗಳನ್ನು ಓಪನ್ ಮಾಡಿದ ತಕ್ಷಣವೇ ನಮಗೆ ಸಿಗತ್ತೆ ಅನ್ನೋದು ಬಹಳ ದೊಡ್ಡ ಒಂದು ಪ್ರಯೋಜನ ಈ ಒಂದು AI ತಂತ್ರಜ್ಞಾನದ ಮೂಲಕ ಆಗುತ್ತೆ. ಹೌದು, ಈ ತರಹ ದಿನನಿತ್ಯ ನಮ್ಮ ಜೀವನದಲ್ಲಿ AI ತಂತ್ರಜ್ಞಾನ ಸಾಕಷ್ಟು ರೀತಿಯಿಂದ ಕೆಲಸ ಮಾಡುತ್ತೆ. ನೀವು ಅಂದ್ಕೊಳ್ಬಹುದು, ಅರೆ ನಾವು ಮೊಬೈಲ್ ಫೋನ್ ಅಥವಾ ಒಂದು ಇಂಟರ್ನೆಟ್ ಅನ್ನು ಹೆಚ್ಚಾಗಿ ಉಪಯೋಗಿಸ್ತಾ ಇರಲ್ಲ, ಹಾಗಾಗಿ ನಮಗೆ ಈ AI ತಂತ್ರಜ್ಞಾನ ಯಾವ ರೀತಿ ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ಇದೆ ಅಂತೇಳಿ. ಹೌದು, ನೀವು ಒಂದು ವೇಳೆ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾಗಿದ್ದರೂ ಕೂಡ ನಿಮಗೆ ಗೊತ್ತಿರದ ಹಾಗೆ ಅಥವಾ ಗೊತ್ತಿದ್ದು ಕೂಡ AI ತಂತ್ರಜ್ಞಾನದ ಮೊರೆ ನೀವು ಹೋಗಿರ್ತೀರಿ. AI ತಂತ್ರಜ್ಞಾನ ನಿಮ್ಮನ್ನು ಸುತ್ತುಕೊಂಡಿರುತ್ತೆ ಹೇಗೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ವಿಚಾರವನ್ನು ನಾವು ಮಾಡ್ತಾ ಹೋಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಬನ್ನಿ, ಮುಂದಿನ ಗೀತೆಯನ್ನು ಕೇಳೋಣ. ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ನಾನು ನನ್ನ ಕನಸು. ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ಗೀತೆಯನ್ನು ಬರೆದು ಸಂಗೀತ ಅಳವಡಿಸಿದ್ದಾರೆ ಹಂಸಲೇಖ.

ಬಹಳ ವಿಶೇಷ ಅಂದರೆ ಕೆಲವು ಆ್ಯಪ್ಗಳು ನಾವು ಸಂಗೀತವನ್ನು ಕೇಳುವಂಥದ್ದು ಅಥವಾ ಸಿನಿಮಾ ವೀಕ್ಷಣೆಗಾಗಿ ಬಳಸುವಂತಹ ಆ್ಯಪ್ಗಳಲ್ಲಿ ನೋಡಿ, ಅಲ್ಲಿ ವಿಶೇಷ ಅಂತಂದರೆ ನಾವು ಏನನ್ನು ನೋಡ್ತಾ ಇರ್ತೀವಿ, ಹೆಚ್ಚೆಚ್ಚು ಯಾವ ಕಾಂಟೆಂಟ್ಗಳನ್ನು ಹೆಚ್ಚೆಚ್ಚು ನೋಡ್ತೀವಿ ಅವುಗಳ ಫಲಿತಾಂಶವೇ ಹೆಚ್ಚೆಚ್ಚು ಬರ್ತಾ ಇರುತ್ತೆ. ಕಾರಣ ಇಷ್ಟೇ, ಅಲ್ಲೂ ಕೂಡ AI ತಂತ್ರಜ್ಞಾನದ ಬಳಕೆ ಆಗ್ತಾ ಇರುತ್ತೆ. ಹಾಗೆ ನಮಗೆ ಫಲಿತಾಂಶ ಬರೋದ್ರಿಂದ ನಮ್ಮ

0: ಆಕಾಶವಾಣಿ ಕಾರವಾರ, ಸಮಯ 8:25:25. ಕೆಎಸ್ ನರಸಿಂಹಸ್ವಾಮಿಯವರ ರಚಿತ ಭಾವಗೀತೆಗಳನ್ನು ಪ್ರಸಾರಿಸುತ್ತಿದ್ದೇವೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಕೇಳಿ ನಿದ್ದೆಯ ಬೆಳ್ಳಿಯ.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಬಳ್ಳಿಯ ಬೆರಳಲಿ ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಭಾವಗೀತೆ ಕೇಳಿದಿರಿ ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಔರ್ ಪ್ಯಾರ್ ಹೋಗಿಯಾ ಚಿತ್ರದ ಗೀತೆಯನ್ನು ಇದುವರೆಗೂ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಇವುಗಳ ಧ್ವನಿಗಳಲ್ಲಿ ಅಕೇಲೆ ಹಮ್ ಅಕೇಲೆ ತುಮ್ ಚಿತ್ರದ ಗೀತೆ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30 ಇನ್ನು ಮುಂದೆ ಮನಿ ಟಾಕ್, ನಂತರ ಮಂಥನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಎನ್ನುವಾಗ ಇಂತಹ ಹರಿಭಕ್ತಿಯನ್ನ ಹೇಗೆ ಮಾಡಬೇಕು, ಹರಿಭಕ್ತಿಯನ್ನ ಮಾಡಿದಾಗ ಯಾವಾಗ ಅಧಿಕ ಫಲ ದೊರೆಯುತ್ತದೆ ಅಂತ ಹೇಳಿದ್ರೆ ಜ್ಞಾನಿಗಳು ಅಪ್ಪಣೆ ಕೊಡ್ತಾರೆ, ಅಧಿಕಸ್ಯ ಅಧಿಕ ಫಲಂ ಎಂಬುದಾಗಿ. ಈ ವಿಷಯವನ್ನ ಮುಖ್ಯವಾಗಿ ಪದ್ಮ ಪುರಾಣ, ಸ್ಕಂದ ಪುರಾಣ ಮತ್ತು ಆಚಾರ್ಯ ಪರಂಪರೆ ಬಹಳ ವಿಶೇಷವಾಗಿ ವಿವರಿಸುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ತಿಥಿಗೂ ಮಹತ್ವವಿದೆ, ಪ್ರತಿಯೊಂದು ನಕ್ಷತ್ರಕ್ಕೂ ದೈವತ್ವವಿದೆ, ಪ್ರತಿಯೊಂದು ಮಾಸಕ್ಕೂ ಒಬ್ಬ ದೇವನಿರುತ್ತಾನೆ. ಚೈತ್ರ ಬಂದರೆ ಯುಗಾದಿಯ ಸಂಭ್ರಮ, ವೈಶಾಖ ಬಂದರೆ ಧರ್ಮ ಸ್ನಾನದ ಮಹಿಮೆ, ಶ್ರಾವಣ ಬಂದರೆ ಭಕ್ತಿಯ ಮಳೆ, ಕಾರ್ತಿಕ ಮಾಸ ಬಂದರೆ ದೀಪಗಳ ದಿವ್ಯತೆ. ಹೀಗೆ ವೈಶಿಷ್ಟ್ಯ ಹೊಂದಿರುವಂತಹ ಮಾಸಗಳ ಮಧ್ಯೆ ಆ ಒಂದು ಮಾಸ ಬಂದಾಗ ಜನರು ಸ್ವಲ್ಪ ಹಿಂದೆ ಸರಿಯುತ್ತಾರೆ, ಯಾವ ಶುಭ ಕಾರ್ಯವನ್ನು ಸಹ ಮಾಡೋದಿಲ್ಲ. ಸೂರ್ಯನ ಚಲನೆಯನ್ನು ಆಧರಿಸಿ ಸೌರಮಾನ, ಚಂದ್ರನ ಚಲನೆಯನ್ನು ಆಧರಿಸಿ ಚಾಂದ್ರಮಾನ, ಈ ಎರಡೂ ಗಣನೆಗಳ ಮಧ್ಯೆ ಉಂಟಾಗುವ ವ್ಯತ್ಯಾಸವನ್ನು ಸರಿಪಡಿಸಲು ಸುಮಾರು 32 ತಿಂಗಳಿಗೊಮ್ಮೆ ಒಂದು ಹೆಚ್ಚುವರಿ ಮಾಸ ಬರುತ್ತದೆ. ಅದನ್ನೇ ಅಧಿಕ ಮಾಸ ಅಥವಾ ಮಲಮಾಸ ಎಂದು ಕರೆಯುತ್ತಾರೆ. ಖಗೋಳ ಶಾಸ್ತ್ರದ ಪ್ರಕಾರ ಸೌರಮಾನ ವರ್ಷದಲ್ಲಿ 365 ದಿನಗಳು, ಹಾಗೂ ಚಂದ್ರನ ಚಲನೆಯನ್ನು ಆಧರಿಸಿದ ಆ ಚಾಂದ್ರಮಾನ ವರ್ಷದಲ್ಲಿ 354 ದಿನಗಳು ಮಾತ್ರ ಇರುತ್ತದೆ. ಇವೆರಡರ ಮಧ್ಯೆ ಇರುವಂತಹ ಆ ವ್ಯತ್ಯಾಸವನ್ನು ಪ್ರತಿ ವರ್ಷ ಸುಮಾರು 11 ದಿನಗಳ ವ್ಯತ್ಯಾಸ ಉಂಟಾಗುತ್ತದೆ. ಈ ವ್ಯತ್ಯಾಸವು 3 ವರ್ಷಗಳಲ್ಲಿ ಒಟ್ಟುಗೂಡಿಸಿ ಸುಮಾರು 30-33 ದಿನಗಳಾಗುತ್ತದೆ, ಅಂದರೆ ಒಂದು ಮಾಸವಾಗುತ್ತದೆ. ಈ ವ್ಯತ್ಯಾಸವನ್ನು ಸರಿದೂಗಿಸಲು ಹಬ್ಬಗಳು ಮತ್ತು ಋತುಗಳು ಸರಿಯಾದ ಸಮಯಕ್ಕೆ ಬರುವಂತೆ ಮಾಡಲು ಪಂಚಾಂಗದಲ್ಲಿ 33 ತಿಂಗಳಿಗೊಮ್ಮೆ ಒಂದು ಹೆಚ್ಚುವರಿ ತಿಂಗಳನ್ನು ಸೇರಿಸಲಾಗುತ್ತದೆ. ಈ ಹೆಚ್ಚುವರಿ ತಿಂಗಳೇ ನಾವು ಅಧಿಕ ಮಾಸ, ಮಲಮಾಸ ಅಥವಾ ಪುರುಷೋತ್ತಮ ಮಾಸ ಎಂದು ಕರೆಯುತ್ತೇವೆ. ಅದಕ್ಕೆ ಜ್ಞಾನಿಗಳು ಹೀಗೆ ಅಪ್ಪಣೆ ಕೊಡಿಸುತ್ತಾರೆ.

ಸಾಕ್ಷಾತ್ ಮಹಾವಿಷ್ಣು ಈ ಮಾಸವನ್ನು ಪುರುಷೋತ್ತಮ ಮಾಸವೆಂದು ಹಾಗೂ ಎಲ್ಲ ಮಾಸಗಳಲ್ಲಿಯೂ ಇದು ಬಹಳ ಶ್ರೇಷ್ಠವಾದ ಮಾಸ ಎಂದು ಅಪ್ಪಣೆ ನೀಡುತ್ತಾನೆ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಮಾಸಾನಾಂ ಪುರುಷೋತ್ತಮೋಹಂ, ಅಂತಹ ಅಧಿಕ ಮಾಸದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿದರೆ ಅಧಿಕ ಫಲ ದೊರೆಯುತ್ತದೆ ಅಂತ ಹೇಳಿ ಜ್ಞಾನಿಗಳು ಅಪ್ಪಣೆ ಕೊಡಿಸುವಾಗ, ಇಂತಹ ಒಂದು ಅಧಿಕ ಮಾಸದ ಸಮಯದಲ್ಲಿ ಭಗವಂತನ ದಿವ್ಯನಾಮವನ್ನ ನಾವೆಲ್ಲರೂ ಕೂಡ ಶ್ರವಣ ಮಾಡೋಣ. ಭಗವಂತನ ಆಶೀರ್ವಾದದೊಂದಿಗೆ ಈ ದಿವ್ಯವಾದಂತಹ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಮಹಾತ್ಮೆಯ ದಿವ್ಯ ಕಥಾಭಾಗವನ್ನ ನಾವೆಲ್ಲರೂ ಕೂಡ ಶ್ರವಣ ಮಾಡೋಣ.

ಹೀಗೆ ಚತುರ್ಮುಖ ಬ್ರಹ್ಮದೇವರ ಬಳಿ ಬಂದು ನಮಿಸಿದ್ದಾರೆ. ಗದ್ಗದಿತವಾದ ಕಂಠದಿಂದ ಗುಳೋ ಅಂತ ಹೇಳಿ ಅಳದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಧಿಕ ಮಾಸದ ದೇವತೆಗಳೆಲ್ಲರೂ ಸಹ ಬ್ರಹ್ಮದೇವರ ಬಳಿ ಬಂದು, ಸ್ವಾಮಿ ಬ್ರಹ್ಮದೇವ, ನಾನೇನು ಅಪರಾಧ ಮಾಡಿದ್ದೇನೆ, ದಯಮಾಡಿ ನನ್ನನ್ನು ಉದ್ಧರಿಸುವಂತ ಬೇಡಿದಾಗ ಬ್ರಹ್ಮದೇವರು ಹೇಳ್ತಾರೆ, ನಾನು ಇಡೀ ಜಗತ್ತನ್ನೇ ಸೃಷ್ಟಿಸಿದವ, ಆದರೆ ನನ್ನನ್ನು ಸೃಷ್ಟಿಸಿದ್ದು ಆ ಮಹಾವಿಷ್ಣು. ಹಾಗಾಗಿ ನಾನು ನಿಮಗೆ ಒಂದು ಸಲಹೆಯನ್ನ ನೀಡ್ತೇನೆ. ಈ ಕೂಡಲೇ ವೈಕುಂಠಕ್ಕೆ ಹೋಗಿ ಅಲ್ಲಿ ಶ್ರೀಹರಿಯ ಮೊರೆ ಹೋಗಿ ಆ ಪರಮಾತ್ಮನೇ ನಿಮಗೆ ದಾರಿ ತೋರ್ತಾನೆ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳುಹಿಸಿದ್ದಾರೆ. ಇದನ್ನು ಕೇಳಿದಂತಹ ಅಧಿಕ ಮಾಸದ ಆ ಅಭಿಮಾನಿ ದೇವತೆಗಳೇನಿರ್ತಾರೆ, ಅವರು ಧಡ ಧಡ ಧಡ ಧಡ ವೈಕುಂಠಕ್ಕೆ ಬಂದಿದ್ದಾರೆ. ವೈಕುಂಠದಲ್ಲಿ ಆ ಪರಮಾತ್ಮ ಮಹಾವಿಷ್ಣು ಆದಿಶೇಷನ ಮೇಲೆ ವಿರಾಜಮಾನವಾಗಿ ನಿದ್ರೆಯಲ್ಲಿದ್ದರೆ ಇತ್ತ ಮಹಾಲಕ್ಷ್ಮಿ ದೇವಿ ಪಾದ ಸೇವೆಯಲ್ಲಿ ತೊಡಗಿದ್ದಾಳೆ. ಆ ದಿವ್ಯ ಸನ್ನಿಧಿಗೆ ಬಂದಂತಹ ಈ ಅಭಿಮಾನಿ ದೇವತೆಗಳು ಆ ಶ್ರೀಮನ್ನಾರಾಯಣನ ಮೊರೆ ಹೋಗಿ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.

ಹೀಗೆ ಆ ಭಗವಂತನ ಬಳಿ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅಳತಾ ಇದ್ದಾರೆ ಈ ಅಧಿಕ ಮಾಸದ ಅಭಿಮಾನಿ ದೇವತೆಗಳು. ಕಣ್ಣೀರ ಧಾರೆಯನ್ನ ಸುರಿಸುತ್ತಾ, ಪ್ರಭು ನಾನೇನು ತಪ್ಪು ಮಾಡಿರುವೆ, ನನ್ನೆ

ಯಾವುದಾದ ಅಪರಾಧವಾದರೂ ಏನು, ಲೋಕವೆಲ್ಲ ನನ್ನನ್ನು ತಿರಸ್ಕರಿಸ್ತಾ ಇದೆ. ನಾನು ಅಶುಭ ಎನ್ನುತ್ತಾರೆ, ನನ್ನನ್ನು ಮಲಮಾಸ ಎನ್ನುತ್ತಾರೆ, ನನಗೆ ದೇವತಾಧಿಪತ್ಯವಿಲ್ಲ, ನನಗೆ ಇನ್ನಿತರ ಮಾಸದಂತೆ ಗೌರವವೂ ಇಲ್ಲ. ನಾನು ಯಾರಿಗೆ ಶರಣಾಗಲಿ? ನನ್ನ ದುಃಖವನ್ನ ಯಾರು ಮುಂದೆ ಹೇಳಲಿ? ಸ್ವಾಮಿ ದಯಮಾಡಿ ನನ್ನನ್ನು ಉದ್ಧರಿಸು ಎಂದು ಬಿಕ್ಕಿ ಬಿಕ್ಕಿ ಅಳುವಾಗ ಆ ಭಗವಂತನಾದಂತಹ ಶ್ರೀಮನ್ನಾರಾಯಣನ ಕೃಪಾದೃಷ್ಟಿ ಈ ಅಧಿಕ ಮಾಸದ ಅಭಿಮಾನಿ ದೇವತೆಗಳ ಮೇಲೆ ಆಗ್ತದೆ. ಕರುಣಾಮಯಿಯಾದ ಶ್ರೀಮನ್ನಾರಾಯಣ ಕಣ್ಣನ್ನು ತೆರೆದು ಕೃಪಾದೃಷ್ಟಿಯನ್ನ ಬೀರಿದ್ದಾನೆ. ಆಗ ನಾರಾಯಣ ಹೇಳ್ತಾ ಇದ್ದಾನೆ, ನೀವು ದುಃಖಿಸುವ ಅವಶ್ಯಕತೆ ಇಲ್ಲ, ಲೋಕ ಯಾರನ್ನು ತಿರಸ್ಕರಿಸುತ್ತದೆಯೋ ಅವರನ್ನ ನಾನು ತಬ್ಬಿಕೊಂಡು ಕಾಪಾಡುತ್ತೇನೆ. ಎಲ್ಲರೂ ನಿನ್ನ ಕೈ ಬಿಟ್ಟರೂ ಸಹ ನಾನು ನಿನ್ನ ಕೈ ಬಿಡುವುದಿಲ್ಲ, ಚಿಂತೆ ದೂರ ಮಾಡು ಎಂದು ಶ್ರೀಹರಿ ತನ್ನ ಹಸ್ತವನ್ನ ತನ್ನ ಹೃದಯದ ಮೇಲಿಟ್ಟುಕೊಂಡು ಈವರೆಗೆ ನೀನು ಅಧಿಕ ಮಾಸ ಮಲಮಾಸ ಎಂದು ಕರೆಯಲ್ಪಟ್ಟೆ, ಆದರೆ ಇಂದಿನಿಂದ ನೀನು ನನ್ನ ಹೆಸರನ್ನು ಧರಿಸು. ನಾನು ಪುರುಷೋತ್ತಮನಾಗಿರುವ ಕಾರಣ ಇನ್ನು ನೀನು ಪುರುಷೋತ್ತಮ ಮಾಸ ಎಂದು ಪ್ರಸಿದ್ಧಿಯನ್ನು ಹೊಂದು ಲೋಕದಲ್ಲಿ ಅಂತ ಹೇಳಿ ಅಪ್ಪಣೆಯನ್ನ ನೀಡಿದ್ದಾನೆ. ಅದಕ್ಕೆ ಪದ್ಮಪುರಾಣ ಹೀಗೆ ಹೇಳುತ್ತದೆ, ಪುರುಷೋತ್ತಮ ಇತ್ಯುಕ್ತೋ ಮಾಸೋಯಂ ಮಮ ವಲ್ಲಭಃ. ಶ್ರೀಹರಿ ಹೇಳ್ತಾನೆ, ಈ ಮಾಸ ನನಗೆ ಅತ್ಯಂತ ಪ್ರಿಯವಾದದ್ದು, ಆದ್ದರಿಂದ ಇದು ನನ್ನ ಹೆಸರನ್ನು ಧರಿಸಲಿ, ಹಾಗೆಯೇ ಈ ಮಾಸಕ್ಕೆ ನಾನೇ ಅಧಿದೇವತೆಯಾಗುತ್ತೇನೆ ಎಂದು ಆಜ್ಞಾಪಿಸಿದ್ದಾನೆ. ಈ ಮಾಸದಲ್ಲಿ ಯಾರು ನನ್ನನ್ನು ಸ್ಮರಿಸುತ್ತಾರೋ, ಯಾರು ಜಪ ತಪ ಹೋಮ ನಿಯಮ ಯಾಗ ಯಜ್ಞಗಳನ್ನು ದಾನ ಧರ್ಮಗಳನ್ನು ಪಾರಾಯಣಗಳನ್ನು ಭಜನೆಗಳನ್ನು ಸತ್ಸಂಗಗಳನ್ನು ಮಾಡುತ್ತಾರೋ ಅವರಿಗೆ ನಾನು ಅಧಿಕ ಫಲವಾಗ ನಾನು ಕಾಣಿಸಿಕೊಂಡು ಅಧಿಕ ಫಲವನ್ನು ನಾನು ಕರುಣಿಸುತ್ತೇನೆ. ಇತರ ಕಾಲಗಳಲ್ಲಿ ಮಾಡಿದ ಪುಣ್ಯಕ್ಕಿಂತಲೂ ಹೆಚ್ಚಿನ ಫಲ ಈ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸದಲ್ಲಿ ಭಕ್ತರಿಗೆ ಲಭಿಸುತ್ತದೆ. ಇದು ವೈಭೋಗದ ಮಾಸವಲ್ಲ, ಇದು ಆತ್ಮಶುದ್ಧಿಗಾಗಿ ಆತ್ಮೋದ್ಧಾರಕ್ಕಾಗಿ ಮೀಸಲಿಟ್ಟಿರುವಂತಹ ಮಾಸವಾಗಿರುತ್ತದೆ. ಆದ್ದರಿಂದಲೇ ಪುರುಷೋತ್ತಮನಾದಂತಹ ನಾನು ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಎಂದು ಹೆಸರಿಟ್ಟಿದ್ದೇನೆ. ಆಗ ಪರಮಾತ್ಮ ಶ್ರೀಮನ್ನಾರಾಯಣ ಹೀಗೆ ಹೇಳ್ತಾನೆ,

ಸಖ್ಯ, ಆತ್ಮನಿವೇದನೆ, ಹೀಗೆ ಯಾರು ಈ ನವವಿಧವಾದಂತಹ ಭಕ್ತಿಯಲ್ಲಿ ನನ್ನನ್ನು ಆರಾಧಿಸುವರೋ ಅವರಿಗೆ ನಾನು ಅಧಿಕವಾಗಿ ಫಲವನ್ನ ಕೊಡುತ್ತೇನೆ ಎಂದು ವಚನವಿತ್ತಿದ್ದಾನೆ ಆ ಶ್ರೀಮನ್ನಾರಾಯಣ. ಈ ಮಾಸದಲ್ಲಿ ಋಷಿಮುನಿಗಳು ಗೀತಾ ಪಾರಾಯಣ ಮಾಡ್ತಾ ಇದ್ರು, ವಿಷ್ಣು ಸಹಸ್ರನಾಮದ ಪಾರಾಯಣವನ್ನ ಮಾಡ್ತಾ ಇದ್ರು, ಭಾಗವತ ಶ್ರವಣ, ಭಾಗವತ ಪಾರಾಯಣ, ಅನ್ನದಾನ, ತುಳಸಿ ಪೂಜೆ ಅಂತ ಹೇಳಿದ್ರೆ ಭಗವಂತನಿಗೆ ಬಹಳ ವಿಶೇಷ, ಬಹಳ ಪ್ರಿಯ. ಅದರಂತೆಯೇ ಹರಿನಾಮ ಸಂಕೀರ್ತನೆಯಲ್ಲಿ ನಾವು ತೊಡಗಿಸಿಕೊಳ್ಳಬೇಕು ಅಂತ ಹೇಳಿ ಆಚಾರ್ಯರು ಋಷಿಮುನಿಗಳು ಹಾಗೆ ಭಗವಂತನೇ ಅಪ್ಪಣೆ ಕೊಡಿಸಿದ್ದಾನೆ. ಇದಕ್ಕಿಂತ ಮಹಾಪುಣ್ಯಕರವಾದದ್ದು ಇನ್ಯಾವುದಿದೆ? ಹೀಗೆ ಲೋಕವು ತಿರಸ್ಕಾರ ಮಾಡಿದ್ದನ್ನ ಭಗವಂತನು ತನ್ನ ಹೆಸರಿನಿಂದ ಶ್ರೇಷ್ಠಗೊಳಿಸಿದ್ದಾನೆ. ಈ ಪುರುಷೋತ್ತಮ ಮಾಸವನ್ನ ಕುರಿತು, ಇದರ ಮಹಿಮೆಯನ್ನ ಕುರಿತು ಸ್ಕಂದ ಪುರಾಣ, ಪದ್ಮಪುರಾಣ, ನಾರದ ಪುರಾಣ, ಹೀಗೆ ಅನೇಕ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಅದರಿಂದ ಎಷ್ಟು ಜನರು ಅಧಿಕ ಫಲವನ್ನ ಹೊಂದಿದ್ದಾರೆ ಎನ್ನುವಂತಹ ಕಥೆಗಳೂ ಸಹ ನಮಗೆ ದೊರೆಯುತ್ತದೆ. ಹೀಗೆ ಒಂದು ದಿನ ಏನಾಗುತ್ತೆ, ಯುಧಿಷ್ಠಿರ ಶ್ರೀಕೃಷ್ಣನ ಜೊತೆ ಲೋಕಾಭಿರಾಮವಾಗಿ ಮಾತಾಡ್ತಾ ಇರಬೇಕಾದ್ರೆ ಕೇಳ್ತಾನೆ, ಪ್ರಭು

ಶ್ರೀಕೃಷ್ಣ, ಈ ಪುರುಷೋತ್ತಮ ಮಾಸಕ್ಕೆ ಏಕೆ ಇಷ್ಟು ಮಹಿಮೆ? ಈ ಮಾಸದಲ್ಲಿ ಮಾಡಿದಂತಹ ಭಕ್ತಿ ಏಕೆ ಅನಂತ ಫಲ ಕೊಡುತ್ತದೆ? ಇದರ ಮಹಿಮೆ ಏನು ಅಂತ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ, ಧರ್ಮರಾಯನೇ, ಒಂದು ಪುರಾತನ ಪ್ರಸಂಗವನ್ನ ನಾನು ನಿನಗೆ ಹೇಳುತ್ತೇನೆ, ಕೇಳು. ಪೂರ್ವಕಾಲದಲ್ಲಿ ಒಬ್ಬ ಬಡ ಬ್ರಾಹ್ಮಣ ತನ್ನ ಪತ್ನಿಯೊಂದಿಗೆ ಒಂದು ಗ್ರಾಮದಲ್ಲಿ ವಾಸವಿರ್ತಾನೆ. ಆದರೆ ಆತ ಧರ್ಮನಿಷ್ಠನು ಹಾಗೂ ವಿಷ್ಣು ಭಕ್ತನಾಗಿರುತ್ತಾನೆ. ಪ್ರತಿದಿನವೂ ಸಹ ಏಕಾದಶಿಯವರ ಮನೆಯಲ್ಲಿ ಅವನು ಆಚೆ ಹೋಗಿ ಏನಾದರೂ ಭಿಕ್ಷೆ ಬೇಡಿ ತಂದಿದ್ದೇನಾದರೂ ಇದ್ದರೆ ಆ ಹೊತ್ತಿಗೆ ಅವರಿಗೆ ಆಗ್ತಾ ಇತ್ತು. ಇಷ್ಟು ಕಡು ಬಡತನವಿದ್ದರೂ ಸಹ, ದಾರಿದ್ರ್ಯವಿದ್ದರೂ ಸಹ ನನ್ನ ನಾಮಸ್ಮರಣೆಯನ್ನ ಬಿಡಲಿಲ್ಲ ಆ ಬ್ರಾಹ್ಮಣ. ಹೀಗೆ ಒಮ್ಮೆ ಅವರ ಊರಿಗೆ ಒಬ್ಬ ಮಹಾತ್ಮರು ಬಂದು ಜನರ ಎಲ್ಲರಿಗೂ ಸಹ, ಇನ್ನೇನು ಪುರುಷೋತ್ತಮ ಮಾಸ ಬರ್ತಾ ಇದೆ, ಅಧಿಕ ಮಾಸ ಬರ್ತಾ ಇದೆ, ಅದರ ಮಹತ್ವವನ್ನ ತಿಳಿಸಲು ಪ್ರಾರಂಭ ಮಾಡಿದ್ದಾರೆ. ಈ ಮಾಸದಲ್ಲಿ ಜಪ ತಪ ಹೋಮ ನಿಯಮ ಯಾಗ ಯಜ್ಞಗಳು ಭಾಗವತ ಪಾರಾಯಣವನ್ನ ಮಾಡಿಸಬೇಕು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು, ಹರಿನಾಮ ಸಂಕೀರ್ತನೆಯನ್ನ ಮಾಡಬೇಕು ಅಂತ ಹೇಳಿ ಈ ಮಾಸದ ಮಹತ್ವವನ್ನ ಹೇಳ್ತಾ ಇರಬೇಕಾದ್ರೆ ಇವನಿಗೆ ಅನ್ನಿಸುತ್ತೆ, ಹಾಗಾದರೆ ನಾನು ಭಗವಂತನ ನಾಮಸ್ಮರಣೆ ಮಾಡೋದಲ್ವೇ, ಅದೇನು ನನಗೆ ಕಷ್ಟವಾದದ್ದಲ್ಲ, ಯಾಗ ಯಜ್ಞ ಹವನ ಹೋಮ ಮಾಡಿಸೋದಕ್ಕೆ ನನಗೆ ಅಷ್ಟು ಸೌಖ್ಯವಿಲ್ಲ, ಆದರೆ ಭಗವಂತನ ಭಕ್ತಿಯನ್ನ ನಾನು ಮಾಡ್ತೇನೆ, ಈ ಅಧಿಕ ಮಾಸದ ವ್ರತವನ್ನ ನಾನು ಕೈಗೊಳ್ಳುತ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿದ್ದಾನೆ. ಅಂತೆಯೇ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಶ್ರೀ ಮಹಾವಿಷ್ಣುವನ್ನ ತುಳಸಿ ದಳಗಳಿಂದ ಪೂಜೆ ಮಾಡಿ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಎಂಬುದಾಗಿ ಆ ಶ್ರೀಮನ್ನಾರಾಯಣನ ಜಪ ಮಾಡ್ತಾ ಕುಳಿತಿದ್ದಾನೆ. ಪ್ರತಿದಿನವೂ ಸಹ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನ ಮಾಡ್ತಾ ಇದ್ದಾನೆ. ಶಕ್ತಿಗೆ ತಕ್ಕಂತೆ ಅವನ ಬಳಿ ಏನಿತ್ತೋ ಸ್ವಲ್ಪ ಭಾಗ ಅದರಲ್ಲಿ ದಾನವನ್ನು ಸಹ ಮಾಡ್ತಾ ಇದ್ದ. ಹೀಗಿರುವಾಗ ಒಮ್ಮೆ ಅವನ ಧರ್ಮಪತ್ನಿ ದುಃಖದಿಂದ ಕೇಳ್ತಾಳೆ, ಸ್ವಾಮಿ, ನಮಗೆ ತಿನ್ನೋದಿಕ್ಕೇನು ಇಲ್ಲ, ದಾರಿದ್ರ್ಯವಿದೆ, ಅಂಥದ್ರಲ್ಲಿ ನೀವು ದಾನವನ್ನ ಮಾಡ್ತಿದ್ದೀರಲ್ಲ ಅಂತ ಹೇಳಿದಾಗ ಆತ ಹೇಳ್ತಾನೆ, ಭಗವಂತನನ್ನ ಭಕ್ತಿ ಮಾಡಿದರೆ ಅವನನ್ನ ಆರಾಧಿಸಿದವರನ್ನ ಆತ ಯಾವತ್ತೂ ಸಹ ಕೈಬಿಡೋದಿಲ್ಲ, ಹಾಗಾಗಿ ನೀನು ಚಿಂತೆ ದೂರ ಮಾಡು ಎಂಬುದಾಗಿ ಅವಳನ್ನ ಸಮಾಧಾನ ಪಡಿಸಿದ್ದಾನೆ. ಇನ್ನೇನು ಈ ಅಧಿಕ ಮಾಸವು ಕಳೆಯತೊಡಗಿತು. ಆ ಮಾಸದ ಕೊನೆಯ ದಿನ ಆ ಬ್ರಾಹ್ಮಣ ಪೂರ್ಣ ಉಪವಾಸವಿದ್ದ, ಶ್ರೀಹರಿಯ ನಾಮಸ್ಮರಣೆಯಲ್ಲಿ ತೊಡಗಿದ್ದ, ತುಳಸಿ ದಳಗಳಿಂದ ಪರಮಾತ್ಮನನ್ನ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಕ್ಷಣವೇ ಆ ಸಮಯದಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ಅವರ ಮನೆಗೆ ಬರ್ತಾನೆ. ನನಗೆ ತುಂಬಾ ಹಸಿವಾಗ್ತಾ ಇದೆ, ಏನಾದರೂ ಆಹಾರ ಸಿಗಬಹುದಾ ಎಂದಾಗ ಮನೆಯಲ್ಲಿ ಇದ್ದದ್ದು ಸ್ವಲ್ಪವೇ ಆಹಾರ, ಆದರೂ ಸಹ ಈತ ಯೋಚನೆ ಮಾಡ್ದ, ಅತಿಥಿ ದೇವೋ ಭವ ಅಭ್ಯಾಗತ ಸ್ವಯಂ ವಿಷ್ಣು ಎಂಬಂತೆ ಇದ್ದ ಸ್ವಲ್ಪ ಆಹಾರವನ್ನೇ ಅತಿಥಿಗಳಿಗೆ ಸಮರ್ಪಣೆ ಮಾಡಿದ. ವೃದ್ಧನು ಆನಂದದಿಂದ ಆ ಆಹಾರವನ್ನು ಸೇವಿಸಿದ ಕ್ಷಣವೇ ಅವನಿಗೆ ಆನಂದವಾಗಿ ಆ ವೃದ್ಧನ ದೇಹದಿಂದ ದಿವ್ಯ ಪ್ರಕಾಶವಾದಂತಹ ತೇಜೋಮಯವಾದಂತಹ ಕಿರಣಗಳು ಹೊರಹೊಮ್ಮತೊಡಗಿತು. ಅವನೇ ಶಂಖ ಚಕ್ರ ಗದಾ ಪದ್ಮಧಾರಿ ಆಗಿರುವಂತಹ ಮಹಾವಿಷ್ಣುವು, ಸಾಕ್ಷಾತ್ ಮಹಾವಿಷ್ಣುವು ಅವರ ಮನೆಯಲ್ಲಿ ಸಾಕ್ಷಾತ್ಕಾರವಾಗಿ ಅವರಿಗೆ ದರ್ಶನವನ್ನ ನೀಡಿದ್ದಾರೆ. ಈ ಬ್ರಾಹ್ಮಣ ದಂಪತಿಗಳು ಆನಂದಾಶ್ಚರ್ಯದಿಂದ ಭಗವಂತನ ಪಾದಗಳಿಗೆ ನಮಸ್ಕಾರ ಮಾಡಿ ಎದ್ದು ನಿಂತಿದ್ದಾರೆ. ಶ್ರೀಹರಿ ಹೇಳ್ತಾನೆ, ಈ ನನ್ನ ಆಧಿಪತ್ಯವಿರುವಂತಹ ಪುರುಷೋತ್ತಮ ಮಾಸದಲ್ಲಿ ನೀವು ಮಾಡಿದಂತಹ ಶ್ರದ್ಧೆ, ಭಕ್ತಿ, ಉಪವಾಸ, ದಾನ ಧರ್ಮಗಳು, ಅತಿಥಿ ಸತ್ಕಾರ ನನಗೆ ಅತ್ಯಂತ ಪ್ರೀತಿಯಾಗಿದೆ. ಇಂತಹ ದಾರಿದ್ರ್ಯದಲ್ಲಿಯೂ ನನ್ನ ಸ್ಮರಣೆಯನ್ನ ನೀವು ಬಿಟ್ಟಿಲ್ಲ, ಆದ್ದರಿಂದ ನಾನು ನಿಮ್ಮ ದಂಪತಿಗಳಿಗೆ ಪ್ರಸನ್ನನಾಗಿದ್ದೇನೆ. ಹೀಗೆ ಆ ಬ್ರಾಹ್ಮಣ ದಂಪತಿಗಳಿಗೆ ಆಯುರಾರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಕಡೆಗೆ ಮೋಕ್ಷವನ್ನೂ ಸಹ ಆ ಪರಮಾತ್ಮ ಅನುಗ್ರಹಿಸಿದನಂತೆ. ಈ ಕಥೆಯನ್ನ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾನೆ, ಧರ್ಮರಾಯನೇ, ಈ ಪುರುಷೋತ್ತಮ ಮಾಸದಲ್ಲಿ ಮಾಡಿದಂತಹ ಸಣ್ಣ ಪುಟ್ಟ ಪುಣ್ಯ ಕಾರ್ಯಗಳು ಸಹ ಅಧಿಕ ಫಲವನ್ನು ನೀಡುತ್ತದೆ. ಹೀಗಾಗಿ ಭಗವಂತನಿಗೆ ಭಕ್ತಿ ಮುಖ್ಯವೇ ವಿನಃ ಮತ್ತಿನ್ನಾವುದೂ ಅಲ್ಲ. ಈ ಕಲಿಯುಗದಲ್ಲಿ ಮಾನವ ಜನ್ಮ ದೊರಕಿದೆ ಅಂದಾಕ್ಷಣವೇ ನಮಗೆ ಕಲಿಯುಗದಲ್ಲಿ ಕೇವಲ ಶ್ರದ್ಧೆಯಿಂದ ಕೇಳುವಂತಹ, ಶ್ರವಣ ಮಾಡುವಂತಹ ಹರಿನಾಮ ಸಂಕೀರ್ತನೆಯಿಂದಲೇ ಮುಕ್ತಿಯನ್ನ ಹೊಂದಬಹುದು ಅಂತ ಹೇಳಿ

ಭಗವಂತ ಭಕ್ತ ಪುಂಡಲೀಕನಿತ್ತ ಒಂದು ಇಟ್ಟಿಗೆಯ ಮೇಲೆ ನಿಲ್ಲಲಿಲ್ಲವೆ. ಕಡುಬಡವ ವಿಪ್ರ ಸುಧಾಮನಿತ್ತ ಒಂದು ಹಿಡಿ ಅವಲಕ್ಕಿಗೆ ಅಖಿಳಾರ್ಥವನ್ನಿತ್ತು ಪ್ರೀತಿ ತೋರಿದ್ದಾನೆ. ಅದಕ್ಕಾಗಿಯೇ ಶ್ರೀ ವ್ಯಾಸತೀರ್ಥರು ಹೀಗೆ ಅಪ್ಪಣೆ ಕೊಡಿಸ್ತಾರೆ.

ನಾವು ತಿಳಿಯದೆ ಬೆಂಕಿಯನ್ನು ಮುಟ್ಟಿದರೆ ಅದು ಹೇಗೆ ಸುಡುತ್ತದೆಯೋ, ಹಾಗೆ ಅಚಾನಕವಾಗಿ ಆ ಭಗವಂತನ ನಾಮಸ್ಮರಣೆ ಮಾಡಿದರೆ ಅವನಲ್ಲಿ ದಿವ್ಯವಾದ ಸಖ್ಯ ಉಂಟಾಗುತ್ತೆ. ಆ ಪರಮಾತ್ಮನಲ್ಲಿ ದಿವ್ಯವಾದ ಸಖ್ಯ ಉಂಟಾಗುವುದೇ ಭಕ್ತಿ. ಇದನ್ನು ಪಡೆದವನೇ ಭಕ್ತ ಸುಧಾಮ, ಭಕ್ತ ಪ್ರಹ್ಲಾದ, ಹೀಗೆ ಅನೇಕಾನೇಕ ಮಹಾ ಸಾಧು ಸಂತರೇನು ನಮ್ಮ ಭಾರತೀಯ ಪರಂಪರೆಯಲ್ಲಿದ್ದಾರೆ, ಅವರೆಲ್ಲರೂ ಸಹ ಭಗವಂತನನ್ನ ತಮ್ಮ ಸ್ನೇಹಿತನಂತೆ ಭಾವಿಸಿ ಭಗವಂತನ ಭಕ್ತಿಯನ್ನ ಬಿಟ್ಟರೆ ಮತ್ತಿನ್ನಾವುದು ಶಾಶ್ವತವಿಲ್ಲ ಅಂತ ಹೇಳಿ ಅಪ್ಪಣೆ ಕೊಡಿಸಿದ್ದಾರೆ ನಮ್ಮೆಲ್ಲರಿಗೂ ಸಹ. ಅಂಥದ್ರಲ್ಲಿ ಕಲಿಯುಗದಲ್ಲಿ ಕೇವಲ ಶ್ರದ್ಧೆಯಿಂದ ಕೇಳುವಂತಹ ಹರಿನಾಮ ಸಂಕೀರ್ತನೆಯಿಂದಲೇ ಮುಕ್ತಿಯನ್ನು ಹೊಂದಬಹುದು ಅಂತ ಹೇಳಿದ್ರೆ, ಅನೇಕಾನೇಕ ಪ್ರವಚನಗಳು, ಹರಿನಾಮ ಸಂಕೀರ್ತನೆಗಳು ನಮಗೆ ಲಭ್ಯವಿದೆ. ಕೇವಲ ಅದನ್ನು ಶ್ರವಣ ಮಾಡಿ ನಾವು ಭಗವಂತನ ಬಳಿ ಹೋಗೋಣ, ಮೋಕ್ಷದ ಮಾರ್ಗವನ್ನು ಹಿಡಿಯೋಣ ಅಂಥೇಳಿ ಆ ಜ್ಞಾನಿಗಳು ಏನು ಈ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೋ ಅಂತಹ ಮಾರ್ಗವನ್ನು ನಾವು ಪರಿಪಾಲನೆ ಮಾಡೋಣ ಎನ್ನುವಾಗ, ಇಂತಹ ದಿವ್ಯವಾದಂಥ ಅಧಿಕ ಮಾಸ ಮಹಾತ್ಮೆ ಎನ್ನುವಂಥದ್ದು ನಮ್ಮ ಉನ್ನತಿಗಾಗಿ, ಆತ್ಮೋದ್ಧಾರಕ್ಕಾಗಿ ಭಗವಂತನೇ ಸೃಷ್ಟಿ ಮಾಡಿರುವಂಥ ಒಂದು ಅಧಿಕ ಹೆಚ್ಚುವರಿ ಮಾಸ ಇದಾಗಿದೆ. ವೈಭವದ ಜೀವನವನ್ನು ಬಿಟ್ಟು ಸಾಧಾರಣ ಜೀವನವನ್ನು ಆ ಪರಮಾತ್ಮನ ನಾಮಸ್ಮರಣೆಯಲ್ಲಿ ಈ ಒಂದು ಮಾಸವಾದರೂ ಕಳೆಯೋಣ ಅಂತ ಹೇಳ್ತಾ, ಮಾನವ ಜನ್ಮ ದೊಡ್ಡದ್ದು ಅಂತ ಹೇಳಿ ಜ್ಞಾನಿಗಳು ಅಪ್ಪಣೆ ಕೊಡಿಸ್ತಾರೆ. ಈ ಮಾಸದಲ್ಲಿ ಹರಿನಾಮ ಸಂಕೀರ್ತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಅಧಿಕ ಮಾಸದಲ್ಲಿ ಅಧಿಕ ಫಲವನ್ನು ಪಡೆದು ಆ ಪುರುಷೋತ್ತಮನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ, ಇಂಥ ಅಧಿಕ ಮಾಸದಲ್ಲಿ ಒಂದು ಶ್ಲೋಕವನ್ನು ಶ್ರವಣ ಮಾಡಬೇಕು, ಹೇಳ್ಕೊಳ್ಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಅದು ಯಾವುದು ಅಂತ ಹೇಳಿದ್ರೆ,

ಹೀಗೆ ಈ ಅಧಿಕ ಮಾಸದ ಸಂದರ್ಭದಲ್ಲಿ ಪುರುಷೋತ್ತಮ ಮಾಸದ ಮಹತ್ಮೆಯನ್ನ ತಾವೆಲ್ಲರೂ ಸಹ ಶ್ರವಣ ಮಾಡಿದ್ದೀರಾ. ಭಗವಂತ ನಿಮಗೆ ಎಲ್ಲರಿಗೂ ಸಹ ಅಧಿಕ ಫಲವನ್ನ ಕೊಡಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿವ್ಯವಾದಂತಹ ಕಥಾಭಾಗಕ್ಕೆ ಮಂಗಳವನ್ನ ಹಾಡಿ ಮುಕ್ತಾಯ ಮಾಡೋಣ.

ಇದುವರೆಗೆ ಅನಗಾ ಪ್ರಸಾದ್ ಅವರಿಂದ ಕಥಾ ಅಧಿಕ ಮಾಸದ ಮಹತ್ವ ಕೇಳಿದಿರಿ. ಜೊತೆಗೆ ಕೀಬೋರ್ಡ್ ನುಡಿಸಿದವರು ಜಿ ಶ್ರೀನಿವಾಸಯ್ಯ, ಕೊಳಲು ನುಡಿಸಿದವರು ಡಿ ಎ ಸುನಿಲ್ ಹಾಗೂ ತಬಲಾ ನುಡಿಸಿದವರು ದೀಪಕ್ ದೇಸಾಯಿ.